ಆಕಾಶವಾಣಿ ಧಾರವಾಡ 392.16 ಮೀಟರ್ಗಳು ಅಥವಾ 765 kHz. ನಮ್ಮ ಡಿಜಿಟಲ್ ಪ್ರಸಾರ 756 kHz ಹಾಗೂ FM 103 MHz ಕಂಪನಾಂಕಗಳಲ್ಲಿ ಲಭ್ಯ ಇರುತ್ತದೆ. ಇಂದು ಗುರುವಾರ. ರಾಷ್ಟ್ರೀಯ ಪಂಚಾಂಗ ಶಾಲಿ ವರ್ಷಕ್ಕೆ 1948, ಆಷಾಢ ಮಾಸದ 11ನೇ ದಿನ, ಅಂದರೆ 2026 ಇಸ್ವಿ ಜುಲೈ ತಿಂಗಳ 2ನೇ ತಾರೀಕು. ಈಗ ಸಮಯ 5:58:45. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ. ರಂಜಿನಿ ಕೆರೂರ್ ಮಾಡುವ ನಮಸ್ಕಾರ.

ಕೆಳಗರೆ ಇನ್ನು ಮುಂದೆ 6:25 ಬಸವದೇವರು ಬಸವ ಕಲ್ಯಾಣ ಅವರಿಂದ ಚಿಂತನಾ ಕೇಳುವಿರಿ. 6:30 ರೈತರಿಗೆ ಸಲಹೆಗಳು. 6:35 ನಿಸರ್ಗ ಧ್ಯಾನಾಮೃತ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರುಬಸವ ಮಹಾಮನೆ ಮನಗುಂಡಿ. ಕಾರ್ಯಕ್ರಮ ನಿರೂಪಣೆ ಸುರೇಖ ಸುರೇಶ್. ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ 6:50. ಕಾರ್ಯಕ್ರಮ ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು KLS VDIT ಹಳಿಯಾಳ. ಭಾವಯಾನ ಪ್ರಸಾರವಾಗಲಿದೆ ಈ ಬೆಳಗ್ಗೆ 7:15.

0: ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಇನ್ನು ಮುಂದೆ ಕೇಳಿ ಬಸವದೇವರು ಬಸವ ಕಲ್ಯಾಣ ಅವರಿಂದ ಚಿಂತನ.
2: ಇಂದು ನಾವು ಶೈಕ್ಷಣಿಕ ಯುಗದಲ್ಲಿ ಬದುಕುತ್ತಿದ್ದೇವೆ. ಜ್ಞಾನ ಪಡೆಯುವ ಅವಕಾಶಗಳು ಹೆಚ್ಚಾಗಿವೆ. ಆದರೆ ಒಂದು ಮುಖ್ಯ ಪ್ರಶ್ನೆ ನಮ್ಮ ಮುಂದೆ ಸವಾಲಾಗಿ ನಿಂತಿದೆ. ಅದೇನೆಂದ್ರೆ, ವಿದ್ಯೆ ಹೆಚ್ಚಾದಂತೆ ನೈತಿಕತೆ ಹೆಚ್ಚಾಗಿದೆಯೇ ಅನ್ನುವಂತ ಒಂದು ಪ್ರಶ್ನೆ. ವಿದ್ಯೆ ಅಂದರೆ ಕೇವಲ ಪುಸ್ತಕದ ಜ್ಞಾನ ಅಲ್ಲ. ನೈತಿಕತೆ ಇಲ್ಲದ ವಿದ್ಯೆ ಅಪೂರ್ಣ. ನೈತಿಕತೆ ಅಂದರೆ ಸತ್ಯ, ಪ್ರಾಮಾಣಿಕತೆ, ಶಿಸ್ತಿನ ಜೀವನ, ಹಿರಿಯರಿಗೆ ಗೌರವ, ಕಿರಿಯರಿಗೆ ಪ್ರೀತಿ, ಶೀಲ ಸಂವರ್ಧನೆ, ಇತರರಿಗೆ ನೋವು ಕೊಡದೇ ಇರುವುದು, ನೀತಿ ಮಾರ್ಗ, ಇವೇ ನೈತಿಕ ಜೀವನ. ಇಂದು ವಿದ್ಯಾರ್ಥಿಗಳ ಮುಂದೆ ಅನೇಕ ಆಕರ್ಷಣೆಗಳಿವೆ. ಮೊಬೈಲ್, ಸಾಮಾಜಿಕ ಜಾಲತಾಣಗಳು, ಸುಲಭವಾಗಿ ಯಶಸ್ಸು ಪಡೆಯಬೇಕು ಎನ್ನುವಂತಹ ಆಸೆ. ಆದರೆ ಸುಲಭ ದಾರಿ ಯಾವಾಗಲೂ ಸರಿಯಾದ ದಾರಿ ಅಲ್ಲ. ನಕಲು ಮಾಡಿ ಪಾಸ್ ಆಗುವುದು ಯಶಸ್ಸು ಅಲ್ಲ. ಸುಳ್ಳು ಹೇಳಿ ಗೆಲ್ಲುವುದು ನಿಜವಾದ ಜಯ ಅಲ್ಲವೇ ಅಲ್ಲ. ನೈತಿಕ ಜೀವನ ಎಂದರೆ ಯಾರೂ ನೋಡದಿದ್ದರೂ ತಪ್ಪು ಮಾಡದೇ ಇರುವಂತದ್ದು. ನೈತಿಕ ಜೀವನ ಎಂದರೆ ಲಾಭ ಕಡಿಮೆ ಇದ್ದರೂ ನ್ಯಾಯದ ದಾರಿಯಲ್ಲಿ ನಡೆಯುವಂಥದ್ದು. ನೈತಿಕ ಜೀವನ ಎಂದರೆ ಸ್ವಾರ್ಥಕ್ಕಿಂತ ಸತ್ಯವನ್ನು ದೊಡ್ಡದಾಗಿ ನೋಡುವುದು. ಒಬ್ಬ ವಿದ್ಯಾರ್ಥಿ ತುಂಬಾ ಅಂಕಗಳನ್ನು ಪಡೆದು ದೊಡ್ಡ ಅಧಿಕಾರಿಯಾದಿದ್ದರೂ ಅವನಲ್ಲಿ ಪ್ರಾಮಾಣಿಕತೆ ಇರದಿದ್ದರೆ ಸಮಾಜಕ್ಕೆ ಅವನು ಉಪಯೋಗವಾಗುವುದಿಲ್ಲ. ಆದರೆ ಒಬ್ಬ ವಿದ್ಯಾರ್ಥಿ ಸರಾಸರಿ ಅಂಕ ಪಡೆದಿದ್ದರೂ ಸತ್ಯವಂತನಾಗಿದ್ದರೆ, ಪ್ರಾಮಾಣಿಕನಾಗಿದ್ದರೆ ಆತ ಸಮಾಜಕ್ಕೆ ಬೆಳಕಾಗಿ ನಿಲ್ಲುತ್ತಾನೆ. ಅಷ್ಟಕ್ಕೂ ಮಾನವ ಜೀವನದ ಉದ್ದೇಶವೇ ಆತ್ಮತೃಪ್ತಿಯ ಬದುಕನ್ನ ಹೊಂದುವುದಕ್ಕೆ. ಅದೇ ಇಲ್ದಿದ್ರೆ ನಾವು ಬದುಕುವಂತ ಬದುಕಿಗೆ ಅರ್ಥವೇ ಇರೋದಿಲ್ಲ. ಆದ್ದರಿಂದ ಯುವ ಮಿತ್ರರೇ, ವಿದ್ಯಾರ್ಥಿಗಳೇ, ನೀವು ದೇಶದ ಭವಿಷ್ಯ ಎಂಬುದನ್ನು ಮರಿಬಾರದು. ನಿಮ್ಮ ಕೈಯಲ್ಲಿ ಮನೆಯ ಭವಿಷ್ಯ ನಿಂತಿದೆ, ಸಮಾಜದ ಭವಿಷ್ಯ ನಿಂತಿದೆ, ದೇಶದ ಭವಿಷ್ಯ ಕೂಡ ನಿಂತಿದೆ. ಆದ್ದರಿಂದ ಸತ್ಯ, ಶಿಸ್ತಿನ ಜೀವನ, ಪ್ರಾಮಾಣಿಕತೆ, ಈ ಮೂರು ಗುಣಗಳನ್ನ ಈಗಿನಿಂದಲೇ ನಾವು ರೂಢಿಸಿಕೊಳ್ಳಬೇಕಾಗ್ತದೆ. ಪ್ರತಿದಿನ ನಮ್ಮೊಳಗೆ ನಾವು ಕೇಳಿಕೊಳ್ಳಬೇಕು, ಇಂದು ನಾನು ಸುಳ್ಳು ಹೇಳಿದನಾ? ಇಂದು ನಾನು ಯಾರಿಗಾದರೂ ನೋವು ಕೊಟ್ಟೆನಾ? ಇಂದು ನಾನು ನನ್ನ

0: ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದೆನಾ? ಈ ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡುವುದಾದರೆ ಅವರೇ ನೈತಿಕ ವಿದ್ಯಾರ್ಥಿಗಳು, ಅವರೇ ನಾಳೆಯ ಒಳ್ಳೆಯ ನಾಗರಿಕರು. ಆದ್ದರಿಂದ ವಿದ್ಯಾರ್ಥಿಗಳೇ, ವಿದ್ಯೆಯ ಜೊತೆಗೆ ನೈತಿಕತೆಯನ್ನು ಎಂದೂ ಮರೆಯದಿರೋಣ. ನೈತಿಕ ಜೀವನದ ಇನ್ನೊಂದು ಮಹತ್ವದ ಅಂಶ ಎಂದರೆ ಸ್ವಯಂ ನಿಯಂತ್ರಣ. ಇಂದು ನಮ್ಮ ಜೀವನದಲ್ಲಿ ದೊಡ್ಡ ಸವಾಲು ಹೊರಗಿನ ಶತ್ರುಗಳು ಅಲ್ಲ, ಒಳಗಿನ ದೌರ್ಬಲ್ಯಗಳು. ಕೋಪ, ಅಸೂಯೆ, ಲೋಭ, ಆಲಸ್ಯ, ಇವುಗಳೇ ನಮ್ಮ ನೈತಿಕತೆಯನ್ನು ಹಾಳು ಮಾಡುವಂತಹ ಅಂತರಂಗದ ಶತ್ರುಗಳು. ಒಬ್ಬ ವಿದ್ಯಾರ್ಥಿ ತುಂಬಾ ಜ್ಞಾನವಂತನಾಗಿರಬಹುದು, ಆದರೆ ಕೋಪವನ್ನು ನಿಯಂತ್ರಿಸಲು ಆಗದಿದ್ದರೆ ಅವನ ಜ್ಞಾನ ಅವನಿಗೆ ಉಪಯೋಗವಾಗುವುದಿಲ್ಲ. ಒಬ್ಬ ಯುವಕ ಶಕ್ತಿಶಾಲಿಯಾಗಿದ್ದಿರಬಹುದು, ಆದರೆ ಆಲಸ್ಯವನ್ನು ಜಯಿಸಲಾರದೆ ಇದ್ದರೆ ಅವನ ಇಚ್ಛಾಶಕ್ತಿ ವ್ಯರ್ಥವಾಗುತ್ತದೆ. ಆದ್ದರಿಂದ ನೈತಿಕ ಜೀವನ ಎಂದರೆ ಕೇವಲ ಹೊರಗಿನ ನಡೆನುಡಿಗಳು ಅಲ್ಲ, ಅದು ಒಳಗಿನ ಶುದ್ಧತೆಯೂ ಹೌದು. ಪ್ರತಿದಿನ ಸ್ವಲ್ಪ ಸಮಯ ನಾವು ನಮ್ಮ ಮನಸ್ಸನ್ನು ಪರಿಶೀಲಿಸಿಕೊಂಡು ನೋಡಬೇಕಾಗ್ತದೆ. ನಾನು ಇಂದು ಏನು ಯೋಚಿಸಿದೆ? ನನ್ನ ಆಲೋಚನೆಗಳು ಶುದ್ಧವಾಗಿವೆಯೇ? ನನ್ನ ಮಾತುಗಳು ಇತರರಿಗೆ ಉಪಕಾರವಾಗಿವೆಯೇ? ಈ ರೀತಿ ಆತ್ಮ ಪರಿಶೀಲನೆ ಮಾಡಿದಾಗ ನೈತಿಕತೆ ನಮ್ಮೊಳಗೆ ಬೆಳೆಯುತ್ತದೆ. ಮತ್ತೊಂದು ಮುಖ್ಯ ಅಂಶ ಜವಾಬ್ದಾರಿ ಭಾವನೆ. ನಾವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಪರಿಣಾಮ ಇರುತ್ತದೆ. ನಾನು ಮಾತನಾಡುವಾಗ ಒಂದು ಮಾತನ್ನು ಯಾರಿಗಾದರೂ ನೋವು ಕೊಡಬಹುದೇ ನಾವು ಆಡುವಂತಹ ಮಾತು ಅನ್ನುವುದನ್ನು ಗಮನಿಸಬೇಕಾಗ್ತದೆ. ನಾನು ಮಾಡುವ ಒಂದು ತಪ್ಪು ನನ್ನ ಕುಟುಂಬಕ್ಕೂ ಸಮಾಜಕ್ಕೂ ಹಾನಿ ಮಾಡಬಹುದು ಅನ್ನುವ ಈ ಅರಿವು ಬಂದಾಗ ಮನುಷ್ಯ ಜಾಗರೂಕನಾಗುತ್ತಾನೆ, ಅವನ ನಡೆನುಡಿಗಳು ಸರಿಯಾಗುತ್ತವೆ. ಹೀಗಾಗಿ ವಿದ್ಯಾರ್ಥಿಗಳೇ, ನೈತಿಕ ಜೀವನ ಅಂದರೆ ಹೊರಗೆ ಮಾತ್ರ ಒಳ್ಳೆಯವನಾಗಿ ಕಾಣಿಸಿಕೊಳ್ಳುವುದಲ್ಲ, ಒಳಗೂ ಒಳ್ಳೆಯವನಾಗುವುದು. ಸ್ವಯಂ ನಿಯಂತ್ರಣ, ಆತ್ಮಪರಿಶೀಲನೆ, ಜವಾಬ್ದಾರಿ, ಈ ಮೂರು ಇದ್ದರೆ ನೈತಿಕ ಜೀವನ ಸಂಪೂರ್ಣವಾಗುತ್ತದೆ. ನೈತಿಕ ಜೀವನವೇ ಭವ್ಯ ಭಾರತದ ಸಮೃದ್ಧ ಜೀವನಕ್ಕೆ ಅಡಿಪಾಯ ಎಂಬುದನ್ನು ಮರೆಯದಿರೋಣ.
1: ಇದುವರೆಗೆ ಬಸವದೇವರು ಬಸವಕಲ್ಯಾಣ ಅವರಿಂದ ಚಿಂತನ ಕೇಳಿದಿರಿ.

0: ಆಕಾಶವಾಣಿ ಧಾರವಾಡ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
0: ಕೇಳಿ ರೈತರಿಗೆ ಸಲಹೆಗಳನ್ನ.
3: ರೈತ ಬಂಧುವರೇ ನಮಸ್ಕಾರ. ಮೆಣಸಿನಕಾಯಿ ಕುಷ್ಕಿ ಬೆಳೆಯನ್ನ ಪ್ರಾರಂಭ ಮಾಡಲು ಜೂನ್ ತಿಂಗಳ ಕೊನೆಯವರೆಗೆ ಸಕಾಲವಾಗಿದೆ. ನೀರು ಬಸಿದು ಹೋಗುವಂಥ ಫಲವತ್ತಾದ ಗೋಡು ಮಣ್ಣು ಈ ಬೆಳೆಗೆ ಉತ್ತಮ. ಮರಳು ಮಿಶ್ರಿತ ಕಪ್ಪು ಮತ್ತು ಕೆಂಪು ಗೋಡು ಮಣ್ಣುಗಳಲ್ಲಿ ಈ ಬೆಳೆಯನ್ನು ಚೆನ್ನಾಗಿ ಬೆಳೆಯಬಹುದು. ಸ್ಥಳೀಯ ಮೆಣಸಿನಕಾಯಿ ತಳಿಯಾದ ಬ್ಯಾಡಗಿಯನ್ನು ಧಾರವಾಡ, ಹಾವೇರಿ, ಬಾಗಲಕೋಟ್, ಗದಗ್, ಬೆಳಗಾವಿ ಜಿಲ್ಲೆಗಳಲ್ಲಿ ಮತ್ತು ಸಂಕೇಶ್ವರ ತಳಿಯನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಹಾಗೂ ಸುಧಾರಿತ ತಳಿಗಳಾದ NP46A, ಪೂಸಾಜ್ವಾಲ ಮತ್ತು ಭಾಗ್ಯಲಕ್ಷ್ಮಿ ತಳಿಗಳನ್ನು ಎಲ್ಲ ವಲಯದಲ್ಲಿ ಬೆಳೆಯಬಹುದು. ಮಳೆಯಾಶ್ರಿತ ಬೆಳೆಗೆ ಎಕರೆಗೆ 500 ಗ್ರಾಂ ಬಿತ್ತನೆ ಬೀಜ, 10 ಟನ್ ಕೊಟ್ಟಿಗೆ ಗೊಬ್ಬರ, 40 ಕಿಲೋಗ್ರಾಂ ಸಾರಜನಕ, 20 ಕಿಲೋಗ್ರಾಂ ರಂಜಕ ಮತ್ತು 20 ಕಿಲೋಗ್ರಾಂ ಪೊಟ್ಯಾಶ್ ಒದಗಿಸುವ ರಾಸಾಯನಿಕ ಗೊಬ್ಬರಗಳು ಬೇಕಾಗ್ತದೆ. ಸಸಿ ಮಡಿ ತಯಾರಿಕೆ. 1 ಎಕರೆ ಪ್ರದೇಶಕ್ಕೆ ಬೇಕಾಗುವ ಸಸಿಗಳನ್ನು ತಯಾರಿಸಲು 7.5 ಮೀಟರ್ ಉದ್ದ, 1.2 ಮೀಟರ್ ಅಗಲ ಮತ್ತು 10 ಸೆಂಟಿಮೀಟರ್ ಎತ್ತರದ 6 ಸಸಿ ಮಡಿಗಳನ್ನು ತಯಾರಿಸಿ 30 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರ ಹಾಗೂ 0.5 ಕಿಲೋಗ್ರಾಂ 15 15 15 ಸಂಯುಕ್ತ ರಾಸಾಯನಿಕ ಗೊಬ್ಬರವನ್ನು ಪ್ರತಿ ಮಡಿಗೆ ಕೊಟ್ಟು ಚೆನ್ನಾಗಿ ಮಣ್ಣಿನಲ್ಲಿ ಬೆರೆಸಬೇಕು. ಬಿತ್ತನೆ ಬೀಜವನ್ನು 2 ಗ್ರಾಂ ಥೈರಾಮ್ 75 WP ಶಿಲೇಂದ್ರನಾಶಕದಿಂದ ಉಪಚರಿಸಬೇಕು. 8 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬೀಜ ಹಾಕಿ ಅಥವಾ ತೆಳುವಾಗಿ ಮಡಿಗಳಲ್ಲಿ ಬೀಜ ಬಿತ್ತಿ ಕೊಟ್ಟಿಗೆ ಗೊಬ್ಬರ ಅಥವಾ ಮಣ್ಣಿನಿಂದ ಮುಚ್ಚಿ ಬೇಸಿಗೆ ದಿನಗಳಲ್ಲಿ ಮೊಳಕೆ ಬರುವವರೆಗೂ ನೆರಳು ಒದಗಿಸಿ ಪ್ರತಿದಿನ ಸಾಯಂಕಾಲ ನೀರನ್ನು ಪೂರೈಸಬೇಕು. ಬಿತ್ತನೆಯ ನಂತರ ಬೀಜಗಳು 1 ವಾರದಲ್ಲಿ ಮೊಳಕೆಯೊಡೆದು 6 ವಾರಗಳಲ್ಲಿ ಸಸಿಗಳು ನಾಟಿಗೆ ಸಿದ್ಧವಾಗ್ತವೆ. ನಾಟಿ ಮಾಡುವುದಕ್ಕಿಂತ 10 ದಿವಸಗಳ ಮುಂಚೆ ಸಸಿಗಳಿಗೆ ನೀರಿನ ಪ್ರಮಾಣ ಕಡಿಮೆ ಮಾಡುವುದರಿಂದ ಸಸಿಗಳು ಗಡಸಾಗ್ತವೆ. ಬಿತ್ತುವುದಕ್ಕೆ ಮುಂಚೆ ಅಜೋಸ್ಪಿರ್ಲಿಂದ ಬೀಜೋಪ

0: ಉಪಚಾರ ಮಾಡಬೇಕು. ಸಸಿಗಳ ಬೇರುಗಳನ್ನು ನಾಟಿ ಮಾಡುವುದಕ್ಕೆ ಮುಂಚೆ ಅಜೋಸ್ಪೆರ್ಲೆಮ್ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳ ದ್ರಾವಣದಲ್ಲಿ ಅದ್ದಿದರೆ ಶೇಕಡ 25% ಸಾರಜನಕ ರಾಸಾಯನಿಕ ಗೊಬ್ಬರವನ್ನು ಉಳಿತಾಯ ಮಾಡಬಹುದು. ಎತ್ತುಗಳಲ್ಲಿ ಹೆಗಲುಬಾವಿನ ತೊಂದರೆ ಹಾಗೂ ಅದರ ನಿರ್ವಹಣೆ. ಕೃಷಿ ಚಟುವಟಿಕೆ ಹೆಚ್ಚಾಗಿರುವ ಜೂನ್ ಜುಲೈ ನಂತರದ ತಿಂಗಳುಗಳಲ್ಲಿ ಇದು ಎತ್ತುಗಳಲ್ಲಿ ಕಾಣಿಸಿಕೊಂಡು ಗುಣಪಡಿಸದಿದ್ದರೆ ವರ್ಷಪೂರ್ತಿ ಇರ್ತದೆ. ಹೆಗಲುಬಾವಿನ ಕಾರಣಗಳು: ಬೇಸಾಯಕ್ಕಾಗಿ ಉಪಯೋಗಿಸುವ ಎತ್ತುಗಳನ್ನು ಕಾಡುವ ನೂರಾರು ಶಸ್ತ್ರಚಿಕಿತ್ಸಾ ರೋಗಗಳಲ್ಲಿ ಹೆಗಲುಬಾವು ಕೂಡ ಒಂದು ಮುಖ್ಯವಾದ ರೋಗ. ಹೊಲದಲ್ಲಿ ದುಡಿಯಲು ಹಾಗೂ ಗಾಡಿಗಳನ್ನು ಎಳೆಯಲು ಎತ್ತಿನ ಹೆಗಲು ಹಾಗೂ ಕಾಲುಗಳು ಆರೋಗ್ಯವಾಗಿರಬೇಕು. ಈ ಎರಡೂ ಅಂಗಗಳು ಬೇನೆಗೆ ಒಳಗೊಂಡರೆ ಅಂಥ ಎತ್ತಿಗೆ ಬೆಲೆಯಿಲ್ಲ. ಈ ರೀತಿಯ ಬೇನೆಗಳು ಕೃಷಿ ಕೆಲಸಗಳಲ್ಲಿ ಬಾಧೆ ತರುವುದಲ್ಲದೆ ರೈತರ ಆದಾಯವನ್ನು ಕುಂಠಿತಗೊಳಿಸುತ್ತದೆ. ಹೆಗಲುಬಾವು ತೊಂದರೆಯ ಕಾರಣ ಮತ್ತು ಲಕ್ಷಣಗಳನ್ನು ತಿಳಿದುಕೊಂಡಲ್ಲಿ ರೈತರು ಮುಂಜಾಗ್ರತೆ ಹಾಗೂ ನಿವಾರಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಹೆಗಲುಬಾವಿನ ಲಕ್ಷಣಗಳು ಏನಪ್ಪ ಅಂದರೆ, ಎತ್ತುಗಳನ್ನು ಹೆಚ್ಚು ದುಡಿಸಿದ ಒಂದೆರಡು ದಿನಗಳಲ್ಲಿ ಹೆಗಲುಬಾವು ತಲೆದೋರುತ್ತದೆ. ಈ ಸಮಯದಲ್ಲಿ ಹೆಗಲನ್ನು ಮುಟ್ಟಿದರೆ ಮೆತ್ತಗಿದ್ದು ಚರ್ಮದ ಕೆಳಗೆ ದ್ರವವು ಶೇಖರವಾಗಿರುವುದು ಕಂಡುಬರ್ತದೆ ಹಾಗೂ ಬಹಳ ನೋವು ಇರ್ತದೆ. ಕುತ್ತಿಗೆ ಬಗ್ಗಿಸಿ ಮೇವು ತಿನ್ನಲು ತೊಂದರೆಯಾಗ್ತದೆ. ಒಂದೆರಡು ವಾರದ ನಂತರ ದ್ರವ ಪದಾರ್ಥವು ಕಡಿಮೆಯಾಗಿ ಗಟ್ಟಿ ಮಾಂಸದ ಭಾಗವು ಉಳಿದುಕೊಳ್ಳುತ್ತದೆ. ಮುಂಜಾಗ್ರತೆ ಕ್ರಮಗಳು ಏನಪ್ಪ ಅಂದರೆ, ಹೆಗಲುಬಾವಿನ ಚಿಕಿತ್ಸೆ ಬಹಳ ಕಷ್ಟ ಇರೋದರಿಂದ ಹಾಗೂ ಇಂಜೆಕ್ಷನ್ ಮುಲಾಮ್ ಹೆಚ್ಚು ಉಪಯೋಗ ಇಲ್ಲದಿರುವುದರಿಂದ ಹಾಗೂ ಶಸ್ತ್ರಚಿಕಿತ್ಸೆ ಬೇಕಾಗಿರುವುದರಿಂದ ರೈತರು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
2: ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ
3: ನಿಸರ್ಗ ಜ್ಞಾನಾಮೃತ,
2: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ.

ಪ್ರಾಯೋಜಕರು ವೈದ್ಯ ಸಂಗಣ್ಣ, ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ.

0: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ಆತ್ಮೀಯವಾದ ಸ್ವಾಗತ. ಎಂದಿನಂತೆ ನಮ್ಮ ಜೊತೆ ಮನಗುಂಡಿಯ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ಇದ್ದಾರೆ. ನಮಸ್ಕಾರ ಸ್ವಾಮೀಜಿ.
1: ನಮಸ್ಕಾರ ಮೇಡಮ್.
0: ಹಿಂದಿನ ವಾರ ನಾವು ಸಾಮಾಜಿಕ ಆರೋಗ್ಯದಲ್ಲಿ ಶಿಕ್ಷಣದ ಮಹತ್ವ, ಶಿಕ್ಷಣವನ್ನ ಹೇಗೆ ದೈವೀಕರಣಗೊಳಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಕೇಳುವರೆ, ಇವತ್ತು ಸಾಮಾಜಿಕ ಆರೋಗ್ಯದಲ್ಲಿ ಸಾರ್ವಜನಿಕ ಸಂಸ್ಥೆಗಳು ಕೂಡ ಬರ್ತವೆ. ಈ ಸಾರ್ವಜನಿಕ ಸಂಸ್ಥೆಗಳ ದೈವೀಕರಣ ಹೇಗಿರಬೇಕು ಅನ್ನೋದ್ರ ಕುರಿತು ಸ್ವಾಮೀಜಿಯವರು ತಿಳಿಸೋರಿದ್ದಾರೆ, ಕೇಳ್ಬಿಡೋಣ.
1: ಕಳೆದ ಸಂಚಿಕೆಯಲ್ಲಿ ನಾನು ಎರಡು ಶಬ್ದವನ್ನ ಬಳಸಿದೆ ಮೇಡಮ್, ತಾವು ಗಮನಿಸಿರ್ಬೇಕು, ಶ್ರೋತೃಗಳು ಗಮನಿಸಿರ್ಬೋದು ಅನ್ಕೊಂತೀನಿ. ಧಾರ್ಮೀಕರಣ ಮತ್ತು ದೈವೀಕರಣ ಇವೆರಡಕ್ಕೂ ವ್ಯತ್ಯಾಸ ಒಂದ್ ಸ್ವಲ್ಪ ನಾವು ತಿಳ್ಕೋಬೇಕು. ಅನೇಕ ಸಂಸ್ಥೆಗಳು ರಿಲಿಜಿಯಸ್ ಆಗಿದಾವೆ, ಈ ಧರ್ಮದ್ದು ಅಂತ ಗೊತ್ತಾಗಬೇಕು. ಹಾಗೆ ಹೆಸರುಗಳಿರ್ಬೋದು ಅಥವಾ ಅವರದ್ದು ಧರ್ಮ ಗ್ರಂಥಗಳ ಬಗ್ಗೆ ಹೇಳ್ಬಹುದು, ಅಲ್ಲಿ ಪ್ರಾರ್ಥನೆ ಮಾಡಿಸಬಹುದು. ಇದು ಧರ್ಮ ಕಾರಣ ಮಾಡತಕ್ಕಂಥದ್ದು ಅಥವಾ ಧಾರ್ಮೀಕರಣ ಅಂತಾನೂ ಕರಿಬಹುದೇನು. ಆದ್ರೆ ಧರ್ಮದಲ್ಲಿ ಕೂಡ ಅಂದ್ರೆ ಅದು ಧರ್ಮ ಯಾವಾಗ್ಲೂ ಬಹಳ ವಿಶಾಲ ಅರ್ಥ, ಭಾರತೀಯರ ಪ್ರಕಾರ ಬಹಳ ವಿಶಾಲವಾದ ಅರ್ಥದಲ್ಲಿ ನಾವು ಬಳಸಿದೀವಿ. ಆದ್ರೆ ಯಾವಾಗ ಇಲ್ಲಿ ಪಾಶ್ಚಿಮಾತ್ಯರು ಮತ್ತು ಇತರೆ ಧರ್ಮಗಳು ಬಂದ್ವಲ್ಲ, ಅವು ಮತಗಳನ್ನ ಧರ್ಮಗಳು ಅಂದ್ಕೊಂಡ್ವು. ಹಾಗಾಗಿ ಆ ಮತಗಳಿಗೆ ಧರ್ಮ ಅನ್ನುವಂತ ರೂಢಿ ನಮ್ಮಲ್ಲಿ ಬಂತು, ಎಲ್ಲರೂ ಅದನ್ನ ಅಳವಡಿಸಿಕೊಂಡ್ವಿ. ಆದ್ರಿಂದ ಒಂದು ಶಿಕ್ಷಣ ಸಂಸ್ಥೆಯನ್ನ ಇರ್ಬೋದು ಅಥವಾ ಯಾವುದೇ ಸಂಸ್ಥೆಯನ್ನ ಧರ್ಮ ನೆನಪರವಾಗಿ ಮಾಡೋ ಸುಲಭ. ಯಾಕೆಂದ್ರೆ ಅವ್ರದ್ದೇನೋ ಒಂದು ಲಾಂಛನ ಇರ್ತದೆ ಅಥವಾ ಹೆಸರಿಟ್ಬಿಟ್ರೆ ಸಾಕು, ಇದು ಇಂತ ಧರ್ಮದವರು ಅಂತ ಗೊತ್ತಾಗ್ಬಿಡುತ್ತೆ. ಆದ್ರೆ ಅದನ್ನು ದೈವೀಕರಣ ಮಾಡೋದು ಹೇಗೆ, ಡಿವಿನೈಸ್ಡ್ ಮಾಡೋದು? ರಿಲಿಜಿಯಸ್ ಮಾಡೋದು ಸುಲಭ, ಅದು ಕಷ್ಟದ್ದಲ್ಲ. ಆದ್ರೆ ದೈವೀಕರಣಗೊಳಿಸೋದಿದೆಯಲ್ಲ, ಅದು ಬಹಳ

ಅಗತ್ಯ ಇದೆ ಇವತ್ತು. ಕಳೆದ ಸಂಚಿಕೆಯಲ್ಲಿ ಶಾಲೆಯನ್ನು ದೈವೀಕರಣ ಮಾಡೋದ್ರ ಬಗ್ಗೆ ಹೇಳಿದೆ. ಇವತ್ತು ಮನೆ ಬಿಟ್ಟು ಹೊರಗೆ ಬಂದ್ರೆ ಕಚೇರಿಗೆ ಹೋಗ್ಬಹುದು ಕೆಲವರು, ಇನ್ ಕೆಲವರು ವಾಹನಗಳಲ್ಲಿ ಸೇವೆ ಮಾಡಬಹುದು, ಆಮೇಲೆ ಬ್ಯಾಂಕುಗಳು ರಸ್ತೆಗಳಲ್ಲಿ ಕೆಲಸ ಮಾಡಬಹುದು. ಎಲ್ಲಾ ಕಡೆ ನಾವೇನ್ ಕೆಲಸ ಮಾಡ್ತೀವಿ, ನಾವೊಂದು ಸರಿಯಾಗಿ ಗಮನಿಸ್ಕೊಳ್ಬೇಕು. 24 ತಾಸಲ್ಲಿ ನಾವು ಮನೇಲಿರೋದು ಕೇವಲ 12 ತಾಸು ಅಂತ ಅನ್ಸುತ್ತೆ. 12 ತಾಸು ಹೊರಗೆ ಇರ್ತೀವಿ ನಾವು, ಯಾವ್ದೋ ರೂಪದಲ್ಲಿ ಹೊರಗೆ ಇರ್ತೀವಿ. ಆ ಹೊರಗಿನ ಎಲ್ಲಾ ಸಮಸ್ಯೆಗಳನ್ನು ನನ್ನವು ಅನ್ನುವ ಭಾವದಿಂದ ನೋಡಬೇಕು, ಅದನ್ನು ನಾವು ಕಲಿಬೇಕಾಗಿದೆ. ಇದೇ ದೈವೀಕರಣಗೊಳಿಸೋದು. ಈ ನನ್ನವು ಅಂತ ನೋಡುವಾಗ ನಾನೇ ಕಟ್ಟಿ ನಾನೇ ಬೆಳೆಸಿದ್ದಕ್ಕೆ ಮಾತ್ರ ನಾವು ನನ್ನವು ಅಂತ ತಿಳ್ಕೊಂತೀವಿ. ಅದು ಜನರ ಮನೋಭಾವನೆ ಬದಲಾವಣೆ ಆಗಬೇಕು. ರಾಷ್ಟ್ರ ನನ್ನದು, ಆದ್ರಿಂದ ರಾಷ್ಟ್ರದಲ್ಲಿರುವ ಎಲ್ಲವೂ ನನ್ನವು, ಆ ಭಾವ ಪ್ರತಿಯೊಬ್ಬರಿಗೂ ಬರಬೇಕು. ಅದರ ಸರ್ಕಾರಿ ಸಂಸ್ಥೆಗಳು, ಸಾರ್ವಜನಿಕ ಸಂಸ್ಥೆಗಳು ಅಂತ ಕರೆಯೋಣ, ಬಸ್ ಸ್ಟ್ಯಾಂಡಿಂದ ಹಿಡ್ಕೊಂಡು ಆಮೇಲೆ ನಡೆಯುವ ರಸ್ತೆ ಅಲ್ಲಿಂದ ಹಿಡ್ಕೊಂಡು ಪ್ರತಿಯೊಂದು ನನ್ನದೇ ಅನ್ನುವ ಭಾವ ಬರಬೇಕು. ಒಂದು ಉದಾಹರಣೆಯನ್ನು ನಾನು ಕೊಡಬಹುದು ಅಂತ ಕಾಣಿಸ್ತದೆ. ನಮ್ಮ ದೇಶದಲ್ಲಿ ಧಾರ್ಮೀಕರಣಗೊಳಿಸಿದ್ರಿಂದ ಆಗಿದ್ದ ಪರಿಣಾಮ ಏನು, ಜಪಾನ್ ದೇಶದಲ್ಲಿ ಅಲ್ಲಿ ದೈವೀಕರಿಸಿದ್ರು ಅಂತ ಹೇಳ್ತೀನಿ ನಾನು. ಅಲ್ಲೂ ಕೂಡ ಧರ್ಮ ಇದೆ, ಅವ್ರದ್ದು ಸಿಂಟೋ ಧರ್ಮ ಮತ್ತು ಬೌದ್ಧ ಧರ್ಮ ಎರಡನ್ನು ಕೂಡಿಸಿ ಅವರೊಂದು ಝನ್ ಪದ್ಧತಿ, ನಮ್ಮ ಬೌದ್ಧ ಧರ್ಮದ ಧ್ಯಾನ ಪದ್ಧತಿಯನ್ನು ತಗೊಂಡು ಝನ್ ಅಂತ ಕರೆದ್ರು. ಅಲ್ಲಿ ಇವತ್ತಿಗೂ ಕೂಡ ಅಲ್ಲಿ ಹೋದವರು ಪ್ರತಿಯೊಬ್ಬರಿಗೂ ಆಗೋ ಅನುಭವ ಏನಪ್ಪಾ ಅಂತಂದ್ರೆ ಸ್ವಚ್ಛತೆ, ಸಮಯಪಾಲನೆ ಮತ್ತು ಪ್ರಾಮಾಣಿಕತೆ ತುಂಬಾ ಎದ್ದು ಕಾಣಿಸುತ್ತದೆ. ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಅಕಸ್ಮಾತ್ ಏನೋ ಒಂದು ಮರೆತು ಬಿಟ್ಟು ಹೋದ್ರೆ ನೀವೊಂದು 12 ತಾಸು ಬಿಟ್ಟು ಬಂದು ನೋಡಿದ್ರೆ ಅಲ್ಲೇ ಇರುತ್ತೆ ಅಂತ ಹೇಳಿ ಒಂದು 3-4 ಜನ ಈ ಅನುಭವ ಹೇಳಿದ್ದಾರೆ. ರಾತ್ರಿ 11 ಗಂಟೆಗೆ ರಸ್ತೆ ದಾಟಬೇಕಾದ್ರೂ ಕೂಡ ಸಿಗ್ನಲ್ ಲೈಟ್ಸ್ ಇರುತ್ತೆ, ಯಾರು ಇರಲ್ಲ, ಜನ ಇರಲ್ಲ, ವಾಹನನೂ ಇರಲ್ಲ. ಆದ್ರೆ ಅಲ್ಲಿ ಎಷ್ಟು ಚೆನ್ನಾಗಿ ರೂಢಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಆ ಸಿಗ್ನಲ್ ಲೈಟ್ ನಿಯಮವನ್ನ ಅವಾಗ್ಲೂ ಪಾಲಿಸ್ತಾರಂತ. ಆಮೇಲೆ ನಾನೇ ಒಂದ್ ಕಡೆ ಓದಿದ್ದೆ ಮೇಡಮ್, ಒಬ್ರು ನಮ್ಮವರು ಅಲ್ಲಿ ಹೋಗಿರ್ತಾರೆ, ಅವರು ಪೇಪರ್ ನಲ್ಲಿ ಬರ್ದಿದ್ರು, ಒಂದು ಸೈಕಲ್ ಅವರು ಹೋಗ್ಬೇಕಾಗಿದೆ ಮಾಲ್ಗೆ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕಾಗಿದೆ, ಒಂದ್ ಸೈಕಲ್ ನಿಂತಿತ್ತು, ಲಾಕ್ ಮಾಡಿರ್ಲಿಲ್ಲ, ತಗೊಂಡು ಹೋದ್ರು, ಯಾರು ಇರ್ಲಿಲ್ಲ ಅಲ್ಲಿ ಮಾಲಕರು, ತಗೊಂಡೋದ್ರು, ಬೇಗ ಬಂದ್ಬಿಡೋಣ ಮತ್ತೆ ಇಲ್ಲಿ ನಿಲ್ಸ್ಬಿಟ್ಟು ಹೋಗೋಣ ಅಂತ ಹೇಳಿ ತಗೊಂಡೋದ್ರು. ಎಲ್ಲ ಕೆಲಸ ಮುಗಿಸ್ಕೊಂಡ್ರು ಬಂದ್ರು, ಅಷ್ಟೊತ್ತಿಗೆ ಅದ್ರ ಮಾಲೀಕರು ಬಂದಿದ್ರು, ನೋಡಿದ್ರು, ನೋಡಿದ ಕೂಡಲೇ ಅವರೇ ಇವರಿಗೆ ನಮಸ್ಕಾರ ಮಾಡಿದ್ರು. ಇವ್ರು ಅಲ್ಲೇ ಬಹಳ ವರ್ಷದಿಂದ ಇರೋರು ಜಪಾನ್ ಅಲ್ಲಿ. ಅವರು ನಮಸ್ಕಾರ ಮಾಡೋ ಪದ್ಧತಿನೇ ಬಹಳ ಚಂದ ಅಂತ ಹೇಳ್ತಾರೆ. ಬೆನ್ನು ಬಾಕ್ಸಿ, ನಾವು ಬರೀ ತಲೆ ಬಾಗಿಸ್ತೀವಿ, ಕತ್ತು ಬಾಗಿಸ್ತೀವಿ, ಅವ್ರು ಪೂರಾ ಸೊಂಟ ಬಾಗಿಸ್ಬಿಟ್ಟು ನಮಸ್ಕಾರ ಮಾಡಿದ್ರು. ಸರ್ ಆಯ್ತು, ನೀವು ಸೈಕಲ್ ತಗೊಂಡೋದ್ರಲ್ಲ, ತುಂಬಾ ಸಂತೋಷ, ನಿಮ್ಗೆ ಉಪಯೋಗ ಆಯ್ತಲ್ಲ, ನಾಳೆನೂ ಈ ಸೈಕಲ್ ಹೀಗೆ ಇರುತ್ತೆ, ಇಲ್ಲೇ ಇರುತ್ತೆ, ನೀವು ತಗೊಂಡೋಗ್ಬೋದು. ಎಂತ ಅದ್ಭುತ ಉದಾರತೆ! ಇದು ದೈವೀಕರಣ. ದೈವತ್ವದ ಕಡೆಗೆ ಸಾಗುವ ಪ್ರಯತ್ನ ಅಂದ್ರೆ ಹೀಗಿರ್ಬೇಕು ಅಂತ ನಾನು ಅನ್ಕೊಳ್ಳೋದು. ಬೇರೆಯವ್ರದ್ ಬೇಡ ಬಿಡಿ, ನನ್ನ ವಸ್ತುನೆ ಯಾರಾದ್ರೂ ಕೇಳಲಾರದೆ ಮುಟ್ಟಿ ತಗೊಂಡೋಗಿದೆ ಅವ್ರು ಬಂದಿದ್ರೆ, ಕೊನೆ ಪಕ್ಷ ನಾನು ಸುಮ್ಮನಿದ್ರು ನನ್ನ ಮುಖನಾದ್ರೂ ಕಪ್ಪಾಗ್ತಿತ್ತು, ಏನು ಸ್ವಲ್ಪ ಕೆಡ್ತಿತ್ತೇನೋ, ಏನು ಈ ಮನುಷ್ಯನಿಗೆ ಕಾಮನ್ ಸೆನ್ಸ್ ಇದೆ ಇಲ್ವೋ, ತಗೊಂಡೋಗ್ಬಿಟ್ಟಿದನಲ್ಲ ಅನ್ಕೊಂಡ್ಬಿಡ್ತಿದ್ದೆ ನಾನೇ ಸ್ವತಃ. ಆದ್ರೆ ಅವರಿಂದ ನಾವು ಕಲಿಬೇಕಾದ ಹೇಗೆ ಎಷ್ಟಿದೆಯಲ್ಲ. ದೈವೀಕರಣ ಅಂದ್ರೆ ಇದೇನೆ, ಎಲ್ಲರೂ ನನ್ನವರು, ಅವ್ರಿಗೆ ಗೊತ್ತು ಇವರು ಜಪಾನ್ದವ್ರು ಅಲ್ಲ ಅಂತ, ಅವ್ರಿಗೂ ಗೊತ್ತು ಇವರು ಭಾರತೀಯರಂತ ಗೊತ್ತಿರುತ್ತೆ. ಆದ್ರೂ ಕೇಳಲಾರದೆ ತಗೊಂಡೋದಾಗ್ಲೂ ಕೂಡ ಆ ಒಂದು ಉದಾರತೆ ತೋರಿಸೋದಿದೆಯಲ್ಲ, ಅದು ದೈವೀಕರಣ. ಅದು ಆ ನಮ್ಮಲ್ಲಿ ಅನೇಕ ಧರ್ಮಗಳು ಬಂದವು, ಮತ ಪಂಥಗಳು, ಜಾತಿ ವ್ಯತ್ಯಾಸಗಳು ಬಹಳ ಬಂದವು. ಹಾಗಾಗಿ ನಾವು ಆ ಮಟ್ಟಕ್ಕಿನ್ನೂ ದೈವೀಕರಣಗೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಮುಂದೆ ಆಗ್ಲೇಬೇಕು. ಆ ದೈವೀಕರಣಕ್ಕಿಂತ ಮುಂಚೆ ರಾಷ್ಟ್ರೀಕರಣ ಅಂದ್ರೆ ರಾಷ್ಟ್ರ ಪ್ರೇಮ. ರಾಷ್ಟ್ರೀಕರಣ ಅನ್ಕೊಡ್ಲೆ ಮತ್ತೆ ಯಾರು ಹೆದರಬಾರದು ನಮ್ಮ ಶ್ರೋತೃಗಳು. ನ್ಯಾಷನಲೈಸ್ಡ್ ಅಂದ್ರೆ ನಿಮ್ಮ ಆಸ್ತಿಗಳನ್ನ, ಬ್ಯಾಂಕ್ ಶಾಲೆಗಳನ್ನ ನ್ಯಾಷನಲೈಸ್ ಮಾಡೋದು ಅದು ರಾಷ್ಟ್ರೀಕರಣ ಅದಲ್ಲ. ಇಲ್ಲಿ ನಾನು ಹೇಳೋದು ರಾಷ್ಟ್ರ ಪ್ರೇಮ. ರಾಷ್ಟ್ರ ಪ್ರೇಮ ಬಂದ್ಬಿಟ್ಟು ಅದರ ಒಂದು ಪ್ರಭಾವದಿಂದ ನಾವು ಎಲ್ಲರನ್ನೂ ನನ್ನವರು ಅಂತ ಪ್ರೀತಿಸೋದಿದೆಯಲ್ಲ, ಕಷ್ಟ ಆಗ್ಬೋದು ನಮಗೆ. ಒಂದ್ ದಿವಸದಲ್ಲಿ 10 ವರ್ಷದಲ್ಲಿ ಬರೋದಂತದ್ದಲ್ಲ, ಆದ್ರೆ ಬರಲೇಬಾರದಂತ ಇಲ್ಲ, ಖಂಡಿತ ಬರುತ್ತೆ, ಬರಬೇಕು. ಯಾಕಂದ್ರೆ ದೈವೀಕರಣ ಮಾಡಬೇಕು ಅನ್ನೋ ಒತ್ತಾಯವನ್ನ ಸೈನ್ಸ್ ಕೂಡ ಮಾಡ್ತಾ ಇದೆ. ಇವಾಗ ಸೈಂಟಿಫಿಕ್ ಆಟಿಟ್ಯೂಡ್ ಏನ್ ಬರ್ತಾ ಇದೆ ನಮ್ಮಲ್ಲಿ, ವೈಜ್ಞಾನಿಕ ಮನೋಭಾವನೆ, ಇದು ನಮ್ಮನ್ನ ಬದಲಾಯಿಸಲೇಬೇಕಾಗಿದೆ. ಆ ವೈಜ್ಞಾನದ ಜೊತೆಗೆ ದೈವೀಕರಣವು ಸೇರ್ಕೊಂಡ್ಬಿಟ್ರೆ ನಾವು ಬಹಳ ಆನಂದ ಪಡ್ತೀವಿ, ಸಂತೋಷ ಆಗುತ್ತೆ. ಬೇರೆಯವ್ರ ತಪ್ಪನ್ನು ಕೂಡ ಕ್ಷಮಿಸುವ ಉದಾರತೆ, ಅದು ತಪ್ಪು ಅಥವಾ ಅದು ತಪ್ಪುಗಳೇ ಅಲ್ಲ ಕೆಲವು, ನಾವು ಬೇರೆಯವ್ರನ್ನ ಉದಾರತೆಯಿಂದ ಕ್ಷಮಿಸೋದ್ ಒಂದ್ ಕಡೆ ಉಳಿತು, ನಮ್ಮ ಮನೆಗಳಲ್ಲಿ, ನಮ್ಮ ಸಂಸ್ಥೆಗಳಲ್ಲಿ ಬೇರೆಯವ್ರು ಮಾಡದಂತಹ ತಪ್ಪುಗಳನ್ನು ಕೂಡ, ಆ ತಪ್ಪುಗಳಿಗೂ ನಾವು ಸಿಟ್ಟು ಮಾಡ್ಕೊಂತಿರ್ತೀವಿ.
ಸಿಟ್ಟು ಮಾಡೋದು ಅಥವಾ ಬೈಯೋದು ದಂಡಿಸೋದು ನಾವು ಟೆನ್ಷನ್ ಮಾಡ್ಕೊಳ್ಳೋದು ಈ ತರ ಎಲ್ಲ ಮಾಡ್ಕೊಂತಿರ್ತೀವಲ್ಲ, ಅದ್ರ ಬದಲಾಗಿ ಮನೆಯಿಂದಾನೆ ಪ್ರಾರಂಭ ಆಗ್ಲಿ ಇದು, ನಮ್ಮ ಸಂಸ್ಥೆಯಿಂದಾನೆ ಪ್ರಾರಂಭ ಆಗ್ಲಿ ಇದು. ಆ ತರ ಆದಾಗ ಮಾನವತ್ವದಿಂದ ದೈವತ್ವದ ಕಡೆಗೆ ಹೋಗುವ ಪ್ರಯತ್ನ ಏನಿದೆಯಲ್ಲ ಇದಕ್ಕೆ ಒಂದ್ ಮೆಟ್ಲು ಅಂತ ಅನ್ಕೊಳ್ತೀನಿ ನಾನು. ಆದ್ರಿಂದ ಮೊದಲು ನಾವೇನ್ ಮಾಡೋಣ, ಸಂಸ್ಥೆಗಳನ್ನ ಗೌರವಿಸೋದು, ಅದನ್ನ ನನ್ನದು ಅಂತ ಭಾವಿಸ್ಕೊಳ್ಳೋದು. ಎಷ್ಟೇ ಸಿಟ್ಟು ಬಂದರೂ ಕೂಡ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನ ಕಟ್ಟಡಗಳನ್ನ

0: ಕೆಡಿಸಬಾರದು, ಅವಕ್ಕೇನೋ ಹಾನಿ ಮಾಡಬಾರದು. ಜೊತೆಗೆ ಇದು ಸಿಟ್ಟಿನಿಂದ ಆಗುವಂತದ್ದು, ಏನೋ ನಮಗೇನೋ ಅನ್ಯಾಯ ಆಗಿದೆ ಸರ್ಕಾರದಿಂದ, ಸಾರ್ವಜನಿಕರಿಂದ ಅನ್ಯಾಯ ಆಗಿದೆ, ನಾನು ಹಿಂಗ್ ಮಾಡ್ಬಿಡ್ತೀನಿ, ಅದು ಒಂದಾದ್ರೆ ಇನ್ನೊಂದು ಅಜ್ಞಾನದಿಂದ ಅವಿವೇಕತನದಿಂದ ಅಂದ್ರೆ ಈ ತಂಬಾಕು ಹಾಕೊಂಡು ಉಗಿಯೋದು, ಸಿಕ್ ಸಿಕ್ಕಲ್ಲಿ ಉಗಿಯೋದು, ಎಷ್ಟೋ ಜನ ಆಫೀಸ್ಗಳಲ್ಲೇ ಒಳಗಡೆನೆ ಇದೆಲ್ಲ ಇದೆಯಲ್ಲ, ಬರೀ ನಮ್ಮ ಸಂಸ್ಥೆಗೆ ನಮ್ಮ ಆಫೀಸ್ಗೆ ಅಥವಾ ನನಗೆ ಮಾಡ್ಕೊಳ್ಳೋ ಅಪಮಾನ ಅಲ್ಲ ಇದು, ಇಡೀ ದೇಶಕ್ಕೆ ಮಾಡುವ ಅಪಮಾನ ಅಂತ ಭಾವಿಸ್ಕೋಬೇಕು. ಯಾಕಂದ್ರೆ ಈಗ ನಮ್ಮ ದೇಶ ಎಲ್ಲರಿಗೂ ಓಪನ್ ಆಗಿದೆ, ಇವಾಗ ಎಲ್ಲರೂ ಬರ್ತಾರೆ, ವಿದೇಶಿಯರು ಬರ್ತಾರೆ, ಅನೇಕ ಬೇರೆ ಬೇರೆ ಕಡೆಯಿಂದ ನಮ್ಮ ರಾಜ್ಯ, ಈಗ ನಾವು ಕರ್ನಾಟಕದಲ್ಲಿ ಇದ್ದೀವಿ ಅಂದ್ರೆ ಬೇರೆ ರಾಜ್ಯದವರು ಬರ್ತಾರೆ, ಬೇರೆ ದೇಶದವರು ಬರ್ತಾರೆ. ಇಂತಹ ಸಂದರ್ಭಗಳಲ್ಲಿ ನಾವು ಗಮನ ಕೊಟ್ಟು ಪಾಲಿಸಬೇಕಾದ ನಿಯಮ ಏನಪ್ಪಾ ಅಂದ್ರೆ ಇದೆಲ್ಲವೂ ನನ್ನದು, ಹಾಗೆ ಬಂದಾಗ ನಾವು ಕೆಡಿಸೋದಕ್ಕೆ ಇಷ್ಟಪಡಲ್ಲ, ಆಮೇಲೆ ಕೊಳೆ ಮಾಡೋದಕ್ಕೆ ಇಷ್ಟಪಡಲ್ಲ, ಆವಾಗ ದೈವಿ ಭಾವನೆ ಖಂಡಿತವಾಗಿ ಬರ್ತದೆ. ಎಲ್ಲಿ ಶುಚಿತ್ವ ಇರ್ತದೋ ಅಲ್ಲಿ ದೈವಿ ಭಾವನೆ ಬಂದೇ ಬರ್ತದೆ. ಶುಚಿತ್ವ ಮತ್ತು ರಕ್ಷಣೆ, ರಕ್ಷಕ ಮನೋಭಾವನೆ ಕೂಡ ನಮಗೆ ಬರಬೇಕು. ನಾನು ರಕ್ಷಿಸಬೇಕು, ನಾನು ಇದನ್ನು ಚೆನ್ನಾಗಿ ಕಾಯ್ಕೋಬೇಕು. ಇದು ಜಡವಾದ ಕಟ್ಟಡಗಳು, ರಸ್ತೆಗಳು, ಮನೆಗಳು, ಸಂಸ್ಥೆಗಳಿಗಾಯ್ತು. ಆಮೇಲೆ ವ್ಯಕ್ತಿಗಳಿಗೆ ಹೆಲ್ಪ್ ಮಾಡತಕ್ಕಂಥದ್ದು ಅದು ಕೂಡ ನಮಗೆ ಬರಬೇಕು. ಅವ್ರು ಯಾರೇ ಇರಬಹುದು, ನಾವು ಇದನ್ನ ಈಗ ನಾವು ಬೆಂಗಳೂರಲ್ಲಿ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಕಾಣ್ತಾ ಇದೀವಿ. ಎಲ್ಲಾ ಕಡೆಯಿಂದಲೂ ಕೂಡ ಯಾರೋ ಊರಿಗೆ ಬಂದರು, ಹಿಂದೆ ಆ ಪದ್ಧತಿ ಇತ್ತು ನಮ್ಮಲ್ಲಿ. ನಾನು ಚಿಕ್ಕವನಿದ್ದಾಗಲೂ ಕೇಳಿದ್ದೀನಿ. ಆಮೇಲೆ 12ನೇ ಶತಮಾನದಲ್ಲಿ ಮಹಾದೇವಿ ಅಕ್ಕ ಅವರು ಕಲ್ಯಾಣಕ್ಕೆ ಹೋದಾಗ ಅವರನ್ನ ಸ್ವಾಗತ ಮಾಡೋ ರೀತಿ ಅದನ್ನು ಓದಿ ತಿಳ್ಕೊಂಡಾಗ ನಮ್ಮಲ್ಲಿ ಹಿಂದೆ ಏನ್ ಮಾಡ್ತಿದ್ರು ಅಂತಂದ್ರೆ, ಹಳ್ಳಿಗಳಲ್ಲಿ ದೊಡ್ಡ ದೊಡ್ಡ ಸಾಹುಕಾರರುಗಳು ತಮ್ಮ ಆಳುಗಳನ್ನ ಅಥವಾ ಪಾರುಪತ್ಯಗಾರರು ಅಂತ ಕರಿತಿದ್ರು, ಬಿಡ್ತಿದ್ರು ಅವನ್ನ. ನಾವು ಊರಲ್ಲಿ ಯಾರೇ ಹೊಸ ಮುಖಗಳು ಕಾಣಿಸಿದ್ರೆ ವಿಚಾರಿಸಬೇಕು, ಅವರು ವಿಚಾರಿಸ್ಬಿಟ್ಟು ಎಲ್ಲಿಂದ ಬಂದ್ರಿ, ನಿಮ್ಗಿಲ್ಲಿ ಸಂಬಂಧಿಕರಿದಾರ ಅಥವಾ ಇಲ್ವಾ, ನಿಮ್ಗೇನಾದ್ರೂ ಸಹಾಯ ಬೇಕಾ, ಅಂದ್ರೆ ಹಸಿವಾಗಿದೆಯಾ, ಊಟ ಮಾಡ್ಬೇಕಾ, ನೀವು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಬೇಕಾ, ಈ ತರ ಕೇಳಿಸುವಂತಹದ್ದು, ವಿಚಾರಿಸ್ತಕ್ಕಂಥದ್ದು ಅನೇಕ ಜನ ಶರಣರು, ಭಕ್ತರು, ಸಂತರು ಇರ್ತಾರಲ್ಲ, ಅದರಲ್ಲೂ ರಾಜರುಗಳು, ದೊಡ್ಡ ದೊಡ್ಡ ಶ್ರೀಮಂತರುಗಳು ಈ ತರ ವ್ಯವಸ್ಥೆ ಇಟ್ಟಿದ್ರು ಅಂತ ಕೇಳ್ತೀವಿ ನಾವು. ಇವಾಗ ಆ ವ್ಯವಸ್ಥೆ ಇಲ್ದಂಗ ಆಗಿದೆ. ಇವಾಗ ಎಲ್ಲವೂ ಕೂಡ ವ್ಯಾಪಾರೀಕರಣದ ದೃಷ್ಟಿಯಿಂದ ಬಂದಿರೋದ್ರಿಂದ
1: ಯಾರಾದ್ರೂ ಬಂದ್ರೆ ಯಾಕೆ ಬಂದ್ರಪ್ಪ ಅನ್ನೋ
0: ಪರಿಸ್ಥಿತಿ ಬಂದಿದೆ. ಆಮೇಲೆ ಮತ್ತೆ ಇವಾಗ ಸ್ವಲ್ಪ ಬದಲಾವಣೆನೂ ಕಾಣಿಸ್ತಾ ಇದೆ, ಬದಲಾವಣೆ ಕಾಣಿಸ್ತಾ ಇದೆ. ಯಾಕಂದ್ರೆ ಪಾಶ್ಚಿಮಾತ್ಯರ ಕಷ್ಟವನ್ನ ನೋಡ್ಕೊಂಡ್ರು, ನೋಡ್ಕೊಂಡು ಇನ್ಮೇಲೆ ನಾವು ಈ ತರ ಇದ್ರೆ ನಮಗೂ ಸಂತೋಷ ಇಲ್ಲ, ಯಾರಿಗೂ ಸಂತೋಷ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರಿಂದ ಇನ್ಮೇಲೆ ನಾವು ಬದಲಾವಣೆ ಆಗ್ಲೇಬೇಕು. ಬದಲಾವಣೆ ಆಗೋದ್ರ ಜೊತೆ ಜೊತೆಗೆ ನಮ್ಮ ಮಕ್ಕಳಿಗೆ ಕಲಿಸಬೇಕು. ಇದು ನಾನು ಹೇಳೋದು, ನಾವು ಕಲಿಯೋದು ಎಷ್ಟು ಮುಖ್ಯ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಸಣ್ಣ ಮಕ್ಕಳಿಂದ ಈ ಸಂಸ್ಕಾರವನ್ನ ಕೊಡಬೇಕು. ದೇಶ ನನ್ನದು, ಸಮಾಜ ನನ್ನದು, ಎಲ್ಲರೂ ನನ್ನವರು. ಇದು ದೈವೀಕರಣದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ. ಆಮೇಲೆ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ಮೇಡಮ್, ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ನಾನು ಸಂದರ್ಭ ಬಂದಾಗಲೆಲ್ಲ ಈ ಮಾತು ಹೇಳ್ತಿರ್ತೀನಿ. ದೈವತ್ವಕ್ಕೆ ಅತ್ಯಂತ ಸಮೀಪವಾದದ್ದು ಅಂದ್ರೆ ಶುಚಿತ್ವ, ಕ್ಲೀನ್ಲಿನೆಸ್. ಅದನ್ನ ಅವರು ಬರೀ ಹೇಳಿಲ್ಲ, ಪಾಶ್ಚಿಮಾತ್ಯರು ನಾವು ಕಾಣ್ತಾ ಇದೀವಿ, ಅಲ್ಲಿ ದೇಶಕ್ಕೆ ಹೋದವರು ಕೂಡ ಹೇಳ್ತಾರೆ, ಅಲ್ಲಿ ಆ ಭಾವನೆ ಇದೆ, ಅಷ್ಟು ಸ್ವಚ್ಛತೆ ಕಡೆ ಗಮನ ಕೊಡ್ತಕ್ಕಂಥದ್ದು. ನಾವು ಇದನ್ನ ಕಡ್ಡಾಯವಾಗಿ ಕಲಿಬೇಕು, ಮಂತ್ರ ತರ ಕಲಿಬೇಕು. ಆಮೇಲೆ ನಮ್ಮಲ್ಲಿ ಒಂದು ರೂಢಿ ಮಾಡ್ಕೊಂಡಿದ್ವಿ ನಾವು, ಈಗ ಅದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಜಪ ಮಾಡಿ ಉದ್ದಾರ ಆಗ್ತೀವಿ ನಾವು ಅನ್ನುವ ಭಾವನೆ ಇತ್ತು. 108, 1008, 108 ಈ ತರ ಎಲ್ಲ ಜಪ ಮಾಡ್ತಾ ಇದ್ವಿ. ಅದಕ್ಕಿಂತ ಶ್ರೇಷ್ಠವಾದದ್ದು ಅಂದ್ರೆ ಅಲಮ ಪ್ರಭುಗಳೊಂದು ಮಾತು ಹೇಳ್ತಾರೆ, ಮಣಿಯ ನೆನೆಸಿ ದಿನವ ಕಳೆಯಲು ಬೇಡ, ಖಣಿಯ ಪೂಜಿಸಿ ದಿನವ ಕಳೆಯಲು ಬೇಡ, ಕ್ಷಣವಾದರೂ ನಿಜದ ನೆನಹೇ ಸಾಕು, ಕ್ಷಣದೊಳಗಣ ಅರ್ಧವಾದರೂ ನಿಜದ ನೆನಹೇ ಸಾಕು, ಆ ಬೆಂಕಿಯೊಳಗುಳ್ಳ ಗುಣ ಬಿಸಿ ನೀರಿನೊಳಗುಂಟೆ ಗುಹೇಶ್ವರ. ಎಂತ ಅದ್ಭುತವಾದ ಉಪಮೆ ಅದು ಅಂದ್ರೆ, ಈಗ ಬಿಸಿನೀರು ಕುದಿತಾ ಇರ್ಲಿ, ಅದಕ್ಕೆ ಇನ್ನೊಂದು ಬೆಂಕಿ ಹಚ್ಚೋ ಗುಣ ಇರಲ್ಲ, ಅಥವಾ ಕೆಟ್ಟದನ್ನ ಸುಡೋ ಶಕ್ತಿ ಇಲ್ಲ ಅದಕ್ಕೆ, ಬಿಸಿನೀರಿಗಿಲ್ಲ. ಆದ್ರೆ ಬೆಂಕಿ ಒಂದೇ ಒಂದು ಕಿಡಿ ಸಾಕು. ಹಾಗೆ ನಾನು ಹೇಳೋದು, ಪೂಜೆ ಜಪ ಇದೆಲ್ಲ ಬೆಳಗಿನ ವೇಳೆ ನಮ್ಮ ವೈಯಕ್ತಿಕ ವಿಷಯಕ್ಕೆ ನಾವು ಮಾಡ್ಕೊಳ್ಳೋಣ, ಆದ್ರೆ ರಾಷ್ಟ್ರದ ಹಿತದೃಷ್ಟಿಯಿಂದ ಜಂಗಮದ ಪೂಜೆ, ಜಂಗಮ ಪೂಜೆ ಅಂತ ಬಳಸ್ತಾರೆ, ಜಂಗಮ ಪೂಜೆ ಅಂದ್ರೆ ಬರೀ ಯೋಗಿಗಳ ಪೂಜೆ ಅಷ್ಟೇ ಅಲ್ಲ, ಸಮಾಜದ ಪೂಜೆಯೂ ಜಂಗಮ ಪೂಜೆ. ಒಬ್ಬರಿಗೆ ನೀವು ಯಾರು ಸಹಾಯ ಮಾಡಿದ್ರಿ, ಹಸಿದವ್ರಿಗೆ ಊಟ ನೀಡಿದ್ರಿ, ಹಸಿದ ಜೀವಕ್ಕೆ ತೃಪ್ತಿ ಪಡಿಸಿದ್ರಿ, ಒಂದು ಪ್ರಾಣಿ ಯಾವುದೋ ಕಷ್ಟಪಟ್ಟು ಕಾಯಿಲೆಯಿಂದ ಒದ್ದಾಡುವಾಗ ಅದಕ್ಕೊಂದು ಸಹಾಯ ಮಾಡಿದ್ರಿ, ಅದು ಕೋಟಿ ಜಪಕ್ಕೆ ಸಮಾನ ಅಂತ ತಿಳ್ಕೊಂಬಿಡಿ. ಖಂಡಿತವಾಗಿಯೂ ನಿಮಗೆ ಅದರಿಂದ ಪುಣ್ಯ ಬರ್ತದೆ ಹೊರತು ಕೋಟಿ ಜಪ ಮಾಡೋದ್ರಿಂದ ಪುಣ್ಯ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆದ್ರಿಂದ ಎಲ್ಲರಿಗೂ ನಮ್ಮಿಂದ ಏನು ಸಾಧ್ಯ ಆಗತ್ತೋ ಜಪ ಪೂಜೆಗಿಂತ ಹೆಚ್ಚಿನ ಮಹತ್ವ ಇನ್ನೊಬ್ಬರಿಗೆ ಉಪಕಾರ ಮಾಡತಕ್ಕಂಥದ್ದು, ಜೊತೆಗೆ ನನ್ನ ಜವಾಬ್ದಾರಿಯನ್ನು ಅರಿತು ನಡೀತಕ್ಕಂಥದ್ದು, ಇದು ಬಹಳ ಶ್ರೇಷ್ಠವಾದ ಪೂಜೆ ಅಂತ ಹೇಳಿ ನಮ್ಮ ಎಲ್ಲ ಶ್ರೋತೃಗಳು ಭಾವಿಸ್ಲಿ ಅಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೀನಿ ಮೇಡಮ್.
2: ಕೇಳಿದ್ರೆಲ್ಲ ಕೇಳುಗರೆ, ಶುಚಿತ್ವದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿ ಅವರು ತಿಳಿಸಿದ್ರು. ಶುಚಿತ್ವವೇ ದೈವತ್ವ ಅಂತಾನು

0: ಹೇಳಿದ್ರು. ಅದರ ಜೊತೆಗೆ ಪ್ರತಿಯೊಬ್ಬರದ್ದು ಸಮಾಜದಲ್ಲಿ ಏನ್ ಜವಾಬ್ದಾರಿ ಇದೆ, ಸಮಾಜದಲ್ಲಿ ನಾವು ಹೇಗಿರಬೇಕು, ಸಮಾಜವನ್ನ ಹೇಗೆ ಪ್ರೀತಿಸಬೇಕು, ಸಾಮಾಜಿಕ ಆರೋಗ್ಯ ನಮ್ಮ ಆರೋಗ್ಯ ಅಂತ ಹೇಳಿ ತುಂಬಾ ವಿಸ್ತೃತವಾಗಿ ನಮಗೆ ವಿಷಯಗಳನ್ನ ತಿಳಿಸಿಕೊಟ್ಟ ಸ್ವಾಮೀಜಿಯವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಾರ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.
1: ಇದುವರೆಗೆ
2: ನಿಸರ್ಗ ಜ್ಞಾನಾಮೃತ,
1: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು.
3: ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನುಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶರಣೆ ಮಹಾನಂದ ಸೋನಾರ್, ಜಮಖಂಡಿ. ನಿರೂಪಣೆ ಜಿ ಸುರೇಖಾ ಸುರೇಶ್, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್.
2: ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ ಜ್ಞಾನಾಮೃತ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ, ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ.
2: ಒತ್ತಡದ ಜೀವನ, ಕಲಬೆರಿಕೆ ಆಹಾರ, ವ್ಯಾಯಾಮ ರಹಿತ ಬದುಕು,
4: ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟಾನ್ಸಿಲೈಟಿಸ್,
2: ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮರೋಗ, ಕ್ಯಾನ್ಸರ್,
4: ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ
2: 9448100282 ಮತ್ತು
4: 8073979683.
2: ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ.
4: ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.
5: ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ಇಡಿ ಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
6: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ವಾಹನಗಳಲ್ಲಿ ವೆಂಟಿಲೇಟೆಡ್ ಸೀಟಿಂಗ್ ವ್ಯವಸ್ಥೆ, ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಗುರುರಾಜ್ ಜೋಶಿ.
7: ಇಂದು ನಾವು ವಾಹನಗಳಲ್ಲಿ ಪ್ರಯಾಣವನ್ನು ಹೆಚ್ಚು ಆರಾಮದಾಯಕವಾಗಿಸುವ ಒಂದು ಆಧುನಿಕ ತಂತ್ರಜ್ಞಾನದ ಬಗ್ಗೆ ತಿಳಿದುಕೊಳ್ಳೋಣ. ಅದು ವೆಂಟಿಲೇಟೆಡ್ ಸೀಟಿಂಗ್ ಸಿಸ್ಟಮ್, ಅಂದರೆ ಗಾಳಿಯ ಹರಿವಿನ ವ್ಯವಸ್ಥೆಯನ್ನು ಹೊಂದಿರುವ ವಾಹನದ ಸೀಟುಗಳು. ಬೇಸಿಗೆ ದಿನಗಳಲ್ಲಿ ಕಾರಿನಲ್ಲಿ ಪ್ರಯಾಣಿಸುವಾಗ ಸೀಟುಗಳು ಬಿಸಿಯಾಗುವುದು ಸಹಜ. ವಿಶೇಷವಾಗಿ ದೀರ್ಘಕಾಲ ಕುಳಿತಿರುವಾಗ ಬೆವರು, ಅಸ್ವಸ್ಥತೆ ಮತ್ತು ಆಯಾಸ ಉಂಟಾಗಬಹುದು. ಇಂಥ ಸಮಸ್ಯೆಗಳನ್ನು ಕಡಿಮೆ ಮಾಡಲು ವಾಹನ ತಯಾರಕರು ವೆಂಟಿಲೇಟೆಡ್ ಸೀಟಿಂಗ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಹಾಗಾದರೆ ಈ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತದೆ? ವೆಂಟಿಲೇಟೆಡ್ ಸೀಟುಗಳ ಒಳಭಾಗದಲ್ಲಿ ಸಣ್ಣ ವಿದ್ಯುತ್ ಚಾಲಿತ ಫ್ಯಾನುಗಳನ್ನು ಅಳವಡಿಸಲಾಗಿರುತ್ತದೆ. ಸೀಟಿನ ಮೇಲ್ಮೈಯಲ್ಲಿ ಸೂಕ್ಷ್ಮ ರಂಧ್ರಗಳಿರುತ್ತವೆ. ಫ್ಯಾನುಗಳು ಈ ರಂಧ್ರಗಳ ಮೂಲಕ ಗಾಳಿಯನ್ನು ಹರಿಯುವಂತೆ ಮಾಡುತ್ತವೆ. ಇದರಿಂದ ಪ್ರಯಾಣಿಕರ ದೇಹ ಮತ್ತು ಸೀಟಿನ ನಡುವಿನ ಬಿಸಿಯು, ತೇವಾಂಶವು ಕಡಿಮೆಯಾಗುತ್ತದೆ. ಪರಿಣಾಮವಾಗಿ ಹೆಚ್ಚು ತಂಪು ಮತ್ತು ಆರಾಮದಾಯಕ ಅನುಭವ ದೊರೆಯುತ್ತದೆ. ತಾಂತ್ರಿಕವಾಗಿ ನೋಡಿದರೆ ಈ ವ್ಯವಸ್ಥೆಯಲ್ಲಿ ಮೈಕ್ರೋ ಫ್ಯಾನ್ಗಳು, ಗಾಳಿಯ ಮಾರ್ಗಗಳಾದ ಏರ್ ಡಕ್ಟ್ಗಳು, ಎಲೆಕ್ಟ್ರಾನಿಕ್ ನಿಯಂತ್ರಣ ಘಟಕಗಳು ಹಾಗೂ ಕೆಲವೊಮ್ಮೆ ತಾಪಮಾನ ಸಂವೇದಕಗಳು ಅಳವಡಿಸಲ್ಪಟ್ಟಿರುತ್ತವೆ. ಪ್ರಯಾಣಿಕರು ಬಟನ್ ಒತ್ತುವ ಮೂಲಕ ಗಾಳಿಯ ಹರಿವಿನ ಮಟ್ಟವನ್ನು ತಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಹೊಂದಿಸಿಕೊಳ್ಳಬಹುದು. ಪ್ರಿಯ ಶ್ರೋತೃಗಳೇ, ಇಲ್ಲೊಂದು ಸಣ್ಣ ತಂತ್ರಜ್ಞಾನ ಮಾಹಿತಿ. ನಿಮಗೆ ಗೊತ್ತೇ, ಆಧುನಿಕ ಕಾರುಗಳಲ್ಲಿ 100ಕ್ಕೂ ಹೆಚ್ಚು ಸಂವೇದಕಗಳು ಅಥವಾ ಸೆನ್ಸರ್ಗಳು ಕಾರ್ಯ ನಿರ್ವಹಿಸುತ್ತವೆ. ಇವು ವಾಹನದ ಕಾರ್ಯಕ್ಷಮತೆ, ಸುರಕ್ಷತೆ ಮತ್ತು ಪ್ರಯಾಣಿಕರ ಸೌಕರ್ಯವನ್ನು ನಿರಂತರವಾಗಿ ಗಮನಿಸುತ್ತಿರುತ್ತವೆ. ಇತ್ತೀಚಿನ ಕೆಲವು ಪ್ರೀಮಿಯಂ ವಾಹನಗಳಲ್ಲಿ ವೆಂಟಿಲೇಟೆಡ್ ಸೀಟುಗಳ ಜೊತೆಗೆ ಹೀಟೆಡ್ ಸೀಟುಗಳ ವ್ಯವಸ್ಥೆಯೂ ಇರುತ್ತದೆ. ಅಂದರೆ

0: ಬೇಸಿಗೆಯಲ್ಲಿ ತಂಪಾದ ಗಾಳಿಯ ಹರಿವು ಮತ್ತು ಚಳಿಗಾಲದಲ್ಲಿ ಸೀಟಿನ ಉಷ್ಣತೆಯನ್ನು ಪಡೆಯಬಹುದು. ಈ ತಂತ್ರಜ್ಞಾನವು ಕೇವಲ ಐಷಾರಾಮಿ ಸೌಲಭ್ಯವಲ್ಲ, ದೀರ್ಘ ಪ್ರಯಾಣ ಮಾಡುವ ಚಾಲಕರು ಮತ್ತು ಪ್ರಯಾಣಿಕರಿಗೆ ಆಯಾಸವನ್ನು ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ. ಬೆನ್ನು ಮತ್ತು ಸೊಂಟದ ಭಾಗದಲ್ಲಿ ಗಾಳಿಯ ಸಂಚಾರ ಸುಧಾರಿಸುವುದರಿಂದ ಹೆಚ್ಚು ಸಮಯ ಆರಾಮವಾಗಿ ಕುಳಿತುಕೊಳ್ಳಲು ಸಾಧ್ಯವಾಗುತ್ತದೆ. ಇಂದು ಅನೇಕ ವಾಹನ ತಯಾರಕರು ಆರಾಮದಾಯಕ ಪ್ರಯಾಣಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದ್ದಾರೆ. ಅದಕ್ಕಾಗಿ ಸ್ಮಾರ್ಟ್ ಸೀಟುಗಳು, ಮಸಾಜ್ ಸೀಟುಗಳು ಮತ್ತು ವೆಂಟಿಲೇಟೆಡ್ ಸೀಟುಗಳಂತಹ ತಂತ್ರಜ್ಞಾನಗಳನ್ನು ಅಳವಡಿಸುತ್ತಿದ್ದಾರೆ. ಇನ್ನೊಂದು ಕುತೂಹಲಕಾರಿ ಮಾಹಿತಿ, ಕೆಲವು ಅತ್ಯಾಧುನಿಕ ವಾಹನಗಳಲ್ಲಿ ಸೀಟುಗಳ ಪ್ರಯಾಣಿಕರ ದೇಹದ ಭಂಗಿಯನ್ನು ಗುರುತಿಸಿ ಸ್ವಯಂಚಾಲಿತವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿವೆ. ಆದಾಗ್ಯೂ ವೆಂಟಿಲೇಟೆಡ್ ಸೀಟಿಂಗ್ ಸಿಸ್ಟಮ್ ಹೊಂದಿರುವ ವಾಹನಗಳ ಬೆಲೆ ಸಾಮಾನ್ಯ ವಾಹನಗಳಿಗಿಂತ ಸ್ವಲ್ಪ ಹೆಚ್ಚಾಗಬಹುದು. ಆದರೆ ಪ್ರಯಾಣಿಕರ ಆರಾಮ ಮತ್ತು ಅನುಕೂಲತೆಯ ದೃಷ್ಟಿಯಿಂದ ಇದು ಬಹಳ ಉಪಯುಕ್ತ ತಂತ್ರಜ್ಞಾನವಾಗಿದೆ. ಕೊನೆಯದಾಗಿ, ವಾಹನ ತಂತ್ರಜ್ಞಾನವು ಇಂದು ಕೇವಲ ವೇಗ ಮತ್ತು ಸುರಕ್ಷತೆಗೆ ಸೀಮಿತವಾಗಿಲ್ಲ. ಪ್ರಯಾಣಿಕರ ಆರೋಗ್ಯ, ಆರಾಮ ಮತ್ತು ಅನುಭವವನ್ನು ಉತ್ತಮಗೊಳಿಸುವಂತವು ವೇಗವಾಗಿ ಬೆಳೆಯುತ್ತಿವೆ. ವೆಂಟಿಲೇಟೆಡ್ ಸೀಟಿಂಗ್ ಸಿಸ್ಟಮ್ ಈ ಪ್ರಗತಿಯ ಒಂದು ಉತ್ತಮ ಉದಾಹರಣೆಯಾಗಿದೆ. ಪ್ರಿಯ ಶ್ರೋತೃ ಮಿತ್ರರೇ, ಹೊಸ ತಂತ್ರಜ್ಞಾನಗಳ ಬಗ್ಗೆ ತಿಳಿದುಕೊಳ್ಳಿ.
1: ವಾಹನಗಳಲ್ಲಿ ವೆಂಟಿಲೇಟೆಡ್ ಸೀಟಿಂಗ್ ವ್ಯವಸ್ಥೆ, ಈ ಬಗ್ಗೆ ಮಾತನಾಡಿದವರು ಗುರುರಾಜ್ ಜೋಶಿ. ಇವತ್ತಿನ ಸಂಚಿಕೆಯ ಪ್ರಶ್ನೆ, ವೆಂಟಿಲೇಟೆಡ್ ಸೀಟ್ ಯಾವ ಋತುವಿನಲ್ಲಿ ಹೆಚ್ಚು ಉಪಯುಕ್ತ? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ, ದಿಲ್ಲಿ ಕೇಂದ್ರದಿಂದ.
3: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದೆಹಲ್ಯಾಂ ಸ್ವೀಯ ಸಮಕಕ್ಷಯ ಸಾನಿತಾಕಾಯಿ ಶೀತ್ಯನಯ ಸಹ ವಾರ್ಷಿಕ ಶಿಖರ ಸಮ್ಮೇಳನ ಸ್ತರೀಯಾಂ ವಾರ್ತಾಂ ಕರಿಷ್ಯತಿ. ಶಿಖರ ಸಮ್ಮೇಳನಮಿದಂ ಉಭಾಭ್ಯಾಂ ಪಕ್ಷಾಭ್ಯಾಂ ದ್ವೈಪಾಕ್ಷಿಕ ಸಹಯೋಗಂ ಸಮೀಕ್ಷಿತುಂ ಸುದೃಢೀಕರ್ತುಂ ಸಹೈವ ಪಾರಸ್ಪರಿಕ ಹಿತಾಯ ಕ್ಷೇತ್ರೀಯ ವೈಶ್ವಿಕ ವಿಷಯೇಷು ವಿಚಾರಾಣಾಂ ಆದಾನ ಪ್ರದಾನಂ ಕರ್ತುಂ ಅವಸರಂ ಪ್ರದಾಸ್ಯತಿ. ದ್ವಯೋಃ ಪ್ರಧಾನಮಂತ್ರಿಣೋಃ ಮಧ್ಯೆ ಸಂವಾದಾನಂತರಂ ನೈಕೇಷಾಂ ಸಂಧಿಪತ್ರಾಣಾಂ ಆದಾನ ಪ್ರದಾನಂ ಭವಿಷ್ಯತಿ. ಜಾಪಾನಸ್ಯ ಪ್ರಧಾನಮಂತ್ರಿ ಭಾರತಸ್ಯ ತ್ರಿದಿವಸೀಯ ಯಾತ್ರಾಯೈ ಹ್ಯಃ ಸಾಯಂ ನವದೆಹಲ್ಯಾಂ ಸಂಪ್ರಾಪ್ತಾ. ಪ್ರಧಾನಮಂತ್ರಿ ತಾಕಾಯಿಚಿ ಇತ್ಯಸ್ಯಾಃ ಇಯಂ ಭಾರತಸ್ಯ ಪ್ರಥಮಾ ಆಧಿಕಾರಿಕ ಯಾತ್ರಾ ವರ್ತತೆ. ವಿದೇಶ ಮಂತ್ರಾಲಯೇನೋಕ್ತಂ ಯತ್ ಇಯಂ ಯಾತ್ರಾ ಭಾರತ ಜಾಪಾನಯೋಃ ಮಧ್ಯೆ ವಿಶೇಷ ರಣನೀತಿಕ ವೈಶ್ವಿಕ ಸಹಮತಿಂ ಅಗ್ರೆ ವರ್ಧನ ದಿಶಿ ಮಹತ್ವಪೂರ್ಣಾ ವರ್ತತೆ. ಸಾಮಾಜಿಕ ಸಂಚಾರ ಪಟಲೆ ಏಕಸ್ಮಿನ್ ಸಂದೇಶೆ ಶ್ರೀ ಮೋದಿನಾ ಲಿಖಿತಂ ಯತ್ ಅಸೌ ಜಾಪಾನಸ್ಯ ಪ್ರಧಾನಮಂತ್ರಿಣಾ ಸಹ ವ್ಯಾಪಕ ಚರ್ಚಾಯಾಃ ಆಶಾಂ ಕರೋತಿ ಯಯಾ ಭಾರತ ಜಾಪಾನಯೋಃ ವಿಶೇಷ ರಣನೀತಿಕ ವೈಶ್ವಿಕ ಸಹಮತಿಂ ಇತೋಪಿ ಗಹನಂ ಭವಿಷ್ಯತಿ. ದಿಲ್ಲ್ಯಾಂ ವಸಂತಕುಂಜ ಕ್ಷೇತ್ರಸ್ಯ ನೆಲ್ಸನ್ ಮಂಡೇಲಾ ಮಾರ್ಗೇಣ ಸಹ ದ್ವಾರಕಾ ದ್ರುತಮಾರ್ಗಂ ಸಂಯೋಜಯನ್ ದಿಲ್ಲೀ ನಗರೆ ಅಷ್ಟಚತ್ವಾರಿಂಶದಧಿಕೈಕಶತ ಎಇ ರಾಷ್ಟ್ರೀಯ ರಾಜಮಾರ್ಗಸ್ಯ ಕೃತೆ ಷಟ್ ಮಾರ್ಗೀಯ ಸುರಂಗಸ್ಯ ನಿರ್ಮಾಣಾಯ ಹ್ಯಃ ಪ್ರಶಾಸನೇನ ಅನುಮತಿಃ ಪ್ರದತ್ತಾ. ರಾಷ್ಟ್ರೀಯ ರಾಜಧಾನ್ಯಾಂ ವಾರ್ತಾಹರಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವ ಅವದತ್ ಯತ್ ಉತ್ತರ ಪ್ರದೇಶೆ ರಾಷ್ಟ್ರೀಯ ರಾಜಮಾರ್ಗಸ್ಯ ಚತುಸ್ತ್ರಿಂಶತ್ ಇತ್ಯಸ್ಯ ಸಪ್ತದಶಾಂಶೋತ್ತರ ಸಪ್ತದಶಾಧಿಕೈಕಶತ ಕಿಲೋಮೀಟರ್ ಮಿತಸ್ಯ ಸುದೀರ್ಘಸ್ಯ ಕಾನಪುರ ಕಬರಾಯಿ ಖಂಡಸ್ಯ ಚತುರ್ಮಾರ್ಗೀಯ ಅಭಿಗಮ ನಿಯಂತ್ರಿತ ಮಾರ್ಗಸ್ಯ ನಿರ್ಮಾಣಮಪಿ ಪ್ರಶಾಸನೇನ ಅನುಮೋದಿತಂ ಅಸ್ತಿ. ಯತ್ರ ಸಂರಚನಾಃ ಷಡ್ ಮಾರ್ಗಾಣಿ ಯಾವತ್ ಸುಲಭತಯಾ ವಿಸ್ತಾರಯಿತುಂ ಪರಿಕಲ್ಪಿತಾಃ ಸಂತಿ.
4: पहला प्रोजेक्ट 6 लेन द्वारका

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶ

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳಿಗೆ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಸತ್ಯದ ಪ್ರತಿಪಾದನೆ ಪತ್ರಿಕೋದ್ಯಮದ ಮೊದಲ ಕರ್ತವ್ಯವಾಗಬೇಕು, ಮಾಧ್ಯಮಗಳಿಗೆ ಮುಖ್ಯಮಂತ್ರಿ ಕಿವಿಮಾತು. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ, ಬರ ನಿರ್ವಹಣೆಗೆ ಕ್ರಿಯಾ ಯೋಜನೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ನಿಗದಿತ ಅವಧಿಯೊಳಗೆ ಎತ್ತಿನಹೊಳೆ ಯೋಜನೆಗೆ ಸಂಬಂಧಿಸಿದ ಕಾಮಗಾರಿ ಪೂರ್ಣ, ಜಲಸಂಪನ್ಮೂಲ ಸಚಿವರ ಸ್ಪಷ್ಟನೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭ, ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ಸತ್ಯದ ಪ್ರತಿಪಾದನೆ ಪತ್ರಿಕೋದ್ಯಮದ ಮೊದಲ ಕರ್ತವ್ಯವಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಂತೆ ಪತ್ರಿಕಾ ರಂಗವು ಪ್ರಜಾಪ್ರಭುತ್ವದ ಬುನಾದಿ. ಯಾರು ಏನೇ ತಪ್ಪು ಮಾಡಿದರೂ ಅದನ್ನು ವಿಮರ್ಶೆ ಮಾಡಿ ಸಮಾಜವನ್ನು ಬದಲಾಯಿಸುವ ಮತ್ತು ತಪ್ಪುಗಳನ್ನು ಸರಿಪಡಿಸುವ ದೊಡ್ಡ ಅವಕಾಶ ಹಾಗೂ ಶಕ್ತಿ ಕೇವಲ ಪತ್ರಿಕಾ ರಂಗಕ್ಕೆ ಮಾತ್ರ ಇದೆ ಎಂದರು. ವೈಯಕ್ತಿಕ ಭಾವನೆಗಳಿಗೆ ಹೊರತಾಗಿ ಆತ್ಮಸಾಕ್ಷಿಗೆ ಅನುಗುಣವಾಗಿ ಸಮಾಜಕ್ಕೆ ಒಳಿತಾಗುವಂತೆ ಕೆಲಸ ಮಾಡಬೇಕು ಎಂದು ಮುಖ್ಯಮಂತ್ರಿ ಮಾಧ್ಯಮ ಪ್ರತಿನಿಧಿಗಳಿಗೆ ಸಲಹೆ ನೀಡಿದರು. ಮುಂಗಾರು ಮಳೆ ಕೊರತೆ ಹಿನ್ನೆಲೆ ಕುಡಿಯುವ ನೀರು ಸೇರಿದಂತೆ ವಿವಿಧ ಸಮಸ್ಯೆಗಳ ಸಮರ್ಪಕ ನಿರ್ವಹಣೆಗೆ ಹಿರಿಯ ಅಧಿಕಾರಿಗಳಿಂದ ಕೂಡಿದ ಕ್ರಿಯಾಯೋಜನೆ ರೂಪಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದುವರೆಗೆ ಕೇವಲ ಪ್ರತಿಶತ 25-30% ಮಳೆಯಾಗಿದ್ದು ಇದರಿಂದ ಕುಡಿಯುವ ನೀರಿನ ಕೊರತೆ, ಕೃಷಿ ಕಾರ್ಯ ಕುಂಠಿತ, ಅಂತರ್ಜಲ ಮಟ್ಟ ಇಳಿಕೆ ಸೇರಿದಂತೆ ಹಲವು ಸಮಸ್ಯೆಗಳು ಎದುರಾಗಲಿವೆ ಎಂದರು. ಕ್ರಿಯಾ ಯೋಜನೆಯನ್ನು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಿಗೂ ವಿಸ್ತರಿಸಲಾಗುವುದು. ನೀರಿನ ಕೊರತೆ ಹೆಚ್ಚಾಗಿರುವುದರಿಂದ ಲಭ್ಯವಿರುವ ನೀರನ್ನು ಕುಡಿಯುವುದಕ್ಕೆ ಮಾತ್ರ ಬಳಸಲು ಆದ್ಯತೆ ನೀಡಲಾಗಿದೆ. ಕುಡಿಯುವ ನೀರು ಪೂರೈಸಲು ಖಾಸಗಿ ಬಾವಿ, ಕೊಳವೆ ಬಾವಿಗಳಿಂದ ಖರೀದಿಸಿ ಪೂರೈಸಲಾಗುವುದು. ಇದಕ್ಕಾಗಿ ಈಗಾಗಲೇ ರಾಜ್ಯದ ಪ್ರತಿ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ 5 ಕೋಟಿ ರೂಪಾಯಿ ಹಣ ಲಭ್ಯವಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಎತ್ತಿನಹೊಳೆ ಯೋಜನೆಗೆ ಸಂಬಂಧಿಸಿದ ಕಾಮಗಾರಿಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಐದಳ್ ಕಾವಲ್ನಲ್ಲಿ ನಡೆಯುತ್ತಿರುವ ಕಾಮಗಾರಿ ವೀಕ್ಷಿಸಿ ನಂತರ ಮಾತನಾಡಿದ ಅವರು, 3 ಕಡೆಗಳಲ್ಲಿ ಸಮಸ್ಯೆಗಳಿತ್ತು, ಅವುಗಳನ್ನು ಪರಿಹರಿಸಲಾಗಿದೆ. ಈ ಯೋಜನೆಗೆ ಯಾವುದೇ ಅನುದಾನದ ಕೊರತೆ ಇಲ್ಲ ಎಂದರು. ಈ ಯೋಜನೆಯಿಂದ ಹಾಸನ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಜಿಲ್ಲೆಗಳಿಗೆ ಪ್ರಯೋಜನ ದೊರಕಲಿದೆ ಎಂದ ಅವರು, ಭೂಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಇದ್ದ ಸಮಸ್ಯೆ ನಿವಾರಣೆಯಾಗಿದ್ದು ರೈತರೇ ಸ್ವ ಇಚ್ಛೆಯಿಂದ ಭೂಮಿ ಬಿಟ್ಟುಕೊಡಲು ಒಪ್ಪಿದ್ದಾರೆ.

0: ಒಂದು ವಾರದೊಳಗೆ ಪರಿಹಾರ ವಿತರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವರು ಹೇಳಿದರು. ಮನ್ರೇಗಾದ ಹೊಸ ರೂಪವಾದ ವಿಬಿಜಿ ರಾಮ್ಜಿ ಯೋಜನೆಯಡಿ ರಾಜ್ಯದ ಮೇಲೆ ಬಿದ್ದಿರುವ ಭಾರೀ ಆರ್ಥಿಕ ಹೊರೆಯನ್ನು ಭರಿಸುವ ಸಂಬಂಧ ಗುರುವಾರ ಅಂದರೆ ಇಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಒಪ್ಪಿಗೆ ಪಡೆದುಕೊಳ್ಳಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಬಡವರು, ಹಿಂದುಳಿದವರು ಹಾಗೂ ದಲಿತರಿಗೆ ಉದ್ಯೋಗ ಖಾತ್ರಿ ಒದಗಿಸಲು ಸರ್ಕಾರ ಬದ್ಧವಾಗಿದೆ. ಯೋಜನೆಯ ಲೆಕ್ಕಾಚಾರದಂತೆ ರಾಜ್ಯ ಸರ್ಕಾರ 500 ಕೋಟಿ ರೂಪಾಯಿ ತೆಗೆದಿರಿಸಿದೆ. ಆದರೆ ಕೇಂದ್ರದ ಹೊಸ ನೀತಿಯಿಂದಾಗಿ ಈಗ ಹೆಚ್ಚಿನ ಹಣ ಬಿಡುಗಡೆ ಮಾಡಬೇಕಾಗಿದ್ದು ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮತಿ ಕೋರಲಾಗುವುದು ಎಂದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕುಡಿಯುವ ನೀರು ಜಾನುವಾರುಗಳ ಮೇವಿಗೆ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಪ್ರಕೃತಿ ವಿಕೋಪ ನಿರ್ವಹಣೆ ಕುರಿತ ಸಭೆಯಲ್ಲಿ ಮಾತನಾಡಿದ ಅವರು, ಜುಲೈ ಆಗಸ್ಟ್ ತಿಂಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರದ ಯಾವುದೇ ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಸೂಚಿಸಿದರು. ಜಿಲ್ಲೆಯ 27 ಗ್ರಾಮಗಳು ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದು 8 ಹಳ್ಳಿಗಳಿಗೆ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ ಸಭೆಗೆ ಮಾಹಿತಿ ನೀಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಾ ಕಾರ್ಯ ನಿನ್ನೆಯಿಂದ ಆರಂಭಗೊಂಡಿದ್ದು ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಪ್ರಗತಿಯಲ್ಲಿದೆ. ಇದಕ್ಕೆ ಪೂರಕವಾಗಿ ಮತದಾರರ ಜಾಗೃತಿ ಕಾರ್ಯಕ್ರಮಗಳು ನಡೆಯುತ್ತಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಂದ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಜಾಗೃತಿ ಜಾಥಾ ನಡೆಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭಗೊಂಡಿದ್ದು ಇದೇ 29ರವರೆಗೆ ಮನೆ ಮನೆ ಭೇಟಿ ನಡೆಯಲಿದೆ. 7ನೇ ಅಕ್ಟೋಬರ್ ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮತದಾರರು ತಮ್ಮ ವಿವರಗಳನ್ನು ನಮೂನೆಗಳಲ್ಲಿ ಸರಿಯಾಗಿ ಭರ್ತಿ ಮಾಡಬೇಕು, ಗೊಂದಲಕ್ಕೆ ಒಳಗಾಗದೆ ಸ್ಪಷ್ಟ ಮಾಹಿತಿ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಡಾ MR ರವಿ ಮನವಿ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಡಕರಾಯ ದೇವಸ್ಥಾನದಿಂದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಜಿಲ್ಲಾಡಳಿತ ಜಾಥಾ ಕಾರ್ಯಕ್ರಮ ನಡೆಸಿತು. ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಹಸಿರು ನಿಶಾನೆ ತೋರಿಸುವ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿದರು. ಗ್ರಾಮೀಣ ಉದ್ಯೋಗ ಖಾತರಿ ದಿನಗಳನ್ನು 100ರಿಂದ 125 ದಿನಗಳಿಗೆ ಹೆಚ್ಚಿಸುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆ ಗ್ರಾಮೀಣ ಭಾರತದ ಪ್ರಗತಿಗೆ ಪೂರಕವಾದ ನಿರ್ಧಾರ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ. ಈ ಹೆಚ್ಚುವರಿ 25 ದಿನಗಳ ವೇತನ ಭದ್ರತೆಯು ಗ್ರಾಮೀಣ ಕುಟುಂಬಗಳಿಗೆ ಸಕಾಲಿಕ ಬೆಂಬಲ ನೀಡಲಿದ್ದು ಅವರ ಜೀವನೋಪಾಯವನ್ನು ಬಲಪಡಿಸುತ್ತದೆ. ಹಾಗೆಯೇ ಹಳ್ಳಿಗಳಲ್ಲಿ ಸುಸ್ಥಿರ ಸಮುದಾಯ ಆಸ್ತಿಗಳನ್ನು ಸೃಷ್ಟಿಸಲು ನೆರವಾಗುವ ಮೂಲಕ ಇದು ಹೆಚ್ಚು ಬಲಿಷ್ಠ ಗ್ರಾಮೀಣ ಆರ್ಥಿಕತೆಯನ್ನು ನಿರ್ಮಿಸಲಿದೆ ಎಂದಿದ್ದಾರೆ. ಈ ಯೋಜನೆಯ ಹೊಸ ಕಾಯ್ದೆ ಗ್ರಾಮೀಣ ಭಾರತವನ್ನು ಆರ್ಥಿಕವಾಗಿ ಸಬಲೀಕರಿಸಿ ವಿಕಸಿತ ಭಾರತ್ 2047ರ ಗುರಿಯತ್ತ ಸಾಗಲು ಒಂದು ಪ್ರಮುಖ ಮೈಲಿಗಲ್ಲಾಗಲಿದೆ ಎಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಪುನರ್ ರಚಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಡಿ ಪ್ರಸಕ್ತ ಸಾಲಿನ ಖರೀಫ್ ಹಂಗಾಮಿನ ರೈತರ ನೋಂದಣಿ ಅವಧಿಯನ್ನು 15ರವರೆಗೆ ವಿಸ್ತರಿಸುವಂತೆ ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು

ಕೇಂದ್ರ ಕೃಷಿ ಸಚಿವರಿಗೆ ಪತ್ರ ಬರೆದಿರುವ ಅವರು ರಾಜ್ಯ ಸರ್ಕಾರದ ತೋಟಗಾರಿಕೆ ಇಲಾಖೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ತುರ್ತಾಗಿ ಅನುಮೋದಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ವಿತರಣೆಗಾಗಿ ಬಂದ ಆಹಾರ ಧಾನ್ಯವನ್ನು ಅನಧಿಕೃತವಾಗಿ ದಾಸ್ತಾನು ಮಾಡುವುದು, ಹೆಚ್ಚುವರಿ ದರದಲ್ಲಿ ಮಾರಾಟ ಮಾಡುವವರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಜಾಗೃತಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಾಳಸಂತೆ ಮಾರಾಟ ತಡೆಗಟ್ಟುವಲ್ಲಿ ಆಹಾರ ಇಲಾಖೆ, ಪೊಲೀಸ್ ಇಲಾಖೆ, ತೂಕ ಮತ್ತು ಅಳತೆ ಇಲಾಖೆ ಹಾಗೂ ಇತರೆ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು. ಸಂಶಯಾಸ್ಪದ ಸಂಗ್ರಹಣೆ, ಅಕ್ರಮ ಸಾಗಾಣೆ ಮತ್ತು ನಕಲಿ ಬಿಲ್ಲುಗಳ ಮೂಲಕ ನಡೆಯುವ ವಹಿವಾಟಿನ ಮೇಲೆ ನಿಗಾ ವಹಿಸಬೇಕು ಎಂದು ಸೂಚನೆ ನೀಡಿದರು. ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟೇಷನ್ ಮ್ಯಾನೇಜ್ಮೆಂಟ್ IIPBMB 2 ದಿನಗಳ ಅಂತಾರಾಷ್ಟೀಯ ಸಮ್ಮೇಳನವನ್ನು July 3 ಮತ್ತು 4 ಅಂದರೆ ನಾಳೆ ಮತ್ತು ನಾಡಿದ್ದು IIPMB ಆವರಣದಲ್ಲಿ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸತ್ಯದ ಪ್ರತಿಪಾದನೆ ಪತ್ರಿಕೋದ್ಯಮದ ಮೊದಲ ಕರ್ತವ್ಯವಾಗಬೇಕು, ಮಾಧ್ಯಮಗಳಿಗೆ ಮುಖ್ಯಮಂತ್ರಿ ಕಿವಿಮಾತು. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ, ಬರ ನಿರ್ವಹಣೆಗೆ ಕ್ರಿಯಾ ಯೋಜನೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ನಿಗದಿತ ಅವಧಿಯೊಳಗೆ ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಿಸಿದ ಕಾಮಗಾರಿ ಪೂರ್ಣ, ಜಲಸಂಪನ್ಮೂಲ ಸಚಿವರ ಸ್ಪಷ್ಟನೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭ, ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಭಾವಗಳ ಯಾನ ಭಾವಯಾನ. ಈ ಯಾನದಲ್ಲಿ ನಿಮ್ಮೊಂದಿಗೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಕೇಳಿ ಕಾರ್ಯಕ್ರಮ ಭಾವಯಾನ.

0: ಹಸಿರು ಹುಲ್ಲಿನ ಮಕಮಲ್ಲಿನಲ್ಲಿ ಆರಾಮಾಗಿ ಕೂತ್ಕೊಂಡು ಹಸಿರನ್ನ ಆಸ್ವಾದಿಸುತ್ತಾ ಗಾನ ಲಹರಿಯನ್ನ ಆರಂಭಿಸಿದ ಮಾಯಾ.
1: ಹೌದು ಮಂಜುಳಾ, ಯಾಕಂತ ಗೊತ್ತಾಗ್ತದಿಲ್ಲ.
0: ಈಗ ನೋಡು, ಮಳೆಗಾಲ ಶುರು ಆಗ್ಯದ, ಎಲ್ಲ ಕಡೆಗೆ ತುಂತುರು ತುಂತುರು ಆಗಿ ಮಳೆ ಬೀಳಿಕ್ ಹತ್ತದ. ಈ ಹಸಿರು ಗಿಡಗಳ ಮೇಲೆ ಬಿದ್ದಂಥ ತುಂತುರು ಮಳೆ ಹನಿಗಳನ್ನು ನೋಡುದ ಒಂದು ಕಣ್ಣಿಗೆ ಹಬ್ಬ.
1: ಖರೆಯದ ನೋಡು, ಅದನ್ನ ಕವಿ ಚನ್ನವೀರ ಕಣವಿಯವರು ಎಷ್ಟು ಚಂದ ಬರೀತಾರ, ಸೃಷ್ಟಿ ಸಂಪೂರ್ಣತೆಯ ಬಿಂಬಿ ಪಂತೆ ಅಂತ
0: ನೋಡು. ಅಂದ್ರ ಮಾಯಾ, ಮಳೆಗಾಲ ಶುರು ಆತು ಅಂದಾಗ ಪ್ರಕೃತಿ ತನ್ನದೇ ಆದಂಥ ಒಂದು ಸೌಂದರ್ಯವನ್ನ ಮರಳಿ ಪಡೀತದ.
1: ಹೌದು,
0: ಎಲ್ಲ ಗಿಡಗಳ ಮೇಲಿದ್ದಂಥ ಧೂಳು ಕೊಡವಿ ಹೋಗಿ ಸ್ವಚ್ಛನೆಯ ಒಂದು ಹಸಿರು ಎಲೆಗಳು ನಳನಳಿಸ್ತಾವ.

0: ಗಿಡಗಳನ್ನ ನೆಡಬೇಕು.
1: ಅದಕ್ಕ ಅಲ್ಲೇನು ಜುಲೈ ಮೊದಲನೇ ವಾರ ಅದನ್ನ ವನ ಮಹೋತ್ಸವ ಅಂತ ಆಚರಿಸ್ತೀವಿ.
0: ಹೌದು,
1: ಇದು ಮತ್ತೇನಲ್ಲ ವೃಕ್ಷಗಳ ಹಬ್ಬ.
0: ನಿಜ,
1: ಅರಣ್ಯದ ಹಬ್ಬ.
0: ಮತ್ತೆ ಈಗ ಹವಾಮಾನ ಬದಲಾವಣೆ ಆಕೊಂಡೇ ಇರ್ತದ, ಎಲ್ಲ ಕಡೆ ತಂಪಾಗಿರ್ತದ, ಮಳೆ ಬೀಳ್ತಿರ್ತದ, ಭೂಮಿ ಸಡಿಲಾಗಿರ್ತದ, ಮಳೆ ನೀರನ್ನ ಭೂತಾಯಿ ಇಂಗಿಸಿಕೊಂಡು ಗಿಡಗಳನ್ನ ಹಚ್ಚಿಸ್ಕೊಳಿಕ್ಕೆ ರೆಡಿ ಆಗಿರ್ತಾಳೆ.
1: ವೃಕ್ಷೋ ರಕ್ಷತಿ ರಕ್ಷಿತ ಅಂತ ಹೇಳಂಗಿಲ್ಲೇನ ನಮ್ಮ ಭವ್ಯ ಪರಂಪರೆ.
0: ಹೌದು,
1: ಹಂಗಾಗಿ ನಾವು ವೃಕ್ಷಗಳನ್ನ ರಕ್ಷಿಸಿದ್ರ ವೃಕ್ಷಗಳು ನಮ್ಮನ್ನ ರಕ್ಷಿಸ್ತಾವ. ಆ ವೃಕ್ಷಗಳನ್ನ ರಕ್ಷಿಸುವಂತಹ ಕರ್ತವ್ಯ ನಮ್ಮದು ಅನ್ನೋದನ್ನ ನಾವು ಮೊದ್ಲ ಮನದಟ್ಟು ಮಾಡ್ಕೋಬೇಕು. ಆ ನಂತರ ಮನದಟ್ಟು ಮಾಡಬೇಕು ಅಂತಂದ್ರ ಈ ತರದ ಒಂದು ವಾರ್ಷಿಕ ವೃಕ್ಷಾರೋಪಣ ಚಳುವಳಿ ಅಂದ್ರ ವನ ಮಹೋತ್ಸವವನ್ನ ಎಲ್ಲರೂ ಆಚರಿಸ್ಬೇಕು ಅಲ್ಲೇನು.
0: ಹೌದು ನೋಡು, 1950 ಒಳಗ KM ಮುನ್ಷಿ ಅನ್ನವರು ಈ ವನ ಮಹೋತ್ಸವಕ್ಕೆ ಒಂದು ಚಾಲನೆಯನ್ನ ನೀಡಿದ್ರು.
1: ಅಂದಿನ ಕೇಂದ್ರ ಕೃಷಿ ಹಾಗೂ ಆಹಾರ ಸಚಿವರು.
0: ಹೌದು, ಅಂದ್ರೆ ಅವಾಗಿನಿಂದ ಹಿಡಿದು ಇವತ್ತಿನ ತನಕನೂ ಕೂಡ ಈ ವನ ಮಹೋತ್ಸವದ ಒಂದು ಆಚರಣೆ ಸಡಗರ ಸಂಭ್ರಮ ಎಲ್ಲ ಕಡೆ ನಡೀತಾ ಇದೆ. ಶಾಲೆ ಕಾಲೇಜು ಕಚೇರಿ ಆವರಣ, ಮತ್ತೆ ಈ ಮನಿ ಮುಂದನ ನೋಡು ಒಂದು ಲೇಔಟ್, ಒಂದು ಲೊಕ್ಯಾಲಿಟಿ ಕಾಲೋನಿ, ಅಲ್ಲೂ ಕೂಡ ಎಲ್ಲ ಸಾರ್ವಜನಿಕರು ಸೇರಿಕೊಂಡು ವಿವಿಧ ರೀತಿಯ ಸಣ್ಣ ಸಣ್ಣ ಸಸಿಗಳನ್ನ ನೆಡ್ತಾರೆ, ಮತ್ತೆ ವರ್ಷ ಇಡೀ ಅವನ್ನ ಕಾಯ್ತಾರೆ. ಅದಕ್ಕೆ ಆದಂತ ಒಂದು ಸಣ್ಣ ಬೇಲಿಗಳನ್ನ ಅರಣ್ಯ ಇಲಾಖೆಯವರು ಒದಗಿಸಿ ಕೊಡ್ತಾರ, ಅಂತವನ್ನ ಹಾಕಿ ಈ ವನ ಮಹೋತ್ಸವದ ಸಂಭ್ರಮ ಪಡ್ತಾರೆ ನೋಡು.
1: ಮುಖ್ಯವಾಗಿ ಪರಿಸರ ಸಮತೋಲನ ಮತ್ತು ಜೀವಿ ವೈವಿಧ್ಯತೆಯನ್ನ ಕಾಪಾಡೋದು. ಈ ಜೀವ ವೈವಿಧ್ಯತೆ ಅಂತಂದಾಗ ನೋಡು, ನಿನ್ನ ಕಣ್ಮುಂದೆ ಎಷ್ಟೆಲ್ಲ ಪ್ರಾಣಿ ಪಕ್ಷಿಗಳು ಬರ್ತಾವ. ಎಷ್ಟೋ ಪ್ರಾಣಿಗಳು ಇವತ್ತ ನಶಿಸಿ ಹೋಗ್ಲಿಕ್ಕತ್ತಾವ ಅಂತ ಹೇಳ್ತಾರ ಪಕ್ಷಿ ಪ್ರಾಣಿ ತಜ್ಞರು. ಅಂದ್ರ ಅವುಗಳ ಸಂತತಿನ ಕಡಿಮೆ ಆಗ್ಲಿಕ್ಕದ. ಯಾಕ? ಅರಣ್ಯಗಳು ಕಡಿಮೆ ಆಗ್ಯಾವ, ಅವಕ್ಕೆ ವಾಸಿಸ್ಲಿಕ್ಕೆ ಸ್ಥಳ ಇಲ್ಲ. ಈಗ ನೋಡು, ನಾವು ಪೇಪರ್ನಾಗ ಓದ್ತಿರ್ತೀವಿ ಎಷ್ಟೋ ಪ್ರಾಣಿಗಳು, ಆನೆಗಳು, ಹುಲಿ, ಚಿರತಿ ಇವತ್ತ ನಗರಕ್ಕೆ ಓಡಿ ಬರ್ಲಿಕ್ಕತ್ತಾವ.
0: ಅಲ್ಲ, ಮುಖ್ಯವಾಗಿ ನೋಡು, ನೀವೊಂದು ಹಾಡು ಹಾಡಿದಲ್ಲ ಈಗ, ಆ ಹಾಡಿನೊಳಗ ಪಾರಿಜಾತ ಅಂತ ಒಂದು ಹೇಳಿದಿ. ಈಗ ಎಷ್ಟೋ ಮನೆಯ ಅಂಗಳದೊಳಗ ಪಾರಿಜಾತದ ಗಿಡಗಳವ.
1: ಹೌದು,
0: ಆ ಪಾರಿಜಾತದ ಹೂ ಅದರ ಜೊತೆ ಬಕುಲ ಅಂತ ಒಂದು ಗಿಡ.
1: ಹೌದು,
0: ಆ ಬಕುಲದ ಹಣ್ಣಾಗ್ತಾವ. ಈ ಹಕ್ಕಿಗಳು ಏನ್ ಮಾಡ್ತಾವ, ಬೆಳಗಿನ ಜಾವದೊಳಗ ಬಕುಲದ ಹಣ್ಣುಗಳನ್ನ ಚುಂಚಿನಿಂದ ಕುಕ್ಕಿ ಕುಕ್ಕಿ ತಮಗೆಷ್ಟು ಬೇಕು ತಿಂತಾವ. ಹಣ್ಣು ಕೆಳಗೆ ಉದುರಿ ಬಿದ್ದಿರ್ತಾವ.
1: ಹೌದಲ್ಲ,
0: ಆ ಉದುರಿ ಬಿದ್ದಂತ ಹಣ್ಣುಗಳನ್ನ ನೋಡೋದು, ಪಾರಿಜಾತದ ಹೂವುಗಳು ಗಿಡದಿಂದ ಕೆಳಗ ಹಾಸಿಗೆ ಹಾಸಿದಂಗೆ ಬಿದ್ದಿರ್ತಾವ.
1: ಹೌದು,
0: ಅದನ್ನ ನೋಡುದು, ಅದರ ಒಂದು ಘಮಘಮಿಸುವ ಒಂದು ಸುವಾಸನೆಯನ್ನ ಆಸ್ವಾದಿಸೋದು, ಯಾರಿಗೆ ಈ ಭಾಗ್ಯ ಇರ್ತದೆ.

0: ಇಂಗಾಲದ ಡೈಆಕ್ಸೈಡನ್ನು ಹೀರ್ಕೋತಾವ, ಆಕ್ಸಿಜನ್ ಆಮ್ಲಜನಕವನ್ನು ಸಾಕಷ್ಟು ಹೇರಳವಾಗಿ ಮನುಷ್ಯರಿಗೆ ಕೊಡ್ತಾವ. ಇಂತಹ ಹಸಿರು, ಇಂತಹ ವೃಕ್ಷಗಳು ನಮ್ಮೆಲ್ಲರ ಉಸಿರು ಅಲ್ಲೇನು. ಹಂಗಾಗಿ ನಾವೆಲ್ಲರೂ ವೃಕ್ಷಗಳನ್ನು ನೆಡುವಂತಹ, ಅದಕ್ಕೆ ಅಲ್ಲೇನು ಈಗ ಸರ್ಕಾರ ಏಕ್ ಪೇಡ್ ಮಾ ಕೆ ನಾಮ್ ಅನ್ನೋ ಯೋಜನೆಯನ್ನು ತಂದದ. ಹಾಗಾಗಿ ನಾವೆಲ್ಲರೂ ಕೂಡ ಒಂದೊಂದು ಸಸಿ ನೆಟ್ಟರೂ ಸಾಕು, ಈ ಅರಣ್ಯಗಳನ್ನು ಬೆಳೆಸಬಹುದು, ಅವುಗಳನ್ನು ರಕ್ಷಿಸಬಹುದು.
1: ಮುಖ್ಯ ಅಂದ್ರೆ ಮಾಯ, ಈಗ ನೋಡು ಮಾವಿನ ಹಣ್ಣು ಸೀಸನ್ ಮುಗೀತೀಗ, ಹೌದಿಲ್ಲೋ? ಮಾವಿನ ಗಿಡ ನಾವು ನೋಡಿದಾಗ ಸಾಧಾರಣ ಜನವರಿ ಫೆಬ್ರವರಿ ಆ ಟೈಮ್ನೊಳಗೆ ಗಿಡದ ತುಂಬ ಹೂವು,
0: ಹೌದು.
1: ಮಾರ್ಚ್ ಏಪ್ರಿಲ್ ಬರುವ ಹೊತ್ತಿಗಂದ್ರೆ ಎಲ್ಲ ಪುಟ್ ಪುಟ್ಟಾಗಿ ಕಾಯಿ ಶುರುವಾಗಿ ದೊಡ್ಡ ಕಾಯಿ ಕಂಡು, ಏಪ್ರಿಲ್ ಎಂಡು ಮೇ ಅಲ್ಲಿಗೆ ಶುರು ಆಗುವಾಗ ಹಣ್ಣುಗಳ ಸುರಿಮಳೆ. ಈಗ ನಾವೆಲ್ಲ ಸಾಕಷ್ಟು ಹಣ್ಣುಗಳನ್ನು ತಿಂದ್ವಿ, ಇವತ್ತು ಗಿಡ ಮತ್ತೆ ಖಾಲಿ ಖಾಲಿನೇ ಕಾಣ್ಲಿಕ್ಕತ್ತದ ನಮ್ಗೆ. ಆದ್ರೆ ಆ ಗಿಡದಲ್ಲಿ ವಾಸಿಸುವಂಥ ಪಕ್ಷಿಗಳಿಗೆ, ಗಿಡದಿಂದ ಗಿಡಕ್ಕೆ ಹಾರಾಡುವಂಥ ಮಂಗಗಳಿಗೆ ಇದ ಆಹಾರ ಅಲ್ಲೇನು?
0: ಹೌದಲ್ಲ,
1: ನೀ ಗಿಡ ಹಚ್ಚಲಿಲ್ಲ, ಹಚ್ಚಿದ ಗಿಡ ಕಡದಿ ಅಂದ್ರೆ ಅವುಗಳ ಆಹಾರವನ್ನು ನಾವು ವಂಚಿಸಿದಂಗಲ್ಲೇನು.
0: ಮತ್ತು ಅಷ್ಟೇ ಅಲ್ಲ, ಈ ಒಂದು ಸರಪಳಿ ಅಂತಿರ್ತದೆ ನೋಡು,
1: ಆಹಾರ ಸರಪಳಿ
0: ಅಂತೇಳಿ ಒಂದು

0: ಸೃಷ್ಟಿಯ ವೈವಿಧ್ಯತೆ ಅದು. ಒಬ್ಬರ ಮೇಲೆ ಒಬ್ಬರು ಬದುಕೋದು, ಹೀಗಾಗಿ ಅದನ್ನು ಒಂದು ಕಾಯ್ಕೊಂಡು ಬರಬೇಕು ಅಂದರೂ ಕೂಡ ಈ ಪರಿಸರವನ್ನು ಸರಿಯಾಗಿ ನಾವು ರಕ್ಷಣೆ ಮಾಡಬೇಕು ನೋಡು. ಇವತ್ತು ಕಾಡುಗಳನ್ನು ಕಡಿದು ಕಾಂಕ್ರೀಟೀಕರಣಕ್ಕೆ ನಾವು ಮುಂದಾದ್ವಿ ಅಂತಂದ್ರೆ, ನೀ ಹೇಳ್ದಂಗೆ ಆ ಪ್ರಾಣಿ ಪಕ್ಷಿಗಳು ಎಲ್ಲಿ ಹೋಗಬೇಕು, ಅವುಗಳ ಆಹಾರದ ಪರಿ ಏನು, ಇವೆಲ್ಲದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಲ್ಲ. ಈ ಥರದ ಒಂದು ವಿಚಾರಕ್ಕೆ ಹಚ್ಚುವಂತಹ ಒಂದು ಸಪ್ತಾಹ ಅಂದರೆ ಅದು ವನ ಮಹೋತ್ಸವ.
1: ನೋಡಿ ಎಷ್ಟು ಅರ್ಥಪೂರ್ಣವಾದ ಮಾತನ್ನು ನೀನು ಹೇಳಿದಿ ಮಾಯಾ. ಅದರ ಜೊತೆಗೆ ಈಗ ನಾನು ನೀನು ಮಾತಾಡಿದ್ವಿ, ಸಾಕಷ್ಟು ಪಕ್ಷಿಗಳು ಇವತ್ತು ನಮ್ಮಿಂದ ಕಣ್ಮರೆ ಆಗ್ಲಿಕ್ಕತ್ತಾವ. ಈಗ ನೋಡು, ಗುಬ್ಬಿಯನ್ನು ನಾವು ನಗರ ಪ್ರದೇಶದಲ್ಲಿ ನೋಡೋದು ಭಾಳ ಅಲಭ್ಯ ಆಗ್ಯದ. ಹಂಗಂತೇಳಿ ಆ ಗುಬ್ಬಿ ಸಲುವಾಗಿ ಮನೆ ಮುಂದೆ ಕಾಳು ಹಾಕೋದು, ಅಕ್ಕಿ ಹಾಕೋದು, ನೀರಿಡೋದು, ಇದನ್ನೆಲ್ಲ ನಾವಿವತ್ತು ಮಾಡ್ಲಿಕ್ಕತ್ತೀವಿ. ಆದರೆ ನೀವೊಂದು ಕ್ಷಣ ನಮ್ಮ ಮುಂದಿನ ಪೀಳಿಗೆಯನ್ನು ಯೋಚಿಸ್ಕೊ. ಅವರು ಗುಬ್ಬಿ, ಗಿಳಿ, ಮೈನಾ ಇಂಥ ಎಲ್ಲ ಪಕ್ಷಿಗಳನ್ನು ಬರೀ ಚಿತ್ರದಾಗ ನೋಡುವಂಥ ಪರಿಸ್ಥಿತಿ ಬರ್ತದೋ ಏನು?
0: ಕರೆಯದು ಮಂಜುಳ, ಎಷ್ಟೋ ದೊಡ್ಡ ದೊಡ್ಡ ನಗರಗಳೊಳಗೆ ಈ ಗುಬ್ಬಿ ಅಂದ್ರೆ ಏನು ಅಂತ ಕೇಳ್ತಾವಂತ ಮಕ್ಕಳು. ಅಂದ್ರೆ ಗುಬ್ಬಿಗಳು ಇವತ್ತು ಕಡಿಮೆ ಆಗ್ಬಿಟ್ಟಾವ ದೊಡ್ಡ ದೊಡ್ಡ ಊರುಗಳೊಳಗೆ. ಇನ್ನು ನಮ್ಮ ಧಾರವಾಡದಾಗನ್ನು ಎಲ್ಲ ಕಡೆ ಹಸಿರು ಇರ್ತದೆ, ಎಷ್ಟೋ ಕಡೆ ಎಲ್ಲರೂ ಹೆಚ್ಚಾಗಿ ಗಿಡಗಳನ್ನು ಬೆಳೆಸಿರ್ತಾರೆ. ಹಿಂಗಾಗಿ ಎಲ್ಲ ರೀತಿಯ ಪ್ರಾಣಿ ಪಕ್ಷಿಗಳು ನಮ್ಗೆ ಕಾಣಿಸ್ತಿರ್ತಾವ. ಮತ್ತು ಧಾರವಾಡದಿಂದ ಒಂಚೂರು ದೂರ ಹೋದ್ರೆ ಸಹಿತಕ್ಕೆ ಅಲ್ಲೇ ಅನೇಕ ಕಾಡುಗಳನ್ನು ನೋಡಬಹುದು ನಾವು.
1: ಹೌದು,
0: ಅಷ್ಟೇ ಅಲ್ಲ, ಈಗ ಮನಸ್ಸು ಮಾಡಿ ನಾವ ನಮ್ಮ ನಮ್ಮ ಕಚೇರಿಗಳೊಳಗೆ ನಮ್ಮ ನಮ್ಮ ಮನೆಗಳೊಳಗೆ ಪುಟ್ಟದಾದ ಒಂದು ತೋಟವನ್ನು ಮಾಡ್ಕೊಂಡಿರ್ತೀವಿ. ಅಲ್ಲೇನು ನಮ್ಮ ಆಕಾಶವಾಣಿ ಒಳಗೆ ಒಂದು ಮಿಯಾವಾಕಿ ಫಾರೆಸ್ಟ್ ಅಂತ ಹೇಳಿ ಸಣ್ಣದಾಗಿ ಮಾಡಿ ನೋಡಿ, ನಮ್ಮ ಎತ್ತರ ಬೆಳೆದು ನಿಂತಿಲ್ಲೇನೆ ಗಿಡ.
1: ನಿಜ ಅಂದರೆ ನೋಡು, ಮನೆ ಸುತ್ತಮುತ್ತಲು ಸಾಕಷ್ಟು ಜಾಗ ಇರ್ತದೆ, ಅಲ್ಲೇ ಗಿಡ ಗಂಟಿ ಹೆಂಗೆಂಗೋ ಬೆಳೆದು ಆ ಜಾಗ ವೇಸ್ಟ್ ಆಗೋ ಬದಲಾಗಿ ಅಲ್ಲೇ ಒಂದಿಷ್ಟು ನಾವು ನಮಗೆ ಬೇಕಾದ ಅಂಥ ಗಿಡಗಳನ್ನು ನೆಟ್ಕೊಂಡ್ವಿ ಅಂದ್ರೆ, ನೀ ಹೇಳಿದಂಗೆ ಮುಖ್ಯವಾಗಿ ನಮಗೆ ಶುದ್ಧ ಗಾಳಿ ಸಿಗ್ತದೆ, ಉತ್ತಮ ನೆರಳು ಸಿಗ್ತದೆ, ಎಲ್ಲ ರೀತಿಯ ಸೌಕರ್ಯಗಳು ನಮಗೆ ಇದರಿಂದ ಲಭ್ಯ ಆಗ್ತಾವೆ. ಹಾಗಾಗಿ ನಾನು ನೋಡು ಮಾಯಾ, ಇವತ್ತು ಅರಣ್ಯ ಇಲಾಖೆಯವರು ಓಣಿ ಒಳಗೆ ರಸ್ತೆ ಆ ಬದಿ ಈ ಬದಿ ಒಳಗೆ ಗಿಡಗಳನ್ನು ನೆಡ್ತಾರೆ. ಬಹುಶಃ ನಿಂಗೂ ನೆನಪಿರ್ಬೋದು, ನಾವು ಇತಿಹಾಸ ಓದ್ತಿರ್ಬೇಕಾದಾಗೆಲ್ಲ ರಾಜ ಮಹಾರಾಜರು ರಸ್ತೆಯ ಎರಡೂ ಬದಿಗೆ ಗಿಡಗಳನ್ನು ನೆಡ್ತಿದ್ರು, ಅಂದರೆ ಜನರಿಗೆ ಉಪಕಾರ ಆಗಲಿ, ನೆರಳು ಸಿಗಲಿ ಅನ್ನೋ ದೃಷ್ಟಿಯಿಂದ. ಅಂಥ ದಿನಗಳು ಮತ್ತೆ ಮರಳಿ ಬರಬೇಕು ನೋಡು.
0: ಖರೆಯದ, ಇವತ್ತು ನಾವೆಲ್ಲರೂ ಬಹಳಷ್ಟು ಅನುಭವಿಸ್ತಾ ಇರೋದು ಅಂತಂದ್ರೆ ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ. ಇವತ್ತು ಈ ಜಾಗತಿಕ ತಾಪಮಾನ ಅನ್ನೋದು ಹೆಚ್ಚಾಗಲಿಕ್ಕೆ ಕಾರಣ ಅಂತಂದ್ರೆ ನಾವು ವೃಕ್ಷಗಳನ್ನು ಕಡಿತಾ ಇರೋದು.
1: ಒಂದು ಲೆಕ್ಕದೊಳಗೆ ನಾವೇನು ಹೇಳ್ತೀವಿ, ನಾವು ಅಭಿವೃದ್ಧಿಯತ್ತ ಹೊಂಟಿವಿ, ತಾಂತ್ರಿಕವಾಗಿ ನಾವು ಭಾಳ ಮುಂದುವರಿಲಿಕ್ಕತ್ತೀವಿ ಅಂತೀವಿ. ಆದರೆ ಈ ಮುಂದುವರಿಯುವಿಕೆ ನಮಗೆ ಇನ್ನೊಂದು ರೀತಿಯೊಳಗೆ ಹೊಡೆತ ಕೊಡ್ಲಿಕ್ಕತ್ತದ.
0: ಹೌದು, ಅದಕ್ಕೆ ಪರಿಸರ ತಜ್ಞರು ಹೇಳ್ತಾರೆ ನೋಡು, ಯಾವುದೇ ಒಂದು ಮನುಕುಲಕ್ಕೆ ಬೇಕಾಗುವಂತಹ ಒಂದು ಯೋಜನೆಯನ್ನು ಮಾಡಬೇಕು ಅಂತಂದ್ರೆ ಅಲ್ಲಿ ಇರೋ ವೃಕ್ಷಗಳನ್ನು ಕಡಿಯುವಂತಹ ಒಂದು ಪ್ರಸಂಗ ಬಂದ್ರೆ ಅಷ್ಟು ವೃಕ್ಷಗಳನ್ನು ಇನ್ನೊಂದು ಕಡೆ ಹಚ್ಚಬೇಕು, ಅದರ ದುಪ್ಪಟ್ಟು ವೃಕ್ಷಗಳನ್ನು ನಾವು ಹಚ್ಚಬೇಕು ಅಂತ ಹೇಳ್ತಾರೆ.
1: 5-6 ವರ್ಷದ ಹಿಂದೆ ನಾವು ಹೋದ್ರೆ ಇದೇ ಒಂದು ಆಮ್ಲಜನಕಕ್ಕಾಗಿ ಎಷ್ಟು ಪರದಾಡಿದ್ವಿ, ಜೀವಗಳನ್ನು ಕಳ್ಕೊಂಡ್ವಿ ನಾವು ಕೋವಿಡ್ ಟೈಮ್ನೊಳಗೆ, ಅಷ್ಟು ನಾವು ಪರದಾಡಿದವರು. ಈಗ ಹೆಚ್ಚು ಹೆಚ್ಚು ಗಿಡಗಳನ್ನು ನೆಟ್ಟಾಗ ನಮಗೆ ಬೇಕಾಗುವಂಥ ಆಮ್ಲಜನಕ ನಮಗೆ ಯಥೇಚ್ಛವಾಗಿ ಸಿಗಲಿಕ್ಕೆ ಸಾಧ್ಯ,
0: ನೈಸರ್ಗಿಕವಾಗಿ ಸಹಜವಾಗಿ ದೊರೆಯುವಂಥದ್ದು.
1: ಮತ್ತು ಈ ಅರಣ್ಯಗಳನ್ನು ಉಳಿಸ್ಬೇಕು, ಗಿಡಗಳನ್ನು ಬೆಳೆಸಬೇಕು ಅಂತ ಸಾಕಷ್ಟು ಚಳುವಳಿಗಳು ನಡೆದು, ಅಪ್ಪಿಕೋ ಚಳುವಳಿ, ಚಿಪ್ಕೋ ಮೂಮೆಂಟು, ಇವೆಲ್ಲವೂ ನಿರಂತರವಾಗಿ ನಡೆದ ಬಂದು. ಅದರ ಉದ್ದೇಶ ಏನಿತ್ತು, ಹೆಚ್ಚು ಮರಗಳನ್ನು ನೆಡಬೇಕು ಬೆಳೆಸಬೇಕು, ನೀ ಹೇಳಿದಂಗೆ ಜಾಗತಿಕ ತಾಪಮಾನ ಒಂದು ಮಟ್ಟದಲ್ಲಿ ಇಡಬೇಕು ಅನ್ನೋದು.
0: ಸಾಲು ಮರದ ತಿಮ್ಮಕ್ಕ, ಸುಂದರ್ಲಾಲ್ ಬಹುಗುಣ್ ಇವ್ರನ್ನೆಲ್ಲ ಇವತ್ತು ನಾವು ನೆನೆಸ್ಕೋಬೇಕಾಗಿದೆ. ಅವ್ರದ್ದೆಲ್ಲ ಉದ್ದೇಶ ಏನು ಮಂಜುಳ, ಮರಗಳನ್ನು ಹಚ್ಚಬೇಕು ಮತ್ತು ನಮ್ಮ ಭವಿಷ್ಯಕ್ಕೆ, ನಮ್ಮ ಮುಂದಿನ ಜನಾಂಗಕ್ಕೆ ಒಂದು ಉತ್ತಮ ಪರಿಸರವನ್ನು ನಾವು ಬಿಟ್ಟುಕೊಡಬೇಕು ಅನ್ನೋದು ಆಗಿತ್ತಲ್ಲೇನು.
1: ಹೌದು, ಮತ್ತು ಬರಿತಿದ್ವಿ ಅಲ್ಲ ಬೋರ್ಡ್ ಮೇಲೆಲ್ಲ, ಏನಂತ ಬರಿತಿದ್ವಿ, ಮನೆಗೊಂದು ಗಿಡ ಊರಿಗೊಂದು ವನ.
0: ಹೌದು,
1: ಎಷ್ಟು ಅರ್ಥಪೂರ್ಣವಾದ ಮಾತಲ್ಲೇನು.
0: ಮತ್ತು

0: ಅಂತ ಮಾತುಗಳು ಇವತ್ತು ಮತ್ತೆ ಮರುಕಳಿಸೋ ಹಂಗ ಆದ್ರ ವನ ಮಹೋತ್ಸವಕ್ಕೆ ಒಂದು ಅರ್ಥ ಇರ್ತದ ನೋಡಿ.
1: ನಾವೆಲ್ಲರೂ ಆಚರಿಸುವಂತಹ ಈ ವನ ಮಹೋತ್ಸವ ಸಾರ್ಥಕ ಆಗ್ತದೆ.
2: ಭಾವಯಾನ, ಮಾತುಗಳ ಅಲೆಯಲ್ಲಿ ಕವಿಯ ಗಾನ, ಇದೇ ಭಾವಯಾನ. ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.

0: ಆಕಾಶವಾಣಿ ಧಾರವಾಡ ಕೇಳುಗರಿಗೆ ಸಮಯ ಸರಿಯಾಗಿ 7:30.
1: ಅಂಚೆ ಜೀವ ವಿಮಾ ವಿಭಾಗ ಭಾರತೀಯ ಅಂಚೆ ಇಲಾಖೆ ಉತ್ತರ ಕರ್ನಾಟಕ ವಲಯ ಧಾರವಾಡದ ಪ್ರಕಟಣೆ.
2: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
3: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
5: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
6: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
7: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕದೀಪ.
6: ಧಾರವಾಡ ಆಕಾಶವಾಣಿ 765 kHz ಹಾಗೂ FM 103.3 MHz ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
7: ಕನಕದೀಪ
5: ಪ್ರೀತಿಯ ಗೆಳತಿ, ಕೇಳು ಗೆಳತಿ, ಕೇಳು ನೀ ಗೆಳತಿ, ಕೇಳೇ ಕೇಳ್ತೀನಿ, ಮತ್ಯಾಕ ಈ ವಿನಂತಿ ಅಂತಿ? ಗುರುವಾರ ಮುಂಜಾನೆ 11 ಗಂಟೆಕ್ಕ ಅಂದೆ ಗೆಳತಿ, ಗೊತ್ತದ ಏನೋ ವಿಶೇಷ ಇರಬಹುದು, ಕುತೂಹಲ ತಡಿಲಿಕ್ಕಾಗಲ್ತು, ಲಘೂನೇ ಹೇಳು ಗೆಳತಿ ಅಂತಿ. ಹಾ ಹಾ, ಇದ ಗುರುವಾರ ಮುಂಜಾನೆ 11 ಗಂಟೆಕ್ಕ ಕೇಳು ಗೆಳತಿ ನೇರ ಪ್ರಸಾರದೊಳಗ. ನಿನ್ನ ಬಹುದಿನದ ಬೇಡಿಕೆಯ ಮೇರೆಗೆ ಕೇಳು ಗೆಳತಿ ಗುರುವಾರ ಮುಂಜಾನೆ 11 ಗಂಟೆಕ್ಕ ನೇರ ಪ್ರಸಾರದೊಳಗ ಕೇಳ್ತೀಯಲ್ಲ ಗೆಳತಿ.
7: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ FM 103.3 MHz ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಅಕ್ಕಿಹಾಳ ವಾಣಿಜ್ಯ

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇನ್ನು ಮುಂದೆ 7:35 ಕನ್ನಡದಲ್ಲಿ ವಾರ್ತೆ ಕೇಳುವಿರಿ. ಬೆಂಗಳೂರು ಕೇಂದ್ರದಿಂದ

0: ಆಕಾಶವಾಣಿ ಸಮಯ 7:34 ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಕೇಳುವರೇ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 7 7 2 2 3 7 4 8 8, ಎಸ್ಟಿಡಿ ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದು ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ, ಉಭಯ ಪ್ರಧಾನಿಗಳಿಂದ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪರಿಶೀಲನೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಉನ್ನತ ಮಟ್ಟದ ಸಭೆ. ಸಂಭಾವ್ಯ ಉಲ್ಬಣ ತಡೆಗೆ ರಾಜ್ಯಗಳಿಗೆ ಕಟ್ಟುನಿಟ್ಟಿನ ಸೂಚನೆ. ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ಯಾತ್ರಾರ್ಥಿಗಳ ತಂಡಕ್ಕೆ ಇಂದು ಹಸಿರು ನಿಶಾನೆ. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆ ನಾಳೆ ಅಧಿಕೃತ ಆರಂಭ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಂತಿಮ 16ರ ಘಟ್ಟಕ್ಕೆ ಬೆಲ್ಜಿಯಂ, ಇಂಗ್ಲೆಂಡ್ ಮುನ್ನಡೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ಜಪಾನಿನ ಪ್ರಧಾನಿ ಸನಾಯ ತಕೈಚಿ ಅವರೊಂದಿಗೆ ವಾರ್ಷಿಕ ಶೃಂಗಸಭೆ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಶೃಂಗಸಭೆಯು ದ್ವಿಪಕ್ಷೀಯ ಸಹಕಾರದ ಸಂಪೂರ್ಣ ಆಯಾಮವನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಮತ್ತು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎರಡೂ ಕಡೆಯವರಿಗೆ ಅವಕಾಶವನ್ನು ಒದಗಿಸುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪ್ರಧಾನಿ ತಕೈಚಿ ನಡುವಿನ ಮಾತುಕತೆಯ ನಂತರ ಹಲವಾರು ತಿಳುವಳಿಕೆ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಜಪಾನ್ ಪ್ರಧಾನಿ 3 ದಿನಗಳ ಭಾರತ ಪ್ರವಾಸಕ್ಕಾಗಿ ನಿನ್ನೆ ಸಂಜೆ ನವದೆಹಲಿಗೆ ಆಗಮಿಸಿದರು. ಇದು ಪ್ರಧಾನಮಂತ್ರಿ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮುಂದುವರಿಸುವಲ್ಲಿ ಈ ಭೇಟಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಆರ್ಥಿಕ ಭದ್ರತೆಯು ಸಂಬಂಧದ ಪ್ರಮುಖ ಆಧಾರಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಭಾರತ ಜಪಾನ್ ವಿಶೇಷ ವ್ಯೂಹಾತ್ಮಕ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಆಳಗೊಳಿಸುವ ವ್ಯಾಪಕ ಶ್ರೇಣಿಯ ಚರ್ಚೆಯನ್ನು ಎದುರು ನೋಡುತ್ತಿದ್ದೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಜಪಾನ್ ಪ್ರಧಾನಿ ಭಾರತಕ್ಕೆ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಪ್ರಧಾನಿ, ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ನೀಡುತ್ತಿರುವಾಗ ಜಪಾನ್ ಪ್ರಧಾನಿಗೆ ಆತಿಥ್ಯ ನೀಡಲು ಸಂತೋಷವಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ಜಪಾನ್ ತಮ್ಮ ಜಂಟಿ ಪ್ರಯತ್ನಗಳ ಮೂಲಕ ಇಂಡೋ ಪೆಸಿಫಿಕ್ ಮತ್ತು ಅದರಾಚೆಗೆ ಶಾಂತಿ, ಸ್ಥಿರತೆ ಮತ್ತು ಸಮೃದ್ದಿಯನ್ನು ಮುಂದುವರಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮವು ಆಡಳಿತವನ್ನು ಮರು ವ್ಯಾಖ್ಯಾನಿಸಿದೆ, ನಾಗರಿಕರನ್ನು ಸಬಲೀಕರಣಗೊಳಿಸಿದೆ ಮತ್ತು ಸರ್ವತೋಮುಖ ಅಭಿವೃದ್ದಿಯನ್ನು ವೇಗಗೊಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮಕ್ಕೆ 11 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಬಡವರು ಮತ್ತು ಹಿಂದುಳಿದವರನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ನಾಗರಿಕರಿಗೆ ಜೀವನವನ್ನು ಸುಲಭಗೊಳಿಸುವಲ್ಲಿ ಈ ಉಪಕ್ರಮ ಪ್ರಮುಖ ಪಾತ್ರ ವಹಿಸಿದೆ ಎಂದು ಹೇಳಿದರು. ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ವಿಸ್ತರಣೆಯಿಂದ ಡಿಜಿಟಲ್ ವಹಿವಾಟುಗಳ ಏರಿಕೆಯವರೆಗೆ ಈ ಉಪಕ್ರಮದ ಅಭೂತಪೂರ್ವ ಯಶಸ್ಸು ಭಾರತದತ್ತ ಜಾಗತಿಕ ಗಮನವನ್ನು ಸೆಳೆದಿದೆ ಎಂದು ಪ್ರಧಾನಿ

0: ಹೇಳಿದರು. ತಡೆರಹಿತ ಡಿಜಿಟಲ್ ಪಾವತಿಗಳು ಮತ್ತು ನೇರ ಹಣಕಾಸು ವರ್ಗಾವಣೆಗಳು ಪಾರದರ್ಶಕತೆಯೊಂದಿಗೆ ಫಲಾನುಭವಿಗಳನ್ನು ತಲುಪುತ್ತಿವೆ. ಡಿಜಿಟಲ್ ಇಂಡಿಯಾ ಭಾರತದ ಎಲ್ಲಾ ಪ್ರದೇಶಗಳಿಗೆ ವಿಶೇಷವಾಗಿ ಹಳ್ಳಿಗಳಿಗೆ ನಾವೀನ್ಯತೆಯನ್ನು ಕೊಂಡೊಯ್ದಿದೆ. ಈ ಉಪಕ್ರಮವು ಶಿಕ್ಷಣ, ಆರೋಗ್ಯ ರಕ್ಷಣೆ, ಕೃಷಿ, ವಾಣಿಜ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯನ್ನು ಬಲಪಡಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದರು. ಕೇಂದ್ರ ಆರೋಗ್ಯ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ಸನ್ನದ್ದತೆ ಕುರಿತು ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಆರೋಗ್ಯ ಸಚಿವರು, ರಾಜ್ಯ ಮತ್ತು ಪುರಸಭೆ ಸಂಸ್ಥೆಗಳು ತಮ್ಮ ಸಿದ್ದತೆಯನ್ನು ಸ್ಪಷ್ಟವಾಗಿ ಪ್ರದರ್ಶಿಸುವ ಮೂಲಕ ಯಾವುದೇ ಸಂಭಾವ್ಯ ಉಲ್ಬಣವನ್ನು ಪೂರ್ವಭಾವಿಯಾಗಿ ತಡೆಗಟ್ಟಲು ಸಿದ್ದರಾಗಿರುವಂತೆ ಸೂಚನೆ ನೀಡಿದರು. ಜಾಗೃತಿ ಮತ್ತು ತಡೆಗಟ್ಟುವ ಪ್ರಯತ್ನಗಳಲ್ಲಿ ವಾರ್ಡ್ ಆಯುಕ್ತರು, ಚುನಾಯಿತ ಪ್ರತಿನಿಧಿಗಳು ಮತ್ತು ನಿವಾಸಿ ಕಲ್ಯಾಣ ಸಂಘಗಳನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಅವರು ರಾಜ್ಯಗಳಿಗೆ ಕರೆ ನೀಡಿದರು. ಇದೇ ವೇಳೆ ರಾಷ್ಟೀಯ ಡೆಂಗ್ಯೂ ಸನ್ನಿವೇಶ ಮತ್ತು ರಾಷ್ಟ ರಾಜಧಾನಿಗೆ ವಿಶೇಷ ಒತ್ತು ನೀಡಿ ದೇಶದಾದ್ಯಂತ ಕೈಗೊಂಡ ಸನ್ನದ್ದತೆ ಕ್ರಮಗಳ ಬಗ್ಗೆ ಆರೋಗ್ಯ ಸಚಿವರಿಗೆ ವಿವರಿಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಬೆಳಗ್ಗೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ತಂಡದ ಯಾತ್ರಾರ್ಥಿಗಳ ಮೊದಲ ತಂಡಕ್ಕೆ ಹಸಿರು ನಿಶಾನೆ ತೋರಿದರು. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆಯು ನಾಳೆ ಅಧಿಕೃತವಾಗಿ ಕಾಶ್ಮೀರದ ಅವಳಿ ಮಾರ್ಗಗಳಲ್ಲಿ ಪ್ರಾರಂಭವಾಗಲಿದ್ದು 28 ಮುಕ್ತಾಯಗೊಳ್ಳಲಿದೆ. ಯಾತ್ರಾರ್ಥಿಗಳ ಮೊದಲ ಬೆಂಗಾವಲು ಪಡೆಯನ್ನು ಬಿಗಿ ಭದ್ರತೆಯಲ್ಲಿ ಮುಂಜಾನೆ ಜಮ್ಮುವಿನಿಂದ ರವಾನಿಸಲಾಯಿತು. ಅನಂತನಾಗ್ ಜಿಲ್ಲೆಯ ಸಾಂಪ್ರದಾಯಿಕ 48 ಕಿಲೋಮೀಟರ್ ನನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂದೇರ್ಬಾಲ್ ಜಿಲ್ಲೆಯ 14 ಕಿಲೋಮೀಟರ್ ಬಲ್ತಾಲ್ ಮಾರ್ಗದ ಮೂಲಕ ಯಾತ್ರೆ ನಡೆಯುತ್ತದೆ. ಹೈ ರೆಸಲ್ಯೂಷನ್ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು RFID ಟ್ರ್ಯಾಕಿಂಗ್ನೊಂದಿಗೆ ಬಹು ಹಂತದ ಭದ್ರತಾ ಗ್ರಿಡ್ ಜಾರಿಯಲ್ಲಿದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯಲ್ಲಿ ಪ್ರತ್ಯೇಕವಾಗಿ ಪ್ರಯಾಣಿಸಬೇಕು. ಯಾತ್ರಾ ಸಂಚಾರಕ್ಕೆ ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆನ್ಲೈನ್ ಮತ್ತು ಆಫ್ಲೈನ್ ನೋಂದಣಿಗಳೆರಡೂ ಸಕ್ರಿಯವಾಗಿದ್ದು, ಯಾತ್ರೆ ಪ್ರಾರಂಭವಾಗುವ ಮೊದಲು ಸುಮಾರು 400,000 ಯಾತ್ರಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಮುಂಬರುವ ಆಗಸ್ಟ್ 15 ನಡೆಯಲಿರುವ ಡಿಜಿ ರೋವರ್ ಜಿಎನ್ಎಸ್ಎಸ್ ವಿಶೇಷ ಭೂಮಾಪನ ಅಭಿಯಾನವನ್ನು ಉತ್ತರ ಪ್ರದೇಶ ಸರ್ಕಾರ ರಾಜ್ಯದಾದ್ಯಂತ ಪ್ರಾರಂಭಿಸಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಹರಾನ್ಪುರದಲ್ಲಿ ಈ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಅಭಿಯಾನದ ಸಮಯದಲ್ಲಿ ಪ್ರತಿ ತಹಸೀಲ್ನಲ್ಲಿ ಭೂಗಡಿ ಗುರುತಿಸುವಿಕೆ ಮತ್ತು ಅಳತೆಗೆ ಸಂಬಂಧಿಸಿದ ಎಲ್ಲಾ ಬಾಕಿಯಿರುವ ಪ್ರಕರಣಗಳನ್ನು ಸುಧಾರಿತ ಡಿಜಿ ರೋವರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಪರಿಹರಿಸುವುದು ಅಭಿಯಾನದ ಪ್ರಮುಖ ಗುರಿಯಾಗಿದೆ. ವಾಟ್ಸ್ಆಪ್ನಲ್ಲಿ ಯೂಸರ್ನೇಮ್ ವೈಶಿಷ್ಟ್ಯವನ್ನು ಬಿಡುಗಡೆ ಮಾಡುವ ಕುರಿತು ಕೇಂದ್ರ ಸರ್ಕಾರ ಮೆಟಾಗೆ ನೋಟಿಸ್ ನೀಡಿದೆ. ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯವು 3 ದಿನಗಳಲ್ಲಿ ಯೂಸರ್ನೇಮ್ ವೈಶಿಷ್ಟ್ಯದ ಕುರಿತು ವಿವರವಾದ ವಿವರಣೆಯನ್ನು ನೀಡುವಂತೆ ಮೆಟಾಗೆ ನಿರ್ದೇಶಿಸಿದೆ ಎಂದು ಮೂಲಗಳು ತಿಳಿಸಿವೆ. ಈ ವಿಷಯದ ಕುರಿತು ಸಮಾಲೋಚನೆ ಮುಗಿಯುವವರೆಗೆ ಯೂಸರ್ನೇಮ್ ವೈಶಿಷ್ಟ್ಯವನ್ನು ಬಿಡುಗಡೆ ಮಾಡದಂತೆ ಸಚಿವಾಲಯವು ಮೆಟಾಗೆ ನಿರ್ದೇಶನ ನೀಡಿದೆ. ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾ ಜಂಟಿ ಆತಿಥ್ಯದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ 32 ಸುತ್ತಿನ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವು 3-2 ಗೋಲುಗಳ ಅಂತರದಿಂದ ಸೆನೆಗಲ್ ತಂಡವನ್ನು ಮಣಿಸಿ 16 ಸುತ್ತಿಗೆ ಅರ್ಹತೆ ಪಡೆದಿದೆ. ಯೂರಿ ಟೈಲೆಮೆನ್ಸ್ 125 ನಿಮಿಷದಲ್ಲಿ ಪೆನಾಲ್ಟಿ ಮೂಲಕ ಗೋಲ್ ಗಳಿಸಿ ಬೆಲ್ಜಿಯಂ ತಂಡಕ್ಕೆ 3-2 ಗೋಲುಗಳಿಂದ ನಾಟಕೀಯ ಗೆಲುವು ತಂದುಕೊಟ್ಟರು. ಇದರೊಂದಿಗೆ ಬೆಲ್ಜಿಯಂನ ಅಜೇಯ ಓಟ 17 ಪಂದ್ಯಗಳಿಗೆ ವಿಸ್ತರಿಸಿದೆ. ಬೆಲ್ಜಿಯಂ ತಂಡವು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅಮೆರಿಕ ಮತ್ತು ಬೋಸ್ನಿಯಾ ಮತ್ತು ಹರ್ಜೆಗೋವಿನ ಪಂದ್ಯದ ವಿಜೇತರನ್ನು ಎದುರಿಸಲಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಸಹ ಆತಿಥೇಯ ಯುಎಸ್ ಮತ್ತು ಬೋಸ್ನಿಯಾ ಮತ್ತು ಹರ್ಜೆಗೋವಿನ ನಡುವೆ ಮತ್ತೊಂದು ಸುತ್ತಿನ 32 ಪಂದ್ಯ ನಡೆಯಲಿದೆ.

0: ಅಟ್ಲಾಂಟಾದಲ್ಲಿ ಕಳೆದ ರಾತ್ರಿ ನಡೆದ 32ನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಹ್ಯಾರಿಕೇನ್ ಅಂತಿಮ 15 ನಿಮಿಷಗಳಲ್ಲಿ 2 ಗೋಲುಗಳಿಸಿ ಜಯದ ರೂವಾರಿ ಅನಿಸಿದರು. ಜುಲೈ 6ರಂದು ನಡೆಯಲಿರುವ 16ನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಸಹ ಆತಿಥೇಯ ಮೆಕ್ಸಿಕೋ ತಂಡವನ್ನು ಎದುರಿಸಲಿದೆ. ಚೆಸ್ಟರ್ ಲೇ ಸ್ಟ್ರೀಟ್ನಲ್ಲಿ ಕಳೆದ ರಾತ್ರಿ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯವು ಮಳೆಯಿಂದಾಗಿ ರದ್ದಾಯಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 189 ರನ್ ಗಳಿಸಿತ್ತು. ಟಿ20 ಸರಣಿಯ ನಂತರದ ಪಂದ್ಯ ಇದೇ ಶನಿವಾರ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದು ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ, ಉಭಯ ಪ್ರಧಾನಿಗಳಿಂದ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪರಿಶೀಲನೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಉನ್ನತ ಮಟ್ಟದ ಸಭೆ, ಸಂಭಾವ್ಯ ಉಲ್ಬಣ ತಡೆಗೆ ರಾಜ್ಯಗಳಿಗೆ ಕಟ್ಟುನಿಟ್ಟಿನ ಸೂಚನೆ. ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ಯಾತ್ರಾರ್ಥಿಗಳ ತಂಡಕ್ಕೆ ಇಂದು ಹಸಿರು ನಿಶಾನೆ. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆ ನಾಳೆ ಅಧಿಕೃತ ಆರಂಭ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಂತಿಮ 16ರ ಘಟ್ಟಕ್ಕೆ ಬೆಲ್ಜಿಯಂ, ಇಂಗ್ಲೆಂಡ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಧಾರವಾಡ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
3: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
2: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
3: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
2: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರೆಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
4: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರಹೆ ಹೋ?
5: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂಂ. ಏಕ್ ಏಜೆಂಟ್ ನೇ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
4: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಖೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೇ ಹೈ.
5: ಸಚ್?
4: ಸೀಧಾ ಬ್ಯಾಂಕ್ ಯಾ ವಿತ್ತ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೇ ಬಚೇ.
5: ಸಮಜ್ ಗಯಾ.
1: ಭಾಗ್ಯವಂತ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

0: ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಮೌನಗೆ ಆಭರಣ, ಮುಗುಳ್ನಗೆ ಶಶಿಕಿರಣ.
4: ಮೌನವೇ ಆಭರಣ, ಮುಗುಳ್ನಗೆ ಶಶಿಕಿರಣ.

0: ಪಿ ವಿ ಶ್ರೀನಿವಾಸ್ ಅವರ ಸ್ವರದಲ್ಲಿ ಕೇಳುತ್ತಿರುವ ಈ ಗೀತೆ ತೂಗುದೀಪ ಚಿತ್ರದ್ದು.
1: ಹೆಜ್ಜೆಯ ನೀಡಲು ಹೂವರಳುವುದು, ಗೆಜ್ಜೆಯನಾದವು ಹಾಡಾಗುವುದು. ಹೆಜ್ಜೆಯ ನೀಡಲು ಹೂವರಳುವುದು, ಗೆಜ್ಜೆಯನಾದ

ಹೆಣ್ಣಿನ ಮನಸ್ಸನ್ನು ಅರಿತವರಿಲ್ಲ, ಕಡಲಿನ ಆಳವ ಅಳೆದವರಿಲ್ಲ, ಹೆಣ್ಣಿನ ಮನಸ್ಸನ್ನು ಅರಿತವರಿಲ್ಲ, ಕರೆದಿರೆ ಬಳಿಗೆ ವರಿಸಿದನಲ್ಲ ನಾಚಿಕೆಯೇ.

ಮೌನವೇ ಆಭರಣ, ಮುಗುಳ್ನಗೆ ಶಶಿಕಿರಣ. ಮೌನವೇ ಆಭರಣ, ಮುಗುಳ್ನಗೆ ಶಶಿಕಿರಣ.

0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್,
0: ಬಾಳಾಪುರ, ಧಾರವಾಡ.
1: ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ.
0: ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ,
1: ಪೀಡಿಯಾಟ್ರಿಕ್ಸ್, ಗೈನಕಾಲಜಿ, ಆರ್ಥೋಪೆಡಿಕ್ಸ್, ನ್ಯೂರಾಲಜಿ, ಕಾರ್ಡಿಯಾಲಜಿ, ಯೂರಾಲಜಿ, ನ್ಯೂರೋ ಸರ್ಜರಿ, ನೆಫ್ರಾಲಜಿ, ಪಲ್ಮನಾಲಜಿ, ಗ್ಯಾಸ್ಟ್ರೋ ಎಂಟ್ರಾಲಜಿ ವಿಭಾಗಗಳು.
0: ಪ್ರತ್ಯೇಕ ಓಪಿಡಿ ಬ್ಲಾಕ್, ಸುಸಜ್ಜಿತ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್ ವ್ಯವಸ್ಥೆ ಹೊಂದಿದೆ.
1: ಐಸಿಯು, ಎನ್ಐಸಿಯು, ಡಿಜಿಟಲ್ ಎಕ್ಸ್ರೇ, ಟಿಎಂಟಿ, ಎಂಡೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ಕೊಲೊನೋಸ್ಕೋಪಿ, ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ
0: ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್,
0: ಬಾಳಾಪುರ,
1: ಧಾರವಾಡ. ಮೊಬೈಲ್ 9480093914.
2: ಆತ್ಮೀಯ ಕೇಳುಗರೆ, ನಮಸ್ಕಾರ. ಇವತ್ತು ನಮ್ಮ ಜೊತೆ ನಗರದ ಸುಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ಪ್ರಕಾಶ್ ರಾಮನ್ಗೌಡರ್ ಅವರು ಇದ್ದಾರೆ. ಇವತ್ತಿನ ದಿನ ಅವರು ಸ್ಥೂಲ ಕಾಯಿತೆ ಬಗ್ಗೆ ನಿಮಗೆಲ್ಲ ಮಾಹಿತಿಗಳನ್ನ ಕೊಡ್ತಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್. ನಮಸ್ಕಾರ
2: ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸ್ಥೂಲ ಕಾಯತೆ ಬೊಜ್ಜಿನ ಬಗ್ಗೆ ನಿಮ್ಮಿಂದ ಹೆಚ್ಚಿನ ಮಾಹಿತಿಗಳನ್ನ ಪಡ್ಕೊಳ್ತೀವಿ. ಮೊದಲನೇದಾಗಿ ನಮ್ಮೆಲ್ಲ ಕೇಳುಗರಿಗೆ ನೀವು ಈ ಸ್ಥೂಲ ಕಾಯತೆ ಅಥವಾ ಬೊಜ್ಜು ಅಂದ್ರೇನು ಅನ್ನೋದನ್ನ ಹೇಳ್ಬೇಕು.
3: ಮೇಡಮ್, ಇದು ಸ್ಥೂಲ ಕಾಯತೆ ಒಬೆಸಿಟಿ ಅಂತೀವಿ. ಒಬೆಸಿಟಿ ಮತ್ತೆ ಎಲ್ಲ ಬೊಜ್ಜು, ಶರೀರದಲ್ಲಿ ಯಾವಾಗ ನಾವು ತೂಕ ಹೆಚ್ಚಾಗ್ತಾ ಹೋಗ್ತದ, ಶರೀರದಲ್ಲಿ ಫ್ಯಾಟ್ ಅಂತ ಏನು ಹೇಳ್ತೀವಿ ಅದು ಡಿಪಾಸಿಷನ್ ಹೆಚ್ಚಾಗ್ತಾ ಹೋಗ್ತದೆ, ಅಗತ್ಯಕ್ಕಿಂತ ಹೆಚ್ಚು ಕೊಬ್ಬು ನಮ್ಮ ಶರೀರದಲ್ಲಿ ಸಂಗ್ರಹವಾಗಿ ಶುರುವಾದರೆ ಅದಕ್ಕೆ ನಾವು ಒಬೆಸಿಟಿ ಅಂತ ಹೇಳ್ತೀವಿ. ಈಗ ಸಾಮಾನ್ಯವಾಗಿ ನಾವು ಬಾಡಿ ಮಾಸ್ ಇಂಡೆಕ್ಸ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದರಲ್ಲಿ ಹೈಟು ಮತ್ತು ನಮ್ಮದು ವೇಟ್ ಮೇಲೆ ಒಂದು ಫಾರ್ಮುಲಾ ಮೇಲೆ ಕ್ಯಾಲ್ಕುಲೇಷನ್ ಮಾಡಿದಾಗ ಯೂಶಲಿ ನಾವು ನಾರ್ಮಲ್ ಬಾಡಿ ಮಾಸ್ ಇಂಡೆಕ್ಸ್ 18-23 ಆ ರೇಂಜ್ ಒಳಗೆ ಇರಬೇಕು. ನಮ್ಮ ಎತ್ತರಕ್ಕೆ ನಮ್ಮ ತೂಕ ಅಷ್ಟೇ ಇರಬೇಕು. ಅದಕ್ಕಿಂತ ಹೆಚ್ಚಿದ್ರೆ ನಾವು ಎಕ್ಸ್ಟ್ರಾ ಕೊಬ್ಬು ಮತ್ತು ನಮ್ಮ ಶರೀರದಲ್ಲಿ ಸಂಗ್ರಹ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸೊ ಯೂಶಲಿ 23-25 ಇದ್ರೆ ಸ್ವಲ್ಪ ಓವರ್ ವೇಟ್ ಇದೀವಿ, ಎತ್ತರಕ್ಕೆ ತೂಕ ಹೆಚ್ಚಿದೆ ಅಂತ ಅರ್ಥ. ಮತ್ತು 25-30 ಅದನ್ನು ಒಬೆಸಿಟಿ ಕ್ಲಾಸ್ 1 ಅಂತ ಹೇಳ್ತೀವಿ. 30 ಮೇಲೆ ಇದ್ರೆ ಒಬೆಸಿಟಿ ಕ್ಲಾಸ್ 2 ಅಂತ ಒಂದು ನಾವು ಕ್ಲಾಸಿಫಿಕೇಶನ್ ಮಾಡ್ಕೊಳ್ತೀವಿ. ಯಾಕಂದ್ರೆ ಇದು ಟ್ರೀಟ್ಮೆಂಟಿಗೆ ನಮ್ಗೆ ಹೆಲ್ಪ್ ಆಗ್ತದೆ. ಒಂದೇ ಸೆಂಟೆನ್ಸ್ ಅಲ್ಲಿ ನಾನು ಹೇಳಬೇಕಾದ್ರೆ ಸ್ಥೂಲ ಕಾಯತೆ ಅಥವಾ ಒಬೆಸಿಟಿ ಇದು ಒಂದು ರೋಗ, ಮತ್ತು ಅಗತ್ಯಕ್ಕಿಂತ ಹೆಚ್ಚು ನಾವು ಕೊಬ್ಬು ನಮ್ಮ ಶರೀರದಲ್ಲಿ ಸಂಗ್ರಹ ಮಾಡಿದಾಗ ತೂಕ ಹೆಚ್ಚಾಗ್ತಾ ಹೋದಾಗ ಅದಕ್ಕೆ ನಾವು ಒಬೆಸಿಟಿ ಅಂತ ಹೇಳ್ತೀವಿ.
2: ಸರಿಗ, ಈ ಸ್ಥೂಲ ಕಾಯತೆ ಅಥವಾ ಬೊಜ್ಜು ಯಾವ ರೀತಿ ಉಂಟಾಗ್ತದ, ಯಾಕೆ ಜನ ದಪ್ಪಾಗ್ತಾರ, ಬೊಜ್ಜನ್ನ ಬೆಳೆಸ್ಕೊಳ್ತಾರ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ.
3: ಇದಕ್ಕೆ ಕೆಲವೊಂದು ಕಾರಣಗಳದಾವ. ಏನು ಕಾರಣಗಳಂದ್ರೆ ನಾವು ಕಾಮನ್ ಆಗಿ ಹೇಳಿದ್ರೆ ಹೆಚ್ಚು ಕ್ಯಾಲೋರಿಗಳನ್ನು ಊಟ ಸೇವನೆ ಮಾಡ್ತಾ ಹೋಗೋದು. ನಮಗೆ ಒಂದು 4-5 ಯಾವಾಗ ನೋಡಿದ್ರು ಊಟ ಮಾಡ್ತಾ ಮಾಡ್ತಾ ಅದು ಅವಶ್ಯಕತೆ ಇರುವುದಿಲ್ಲ. ಅಂದರೂ ಸಹಿತ ನಾವು ಹೆಚ್ಚು ಊಟ ಕ್ಯಾಲರಿನ ಸೇವನೆ ಮಾಡ್ತಾ ಹೋಗ್ತೀವಿ. 1-2 ಜಂಕ್ ಫುಡ್ಡು ಮತ್ತು ಫಾಸ್ಟ್ ಫುಡ್ಡು ಈಗ ಎಲ್ಲ ಸಿಕ್ಕಾಪಟ್ಟೆ ಅಡ್ವರ್ಟೈಸ್ ಮೂಲಕ ಆಗಿ ಏನಾಗುತ್ತೆ, ಚಿಕ್ಕ ಮಕ್ಕಳಿರಲಿ ದೊಡ್ಡವರಿರಲಿ ಎಲ್ಲ ಜಂಕ್ ಫುಡ್ಡು ಸ್ವಲ್ಪ ಬಹಳ ಮಾರು ಹೋಗ್ತಾ ಇದ್ದಾರೆ, ಅವನ್ನ ಸೇವನೆ ಮಾಡ್ತಾ ಇದ್ದಾರೆ. ಮತ್ತು ಇವು ಕೋಲ್ಡ್ ಡ್ರಿಂಕ್ಸು, ಸಿಹಿ ಪಾನೀಯಗಳು ಮತ್ತು ಇವನ್ನೆಲ್ಲ ಮಾಡ್ತಾ ಮಾಡ್ತಾ ದೈಹಿಕ ಚಟುವಟಿಕೆನೂ ಕಡಿಮೆ ಆಗ್ತಾ ಬಂದಿದ್ದಕ್ಕೆ ಏನಾಗ್ತಾ ಇದೆ, ತಿನ್ನೋದು ಜಾಸ್ತಿ, ಖರ್ಚು

0: ಮಾಡೋದು ಕಡಿಮೆ. ಹೀಗಾಗಿ ಅದು ಎಕ್ಸ್ಟ್ರಾ ನಾವೇನು ತಗೊಳ್ತಾ ಇದೀವಿ ಅದು ಎಲ್ಲಿ ಹೋಗ್ಬೇಕು, ಅದು ಸ್ಟೋರೇಜ್ ಆಗ್ತದೆ. ಬಾಡಿದ ನಾರ್ಮಲ್ ಮೆಕ್ಯಾನಿಸಮ್ ಹೇಗಂದ್ರೆ, ನಾವು ಎಕ್ಸ್ಟ್ರಾ ಏನೇ ತಗೊಂಡ್ರು ಕೂಡ ಅದು ಸ್ಟೋರ್ ಆಗ್ತಾ ಹೋಗ್ತದೆ, ಒಂದು ಸ್ಟೋರ್ ರೂಮ್. ಆ ಸ್ಟೋರ್ ರೂಮ್ ಅಂದ್ರೆ ನಾವು ಫ್ಯಾಟ್ ಟಿಶ್ಯೂ ಅಂತ ಹೇಳ್ತೀವಿ, ಅಂದ್ರೆ ಬೊಜ್ಜು. ಅದು ಎಕ್ಸ್ಟ್ರಾ ಸ್ಟೋರ್ ಮಾಡಿಡ್ತದೆ ಎಮರ್ಜೆನ್ಸಿಗೆ ಬೇಕಂತ. ಇದರಲ್ಲಿ ಎರಡು ತರ ಸ್ಟೋರೇಜ್ ಆಗ್ತದೆ. ಒಂದು, ನಾವು ಚರ್ಮದ ಕೆಳಗಡೆ ಫ್ಯಾಟ್ ಸ್ಟೋರ್ ಆಗ್ತದೆ, ಅದಕ್ಕೆ ನಾವು ಸಬ್ಕುಟೇನಿಯಸ್ ಫ್ಯಾಟ್ ಅಂತ ಹೇಳ್ತೀವಿ. ಎರಡನೇದ್ದು ಅಂಗಗಳಲ್ಲಿ, ಶರೀರದಲ್ಲಿ ಅಂಗಗಳ ಸುತ್ತಮುತ್ತ ಸ್ವಲ್ಪ ಫ್ಯಾಟ್ ಸ್ಟೋರ್ ಆಗ್ತದೆ, ಅದು ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ. ಇದು ಸಬ್ಕುಟೇನಿಯಸ್ ಫ್ಯಾಟ್ ಅಂದ್ರೆ ಎಲ್ಲ ಫ್ಯಾಟ್ ಸೆಲ್ಗಳು ಏನಿರುತ್ತೆ ಅದು ಸ್ವಲ್ಪ ಹೆಚ್ಚಿಗೆ ಹೆಚ್ಚಿಗೆ ಫ್ಯಾಟ್ ಸ್ಟೋರ್ ಮಾಡ್ತಾ ಮಾಡ್ತಾ ಸ್ಟೋರೇಜ್ ಆಗ್ತದೆ. ಅವಾಗ ನಮಗೆ ಹೊಟ್ಟೆ ಬರೋದು, ತೂಕ ಹೆಚ್ಚಾಗೋದಾಗ್ತದೆ. ಅದು ನಾರ್ಮಲ್ ಸ್ಟೋರೇಜ್ ಸಿಸ್ಟಮ್. ಯಾವಾಗ ಅಂಗಗಳ ಸುತ್ತಲೂ ನಮ್ದು ಫ್ಯಾಟ್ ಟಿಶ್ಯೂ ಹೆಚ್ಚಾಗ್ತಾ ಹೋಗ್ತದೆ ಅದು ಡೇಂಜರ್. ಅದು ಏನಾಗ್ತದೆ, ಹೆಚ್ಚಾಗ್ತಾ ಆಗ್ತಾ ಹೋಗಿ ಅದರಿಂದ ಫ್ಯಾಟ್ ಸೆಲ್ ಏನಿರುತ್ತೆ ಅದು ಒಂದು ಇನ್ಫ್ಲಮೇಷನ್ ಅಂದ್ರೆ ಒಳಗಡೆ ಬಾವು ಶುರು ಆಗ್ತದೆ. ಬಹಳ ಸೆಲ್ ಆದ ತಕ್ಷಣ ಅದು ಬಹಳ ಹಾರ್ಮೋನ್ಗಳನ್ನ ರಿಲೀಸ್ ಮಾಡಕ್ ಶುರು ಮಾಡ್ತದೆ. ಕೆಲವೊಂದು ಕೆಮಿಕಲ್ಸ್ ರಿಲೀಸ್ ಮಾಡಕ್ ಶುರು ಮಾಡಿದ ಮೇಲೆ ಶರೀರದಲ್ಲಿ ಬಹಳ ಬದಲಾವಣೆ ಬರಕ್ ಶುರು ಆಗ್ತವೆ. ಅದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಆಗ್ತದೆ. ಇನ್ಸುಲಿನ್ ಅಂದ್ರೆ ಶುಗರ್ ಹೆಚ್ಚಾಗ್ತಾ ಹೋಗ್ತದೆ, ಇನ್ಸುಲಿನ್ ಕೆಲಸ ಮಾಡಲ್ಲ, ಸ್ಲೋ ಆಗಿ ಬಿಪಿ ಹೆಚ್ಚು ಬರಕ್ ಶುರು ಆಗ್ತದೆ. ಸೊ ಈ ತರ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ರೋಗಗಳು ಬರಕ್ ಶುರು ಆಗ್ತವೆ. ಅದಕ್ಕೆ ಒಬೆಸಿಟಿ ಒಂದು ರೋಗ ಅಂತ ನಾನು ಹೇಳ್ತಾ ಇರೋದು. ಇನ್ನೂ ಕೆಲವೊಂದು ಕಾರಣಗಳು ನಾ ಹೇಳಬೇಕಂದ್ರೆ, ಶರೀರ ಆಕ್ಟಿವಿಟಿ ಕಡಿಮೆ, ಟಿವಿ ನೋಡೋದು, ಕಂಪ್ಯೂಟರ್ ನೋಡೋದು, ಓಡಾಡೋದು ಕಡಿಮೆ ಆಗಿದೆ, ಎಲ್ಲ ನೋಡಿದ್ರು ವೆಹಿಕಲ್ಸ್ ಇದೆ, ನಿದ್ರೆ ಸರಿ ಮಾಡ್ತಾ ಇಲ್ಲ, ಮಾನಸಿಕ ಒತ್ತಡ, ಡಿಪ್ರೆಷನ್ನು, ಕೆಲವೊಂದು ಚಟಗಳಿಂದ ನಾವು ಹೆಚ್ಚಿಗೆ ಊಟ ಮಾಡೋದು, ಖರ್ಚು ಕಡಿಮೆ ಮಾಡೋದು ಆಗಿ ಇಂಬ್ಯಾಲೆನ್ಸ್ ಆಗಿ ಬೊಜ್ಜು ಬರ್ತಾ ಇದೆ.
1: ಬೊಜ್ಜು ಬಂದಾದ್ಮೇಲೆ ಏನೆಲ್ಲ ಅಪಾಯಗಳು ಉಂಟಾಗ್ತಾವ, ಈ ಅಪಾಯಕಾರಿ ಅಂಶಗಳು, ರಿಸ್ಕ್ ಫ್ಯಾಕ್ಟರ್ಸ್ ಏನನ್ನುವುದನ್ನ ತಿಳಿಸಿಕೊಡ್ತೀರಿ ಸರ್?
0: ನಾನು ಆಗ್ಲೇ ಹೇಳದಾಗೆ ಅನುವಂಶಿಕವಾಗಿ ಕೆಲವೊಂದು ಕುಟುಂಬದಲ್ಲಿ ಮೊದಲಿಂದನು ಸ್ವಲ್ಪ ಎಲ್ಲರೂ ದಪ್ಪ ಇದ್ರೆ ಅದು ಒಂದು ಕಾರಣ, ರಿಸ್ಕ್ ಫ್ಯಾಕ್ಟರ್ ಇರ್ತದೆ. ಆಮೇಲೆ ಕೆಲವೊಬ್ಬರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಹಾರ್ಮೋನ್ ಸಮಸ್ಯೆಗಳು, ಈಗ ಥೈರಾಯ್ಡ್ ಸಮಸ್ಯೆ ಇರ್ತದೆ, ಅದರಿಂದನು ತೂಕ ಹೆಚ್ಚಾಗ್ತಾ ಹೋಗ್ತದೆ, ಬೊಜ್ಜು ಹೆಚ್ಚಾಗ್ತಾ ಹೋಗ್ತದೆ. ಆಮೇಲೆ ಕೆಲವೊಂದು ಕಾರ್ಟಿಸೋಲ್ ಅಂತ ಹಾರ್ಮೋನ್, ಅದು ಹೆಚ್ಚಾದಾಗ ಬೊಜ್ಜು ಹೆಚ್ಚಾಗ್ತದೆ. ಕೆಲವೊಂದು ಔಷಧಿಗೂ ಬಳಕೆ, ಈಗ ಶುಗರ್ ಇರೋರಾತು, ಕೆಲವೊಂದು ಔಷಧಿಗಳಿಂದ ತೂಕ ಹೆಚ್ಚಾಗ್ತಾ ಹೋಗ್ತದೆ, ಬೊಜ್ಜು ಹೆಚ್ಚಾಗ್ತಾ ಹೋಗ್ತಾವೆ ಬೇರೆ ಕೆಲವೊಂದು ಔಷಧಿಗಳಿಂದ ಅಥವಾ ಡಿಪ್ರೆಷನ್ ಮೆಡಿಸಿನ್ಸ್ ಇಂದ. ಸೊ ಅವು ಸ್ವಲ್ಪ ಆಗ್ಬೋದು. ಮತ್ತೆ ಯಾವ ತರ ಏಜ್ ಹೆಚ್ಚಾಗ್ತಾ ಹೋಗ್ತದೆ 40 ವರ್ಷದ ನಂತರ, ಅದು ಆಟೋಮೆಟಿಕ್ ಆಗಿ ಏಜಿಂಗ್ ಫ್ಯಾಕ್ಟರ್ ಆಗಿ ಸ್ಲೋಲಿ ಸ್ಲೋಲಿ ನಮ್ಮ ಶರೀರ ಆಕ್ಟಿವಿಟಿ ಚಟುವಟಿಕೆ ಕಡಿಮೆ ಆಗ್ತದೆ, ಊಟ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ. ಹೀಗಾಗಿ ಸ್ಲೋಲಿ 40 ವರ್ಷ 50 ವರ್ಷ ನಂತರ ಸ್ವಲ್ಪ ಬೊಜ್ಜು ಹೆಚ್ಚಾಗ್ತಾ ಹೋಗ್ತದೆ.
1: ಸರಿಗ, ಬಹಳಷ್ಟು ಜನರಿಗೆ ಈ ಬೊಜ್ಜು ಯಾಕೆ ಹೆಚ್ಚಾಗ್ತಾ ಅದ ಅನ್ನುವ ಕಾರಣ ಗೊತ್ತಿರೋದಿಲ್ಲ. ಕೆಲವರು ದಪ್ಪ ಆಗ್ತಾನ ಹೋಗ್ತಿರ್ತಾರೆ, ಇದಕ್ಕೆ ಕಾರಣ ಏನು, ಯಾಕೆ ಬೊಜ್ಜು ಹೆಚ್ಚಾಗ್ತಾ ಇದೆ ಅಂತ?
0: ಈಗ ಮೇಡಮ್, ಒಬೆಸಿಟಿ ನಾನು ಆಗ್ಲೇ ಹೇಳದಾಗೆ, ಮತ್ತೆ ಬೊಜ್ಜು ಇದು ಯಾಕೆ ಹೆಚ್ಚಾಗ್ತದೆ ಅಂದ್ರೆ, ನಿಮ್ಗೆ ಪ್ಯಾಥೋಫಿಜಿಯಾಲಜಿ ಸ್ವಲ್ಪ ಒಂದ್ ಎರಡು ವಾಕ್ಯದಲ್ಲಿ ಹೇಳ್ತೀನಿ. ಯಾವಾಗ ನಾವು ಸೇವಿಸೋ ಆಹಾರ ಹೆಚ್ಚಾಗ್ತಾ ಹೋಗ್ತದೆ ಮತ್ತೆ ಅದ್ರ ಬಳಕೆ ಕಡಿಮೆ ಆಗ್ತಾ ಹೋಗ್ತದೆ, ಅದು ನಮ್ಮ ಶರೀರದಲ್ಲಿ ಸ್ಟೋರೇಜ್ ಆಗ್ತಾ ಹೋಗ್ತದೆ ಅಂತ ಹೇಳಿದೆ. ಅದು ಕಾಮನ್ ಮೆಕ್ಯಾನಿಸಮ್. ನಾವು ಯಾವಾಗ ಖರ್ಚು ಕಡಿಮೆ ಮಾಡ್ತಾ ಇದೀವಿ, ಹೆಚ್ಚಿಗೆ ಒಳಗಡೆ ಹಾಕ್ತಾ ಇದೀವಿ ಅಂದ್ರೆ ಅದು ಎಲ್ಲಿ ಹೋಗ್ಬೇಕು? ಸೊ ಅದು ಫ್ಯಾಟ್ ಆಗಿ ಬೊಜ್ಜಾಗಿ ನಮ್ಮಲ್ಲಿ ಸ್ಟೋರ್ ಆಗಿ ಕೂಡಕ್ ಶುರು ಆಗ್ತದೆ. ಸೊ ಅವಾಗ ಕೊಬ್ಬಿನ ಕೆಲವೊಂದು ಕೋಶಗಳು ಅಂದ್ರೆ ಫ್ಯಾಟ್ ಸೆಲ್, ಈ ಸೆಲ್ಗಳು ಏನ್ ಮಾಡ್ತವೆ, ಫ್ಯಾಟ್ ಅನ್ನ ತಮ್ಮಲ್ಲಿ ಸ್ಟೋರ್ ಮಾಡ್ತಾ ಕೊಡ್ತವೆ. ಇವು ಏನಾಗ್ತವೆ, ಬಹಳ ಫ್ಯಾಟ್ ಒಳಗಡೆ ಬಂದಾಗ ಅವು ಗಾತ್ರ ದೊಡ್ಡದಾಗ್ತಾ ಹೋಗ್ತವೆ. ಚಿಕ್ಕ ವಯಸ್ಸಲ್ಲೇ ಇವು ಕೊಬ್ಬಿನ ಫ್ಯಾಟ್ ಸೆಲ್ಸ್ ಸ್ವಲ್ಪ ಹೆಚ್ಚಿಗೆ ಅವರು ಚಿಕ್ಕ ಮಕ್ಕಳು ತಗೊಳ್ತಾ ಇದ್ರೆ ಚೈಲ್ಡ್ಹುಡ್ ಒಬೆಸಿಟಿ ಅಂತೀವಿ, ಅಲ್ಲಿ ಕೊಬ್ಬಿನ ಕೋಶಗಳು ಸಹಿತ ನಂಬರ್ ಸಹಿತ ಹೆಚ್ಚಾಗ್ತದೆ. ಹೀಗಾಗಿ ಅದು ಸ್ಟೋರ್ ಮಾಡ್ತಾ ಮಾಡ್ತಾ ಫ್ಯಾಟ್ ಹೆಚ್ಚಾಗ್ತಾ ಹೋಗ್ತದೆ. ಇದರಿಂದ ನಾನು ಹೇಳಿದೆ ಫ್ಯಾಟ್ ಸೆಲ್ ಅದೇನಾಗುತ್ತೆ, ಬಹಳ ಫ್ಯಾಟ್ ಬರೋದ್ರಿಂದ ಕೆಲವೊಂದು ಹಾರ್ಮೋನ್ ರಿಲೀಸ್ ಮಾಡಕ್ ಶುರು ಆಗ್ತದೆ ಅದು, ಮತ್ತೆ ಕೆಲವೊಂದು ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಕೆಮಿಕಲ್ಸ್ ರಿಲೀಸ್ ಮಾಡಕ್ ಶುರು ಮಾಡ್ತದೆ ಹೆಚ್ಚಿಗೆ ಫ್ಯಾಟ್ ಆದ್ಮೇಲೆ. ಅದರಿಂದ ಸ್ಲೋಲಿ ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಬರ್ತದೆ, ಸ್ಲೋಲಿ ಶುಗರ್ ಹೆಚ್ಚಾಗಿ ಶುರು ಆಗ್ತದೆ, ಶುಗರ್ ಕರ್ವ್ಸ್ಗಳು ಶಕ್ತಿ ಕಡಿಮೆ ಆಗ್ತದೆ, ಕೆಲವೊಂದು ಹಸಿವನ್ನು ನಾವು ನಿಯಂತ್ರಣ ಮಾಡುವಂತಹ ಹಾರ್ಮೋನ್ಗಳು ಕೆಲವೊಂದು ವ್ಯತ್ಯಾಸ ಆಗ್ತವೆ. ಇದರಿಂದ ಸ್ಲೋಲಿ ಶುಗರು, ಕೆಲವೊಂದು ಹೃದಯ ಸಂಬಂಧಪಟ್ಟ ಕಾಯಿಲೆಗಳು ಮತ್ತೆ ಬಿಪಿ ಪ್ರಮಾಣ ಇವೆಲ್ಲ ಸ್ಲೋಲಿ ಹೆಚ್ಚಾಗಕ್ಕೆ ಶುರು ಆಗ್ತಾವ. ಸೊ ಈ ತರ ಒಂದು ಪ್ಯಾಥೋಫಿಜಿಯಾಲಜಿ ಅಂದ್ರೆ ಫ್ಯಾಟ್ ಸೆಲ್ ಒಂದು ಡೇಂಜರ್ ಸೆಲ್ ಆಗಿ ಕನ್ವರ್ಟ್ ಆಗ್ತದೆ. ಆಕ್ಚುಲಿ ಇದು ನಾರ್ಮಲ್ ಸಿಸ್ಟಮ್. ಯಾವಾಗ ನಾವು ಹೆಚ್ಚಿಗೆ ಸೇವನ್ ಮಾಡಿದಾಗ ಸ್ಟೋರೇಜು, ಯಾವಾಗ ಸ್ಟೋರ್ ಅಂದ್ರೆ ಈ ಕೆಲವು ಬಾರಿ ನಾವು ಊಟ ಕಡಿಮೆ ಆಯ್ತು, ಉಪವಾಸ ಮಾಡಿದ್ವಿ ಅಥವಾ ಊಟ ಪ್ರಮಾಣ ಈಗ ನಮ್ಮ ಶರೀರಕ್ಕೆ ಸಿಕ್ಕಿಲ್ಲ ಅಂದಾಗ ಇದೊಂದು ಸ್ಟೋರ್ ಇರುತ್ತೆ. ಇದು ನಮ್ಮ ಶರೀರನ ನಡೆಸಲಿಕ್ಕೆ ಹೆಲ್ಪ್ ಆಗಲಿ ಅಂತ ಒಂದು ದೇವರು ಸೃಷ್ಟಿ ಮಾಡುವಂತ ಶರೀರ. ನಾವು ಏನ್ ಮಾಡ್ತಾ ಇದೀವಿ, ಖರ್ಚು ಕಡಿಮೆ ಮಾಡ್ತಾ ಇದೀವಿ, ತಿನ್ನೋದು ಜಾಸ್ತಿ ಮಾಡ್ತಾ ಇರೋದ್ರಿಂದ ಇದು ಸ್ಟೋರ್ ಆಗಿ ಒಂದು ನಮಗೆ ಅದೇ ಮಾರ್ಕ್ ಆಗಿ ಕನ್ವರ್ಟ್ ಆಗಿದೆ.
1: ಸರ್, ಇದುವರೆಗೆ ನೀವು ಹೇಳಿದ್ರಿ ಯಾವ ರೀತಿ ಕೊಬ್ಬು ಹಾನಿಕರವಾಗಿ ದೇಹದಲ್ಲಿ ಎಲ್ಲಾ ರೀತಿ ತೊಂದರೆಗಳನ್ನ ಉಂಟು ಮಾಡ್ತದೆ ಅನ್ನೋದನ್ನ ಹೇಳಿದ್ರಿ. ಈ ರೀತಿ ಆಗ್ತಾ ಆಗ್ತಾ ಯಾವ ರೀತಿಯ ಸಮಸ್ಯೆಗಳನ್ನ ಈ ಬೊಜ್ಜು ಅಥವಾ ಒಬೆಸಿಟಿ ಉಂಟು ಮಾಡ್ತದೆ, ಈ ತೊಂದರೆಗಳು ಏನು ಅನ್ನೋದ್ರ ಬಗ್ಗೆ ಹೇಳ್ತೀರಿ?
0: ಈಗ ಮೇಡಮ್, ಒಬೆಸಿಟಿ ಈಗ ನಾನು ಹೇಳದೆ ಹೇಗೆ ಆಗ್ತದಂತ ಹೇಳದೆ, ಈಗ ಅದು ಒಂದ್ಸಾರಿ ಹೆಚ್ಚಾಗ್ತಾ ಹೋದಾಗೆ ನಾನು ಹೇಳದಾಗೆ ಒಂದು ಶುಗರ್ ಹೆಚ್ಚಾಗ್ತಾ ಹೋಗ್ತದೆ, ಅದಕ್ಕೆ ನಾವು ಡಯಾಬಿಟಿಸ್ ಟೈಪ್ ಟು ಡಯಾಬಿಟಿಸ್ ಅಂತ ಹೇಳ್ತೀವಿ. ಎರಡನೇದ್ದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ, ಅದು ಬ್ಲಡ್ ಪ್ರೆಷರು, ಹೃದಯಾಘಾತ, ಹಾರ್ಟ್ ಫೇಲ್ ಆಗೋದು ಮತ್ತೆ ಸ್ಟ್ರೋಕ್ ಪಾರ್ಶ್ವವಾಯು ಆಗೋದಾಗ್ತಾವ. ಒಬೆಸಿಟಿ ಇರೋದ್ರಿಂದ ಉಸಿರಾಟ ತೊಂದರೆ ಬರಕ್ ಶುರು ಆಗ್ತದೆ. ಅಂದ್ರೆ ನಿದ್ದೆಯಲ್ಲಿ ಗೊರಕೆ ಹೊಡೆಯೋದು, ಸ್ಲೀಪ್ ಅಪ್ನಿಯಾ ಅಂತ ಹೇಳ್ತೀವಿ ನಾವು, ಮಲಗಿದಾಗ ಉಸಿರು ನಿಂದಿರೋದು. ಅದರಿಂದ ನಿದ್ದೆ ಸರಿಯಾಗಲ್ಲ, ಅವರಿಗೆ ಸರಿಯಾಗಿ ವರ್ಕ್ ಮಾಡೋಕ್ಕಾಗಲ್ಲ. ದಿನನಿತ್ಯ ಅಂದ್ರೆ ಹಗಲು

0: ಹೊತ್ತಿನಲ್ಲಿ ಹೆಚ್ಚು ಹೆಚ್ಚು ನಿದ್ದೆ ಮಾಡೋದು, ಇದು ಒಬೆಸಿಟಿಯಲ್ಲಿ ಸ್ಟಾರ್ಟ್ ಆಗ್ತದೆ. ಮುಂದೆ ಮೂಳೆ ಕೀಲು ಸಮಸ್ಯೆಗಳು ಬರಕ್ ಶುರು ಆಗ್ತದೆ, ಅಂದ್ರೆ ನಮ್ಮ ಶರೀರದ ಹೆಚ್ಚು ವೇಟ್ ಆದಾಗೆ ನಮ್ಮ ಕಾಲು ಎಲ್ಲ ಸಂದುಗಳು ಹೆಚ್ಚು ವೇಟ್ ಕ್ಯಾರಿ ಮಾಡಿದಾಗೆ, ಸೊ ಹೀಗಾಗಿ ಮಂಡಿ ನೋವು, ಬೆನ್ನು ನೋವು, ಸಂಧಿವಾತಗಳು ಶುರು ಆಗ್ತವೆ. ಇನ್ನು ಲಿವರ್ ಅಲ್ಲಿ ಹೆಚ್ಚು ಫ್ಯಾಟ್ ಡಿಪಾಸಿಷನ್ ಆಗಿ ನಾವು ಫ್ಯಾಟಿ ಲಿವರ್ ಅಂತ ಆಗ್ತದೆ. ಲಿವರ್ ಅಲ್ಲಿ ಫ್ಯಾಟ್ ಹೆಚ್ಚಾದಾಗ ಅಲ್ಲೂ ಮತ್ತೆ ಹಾರ್ಮೋನ್ ರಿಲೀಸ್ ಆಗಿ ಇನ್ಫ್ಲಮೇಷನ್ ಆಗಿ ಅದು ಲಿವರ್ ಸ್ಲೋಲಿ ಫೇಲ್ ಆಗ್ತಾ ಸಿರೋಸ್ ಆಫ್ ಲಿವರ್ ಅಂತ ಹೇಳ್ತೀವಿ, ಅಂದ್ರೆ ನ್ಯಾಶ್ ಅಂತ, ನಾನ್ ಆಲ್ಕೋಹಾಲಿಕ್ ಸ್ಟಿಯೋಟೋಹೆಪಟೈಟಿಸ್ ಅಂತ. ಆಲ್ಕೋಹಾಲ್ ಇಂದ ಡ್ಯಾಮೇಜ್ ಲಿವರ್ ಆಗೋದು ಬೇರೆ, ಇದು ಫ್ಯಾಟ್ ಡಿಪೋಸಿಷನ್ ಲಿವರ್ ಎಲ್ಲ ಆಗಿ ಸ್ಲೋಲಿ ಅದು ರಿಪೇರಿ ಆಗಿ ಸಿರೋಸ್ ಆಫ್ ಲಿವರ್ ಅಂತ ಲಿವರ್ ರೋಗ ಬರ್ತದೆ. ಇನ್ನು ಒಬೆಸಿಟಿಯಲ್ಲಿ ಬೇರೆ ತೊಂದರೆಗಳು ಅಂದ್ರೆ ಹೆಣ್ಣು ಮಕ್ಕಳಲ್ಲಿ ಇನ್ಫರ್ಟಿಲಿಟಿ, ಅಂದ್ರೆ ಮಕ್ಕಳಾಗದೇ ಇರೋದು, ಹಾರ್ಮೋನ್ ಪ್ರಾಬ್ಲಮ್, ಬಂಜೆತನ, ಆಮೇಲೆ ಮೆನ್ಸುವಲ್ ಸೈಕಲ್ ಹಿಂದೆ ಮುಂದೆ ಆಗೋದು, ಇವೆಲ್ಲ ಆಗ್ತವೆ. ಇನ್ನು ಕೊನೆಗೆ ಇನ್ನೂ ಒಂದು ಮೇಜರ್ ಒಬೆಸಿಟಿಯಿಂದ ಪ್ರಾಬ್ಲಮ್ ಅಂದ್ರೆ ಕ್ಯಾನ್ಸರ್ ಅಪಾಯ, ಅದರಲ್ಲಿ ಬ್ರೆಸ್ಟ್ ಕ್ಯಾನ್ಸರು, ಗರ್ಭಕೋಶದ ಕ್ಯಾನ್ಸರು, ದೊಡ್ಡ ಕರಳಿನ ಕ್ಯಾನ್ಸರು ಮತ್ತು ಎಲ್ಲ ಕ್ಯಾನ್ಸರ್ದ ರಿಸ್ಕ್ ಹೆಚ್ಚಿರ್ತದೆ ಒಬೆಸಿಟಿ ಇದರೊಳಗೆ.
1: ಸರ್, ಈಗ ಇಷ್ಟೆಲ್ಲ ನಮ್ಮ ದೇಹಕ್ಕೆ ಹಾನಿ ಮಾಡುವಂತಹ ಈ ಕೊಬ್ಬನ್ನ ಅಥವಾ ಬೊಜ್ಜು ಒಬೆಸಿಟಿಯನ್ನ ನಾವು ಹೇಗೆ ತಡೆಗಟ್ಟಬೇಕು ಅನ್ನೋದ್ರ ಮಾಹಿತಿಯನ್ನ ನೀವು ಕೊಡಬೇಕು.
0: ಇದು ಒಬೆಸಿಟಿ ತಡೆಗಟ್ಟುವಂತ ರೋಗ, ಅದು ರೋಗ ಆದ್ಮೇಲೆ ನೀವು ತೊಂದರೆ ಪಡೋಕಿನ ಮುಂಚೆ ಅದನ್ನು ಆದಷ್ಟು ತಡೆಗಟ್ಟುವುದು ಬೆಟರು. ಇದು ಚಿಕ್ಕ ಮಕ್ಕಳಿಂದನೇ ಇದಕ್ಕೆ ಮಾಹಿತಿ ಇರಬೇಕು, ಶಾಲೆಯಲ್ಲಿ ಕೂಡ ಇದರ ಬಗ್ಗೆ ಮಾಹಿತಿ ಬಹಳ ಎಲ್ಲ ಕಡೆ ಅವೇರ್ನೆಸ್ ಬೇಕು. ಅದಕ್ಕೇನು ಮತ್ತೆ ನಾವು ಬಂದರೆ ಬೇಸಿಕ್ ಆರೋಗ್ಯ, ಆಹಾರ ಮೇನು, ಹೆಚ್ಚು ತರಕಾರಿ ಹಣ್ಣುಗಳನ್ನು ತಿನ್ನಬೇಕು, ಧಾನ್ಯಗಳು ಬೆಳೆಕಾಳುಗಳನ್ನು ತಿನ್ನಬೇಕು, ಸಕ್ಕರೆ ಪ್ರಮಾಣ ಯಾವಾಗಲೂ ಕಡಿಮೆ ಪ್ರಮಾಣದಲ್ಲಿ ಇರಬೇಕು, ಮತ್ತು ಜಂಕ್ ಫುಡ್ಸು, ತಂಪು ಪಾನೀಯಗಳನ್ನು ಸೇವಿಸಬಾರ್ದು, ಆಮೇಲೆ ಫ್ರೈಡ್ ಐಟಮ್ಸು, ಕರಿದ ಎಣ್ಣೆ ಪದಾರ್ಥಗಳನ್ನು ತೊಗೊಳ್ಬಾರ್ದು. ಇವೆಲ್ಲ ಬೇಸಿಕ್ ನಾವೆಲ್ಲರಿಗೂ ಹೇಳುವಂಥ ಆಹಾರ ಪದ್ಧತಿ, ಹಳೆ ಜನ ಹೇಗೆ ಫಾಲೋ ಮಾಡ್ತೀವಲ್ಲ ಅದೇ ಥರ ಮಾಡಿದ್ರೆ ಅವಶ್ಯಕತೆ ಇಲ್ಲದೆ ಆಹಾರವನ್ನು ಸೇವಿಸಲೇಬಾರ್ದು. ಎಷ್ಟು ಬೇಕು ಅಷ್ಟೇ ನಾವು ಸೇವಿಸಿ, ಬೊಜ್ಜು ಎಕ್ಸ್ಟ್ರಾ ನಾವು ಫುಡ್ ತೊಗೊಂಡಿಲ್ಲ ಅಂದರೆ ಅದು ಸ್ಟೋರ್ ಆಗಲ್ಲ, ಬೊಜ್ಜು ಬರಲ್ಲ. ಮತ್ತು ನೆಕ್ಸ್ಟ್ ನಿಯಮಿತ ವ್ಯಾಯಾಮ, ಶರೀರ ಆಕ್ಟಿವ್ ಆಗಿರಬೇಕು. ನಾವು ವ್ಯಾಯಾಮ ನಾವು ಗೈಡ್ಲೈನ್ಸ್ ಪ್ರಕಾರ ಏನು ಹೇಳ್ತೀವಿ, ಪ್ರತಿನಿತ್ಯ 30-45 ನಿಮಿಷ ನೀವು ಸ್ವಲ್ಪ ವ್ಯಾಯಾಮ ಇರಬೇಕು. ಫಾಸ್ಟ್ ಬ್ರಿಸ್ಕ್ ವಾಕಿಂಗ್ ಅಂತ ಹೇಳ್ತೀವಿ, ಚುರುಕಾದ ನಡಿಗೆ, ಸೈಕ್ಲಿಂಗು, ನೀವು ಸ್ವಿಮ್ಮಿಂಗು ಅಥವಾ ಯೋಗ ಈ ಥರ ಮಾಡ್ತಾ ವ್ಯಾಯಾಮದ ಇದ್ದರೆ ಬೊಜ್ಜು ಬರಲ್ಲ. ಮತ್ತು ಸ್ವಲ್ಪ ಬ್ರಿಸ್ಕ್ ವಾಕಿಂಗ್ ನಾನು ಹೇಳಿದಾಗೆ ಸ್ವಲ್ಪ ದಮ್ಮು ಬರಬೇಕು, ಸ್ವಲ್ಪ ಹೃದಯ ಬಡತ 120-130 ದಮ್ಮು, ಸ್ವಲ್ಪ ಬೆವರು ಬರೋವರೆಗೂ ಮಾಡಿದ್ರೆ ಸಾಕು. ಸೊ ಇಷ್ಟು ಆಹಾರ ವ್ಯಾಯಾಮ ಸರಿಯಾಗಿದ್ದರೆ ಬೊಜ್ಜು ಬರಲ್ಲ. ಮತ್ತು ಇನ್ನೊಂದು ಹೇಳಬೇಕಾದ್ರೆ ನಿದ್ದೆ, ಉತ್ತಮ ಜೀವನ ಶೈಲಿ, ಅದರ ಜೊತೆ ನಿದ್ದೆ ಒಂದು 7-8 ಸರಿಯಾಗಿ ನಿದ್ದೆ ಇದ್ದರೆ, ಆಮೇಲೆ ಮಾನಸಿಕ ಒತ್ತಡ ಇರಬಾರ್ದು, ಮತ್ತು ಯಾವುದು ಹ್ಯಾಬಿಟ್ಸು, ಧೂಮ್ರಪಾನ, ಮದ್ಯಪಾನ ಯಾವುದು ಇಲ್ಲ ಅಂದರೆ ಇದು ಬೊಜ್ಜು ನಿಮ್ಮ ಹತ್ರ ಬರಲ್ಲ. ಇದೆಲ್ಲ ಲೈಫ್ ಸ್ಟೈಲ್ ಚೇಂಜ್ ಆಗಿ ನಾವು ಒಬೆಸಿಟಿಗೆ ತುತ್ತಾಗ್ತಾ ಇದೀವಿ.
1: ಇನ್ನು ಚಿಕಿತ್ಸೆ ಬಗ್ಗೆ ಬಹಳ ಮಂದಿ ವಿಚಾರ ಮಾಡ್ತಾರೆ ಸರ್, ಬಹಳ ಮಂದಿ ಏನ್ ಅನ್ಕೊಳ್ತಾರ, ಇದರಿಂದ ಹೊರಗೆ ಬರಬೇಕು ಅಂದ್ರೆ ಚಿಕಿತ್ಸೆ ಕೂಡ ಅದಾವೇನು ಮಾಡರ್ನ್ ಮೆಡಿಕಲ್ ಸೈನ್ಸ್ ನೊಳಗ, ವೈದ್ಯಕೀಯ ಚಿಕಿತ್ಸೆ ಪಡಿಬಹುದೇನು ಅನ್ನೋದೊಂದು ತಲೆಯೊಳಗೆ ಬರ್ತದೆ, ಈ ಬಗ್ಗೆ ಮಾಹಿತಿ.
0: ನಾನು ಚಿಕಿತ್ಸೆ ಅಂದ್ರೆ ಫಸ್ಟ್ ಆಫ್ ಆಲ್ ಮತ್ತೆ ನಾವು ಡಯಟ್ ಹೇಳ್ತೀವಿ, ಜೀವನ ಶೈಲಿ ಬದಲಾವಣೆ ಮಾಡ್ಕೋಬೇಕು, ಆಹಾರ ನಿಯಂತ್ರಣ ಮಾಡಬೇಕು, ಆಮೇಲೆ ವ್ಯಾಯಾಮ ಶುರು ಮಾಡಬೇಕು, ಇದು ಬೇಸಿಕ್. ಬಟ್ ಇದರಿಂದ ಏನಾಗ್ತದ್ರೆ, ಆಹಾರದಿಂದ ವ್ಯಾಯಾಮದಿಂದ ನಾವು ಎಷ್ಟು ವೇಟ್ ಕಡಿಮೆ ಮಾಡಬಹುದು, ಒಂದು 5-10 ಮಾಡಲಿಕ್ಕೆ ಆಗ್ತದೆ. ಬಟ್ ಕೆಲವು ಬಾರಿ ಆಹಾರ ಪದ್ಧತಿ ಒಳಗಡೆ ಕ್ರ್ಯಾಶ್ ಕೋರ್ಸ್ ಅಂತ ಮಾಡ್ತಾರೆ, ಅದೆಲ್ಲ ಮಾಡಬಾರ್ದು. ಕ್ರ್ಯಾಶ್ ಕೋರ್ಸ್ ಅಂದ್ರೆ ಏನು, ಒಂದು 10-15 ಏನು ಊಟನೇ ಮಾಡೋದಿಲ್ಲ, ಬರೀ ಹಣ್ಣು ತಿನ್ನೋದು, ಆಮೇಲೆ ಸೊ ಅವಾಗ ಮಸಲು ಕಡಿಮೆ ಆಗ್ತದೆ, ಫ್ಯಾಟು ಕಡಿಮೆ ಆಗ್ತದೆ, ವೇಟ್ ಕಡಿಮೆ ಆಗ್ತದೆ. ಮತ್ತೆ ಇವ್ರು ಏನು ತಿನ್ಲಿಕ್ಕೆ ಶುರು ಮಾಡಿದ್ರೆ ಮತ್ತೆ ವೇಟ್ ಹೆಚ್ಚಾಗ್ತಾ ಹೋಗ್ತದೆ. ಸೊ ಅವಾಗ ಫ್ಯಾಟ್ ಹೆಚ್ಚಾಗ್ತಾ ಹೋಗ್ತದೆ, ಮಸಲ್ ವೀಕ್ ಆಗ್ತಾವ್, ಯು ಲೂಸ್ ಮಸಲ್ ಆಲ್ಸೋ ಅಂಡ್ ಫ್ಯಾಟ್ ಆಲ್ಸೋ. ಸೊ ಈ ಕೆಲವೊಂದು ಸರ್ಜಿಗಳಿಂದ ಏನಾಗುತ್ತೆ, ಅವರದ ತೂಕ ಒಂದು 20-30 ಕಡಿಮೆ ಆಗ್ತಾ ಹೋಗ್ತದೆ, ಆಮೇಲೆ ಅದರಿಂದ ಕೆಲವೊಂದು ಶರೀರದಲ್ಲಿ ಬಹಳ ಹಾರ್ಮೋನ್ ಬದಲಾವಣೆ ಆಗ್ತವೆ. ಅವರು ಕೂಡ ತಮ್ಮ ಆಹಾರ ಪದ್ಧತಿ ವ್ಯಾಯಾಮ ಅವನ್ನೆಲ್ಲ ಪಾಲಿಸಲೇಬೇಕು. ಸರ್ಜರಿ ಆದಮೇಲೂ ಆಯಿತು, ಮುಂದೆನೂ ಅದನ್ನು ಅವರು ವೇಟ್ ಕಂಟ್ರೋಲ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ಇವು ಕೆಲವೊಂದು ಟ್ರೀಟ್ಮೆಂಟ್ ಪದ್ಧತಿಗಳು, ಆಹಾರ, ವ್ಯಾಯಾಮ, ಕೆಲವೊಂದು ಮೆಡಿಸಿನ್ಗಳು, ಇಂಜೆಕ್ಷನ್ಗಳು ಮತ್ತು ಬ್ಯಾರಿಯಾಟ್ರಿಕ್ ಸರ್ಜರಿ. ಇದರಿಂದ ನಾವು ಒಬೆಸಿಟಿನ ಟ್ರೀಟ್ಮೆಂಟ್ ಮಾಡ್ಬೋದು, ಮುಂದೆ ಮೇಂಟೈನ್ ಮಾಡ್ತಾ ಹೋಗಬೇಕು.
1: ಸರಿಗ, ಸ್ಥೂಲಕಾಯತೆ ಒಜ್ಜಿನಿಂದ ದೂರ ಇರಬೇಕು ಅಂದ್ರೆ ನೀವು ನಮ್ಮ ಎಲ್ಲಾ ಕೇಳುಗರಿಗೆ, ಸಾರ್ವಜನಿಕರಿಗೆ ಏನು ಸಂದೇಶ ಕೊಡ್ತೀರಿ?
0: ಮೇಡಮ್, ನಾನು ಮತ್ತೆ ಇದನ್ನೆಲ್ಲ ನಾನು ಸಮರೈಸ್ ಮಾಡಬೇಕಾದ್ರೆ, ಸ್ಥೂಲಕಾಯತೆ, ಒಬೆಸಿಟಿ, ಬೊಜ್ಜು ಎಲ್ಲ ಒಂದೇ, ಇದು ಒಂದು ರೋಗ. ನೀವು ಮೊದ್ಲಿಂದನು ನಿಮ್ದು ಸರಿಯಾದ ಆಹಾರ, ನಿಯಮಿತ ವ್ಯಾಯಾಮ, ನಿದ್ರೆ ಮತ್ತೆ ಆರೋಗ್ಯಕರ ಜೀವನ ಶೈಲಿ, ಲೈಫ್ ಸ್ಟೈಲ್ ಇದ್ರೆ ಮಾತ್ರ ನಾವು ಒಬೆಸಿಟಿಯನ್ನ ತಡೆಗಟ್ಟಬಹುದು. ಮತ್ತೆ ಕೆಲವೊಂದು ಅನವಶ್ಯತೆ ಅಂತ ಆದ್ರೆ ಮಾತ್ರ ಅದಕ್ಕೆ ಟ್ರೀಟ್ಮೆಂಟ್ಗಳು ಇದೆ, ಬಟ್ ಅಲ್ಲಿವರೆಗೂ ಯಾರಿಗೂ ಹೋಗುವ ಅವಶ್ಯಕತೆ ಇಲ್ಲ. ನೀವು ಮೊದಲಿಂದನೂ ನಿಮ್ಮ ಜೀವನ ಶೈಲಿ ಚೆನ್ನಾಗಿಟ್ಟುಕೊಂಡ್ರೆ ಬೊಜ್ಜಿನಿಂದ, ಒಬೆಸಿಟಿಯಿಂದ ದೂರ ಇರಬಹುದು, ಒಳ್ಳೆ ಆರೋಗ್ಯಕರ ಜೀವನವನ್ನು ನಡೆಸಬಹುದು ಅಂತ ನಾನು ಎಲ್ಲರಿಗೂ ಕೇಳ್ಕೊಳ್ತೇನೆ. ಸೊ ಆಹಾರದಲ್ಲಿ ಮಿತಿ ಇರಲಿ, ಜೀವನದಲ್ಲಿ ಚಟುವಟಿಕೆ ಇರಲಿ, ಆರೋಗ್ಯದಲ್ಲಿ ನಿಮಗೆ ಆಟೋಮೆಟಿಕ್ ಆಗಿ ಸಮೃದ್ಧಿ ಬರ್ತದೆ.
1: ಒಳ್ಳೆಯದು ಸರ್, ಇದುವರೆಗೆ ನೀವು ಸ್ಥೂಲಕಾಯತೆ ಪೊಜ್ಜಿನ ಬಗ್ಗೆ ಸಮರ್ಪಕವಾದ ಮಾಹಿತಿಗಳನ್ನು ಕೊಟ್ಟಿದ್ದೀರಿ, ಇದೆಲ್ಲ ನಮ್ಮ ಕೇಳುಗರಿಗೆ ಸಹಾಯಕಾರಿ ಆಗ್ತದೆ. ಬಹಳ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್, ನಮಸ್ಕಾರ.
2: ಆರೋಗ್ಯದಂಗಳ ಭಾಗ್ಯ ವಿಧಾತ ಶುಗರ್ ಬಿಪಿ.
3: ಒಬೆಸಿಟಿ ಈ ಕುರಿತಂತೆ ಇದುವರೆಗೂ ಡಾಕ್ಟರ್

0: ಪ್ರಕಾಶ್ ರಾಮುಲುಗೌಡರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಮಾಲಾ ಸಾಂಬ್ರಾಣಿ, ಸಂಕಲನ ಅನಂತ್ ಪಾಟೀಲ್.
1: ತಪಸಿಸಿ ಹೇಳುವರಲ್ಲ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
3: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್,
2: ಮಾಳಾಪುರ, ಧಾರವಾಡ.
3: ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ.
2: ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ,
3: ಪೀಡಿಯಾಟ್ರಿಕ್ಸ್, ಗೈನಕಾಲಜಿ, ಆರ್ಥೋಪೆಡಿಕ್ಸ್, ನ್ಯೂರಾಲಜಿ, ಕಾರ್ಡಿಯಾಲಜಿ, ಯೂರಾಲಜಿ, ನ್ಯೂರೋ ಸರ್ಜರಿ, ನೆಫ್ರಾಲಜಿ, ಪಲ್ಮನಾಲಜಿ, ಗ್ಯಾಸ್ಟ್ರೋ ಎಂಟ್ರಾಲಜಿ ವಿಭಾಗಗಳು.
2: ಪ್ರತ್ಯೇಕ ಓಪಿಡಿ ಬ್ಲಾಕ್, ಸುಸಜ್ಜಿತ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್ ವ್ಯವಸ್ಥೆ ಹೊಂದಿದೆ.
3: ಐಸಿಯು, ಎನ್ಐಸಿಯು, ಡಿಜಿಟಲ್ ಎಕ್ಸ್ರೇ, ಟಿಎಂಟಿ, ಎಂಡೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ಕೊಲೊನೋಸ್ಕೋಪಿ, ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ
2: ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ
3: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್,
2: ಮಾಳಾಪುರ,
3: ಧಾರವಾಡ. ಮೊಬೈಲ್ 9480093914.
0: ಆಕಾಶವಾಣಿ ಧಾರವಾಡ. ವಚನ ಪಿತಾಮಹ ಫಗು ಹಳಕಟ್ಟಿ ಅವರ ಜನ್ಮದಿನದ ಅಂಗವಾಗಿ ಅವರ ಸಾಧನೆಗಳನ್ನು ಕುರಿತು ಡಾಕ್ಟರ್ ಸಿಎಂ ಕುಂದಗೋಳ್ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ.
4: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ವಚನ ಸಾಹಿತ್ಯ ಇದರಲ್ಲಿ ಏನುಂಟು ಏನಿಲ್ಲ, 12ನೇ ಶತಮಾನದಲ್ಲಿನೇ ಶಿವಶರಣರು ಈ ವಚನ ಸಾಹಿತ್ಯವನ್ನು ಹುಟ್ಟುಹಾಕಿ ಸಮಾಜದ ಆಗುಹೋಗುಗಳು, ಓರೆ ಕೋರೆಗಳನ್ನು ತಿದ್ದುವ ನಿಟ್ಟಿನಲ್ಲಿ ಹಲವಾರು ವಚನಗಳನ್ನು ಸೃಷ್ಟಿಸಿ ಜನಸಾಮಾನ್ಯರ ಬದುಕಿನಲ್ಲಿ ಇವು ಅತ್ಯಂತ ಪ್ರಮುಖ ಪಾತ್ರವನ್ನು ನಿರ್ವಹಿಸುವಂಗ, ಈ ವಚನಗಳನ್ನು ಕೇಳಿ ನಮ್ಮ ಜೀವನವನ್ನು ಮಾರ್ಪಡಿಸುವಂಗ ವಚನಕಾರರು ಮಾಡಿದರು. ಅಂತ ವಚನಕಾರರ ಬಗ್ಗೆ ಆಳವಾದ ಅಧ್ಯಯನವನ್ನ ಮಾಡಿದವರು BLDE ಸಂಸ್ಥೆಯ ಸಂಸ್ಥಾಪಕರು, ವಚನ ಪಿತಾಮಹರು ಆದಂತಹ ಡಾಕ್ಟರ್ ಫಗು ಹಳಕಟ್ಟಿ ಅವರು. ಡಾಕ್ಟರ್ ಫಗು ಹಳಕಟ್ಟಿ ಅವರ ಹೆಸರಿನಲ್ಲಿನೇ ವಿಜಯಪುರದಲ್ಲಿ ಇವತ್ತು ಸಂಶೋಧನಾ ಕೇಂದ್ರ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿ ಅವರು ಕನ್ನಡ ನಾಡು ಕಂಡಂತ ಒಬ್ಬ ಅಪ್ರತಿಮ ಅಪರೂಪದ ವ್ಯಕ್ತಿ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಂದು ಕಾಲದಲ್ಲಿ ಈ ವಚನಗಳು ಬಂದ್ವು ಮತ್ತು ನಶಿಸಿ ಹೋಗ್ತಾ ಇರುವಂತ ಸಂದರ್ಭದೊಳಗ ಈ ಎಲ್ಲ ವಚನಗಳನ್ನ ಒಗ್ಗೂಡಿಸಿ 60 ವರ್ಷಗಳ ನಿರಂತರ ಶ್ರಮದ ಫಲವನ್ನ ಅವರು ನೀಡಿ ಇವತ್ತು ಈ ವಚನಗಳನ್ನ ಒಂದು ಕಡೆಗೆ ಕ್ರೋಢೀಕರಿಸಿ ಕಾರ್ಯವನ್ನ ಮಾಡ್ತಾ ಬಂದವರು ಫಗು ಹಳಕಟ್ಟಿಯವರು. ಇವತ್ತು ಅವರು ನೆಟ್ಟಂತ ಈ ಶಿಕ್ಷಣ ಮಹಾವಿದ್ಯಾಲಯ ಸಾಕಷ್ಟು ಹೆಮ್ಮರವಾಗಿ ಬೆಳೆದದ, ಸುಮಾರು 80 ವಿವಿಧ ವಿದ್ಯಾಸಂಸ್ಥೆಗಳನ್ನ ಇದು ನಡೆಸ್ತಾ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿ ರೂಪುಗೊಂಡದ. ಆತ್ಮೀಯ ಕೇಳುಗರೆ, ವಚನ ಸಾಹಿತ್ಯವನ್ನ ಆಳವಾಗಿ ಅಧ್ಯಯನ ಮಾಡ್ತಾ ಕರ್ನಾಟಕ ವಿಶ್ವವಿದ್ಯಾಲಯದ ಬಸವ ಪೀಠದ ಸಂಯೋಜಕರಾಗಿ ಮತ್ತೆ ಬೆಂಗಳೂರಿನ ಬಸವೇಶ್ವರ ಕಾಲೇಜಿನ ಪ್ರಾಚಾರ್ಯರಾಗಿ ಕಾರ್ಯವನ್ನ ನಿರ್ವಹಿಸಿದವರು ಡಾಕ್ಟರ್ ಸಿಎಂ ಕುಂದಗೋಳ್ ಅವರು. ಡಾಕ್ಟರ್ ಸಿಎಂ ಕುಂದಗೋಳ್ ಅವರು ಇವತ್ತು ಕರ್ನಾಟಕ ಸರ್ಕಾರದ ಹಿಂದುಳಿದ ಆಯೋಗದ ಸದಸ್ಯರಾಗಿ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಈ ವಚನಗಳನ್ನ ಉಳಿಸುವಲ್ಲಿ ಆಕಾಶವಾಣಿಯ ಮೂಲಕ ವಚನಾಮೃತ ಅನ್ನುವ ಸರಣಿ ಕಾರ್ಯಕ್ರಮವನ್ನ ಹುಟ್ಟುಹಾಕಿ ಇವತ್ತಿಗೂ ಕೂಡ ಜನರ ಮನದಲ್ಲಿ ಈ ವಚನಾಮೃತ ಕಾರ್ಯಕ್ರಮವನ್ನ ಕೇಳುವಂಗೆ ಮಾಡಿದಂತ ಕೀರ್ತಿ ಡಾಕ್ಟರ್ ಸಿಎಂ ಕುಂದಗೋಳ್ ಅವರಿಗೆ ಸಲ್ತದೆ. ಡಾಕ್ಟರ್ ಸಿಎಂ ಕುಂದಗೋಳ್ ಅವರು ಈ ವಚನ ಸಾಹಿತ್ಯದ ಆಳವಾದ ಅಧ್ಯಯನದಲ್ಲಿ ತೊಡಗಿಕೊಂಡಾಗ ಫಗು ಹಳಕಟ್ಟಿ ಅವರ ಕಾರ್ಯವೈಖರಿಗೆ ಮಾರು ಹೋದವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿಎಂ ಕುಂದಗೋಳ್ ಅವರನ್ನ ಮಾತನಾಡಿಸಿ ಅವರು ಫಗು ಹಳಕಟ್ಟಿ ಅವರ ವಚನ ಸಾಹಿತ್ಯಕ್ಕೆ ಹೆಂಗ್ ಮಾರು ಹೋದ್ರು, ಏನೆಲ್ಲ ಅದರಿಂದ ಕಲ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡಿಸೋಣ. ನಮಸ್ಕಾರ ಡಾಕ್ಟರ್ ಸಿಎಂ ಕುಂದಗೋಳ್.
5: ನಮಸ್ಕಾರ ಮೇಡಮ್.
4: ಡಾಕ್ಟರ್ ಸಿಎಂ ಕುಂದಗೋಳ್ ಅವರ, ಕನ್ನಡ ಸಾಹಿತ್ಯ ಕಂಡಂತ ಒಬ್ಬ ಮಹಾನ್ ವ್ಯಕ್ತಿ ಶಕ್ತಿ ಡಾಕ್ಟರ್ ಫಗು ಹಳಕಟ್ಟಿ ಅವರು, ತಾವು ಫಗು ಹಳಕಟ್ಟಿ ಅವರ ಕಾರ್ಯ ಚಟುವಟಿಕೆಯಿಂದ ಹೆಂಗ್ ಪ್ರಭಾವಿತರಾಗಿದ್ದೀರಿ?
5: ನನಗೆ ವಚನ ಸಾಹಿತ್ಯನ ಓದ್ತಿರ್ಬೇಕಾದ್ರೆ ಸಹಜವಾಗಿನೇ ಇವತ್ತು ಇಷ್ಟೊಂದು ಪ್ರವರ್ಧಮಾನಕ್ಕೆ ಬಂದು ಇಡೀ ಜಗತ್ತಿನಾದ್ಯಂತ ಚಿಂತನ ಮಂಥನಕ್ಕೆ ಒಳಗಾಗ್ತಕ್ಕಂಥ ಈ ವಚನ ಸಾಹಿತ್ಯ, ಇದನ್ನು ಸಂಗ್ರಹಿಸಿ ಪ್ರಕಟಿಸಿ ಜನರ ಗಮನಕ್ಕೆ ತಂದು ಪ್ರಚಾರ ಮಾಡಿ ಅದರ ಮೌಲ್ಯಗಳನ್ನು ತಿಳಿಸಿದವರು ಡಾಕ್ಟರ್ ಫಗು ಹಳಕಟ್ಟಿಯವರು. ಡಾಕ್ಟರ್ ಫಗು ಹಳಕಟ್ಟಿಯವರು ಅಂದ್ಕೊಳ್ಳೆ ತಕ್ಷಣಕ್ಕೆ ನೆನಪಾಗೋದೇನೆಂದರೆ ಮೇಣದ ಬತ್ತಿ ತನ್ನನ್ನು ಸುಟ್ಟುಕೊಂಡು ಜಗತ್ತಿಗೆ ಬೆಳಕನ್ನು ಕೊಡುವ ರೀತಿಯಲ್ಲಿ ಅವರು ತಮ್ಮ ವೈಯಕ್ತಿಕ ಬದುಕಿನಲ್ಲಿ 100 ಸಂಕಷ್ಟಗಳ ಸರಮಾಲೆಯನ್ನೇ ಅನುಭವಿಸಿ ಈ ವಚನವೆಂಬ ಬೆಳಕನ್ನು ಅವರು ಜಗತ್ತಿಗೆ ಕೊಟ್ಟಂಥ ಮಹಾನುಭಾವರು. ಬಹುಶಃ ನನಗನ್ಸುತ್ತೆ ಕನ್ನಡ ನಾಡು ಮರೆಯಬಾರದ ಮರೆಯಲಾಗದ ಮಹಾನುಭಾವರು ಅಂತ. ಅವರ ಬಗೆಗೆ ಹೇಳೋದಾದ್ರೆ, ಯಾಕೆ ಅವರ ಬಗ್ಗೆ ನನಗೆ ವಿಶೇಷವಾದಂತಹ ಒಂದು ಅಭಿಮಾನ ಬಂತು ಅಂತಂದ್ರೆ, ವಚನಗಳನ್ನ ಓದಿ

0: ವಚನಗಳಂತೆ ಬದುಕಿ ವಚನಗಳ ತತ್ವಗಳನ್ನು ಜಗತ್ತಿಗೆ ಮುಟ್ಟಿಸುವಲ್ಲಿ ತಮ್ಮನ್ನು ತಾವು ಬದುಕಿನದಕ್ಕೂ 60 ವರ್ಷಗಳಿಗೂ ಮಿಗಿಲಾಗಿ ಅದರಲ್ಲಿಯೇ ತೊಡಗಿಕೊಂಡವರು. ತಮ್ಮ ವೈಯಕ್ತಿಕ ಬದುಕನ್ನು ಅಷ್ಟಾಗಿ ಪ್ರಾಮುಖ್ಯತೆ ಕೊಡದೆ ತಮ್ಮ ಆದಾಯ ಬರುವ ವಕೀಲ ವೃತ್ತಿಯನ್ನೂ ಬಿಟ್ಟು ತಮ್ಮ ಇದ್ದ ಮನೆಯನ್ನ ಮಾರಿಕೊಂಡು ಹಿತಚಿಂತಕ ಮುದ್ರಣಾಲಯವನ್ನು ಸ್ಥಾಪಿಸಿ ವಚನ ಸಾಹಿತ್ಯದ ಪ್ರಚಾರಕ ತಮ್ಮನ್ನು ತೊಡಗಿಸಿಕೊಂಡು ಕಂಕಣಬದ್ಧರಾಗಿ ಕಾರ್ಯನಿರ್ವಹಿಸಿದಂಥ ಮಹಾನುಭಾವರು ಹಳಕಟ್ಟಿಯವರು. ಅದಕ್ಕಾಗಿ ಹೇಳೋದಾದರೆ ಅವರಿಗೆ ಮೊದಲಿಗೆ ಇದೆಲ್ಲ ಹೇಗಾಯಿತು ಅಂತ ಒಂದು ಯೋಚನೆ ಬರುತ್ತೆ ನಮಗೆ. ಧಾರವಾಡದಲ್ಲೇ ಹುಟ್ಟಿ ಬೆಳೆದವರು ಅವರು. ಆದರೆ ಮುಂಬೈಯಲ್ಲಿ BA ಮತ್ತು LLB ಪದವಿಯನ್ನು ಮಾಡಿ ವಕೀಲಿ ವೃತ್ತಿಯನ್ನು ಮಾಡ್ತಿರುವಾಗ ಸಾಕಷ್ಟು ಚೆನ್ನಾಗಿ ನಡೀತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ. ಅವರ ಮಾವನವರಾದಂಥ ತಮ್ಮಣ್ಣಪ್ಪ ಚಿಕ್ಕೋಡಿ ಬನಹಟ್ಟಿಯಲ್ಲಿದ್ದರು. ಅಲ್ಲಿ ಹೋದಾಗ ಅಲ್ಲಿ ಮಂಚಾಲೆ ಅನ್ನೋರ ಮನೆಯಲ್ಲಿ ನೋಡ್ತಕ್ಕಂಥ ಗಣಭಾಷಿತ ರತ್ನಮಾಲೆ ಮತ್ತು ಪ್ರಭುಲಿಂಗಲೀಲೆ ಎನ್ನುವಂಥ ಆ ತಾಡೋಲಿಯ ಗ್ರಂಥಗಳನ್ನು ನೋಡ್ತಾರೆ. ಅವರಿಗೆ ಏನೋ ಒಂದು ಹೊಸದನಿಸುತ್ತೆ. ಅವರಿಗೆ ಇನ್ನೊಬ್ಬರು ವೀರಭದ್ರಪ್ಪ ಹಾಲ್ಬಾಯಿ ಅನ್ನೋರು ಬೇರೆ ಬೇರೆ ಮನೆಗಳಲ್ಲಿ ಸಿಗ್ತಕ್ಕಂಥ ಗ್ರಂಥಗಳನ್ನು ತೋರಿಸ್ತಾರೆ. ಇವನ್ನೆಲ್ಲವನ್ನು ನೋಡಿ ಸಂಗ್ರಹ ಮಾಡ್ತಾ ಬರ್ತಾರೆ, ಸಂಗ್ರಹ ಮಾಡ್ತಾ ಬಂದು ಏನು ಮಾಡ್ತಾರೆ ಅಂತಂದರೆ ತಮ್ಮ ವಕೀಲಿ ವೃತ್ತಿಗಿಂತ ಹೆಚ್ಚು ಇದು ಕಡೆ ಗಮನ ಕೊಡ್ತಾರೆ. ಎಲ್ಲ ಕಡೆ ಓಡಾಡಲಿಕ್ಕೆ ಬಳಸ್ತಿದ್ದಂಥ ವಾಹನ ಅಂದರೆ ಸೈಕಲ್ಲು. ಆ ಸೈಕಲ್ಲನ್ನೇರಿ ಊರೂರುಗಳನ್ನು ಸುತ್ತಿ ಮಠಗಳಲ್ಲಿ ಮನೆಗಳಲ್ಲಿ ಬೇರೆ ಬೇರೆ ಕಡೆ ಸಿಗತಕ್ಕಂಥ ತಾಡೋಲೆಗಳನ್ನು ಹಣ ಕೊಟ್ಟು ಅಥವಾ ಬೇಡಿ ಅಥವಾ ಯಾವ್ಯಾವುದೋ ರೂಪದಿಂದ ಅವುಗಳನ್ನು ಸಂಗ್ರಹಿಸಿ ತಂದು ಮನೆಯಲ್ಲಿ ಕೂತ್ಕೊಂಡು ಓದಿ ಪರಿಷ್ಕರಿಸಿ ತಿದ್ದಿ ಅವುಗಳನ್ನು ಪ್ರಕಟಣೆಗೆ ಯೋಗ್ಯವಾಗುವ ರೀತಿಯಲ್ಲಿ ಮಾಡಿದಂಥ ಕಾರ್ಯ ಇದೆಯಲ್ಲ, ಅದು ಇವತ್ತು ನಾವು ನೆನೆಸ್ಕೊಂಡ್ರೆ ರೋಮಾಂಚನ ಆಗುತ್ತೆ. ಅಂತ ದೊಡ್ಡ ವ್ಯಕ್ತಿ ಹಳಕಟ್ಟಿಯವರು. ಅವೆಲ್ಲವನ್ನ ಸಂಗ್ರಹಿಸಿ ಏನ್ ಮಾಡ್ತಾರೆ ಅಂದ್ರೆ ಇವರು 21-22 ಇಸವಿಯಲ್ಲಿ ವಚನ ಶಾಸ್ತ್ರ ಸಾರ ಅಂತ ಹೇಳ್ಕೊಂಡು ಒಂದು ಬೃಹತ್ ಗ್ರಂಥವನ್ನ ತಯಾರು ಮಾಡ್ತಾರೆ. ಆ ಏನಿದೆ ವಚನಗಳಲ್ಲಿ ಅನ್ನೋದನ್ನ ಅರ್ಥ ವಿವರಣೆ ಸಮೇತ ಬರೀತಾರೆ. ಅದನ್ನ ಮಂಗಳೂರಿನ ಭಾಷಲ್ ಮಿಷನ್ ಮುದ್ರಣಾಲಯಕ್ಕೆ ಕಳಿಸಿ 500 ರೂಪಾಯಿ ಮುಂಗಡೆ ಕೊಟ್ಟು ಈ ಗ್ರಂಥವನ್ನ ಪ್ರಕಟಿಸಿ ಅಂತ ಹೇಳ್ತಾರೆ. ಅವಾಗ ಅವರಿಂದ ಉತ್ತರ ಬರುತ್ತೆ, ನಿಮ್ಮ ವಚನ ಶಾಸ್ತ್ರ ಸಾರವನ್ನ ಓದಿದೀವಿ, ನಮ್ಮ ಮಿಷನರಿ ತತ್ವಗಳಿಗೂ ನಿಮ್ಮ ತತ್ವಗಳಿಗೂ ಸಾಕಷ್ಟು ಹೋಲಿಕೆ ಇರುವುದರಿಂದ ಅದನ್ನು ನಾವು ಮುದ್ರಣ ಮಾಡಿದರೆ ನಮ್ಮ ಧರ್ಮ ಪ್ರಸಾರಕ್ಕೆ ತೊಂದರೆ ಆಗುತ್ತೆ, ಆದ್ದರಿಂದ ನಾವು ಅದನ್ನು ಪ್ರಕಟ ಮಾಡೋದಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತೇಳಿ ವಾಪಸ್ ಕಳಿಸ್ತಾರೆ ಅವರು. ಅವಾಗ ಇವರಿಗೆ ಬಹಳಷ್ಟು ಚಿಂತೆ ಆಗುತ್ತೆ, ಹೇಗೆ ಪ್ರಿಂಟ್ ಮಾಡೋದು, ಅವಾಗೆಲ್ಲ ಮುದ್ರಣಾಲಯಗಳೇ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಇವರು ಕಷ್ಟಪಟ್ಟು ಕೊನೆಗೆ 1923ರಲ್ಲಿ ವಚನ ಶಾಸ್ತ್ರ ಸಾರ ಭಾಗ 1 ಅಂತೇಳಿ ಪ್ರಕಟ ಮಾಡ್ತಾರೆ. ಅವಾಗ ಅವ್ರ ಮನಸ್ಸಿನಾಗ ಬರುತ್ತೆ, ನಾನು ಈ ವಚನ ಸಾಹಿತ್ಯವನ್ನು ಸಂಗ್ರಹಿಸಿದ್ದನ್ನು ಪ್ರಿಂಟ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ನಾನಾಗಾದರೆ, ಅವರು ಪ್ರಕಟ ಮಾಡೋದಿಲ್ಲ, ನಾ ಯಾರ ಹತ್ರ ಹೋಗಲಿ ಪ್ರತಿ ಸಲ ಅಂದ್ಬಿಟ್ಟು ವಕೀಲ ವೃತ್ತಿಯಿಂದಲೂ ಹಿಂಸರಿತಾ ಇರ್ತಾರೆ, ಆದಾಯನೂ ಇರೋದಿಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ ತಮ್ಮ ಮನೆಯನ್ನು ಮಾರ್ತಾರೆ ಬಿಜಾಪುರದಲ್ಲಿ. ಮನೆ ಮಾರಿ ಆ ದುಡ್ಡಿನಿಂದ ಹಿತಚಿಂತಕ ಮುದ್ರಣಾಲಯ ಅಂತ ಒಂದು ಮುದ್ರಣಾಲಯವನ್ನು ಸ್ಥಾಪನೆ ಮಾಡಿ ಅವರು ಬಾಡಿಗೆ ಮನೆಗೆ ಹೋಗ್ತಾರೆ. 1925ರಲ್ಲಿ ಆ ಹಿತಚಿಂತಕ ಮುದ್ರಣಾಲಯ ಆರಂಭ ಆಗುತ್ತೆ. ಅವಾಗ ಅವರು ಏನು ಮಾಡ್ತಾರೆ, 26ರಲ್ಲಿ ಶಿವಾನುಭವ ಅನ್ನುವಂಥ ಒಂದು ಪತ್ರಿಕೆಯನ್ನು ಆರಂಭ ಮಾಡಿ ಈ ಏನು 35 ವರ್ಷಗಳ ಕಾಲ ಆ ಪತ್ರಿಕೆಯನ್ನು ನಡೆಸ್ತಾ ಇವರು ಈ ವಚನ ಸಾಹಿತ್ಯ, ಶರಣರು, ಜೀವನ, ಸಾಧನೆ, ತತ್ವ, ಮೌಲ್ಯ, ಸಂಸ್ಕೃತಿ ಇವೆಲ್ಲವುಗಳನ್ನು ಅಧ್ಯಯನ ಮಾಡ್ತಾ ಪ್ರತಿ ತಿಂಗಳು ಅದನ್ನು ಬರಿತಾ ಒಂದು ದೊಡ್ಡ ಜಾಗೃತಿಗೆ ಕಾರಣರಾಗ್ತಾರೆ ಆ ಶಿವಾನುಭವ ಪತ್ರಿಕೆಯ ಮೂಲಕ. ಮತ್ತು 28ರಲ್ಲಿ ನವಕರ್ನಾಟಕ ಅಂತ ಒಂದು ಪತ್ರಿಕೆಯನ್ನು ಶುರು ಮಾಡಿ ಏಕೀಕರಣದ ಹೋರಾಟ ಶುರುವಾಗಿರ್ತದೆ. ಕನ್ನಡ ನಾಡು ನುಡಿ ಜನ ಇವುಗಳ ಅಗತ್ಯ ಏನಿದೆ, ಏಕೀಕರಣ ಯಾಕಾಗಬೇಕು ಅನ್ನುವಂಥ ವಿಚಾರಗಳನ್ನು, ಸಾಮಾಜಿಕ ಚಿಂತನೆಗಳನ್ನು ಒಳಗೊಂಡಂಥ ಒಂದು ನವ ಕರ್ನಾಟಕ ಅನ್ನುವಂಥ ಪತ್ರಿಕೆಯನ್ನು ಕೂಡ ಅವರು ಆರಂಭ ಮಾಡ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದಿಷ್ಟೇ, ನಿರಂತರವಾಗಿ ಈ ತಾಡೋಲೆಗಳ ಸಂಗ್ರಹ, ಅವುಗಳ ಅಧ್ಯಯನ, ಅವನ ಪರಿಷ್ಕರಣೆ ಇವೆಲ್ಲ ಯಾಕೆ ಮಹತ್ವದಂದ್ರೆ ಅವಾಗಿನ್ನೂ ನಮ್ಮಲ್ಲಿ ಈ ಯಾವುದೇ ಶಾಸ್ತ್ರ ಬೆಳೆದಿರಲಿಲ್ಲ, ಹಸ್ತಪ್ರತಿ ಶಾಸ್ತ್ರ ಬೆಳೆದಿರಲಿಲ್ಲ, ಸಂಶೋಧನೆ ವಿಧಾನಗಳು ಗೊತ್ತಿರಲಿಲ್ಲ, ಏನು ಮುದ್ರಣಾಲಯಗಳಿರಲಿಲ್ಲ, ಪ್ರಸಾರ ಮಾಧ್ಯಮಗಳಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಸೈಕಲ್ ತಗೊಂಡು ಸಂಗ್ರಹ ಮಾಡಿ ಅವರೇ ಕೂತ್ಕೊಂಡು ಅವ್ರು ನೋಡಿದ್ರಲ್ಲ, ಆ ಓದಿದವರು LLB ಮಾಡಿಕೊಂಡು ಅವರು ವಕೀಲಿ ವೃತ್ತಿ ಮಾಡಿದ್ರು, ಅಂಥವ್ರು ಅವು ಎಲ್ಲವನ್ನ ಕೂತ್ಕೊಂಡು ಹಗಲಿ ರಾತ್ರಿ ಅಧ್ಯಯನ ಮಾಡಿ ಅವುಗಳನ್ನು ಪರಿಷ್ಕರಣೆ ಮಾಡಿ ಮುದ್ರಣ ಕಣಿಗೊಳಿಸಿ ಅರ್ಥವನ್ನು ಬರೆದು ಮಾಡಿದ್ರಲ್ಲ, ಇದನ್ನ ಸಣ್ಣ ಕೆಲಸ ಅಂತ ನನಗೆ ಅನ್ಸೋದಿಲ್ಲ.
1: ಖಂಡಿತ. ಈಗ ಕುಂದಗೋಳವ್ರ, ತಾವು ಮಾತಾಡ್ತಾ ಹೇಳಿದ್ರಿ ಶಿವಾನುಭವ ಮಾಸಪತ್ರಿಕೆಯನ್ನು ಶುರು ಮಾಡಿದ್ರು, ನಂತರ ನವಕರ್ನಾಟಕ ಅನ್ನೋ ವಾರಪತ್ರಿಕೆ ಶುರು ಮಾಡಿದ್ರು, ಅದರ ಜೊತೆಗೆ ಅವರು ಸಂಪಾದಿಸಿ ಪ್ರಕಟಿಸಿದಂತ ವಚನ ಸಾಹಿತ್ಯ ಸಾರ, ಇದು ಕೂಡ ಒಂದು ಅಪೂರ್ವ ವಚನಗಳು ಉಳ್ಳಂತ ಒಂದು ಅದ್ಭುತ ಕೃತಿ. ಶೂನ್ಯ ಸಂಪಾದನೆ, ಶಿವಾನುಭವ, ಕೃಷಿ ವಿಜ್ಞಾನ, ಪ್ರಭುದೇವರ ವಚನ, ಹರಿಹರನ ರಗಳೆ, ಪ್ರದೀಪಿಕೆ, ಶಬ್ದಕೋಶ, ಹಿಂಗ ಹಲವಾರು
0: 80 ಕೃತಿಗಳು ಅವರನ್ನ ಪ್ರಕಟ ಮಾಡಿದ್ದಾರೆ.
1: ಪ್ರಕಟ ಮಾಡಿದ್ರು
0: 80 ಕೃತಿಗಳಲ್ಲಿ ಬಹಳ ವಿಶೇಷ ಅಂದ್ರೆ ವಚನ ಸಾಹಿತ್ಯದ ಜೊತೆಗೆ ಬಂದಿದ್ದು ಶೂನ್ಯ ಸಂಪಾದನೆ. ಶೂನ್ಯ ಸಂಪಾದನೆ ಇನ್ನೊಂದು ಕಾವ್ಯಗಳಲ್ಲೂ ಕೂಡ ಅವರು ಗಮನ ಕೊಟ್ಟು ಹರಿಹರನ ರಗಳೆಗಳನ್ನು ಕೂಡ ಸಂಪಾದನೆ ಮಾಡಿ ಅವರು ಪ್ರಕಟ ಮಾಡ್ತಾರೆ.
1: ಹೌದು,
0: ಅಂದ್ರೆ

0: ಆ 80 ಕೃತಿಗಳಲ್ಲಿ ಸುಮಾರು 280 ಶರಣರನ್ನ ಪರಿಚಯ ಮಾಡ್ತಾರೆ. ಜಗತ್ತಿಗೆ ಗೊತ್ತಿರಲಿಲ್ಲ ಅವರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ. ಆ 80 ಕೃತಿಗಳಲ್ಲಿ ಅಂದ್ರೆ ಅವರು ಮೊದಲು ಶಿವಾನುಭವದಲ್ಲಿ ಪ್ರಿಂಟ್ ಮಾಡ್ತಿದ್ರು, ಅದ್ರ ಮೇಲೆ ನೋಡಿಕೊಂಡು ನೋಡಿಕೊಂಡು ಮತ್ತೆ ಅದನ್ನ ಪುಸ್ತಕ ರೂಪದಲ್ಲಿ ತರ್ತಾ ಇದ್ರು. ಹೀಗಾಗಿ ಅದು ಬಹಳ ದೊಡ್ಡ ಕೊಡುಗೆ. ಇವತ್ತು ಒಂದು ವಿಶ್ವವಿದ್ಯಾಲಯ, ನಂತರ ಕರ್ನಾಟಕ ಯೂನಿವರ್ಸಿಟಿ ಮಾಡಿತು, ಬೇರೆ ಬೇರೆ ಮಠಗಳು ಮಾಡಿದವು, ಕರ್ನಾಟಕ ಸರ್ಕಾರ ಮಾಡಿತು, ನಂತರದ ಕೆಲಸಗಳು. ಆದ್ರೆ ಆರಂಭಿಕ ಒಬ್ಬ ವ್ಯಕ್ತಿಯಾಗಿ ಇಷ್ಟು ದೊಡ್ಡ ಪ್ರಮಾಣದ ಒಂದು ಸಂಸ್ಥೆಯ ರೂಪದಲ್ಲಿ ಈ ಏಕಾಂಗಿಯಾಗಿ ಹೋರಾಟ ಮಾಡಿ ಮಾಡಿದ್ದಿದೆಯಲ್ಲ, ಆಮೇಲೆ ವೈಯಕ್ತಿಕವಾಗಿ ಅವರಿಗೆ ಆರೋಗ್ಯದ ಸಮಸ್ಯೆ ಅಗಲೆಲ್ಲ ಬರ್ತಾವೆ, ಮನೆಯಲ್ಲಿ ಮಗನ ಸಾವಾಗುತ್ತೆ, ಅವರಿಗೆ ಇರತಕ್ಕಂಥದ್ದು ಈ ಬಡತನದ ಒಂದು ಪ್ರಶ್ನೆ, ಹಣಕಾಸಿನ ಸಮಸ್ಯೆ, ಹೀಗೆ ಬೇರೆ ಬೇರೆ ಎಲ್ಲ ಸಂದರ್ಭಗಳಲ್ಲೂ ಹಿಂಜರಿಯದೆ ಇವನ್ನ ಅವರು ಮಾಡ್ತಾರಲ್ಲ, ಅದು ತುಂಬಾ ದೊಡ್ಡ ಕೆಲಸ.
1: ಹೌದು. ಈಗ ಕುಂದಗೋಳ ಅವರ ಬಹಳಷ್ಟು ದೂರದೃಷ್ಟಿಯನ್ನ ನಮ್ಮ ಪಗು ಹೊಳಕಟ್ಟಿಯವರು ಹೊಂದಿದ್ರು. ಸಾಹಿತ್ಯ ಪತ್ರಿಕೋದ್ಯಮದ ಜೊತೆಗೆ ಸಂಘಟನೆ, ಬ್ಯಾಂಕಿಂಗ್,
0: ಅದರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ,
1: ನೇಕಾರಿಕೆ ಇದು ಕೂಡ ಮಾಡಿದ್ರು, ಜೊತೆಗೆ ಸಾಕಷ್ಟು ಸಂಸ್ಥೆಗಳನ್ನು ಕೂಡ ಅವರು ಸ್ಥಾಪನೆ ಮಾಡಿದ್ರು.
0: ಅದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಅವರು ಬಿಜಾಪುರದಲ್ಲಿ ಇದ್ದಾಗ ಒಬ್ಬ ವ್ಯಕ್ತಿ ಹೆಂಗಿರ್ತಾರಲ್ಲ, ಬಹಳಷ್ಟು ಜನರು ನಾವು ನೋಡ್ತೀವಿ, ತಾನು ತನ್ನದು ತನ್ನ ಹೆಂಡತಿ ತನ್ನ ಮಕ್ಕಳು ಅನ್ನುವಂತ ಒಂದು ಸೀಮಿತ ಪರಿಧಿಯಲ್ಲಿ ಸುತ್ತತಕ್ಕಂಥ ಜನ ಎಲ್ಲರೂ ಇರ್ತಾರೆ. ಆದರೆ ಈ ಸಮಾಜಕ್ಕಾಗಿ, ಸಾಹಿತ್ಯಕ್ಕಾಗಿ ಅಥವಾ ಸಂಘಟನೆಗಾಗಿ ಮುಂದಿನ ಜನ ಬದುಕಬೇಕು, ಅವರಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನೋದಕ್ಕೆ ತನ್ನನ್ನು ತಾನು ತನ್ನ ಬದುಕನ್ನು ಹಿಂಸರಿಸಿ ಮಾಡೋದಿದೆಯಲ್ಲ, ಅಂಥ ಅಪರೂಪದ ವ್ಯಕ್ತಿಗಳಲ್ಲಿ ಇವರೊಬ್ಬರು. ಇವರು ಮೊದಲು ಮಾಡತಕ್ಕಂಥದ್ದು 1910 ಬಿಜಾಪುರದಲ್ಲಿ BLD ಸಂಸ್ಥೆಯನ್ನು ಶುರು ಮಾಡ್ತಾರೆ. 12 ಸಿದ್ದೇಶ್ವರ ಬ್ಯಾಂಕನ್ನು ಶುರು ಮಾಡ್ತಾರೆ. 14 ಸಿದ್ದೇಶ್ವರ ಹೈಸ್ಕೂಲನ್ನು ಶುರು ಮಾಡ್ತಾರೆ. ಅವು ಇವತ್ತು ಬೃಹತ್ ಸಂಸ್ಥೆಗಳಾಗಿ ಬೆಳೆದು ಡೀಮ್ಡ್ ವಿಶ್ವವಿದ್ಯಾಲಯ ಆಗಿದೆ ಇವತ್ತು.
1: ಹೌದು.
0: ಆಮೇಲೆ ಅಲ್ಲಿ ಬರಗಾಲಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಬರಗಾಲ ಪರಿಹಾರ ಮಾಡಲಿಕ್ಕೆ ಒಂದು ಸಮಿತಿಯನ್ನು ಇವರು ಮಾಡ್ತಾರೆ. 1953 ಅಂತ ಅಂದ್ಕೊಂಡಿದ್ದೇನೆ. ಅವತ್ತು ಅವರು ಒಂದು ಭಾಷಣ ಮಾಡಿ ಆಕಾಶವಾಣಿಯಲ್ಲಿ ಶಿಕ್ಷಣ ಅನ್ನೋದು ಎಷ್ಟು ಮಹತ್ವದ್ದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಮಹಿಳೆಯರಿಗಾಗಿ ಮರಾಠಿಯಲ್ಲಿ ಇದ್ದ ಶಾಲೆಯನ್ನು ಕನ್ನಡದಲ್ಲಿ ಮರಾಠಿ ಶಾಲೆಯನ್ನು ಶುರು ಮಾಡೋದು. ಅಂದರೆ ಒಂದು ಕಡೆ ಶಿಕ್ಷಣ, ಒಂದು ಕಡೆ ಸಾಹಿತ್ಯ, ಒಂದು ಕಡೆ ಸಮಾಜ, ಒಂದು ಕಡೆ ಸಹಕಾರ ಸಂಘಗಳು. ಈಗ 20th ಮುಂಬೈ ವಿಧಾನ ಪರಿಷತ್ತಿನ ಸದಸ್ಯರಾದರು ಅವರು. ಆದರೆ ಅವು ಯಾವ ಅವರಿಗೆ ದೊಡ್ಡದನಿಸಲಿಲ್ಲ. ಮುಂದೆ 31 ಸೆನೆಟ್ ಸದಸ್ಯರಾದರು. ಅದಕ್ಕಿಂತ ಇದ್ರ ಕಡೆ ಹೆಚ್ಚು ಒಲವು ಕೊಟ್ಟರು ಅವರು. 1921 ಇಂಗ್ಲಿಷ್ಗೆ ಅನುವಾದವನ್ನು ಮಾಡಿ ಅಲ್ಲಿ ಪ್ರಕಟ ಮಾಡ್ತಾರೆ. ಅಲ್ಲಿ ಕೂಡ ಅವರು ಸಂಗೀತ ಕಳವಡಿಸಿ ಹಾಡುವಂತ ಪ್ರಯತ್ನವನ್ನು ಮಾಡಿಸ್ತಾರೆ. ಇಂಗ್ಲಿಷ್ ಆಂಟಿಕ್ವರಿಯಲ್ಲೂ ಕೂಡ ಅದನ್ನ ಪ್ರಿಂಟ್ ಮಾಡ್ತಾರೆ. ಒಂದು ಎಷ್ಟು ಒಬ್ಬ ವ್ಯಕ್ತಿ ಆಲೋಚನೆ ಮಾಡೋ ವಿಧಾನ. 1921 ಚಿಕ್ಕಮಗಳೂರಿನ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ವಚನ ಸಾಹಿತ್ಯದ ಹಿರಿಮೆ ಗರಿಮೆಗಳನ್ನು ಕುರಿತು ಅದ್ಭುತವಾದಂತ ಒಂದು ಭಾಷಣವನ್ನು ಮಾಡ್ತಾರೆ. 1926 ಬಳ್ಳಾರಿಯ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಕನ್ನಡ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಅವರು ಇಡೀ ನಾಡು ಮೆಚ್ಚಿಕೊಳ್ಳುವಂತ ರೀತಿಯಲ್ಲಿ ಅವರು ಅಲ್ಲಿ ಭಾಷಣವನ್ನು ಮಾಡ್ತಾರೆ. 1,000 ಹಸ್ತಪ್ರತಿಗಳನ್ನು ಸಂಗ್ರಹಿಸಿ 1928 ಪ್ರದರ್ಶನವನ್ನು ಇಟ್ಟು ಇಂಥ ಅಮೂಲ್ಯ ಸಂಪತ್ತು ನಮ್ಮ ನಾಡಿನಲ್ಲಿದೆ, ನಮ್ಮಲ್ಲಿ ಇದೆ, ಇದು ಇದನ್ನು ನೋಡಿ ಇದರ ಮಹತ್ವ ತಿಳ್ಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಜನರ ಗಮನಕ್ಕೆ ಬರುವ ರೀತಿಯಲ್ಲಿ 1928 ಅವರ ಅದೊಂದು ಪ್ರದರ್ಶನವನ್ನು ಕೂಡ ಏರ್ಪಾಡು ಮಾಡ್ತಾರೆ. ಬಹಳ ಆಶ್ಚರ್ಯ ಆಗ್ಬೋದು ನಿಮಗೆ, ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಬಹಳಷ್ಟು ಜನ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಹೊಳಕಟ್ಟಿಯವರದಿದೆಯಲ್ಲ, ಇವರು ಒಂದು ಕಡೆ ಒಂದು ಭಾಷಣದಲ್ಲಿ ಹೇಳ್ತಾರೆ, ಕರ್ನಾಟಕ ವಿಶ್ವವಿದ್ಯಾಲಯ ಇಲ್ಲೇ ಕಾರವಾರ ಬಂದರು ಇವೆಲ್ಲ ಈ ಕಡೆ ಎಲ್ಲ ಇರೋದ್ರಿಂದ ಇದು ಕೇವಲ 10 ಒಂದಾಗಬಾರದು, ಇದು ಮ್ಯಾಂಚೆಸ್ಟರ್ ವಿಶ್ವವಿದ್ಯಾಲಯದ ರೀತಿಯಲ್ಲಿ ಔದ್ಯೋಗಿಕ ಅವಕಾಶಗಳನ್ನು ಸೃಷ್ಟಿ ಮಾಡುವಂಥ ಒಂದು ವಿಶೇಷ ವಿಶ್ವವಿದ್ಯಾಲಯವಾಗಿ ಸ್ಥಾಪಿತವಾಗಬೇಕು ಅಂತ ಹೇಳಿದರು ಅವರು. ಮುಂದೆ ಅದೇ ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟನ್ನು ಕೊಡ್ತು ಅನ್ನೋದು ಕೂಡ ಬಹಳ ಸಂತೋಷದ ವಿಷಯ. ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ಬೋದು ನಾನು, ಡಾಕ್ಟರ್ ಪೌಟೆ ಅವರು ವೈಸ್ ಚಾನ್ಸಲರ್ ಆಗಿದ್ದರು, SS ಒಡೆಯರ್ ಅವರು ಅಲ್ಲಿ ರಿಜಿಸ್ಟರ್ ಆಗಿದ್ದರು. ಇವರ ವೈಯಕ್ತಿಕ ಬದುಕು ಎಷ್ಟು ಕಷ್ಟಕರವಾಗಿತ್ತು ಅಂತಲ್ಲಿ ನಾನು ಅದರ ಬಗ್ಗೆ ಓದಿರೋದ್ರಿಂದ ಅದನ್ನೊಂದು ಸನ್ನಿವೇಶವನ್ನು ನಿಮಗೆ ಹೇಳ್ತೇನೆ. 1956 ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡ್ತಾರೆ. ಪ್ರದಾನ ಮಾಡಿದ ಮೇಲೆ ಸಹಜವಾಗಿ ಮಾಮೂಲಿಯಾಗಿ ಎಲ್ಲರಿಗೂ ಊಟ ಇಟ್ಕೋತಾರೆ. ಊಟ ಇಟ್ಕೊಂಡಾಗ ಏನಾಗುತ್ತೆ, ಹಿಂಗೆ ಬೇಸಿಗೆ ದಿನಗಳು, ವಿಪರೀತ ಶೆಕೆ, ಇವರು ಕೋಟ್ ಹಾಕೊಂಡ್ಬಂದಿರ್ತಾರೆ. ಅಲ್ಲಿ ವೈಸ್ ಚಾನ್ಸಲರ್ ಹೇಳ್ತಾರೆ ಕೋಟ್ ತೆಗೆದು ಊಟಕ್ಕೆ ಬರ್ರಿ ಅಂತ. ಇವರು ಕೋಟ್ ತೆಗೆಯೋದಿಲ್ಲ, ಒಡೆಯರವ್ರು ಕರೆದು ಹೇಳ್ತಾರೆ ಒಳಗೆ ಹಂಗೆ ಹರಿದಪ್ಪ ಕೋಟ್ ಇರಲಿ, ಶೆಕೆ ತಡ್ಕೋತೀನಿ, ಅವಮಾನ ತಡ್ಕೊಳ್ಳೋದಿಲ್ಲ
1: ನೋಡ್ರಿ,
0: ಅಂಥ ಮಹಾನುಭಾವರವರು. ಆದರೆ ಇಷ್ಟೆಲ್ಲ ಇದ್ರು ಯಾರಾದರೂ ಅವರಿಗೆ ಸಹಾಯ ಮಾಡ್ತಾರಂತಂದರೆ ತಕ್ಷಣಕ್ಕೆ ಅವರು ಮಾಡ್ತಿದ್ದೇನೆಂದರೆ ಯಾವ ಗ್ರಂಥ ಪ್ರಿಂಟ್ ಮಾಡ್ಬೋದು, ಅದನ್ನು ಪ್ರಕಟಿಸಬಹುದು ಅನ್ನುವಂಥ ವಿಚಾರಗಳನ್ನು ಅವರು ಹೇಳ್ತಾ ಇದ್ರು ಅನ್ನೋದಿದೆಯಲ್ಲ, ಅವರ ಒಲವು ಎಷ್ಟಿತ್ತು ವಚನ ಸಾಹಿತ್ಯದ ಬಗ್ಗೆ ಅನ್ನೋದನ್ನು ನಾವು ವಿಚಾರ ಮಾಡ್ಬೋದು. ಹೊಳಕಟ್ಟಿಯವರ ಬಗ್ಗೆ MM ಕಲಬುರ್ಗಿಯವರು 15 ಸಂಪುಟಗಳಲ್ಲಿ ಅವರ ಸಮಗ್ರ ಸಾಹಿತ್ಯವನ್ನು ಪ್ರಕಟ ಮಾಡಿದ್ದಾರೆ ಮತ್ತು ಅವರ ಹೆಸರನ್ನು ಅಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಬಿಜಾಪುರದಲ್ಲಿ ಇಟ್ಟಿದ್ದಾರೆ. ಹಲವಾರು ಕಡೆ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ವಚನ ಪಿತಾಮಹ ಅನ್ನುವಂಥ ಹಲವಾರು ಅಭಿನಂದನ ಗ್ರಂಥಗಳು ಬಂದಿವೆ, ಸಾಕ್ಷ್ಯಚಿತ್ರಗಳು ಬಂದಿವೆ ಅವರ ಬಗ್ಗೆ. ಅವರ ಹುಟ್ಟಿದ ದಿನವನ್ನು ಕರ್ನಾಟಕ ಸರ್ಕಾರ 2 ವಚನ ರಕ್ಷಣೆಯ ದಿನ ಅನ್ನುವಂಥ ಒಂದು ರೀತಿಯಿಂದ ಅವರು ಸಾರಿದ್ರೋದ್ರಿಂದ ಇವತ್ತು ಅದು ಕೂಡ ಆಚರಣೆಯಲ್ಲಿ ಬರ್ತಾ ಇದೆ ಅನ್ನೋದನ್ನು ನಾವು ನೆನಪಿಸ್ಕೊಳ್ಬೇಕು. ಇವರು 84 ಬದುಕಿದ್ರು. 84

0: ಅಲ್ಲಿ 61-62 ವರ್ಷಗಳ ಕಾಲ ವಚನ ಸಾಹಿತ್ಯಕ್ಕೆ ತಮ್ಮ ಬದುಕನ್ನು ಮೀಸಲಿಟ್ಟಂಥ ಮಹಾನುಭಾವರು ಇವರು. ಇವರು 1964 ಜೂನ್ 29 ಲಿಂಗೈಕ್ಯರಾಗ್ತಾರೆ. ಇವತ್ತು ನಾವು ಯಾರಿಂದಲೂ ಅಂತ ಅದು ನಿರೀಕ್ಷೆ ಮಾಡಲಿಕ್ಕೆ ಅಂತ ಬದ್ಧತೆ ಅಂತ ನಾವೇನು ಕಮಿಟ್ಮೆಂಟ್ ಅಂತೇವಿ, ಒಂದು ವಿಷಯಕ್ಕೆ ಓದಿ ಅದನ್ನು ಮರೆತು ಬಿಡ್ತೇವೆ. ಅವರು ಮರಿತಿರಲಿಲ್ಲ. ಬಸವ ಶರಣರದ್ದು ಒಂದು ಮಾತಿದೆ, ಈ ಶಿಕ್ಷಣ ಅನ್ನೋದು ಓದಲ್ಲ, ಓದಿ ತಿಳಿದು ಅದರಂತೆ ನಡೆಯುವುದು ಅಂತ. ಜ್ಞಾನ ಅಂದರೆ ಅದು ಕ್ರಿಯೆ ಇರಬೇಕು, ಅರಿವು ಬಂದರೆ ಆಚಾರ ಇರಬೇಕು, ನುಡಿ ಬಂದರೆ ಅದರಂಗೆ ನಡೆ ಇರಬೇಕು ಅಂತ. ಇಂಥ ಅರಿವು ಆಚಾರ ನಡೆ ನುಡಿ ಜ್ಞಾನ ಕ್ರಿಯೆ ಒಂದಾಗಿ ಅವರು ಅದನ್ನು ಅರಿತುಕೊಂಡ್ರು, ತಾವರಗಿಸಿಕೊಂಡ್ರು, ಅದನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸಿದರು, ಜಗತ್ತಿಗೆ ತಿಳಿಸಿದರು. ಒಂದು ಸಾರ್ಥಕ ಶರಣ ಸಂಸ್ಕೃತಿ, ಅದರ ಸಿದ್ಧಾಂತ, ಅದರ ತತ್ವಗಳನ್ನು ಜಗತ್ತಿಗೆ ತಿಳಿಯಪಡಿಸುವಂಥ ಅಗಾಧವಾದ ಕೆಲಸವನ್ನು ಅವರು ಮಾಡಿದರು. ಒಬ್ಬ ವ್ಯಕ್ತಿಯಾಗಿ, ಶಕ್ತಿಯಾಗಿ, ಸಂಸ್ಥೆಯಾಗಿ ಈ ನಾಡಿಗೆ ಅವರ ಕೊಟ್ಟಂಥ ಕೊಡುಗೆ ಇದೆಯಲ್ಲ, ತುಂಬ ದೊಡ್ಡದು ಅಂತ ನಾ ಹೇಳಬಲ್ಲೆ.
1: ಅವರ ಈ ಒಂದು ನಿಸ್ವಾರ್ಥ ಸೇವೆಯನ್ನ ಗುರುತಿಸಿ ಸಾಕಷ್ಟು ಗೌರವ ಸನ್ಮಾನ ಪುರಸ್ಕಾರಗಳು ಕೂಡ ಬಂದವು. 1920 ಮುಂಬೈನ ವಿಧಾನ ಪರಿಷತ್ತಿನ
0: ಸದಸ್ಯರು ಮಾಡಿದ್ರು. ಆಮೇಲೆ ರಾವ್ ಸಾಹೇಬ್ ಅಂತೇಳಿ ಬ್ರಿಟಿಷ್ ಸರ್ಕಾರ ಅವರಿಗೆ ಪ್ರಶಸ್ತಿಗಳನ್ನು ಕೂಡ
1: 1933 ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷತೆಯನ್ನ ಅವರು ವಹಿಸಿದ್ರು. ಎಲೆಮರೆ ಕಾಯಿಹಂಗ ಸೇವೆ ಮಾಡಿದ್ರು ಕೂಡ ಸಮಾಜಕ್ಕೆ ಒಂದು ಬೆಳಕನ್ನ ನೀಡಿದವರು ವಚನ ಪಿತಾಮಹ ಪಗು ಹೊಳಕಟ್ಟಿಯವರು. ಅಂದ್ರೆ ಇವತ್ತು ನಮ್ಮ ಯುವ ಪೀಳಿಗೆ ಇಂಥ ಮಹಾನ್ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆ, ಅವರು ಮಾಡಿದ ಸಾಧನೆ, ಈ ನಿಟ್ಟಿನಲ್ಲಿ ಇನ್ನೊಂದು ಸ್ವಲ್ಪ ಆಳವಾದ ಅಧ್ಯಯನವನ್ನು ಕೂಡ ಇವತ್ತಿನ ಯುವ ಪೀಳಿಗೆ ಮಾಡಬಹುದು
0: ನನಗೆ ಅನಿಸುತ್ತೆ.
1: ಕುಂದಗೋಳ ಅವರ, ನಮ್ಮ ಇವತ್ತಿನ ಈ ಮಾತುಕತೆಯೊಳಗ ನಾವು ಬೇರೆ ಏನು ಮಾತಾಡದೇನೆ ಪಗು ಹೊಳಕಟ್ಟಿ ಅವರ ಒಂದು ಸಾಧನೆಯನ್ನ, ಅವರು ಮಾಡಿದ ಕೆಲಸವನ್ನ ನಾವು ಮತ್ತೆ ನೆನಪಿಸಿಕೊಂಡಿವಿ. ನೀವು ಹೇಳಿದಂಗ ನೆನಪಿಸಿಕೊಂಡ್ರೆ ಸಾಲದು, ಇದರ ಬಗ್ಗೆ ಇನ್ನೂ ಆಳವಾದ ಅಧ್ಯಯನ ಆಗಬೇಕು. ಅಧ್ಯಯನದ ಜೊತೆ ಜೊತೆಗೆ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ನಾವು ಪಗು ಹೊಳಕಟ್ಟಿ ಅವರಿಗೆ ಸಲ್ಲಿಸುವಂತ ನಿಜವಾದ ಒಂದು ಗೌರವ ಅಂತ ಹೇಳ್ತಾ ಸಂದರ್ಶನ ಮುಗಿಸೋಣ. ನಮಸ್ಕಾರ.
0: ನಮಸ್ಕಾರ.
2: ವಚನ ಪಿತಾಮಹ ಫಗು ಹಳಕಟ್ಟಿಯವರ ಜನ್ಮದಿನದ ಅಂಗವಾಗಿ ಅವರ ಸಾಧನೆಗಳನ್ನು ಕುರಿತು ಡಾಕ್ಟರ್ ಸಿಎಂ ಕುಂದಗೋಳ್ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಇದುವರೆಗೆ ಕೇಳಿದಿರಿ. ಸಂಕಲನ ಶೈಲಜಾ ರಾಜ್ಕುಮಾರ್.
3: ಆಕಾಶವಾಣಿ ಧಾರವಾಡ.
4: Hello and welcome. Joining us today is Dr. Ramesh Pol, Senior Pediatrician from Bagalkot, to share expert tips on keeping children healthy during the monsoon. Doctor, schools have reopened and the rainy season is here. Why do children tend to fall sick more often during this time?
5: During the school reopening period and the monsoon season, children are more likely to develop cold, cough and fever. Changes in weather, getting wet in the rain and staying in damp clothes for long periods can all contribute to the illness. In addition, when children return to school, they spend time in crowded classrooms. Sharing common spaces and objects and interacting closely with other children make it easier for viral infections to spread. Parents should encourage children to wash their hands frequently. Wet clothes should be changed immediately after coming from the rain. Children should not be sent to the school wearing damp shoes, socks and uniforms.
4: This message is issued in public interest by Alembic Pharmaceuticals Limited.
6: 35 years of clinical excellence with compassion.
7: From life-saving emergencies to advanced cardiac and multi-specialty expertise,
6: Bengaluru has placed its trust in one name.
7: Choose the care Bengaluru believes in.
6: Call 96868-60310. Fortis Hospital, Cunningham Road. With you for life.
8: Kelugri. ಇಂಗ್ಲೆಂಡ್ ಹಾಗೂ ಸೌತ್ ಆಫ್ರಿಕಾ ತಂಡಗಳ ನಡುವೆ ಇಂಗ್ಲೆಂಡಿನ ಓವಲ್ನಲ್ಲಿ ನಡೆಯುವ ಐಸಿಸಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಎರಡನೇ ಸೆಮಿಫೈನಲ್ ಆಟವನ್ನು ರಾತ್ರಿ 10:30 ಆಟದ ಕೊನೆಯವರೆಗೆ ಕೇಳುವಿರಿ ಡಿಆರ್ಎಂ ವಾಹಿನಿಯಲ್ಲಿ. ನ್ಯೂಸ್ ಆನ್ ಏರ್ ಆಪ್ನಲ್ಲಿ ನಮ್ಮ ಸ್ಟುಡಿಯೋ ಕಾರ್ಯಕ್ರಮಗಳನ್ನು ಆಲಿಸಲಿದ್ದೀರಿ.

ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು 10:30, 10:45 ಜಾನಪದ ಸಂಗೀತ ಕಾರ್ಯಕ್ರಮ. ಕೇಳು ಗೆಳತಿ ನೇರ ಫೋನಿನ ಕಾರ್ಯಕ್ರಮ 11:00. ರೇಖಾ ಹೆಗಡೆಯವರಿಂದ ಶಾಸ್ತ್ರೀಯ ಗಾಯನ 11:30, 12:05 ವನಿತಾ ವಿಹಾರ. ವಿಜಯಪುರದ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿಯವರೊಡನೆ ಸಂದರ್ಶನ, ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ಕೇಂದ್ರದ್ದು. ಆರೋಗ್ಯ ಕಾರ್ಯಕ್ರಮ ಕೇಳಲಿದ್ದೀರಿ 12:35. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಕಾರ್ಯಕ್ರಮವನ್ನು ಆಲಿಸುವಿರಿ. 1:20 ಜಾನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇರೋಣ ತಾಲೂಕಿನ ಚಿಕ್ಕಮಣ್ಣೂರಿನ ಯಲ್ಲಪ್ಪಗೌಡ

0: ಸಂಗೀತ ಕಾರ್ಯಕ್ರಮ. ಇಂದಿನ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ರೋಣ ತಾಲೂಕಿನ ಚಿಕ್ಕಮಣ್ಣೂರಿನ ಯಲ್ಲಪ್ಪಗೌಡ ಎಸ್ ಕೆಂಚನಗೌಡರ್ ಹಾಗೂ ಮೇಳದವರಿಂದ ಕರಡಿ ಮಜಲು. ಹಲೋ ಅಭಿಲಾಷಾ, ನೇರ ಫೋನಿನ ಕಾರ್ಯಕ್ರಮ ಮಧ್ಯಾಹ್ನ 1:30. ಸಂಜೆ ಕೃಷಿರಂಗದಲ್ಲಿ 6:51. ಧಾರವಾಡದ ಹೊಸ ಯಲ್ಲಾಪುರದ ಪ್ರಗತಿಪರ ರೈತರಾದ ಶಿವಾನಂದ ಫಕೀರಪ್ಪ ಗಾಮನಗಟ್ಟಿ ಅವರೊಡನೆ ಕೃಷಿ ಬದುಕಿನ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ಆಕಾಶವಾಣಿ ಧಾರವಾಡ ಸುಗಮ ಸಂಗೀತ ಕಾರ್ಯಕ್ರಮ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಇಂದಿನ ಸುಗಮ ಸಂಗೀತದಲ್ಲಿ ವಿಜಯ ವಿಠಲದಾಸರ ಕೃತಿ ಹಾಗೂ ಪುರಂದರದಾಸರ ಕೃತಿಯನ್ನು ಕೇಳುವಿರಿ. ಸುಗಮ ಸಂಗೀತವನ್ನು ಹಾಡುತ್ತಾರೆ ಸುಪ್ರಿಯಾ ಹೆಗಡೆ. ಮೊದಲಿಗೆ ವಿಜಯ ವಿಠಲದಾಸರ ಕೃತಿ.

0: ಇದುವರೆಗೆ ಸುಪ್ರಿಯಾ ಹೆಗಡೆಯವರಿಂದ ಸುಗಮ ಸಂಗೀತ ಕೇಳಿದಿರಿ.
1: ಆಕಾಶವಾಣಿ ಧಾರವಾಡ ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕನಕ ದೀಪ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಕೇಳಿ ಕನಕ ದೀಪ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಸಂತ ಕವಿ ಕನಕದಾಸರ ಬದುಕು ಬರಹ ವಿಚಾರಗಳ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದೆ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
1: ಕನಕದಾಸರ ಕುರಿತು ಪಿಜಿ, ಡಿಪ್ಲೊಮಾ, ಎರಡು ಮತ್ತು ಮೂರನೇ ಸೆಮಿಸ್ಟರ್ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಕನಕದಾಸರ ಜೀವನ, ಸಾಧನೆ, ಕೊಡುಗೆಗಳ ಕುರಿತು ಅಧ್ಯಯನ ಲಭ್ಯ.
2: ಸುವ್ಯವಸ್ಥಿತ ಸಭಾಭವನ, ಡಿಜಿಟಲ್ ಗ್ರಂಥಾಲಯ, ಸ್ಮಾರ್ಟ್ ಕ್ಲಾಸ್, ಕನಕದಾಸರ ಗೀತೆ, ಕೀರ್ತನೆ, ಸುಳಾದಿಗಳ ಧ್ವನಿ ಸುರುಳಿ ಹಾಗೂ ಪುಸ್ತಕಗಳ ಪ್ರಕಟಣೆ.
1: ನಗರ, ಗ್ರಾಮೀಣ ಪ್ರದೇಶ, ಶಾಲಾ ಕಾಲೇಜುಗಳಲ್ಲೂ ಕನಕರ ಪ್ರಚಾರ, ಉಪನ್ಯಾಸ.
2: ಕನಕದಾಸರು ಮತ್ತು ವ್ಯಕ್ತಿತ್ವ ವಿಕಸನ ಕುರಿತು ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ ಆಯೋಜಿಸುತ್ತಿದೆ ಕನಕ ಅಧ್ಯಯನ ಪೀಠ.
1: ಕನಕ ಜಯಂತ್ಯುತ್ಸವ, ರಾಷ್ಟ್ರೀಯ ವಿಚಾರ ಸಂಕಿರಣ, ಪ್ರಬಂಧ, ಭಾಷಣ, ರಸಪ್ರಶ್ನೆ ಸ್ಪರ್ಧೆ, ಕನಕರ ನೃತ್ಯ ರೂಪಕ, ಭಜನೆ, ನಾಟಕ ಇತ್ಯಾದಿಯಾಗಿ ನಾಡಿನಾದ್ಯಂತ ಕನಕದಾಸರ ಸಮಗ್ರ ಸಾಹಿತ್ಯ ಅಧ್ಯಯನಕ್ಕೆ ಕಂಕಣಬದ್ಧವಾಗಿದೆ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಸಂಪರ್ಕಿಸಿ ಸಂಯೋಜಕರು ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
1: ಕನಕದಾಸರ ತತ್ವಾದರ್ಶಗಳನ್ನು ಮುನ್ನೆಲೆಗೆ ತರುತ್ತಿದೆ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
3: ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ವೈಡಿ ಅಗಸಿಮನಿ, ನಿವೃತ್ತ ಉಪ ಪೊಲೀಸ್ ಅಧೀಕ್ಷಕರು, ಸಂಪಿಗೆ ನಗರ, ಧಾರವಾಡ.
4: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಕನಕದೀಪ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಕನಕದಾಸರಿಂದ ರಚಿತವಾದ ರಾಮಧಾನ್ಯ ಚರಿತೆ ಪುಟ್ಟ ವಿಡಂಬನ ಕಾವ್ಯ. ರಾಗಿ, ನರೆದಲೆಗ ಹಾಗೂ ಭತ್ತ ವ್ರೀಹಿಗ ಇವರಿಬ್ಬರ ನಡುವೆ ಯಾರು ಹೆಚ್ಚು ಯಾರು ಕಡಿಮೆ ಎಂಬ ಜಗಳವು ಉದ್ಭವಿಸಿದಾಗ ರಾಮನು ಇವರಿಬ್ಬರ ವ್ಯಾಜ್ಯವನ್ನು ಪರಿಹರಿಸಿದ ಪ್ರಸಂಗವೇ ರಾಮಧಾನ್ಯ ಚರಿತೆಯ ಕಥಾಹಂದರ. ಅಂದಿನ ದಿನಮಾನಗಳಲ್ಲಿ ಇದ್ದ ವರ್ಗ ವರ್ಣ ತಾರತಮ್ಯಗಳ ಪ್ರತೀಕವಾಗಿ ಕಂಡುಬರುವ ಈ ಕಾವ್ಯ ರೂಪಕ ಕಾವ್ಯವೂ ಅಂತ ಹೇಳಬಹುದು. ಕನಕದಾಸರ ರಾಮಧಾನ್ಯ ಚರಿತೆಯ ವಾಚನ ಮತ್ತು ವ್ಯಾಖ್ಯಾನದ ಈ ಕಾರ್ಯಕ್ರಮದ ಹಿಂದಿನ ಸಂಚಿಕೆಯ ಸಾರಾಂಶ ಹೀಗಿದೆ. ರಾಮಧಾನ್ಯ ಚರಿತೆಯನ್ನು ಹರಿಹರರಲ್ಲಿ ಭೇದವೆಣಿಸದೆ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ವರಪುರದ ಚನ್ನಿಗರಾಯ, ಪರಮೇಶ್ವರ, ಗಜಾನನ, ಶಾರದೆಯನ್ನು ಸ್ತುತಿಸಿದ ಕವಿ ಗುರು ಹಿರಿಯರನ್ನು, ಪೂರ್ವ ಕವಿಗಳನ್ನು ಸ್ಮರಿಸಿಕೊಂಡು ಆರಂಭಿಸಿದ ಕಥೆಯಲ್ಲಿ ಭೂಮಂಡಲದ ಸಮಸ್ತ ಜನತೆ ಆಧರಿಸುವಂತೆ ರಾಮಧಾನ್ಯದ ಕಥೆ ಹೇಳುತ್ತೇನೆ. ಪ್ರೇಮದಿಂದ ಆಧರಿಸಿ ಕೇಳುವ ಜನರ ಮನೋಭಿಲಾಷೆಯನ್ನು ಕರುಣೆಯಿಂದ ರಘುರಾಮ ಪೂರೈಸುತ್ತಾನೆ ಎನ್ನುತ್ತಾರೆ ಕನಕದಾಸರು. ಕೌರವೇಂದ್ರನಿಗೆ ಸೋತು ವನವಾಸಿಯಾದ ಧರ್ಮರಾಜ ಕಾಡಿನಲ್ಲಿ ನೆಲೆಸಿರುವಾಗ ನೊಂದ ಪಾಂಡವರ ಮನಸ್ಸಿಗೆ ಸಾಂತ್ವನ ಹೇಳಲು ಶಾಂಡಿಲ್ಯ ಮುನಿ ಅಲ್ಲಿಗೆ ಆಗಮಿಸುತ್ತಾರೆ. ಆಗ ಧರ್ಮರಾಯನು ಮುನಿಗಳಿಗೆ ನಮಸ್ಕರಿಸಿದಾಗ, ಎಲೆ ಅರಸು, ಶ್ರೀಮಂತಿಕೆಯಾಗಲಿ ಬಡತನವಾಗಲಿ ಸ್ಥಿರವಲ್ಲ, ಪರಿಹಾರವಾಗುತ್ತವೆ ಎಂದಾಗ, ನಿಮ್ಮಂಥ ದೇವಋಷಿಗಳ ಕರುಣೆ ನಮ್ಮ ಮೇಲಿರಲು ನಮ್ಮ ಕಷ್ಟಗಳೆಲ್ಲ ದೂರವಾಗಿ ತಮ್ಮ ದರ್ಶನ ಮಾತ್ರದಿಂದ ನಾವು ಪಾವನರಾದೆವು, ನಮಗೆ ನೀವು ಬುದ್ಧಿಯನ್ನರುಹಿ ಎಂದು ಧರ್ಮರಾಜ ಕೇಳಿದಾಗ,

ಆಗ ನಸು ನಗುತ್ತಾ ಆ ಮುನಿನಾಥನಾದ ಶಾಂಡಿಲ್ಯನು ಹೀಗೆ ಹೇಳ್ತಾನೆ, ಭೂಮಿಯಲ್ಲಿ ನಾಲ್ವರು ಅರಸರು ಶ್ರೇಷ್ಠರು ಸತ್ಯವಂತರೆಂದು ಹೆಸರಾಗಿದ್ದಾರೆ, ನಳರಾಜ, ಧೀರನಾದ ರಾಮ, ಯುಧಿಷ್ಠಿರ ಹಾಗೂ ಹರಿಶ್ಚಂದ್ರರು. ಜಗತ್ತೆಲ್ಲ ನಿಮ್ಮನ್ನು ಹೀಗೆ ಅಂತ ಸ್ತುತಿಸ್ತಾ ಇದೆ. ಇದರಲ್ಲಿ ಗುಣಹಾರನಾದ ರಘುಪತಿಯು ನರೆದಲೆಗ ಅಂದರೆ ರಾಗಿ ಮತ್ತು ವ್ರೀಹಿ ಅಂದರೆ ಅಕ್ಕಿಗಳಿಗೆ ಧರ್ಮವನ್ನು ಹೇಳಿದ ಒಂದು ಕಥೆ ಇದೆ ಎಂದು ಹೇಳುತ್ತಾರೆ.

ಇದನ್ನು ಕೇಳಿದ ಯುಧಿಷ್ಠಿರನು, ರಾಮಚರಿತ್ರೆಯನ್ನು ನೀವೆನಗೆ ಹೇಳಿದರೆ ಕೇಳ್ತೇನೆ ಅಂತ ಹೇಳಿದಾಗ ಮನದಲ್ಲಿ ನಸು ನಗುತ್ತಾ ಮುನಿ ಶಾಂಡಿಲ್ಯನು, ಅನುನಯದಿಂದ ಆಧರಿಸಿ ಭೂಪನ ಮನಸ್ಸಿನಲ್ಲಿರುವಂತೆ ಆ ಮಹಾಕಥೆಯನ್ನು ಬಿತ್ತರಿಸಿದ.

ಕುಂತಿತನಯನೇ ಕೇಳು. ಗಂಗಾ ನದಿಯ ಉತ್ತರ ಭಾಗದಲ್ಲಿ ವಿಶಾಲವಾದ ವೈಭವಪೂರ್ಣವಾಗಿ ಶೋಭಿಸುವ ಅಯೋಧ್ಯಾ ನಗರವನ್ನು ಆಳುವ ಸೂರ್ಯ ಕುಲಾನ್ವಯಶೀಲನಾದ ದಶರಥ

0: ದಶರಥನಿಗೆ ಕೌಸಲ್ಯೆಯಲ್ಲಿ ಜನಿಸಿದ ರಸಿಕ ಗುಣನಿಧಿಯಾದ ರಾಮನೆಂಬ ರಾಜನು ರಾಕ್ಷಸಿಯಾದ ತಾಟಕಿ ಸೇರಿದಂತೆ ಮಾರೀಚ, ಸುಬಾಹು ಮೊದಲಾದವರನ್ನು ಸಂಹರಿಸಿ ಸಮೂಹವನ್ನು ರಕ್ಷಿಸಿ ಅಹಲ್ಯಾ ಶಾಪವನ್ನು ಪರಿಹರಿಸಿ ಅನುಜ ಮುನಿಸಹಿತನಾಗಿ ಮಿಥಿಲಾ ನಗರಕ್ಕೆ ಬರ್ತಾನೆ.
1: ಹಾರ

0: ಶಿವಧನಸ್ಸನ್ನು ಮುರಿದು ಒಳ್ಳೆಯ ಮುಹೂರ್ತದಲ್ಲಿ ಸೀತೆಯನ್ನು ಮದುವೆಯಾಗಿ ತಮ್ಮಂದಿರು ಹಾಗೂ ಹೆಂಡತಿಯಾದ ಸೀತೆಯೊಂದಿಗೆ ಮಿಥಿಲಾನಗರದಿಂದ ಹೊರಟನು. ಹೀಗೆ ಬರುವಾಗ ದಾರಿಯಲ್ಲಿ ಕಂಡ ಪರಶುರಾಮನನ್ನು ಗೆದ್ದು ದೇವತೆಗಳು ಸಂತಸ ಪಡುವಂತೆ ರಾಜ ಟಿವಿಯಿಂದ ಅಯೋಧ್ಯಾ ನಗರವನ್ನು ಪ್ರವೇಶ ಮಾಡಿದ.
1: ಇದುವರೆಗೆ ಕನಕದಾಸರ ರಾಮಧಾನ್ಯ ಚರಿತೆಯ ವಾಚನ ಹಾಗೂ ವ್ಯಾಖ್ಯಾನ ಕೇಳಿದಿರಿ. ವಾಚಿಸಿದವರು ಶ್ರೀಮತಿ ಗಾಯತ್ರಿ ಸರದೇಶ್ ಪಾಂಡೆ. ವ್ಯಾಖ್ಯಾನ ಮಾಡಿದವರು ಧಾರವಾಡ ತಾಲೂಕು ನಿಗದಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಡಾ ಶ್ರೀಧರ ಹೆಗಡೆ ಭದ್ರನ್. ಕನಕದಾಸರ ರಾಮಧಾನ್ಯ ಚರಿತೆ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ ಮುಂದಿನ ವಾರ ಮತ್ತೆ ಮುಂದುವರಿಯಲಿದೆ. ಕೇಳುಗರಿಗೆಲ್ಲ ನಮಸ್ಕಾರ.
2: ಕನಕ ದೀಪ ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿಯನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಪ್ರಸ್ತುತಿ ನೆರವು
3: ತ್ರಿವೇಣಿ ಬೆಟಗೇರಿ.
2: ಸಹಕಾರ ಕನಕ ಅಧ್ಯಯನ ಪೀಠದ ಸಂಯೋಜಕರಾದ ಡಾಕ್ಟರ್ ಹನುಮಗೌಡ ಸಿ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
1: ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದವರು ವೈಡಿ ಅಗಸಿ.

0: ಮನಿ, ನಿವೃತ್ತ ಉಪ ಪೊಲೀಸ್ ಅಧೀಕ್ಷಕರು, ಸಂಪಿಗೆ ನಗರ, ಧಾರವಾಡ.
1: ಮತ್ತೆ ಮುಂದಿನ ವಾರ ಕಾರ್ಯಕ್ರಮ ಕನಕ ದೀಪ.
2: ಆಕಾಶವಾಣಿ ಧಾರವಾಡ. ಹಲೋ ನಂದನಾ, ಹಲೋ ನಂದನಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಶ್ರೋತೃಗಳನ್ನು ಸ್ವಾಗತ ಮಾಡ್ತಾ ಕರೆಗಳು ಬರ್ತಾ ಇವೆ. ಮೊದಲೇ ಕರೆ ತಗೊಳ್ಳಂತ. ಹಲೋ,
3: ಶುಭೋದಯ ಮೇಡಮ್.
2: ಶುಭೋದಯ, ಯಾರು ಮಾತಾಡೋದು?
3: ನಾವು ಬೆಳಗಾವಿಯಿಂದ ವಿಜಯ್ ಕುಮಾರ್ ಬಸ್ಮೆ.
2: ಓ, ಬಸ್ಮೆ ಅವ್ರಿಗೆ ಮೊದಲೇ ಕಾಲ್ ಸಿಕ್ಬಿಡ್ತು.
3: ಹೌದ್ರಿ ಮೇಡಮ್,
2: ಈಗ ಯಾವ ಕರೆ ಕೇಳ್ತಿರೋ, ಇನ್ನೊಬ್ಬ ಸ್ನೇಹಿತರಿಗೆ ಅನುಕೂಲ ಮಾಡ್ತಿರೋ? ಚಂದನದ ಗೊಂಬೆ. ಆ ಗೀತೆ ಕೇಳಿಕೆ ಇವತ್ತು ನೀವು ಕರೆ ಮಾಡಿರಿ.
3: ಸಂಗೀತ ಸಾಹಿತ್ಯ ಬಹಳ ಚಂದ ಐತ್ರಿ.
2: ಈಗ ನಿಮ್ಗ ಕೇಳಿರೋ ಗೀತೆನ ಪ್ರಸಾರ ಮಾಡ್ತೀವಿ. ನಮಸ್ತೆ.
3: ನಮಸ್ಕಾರ.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
0: ಯಾಕೆ ಆದ್ರೆ?
1: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ, ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವಾಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ. ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಹಲೋ.
6: ಹಲೋ ಹಲೋ, ನಮಸ್ಕಾರ ಮೇಡಮ್.
5: ನಮಸ್ತೆ, ಎಲ್ಲಿಂದ ಕರೆ ಮಾಡಿರಿ?
6: ಹುಬ್ಬಳ್ಳಿಯಿಂದ್ರಿ, ಮಂಟ್ರೋಡ್ರಿ.
5: ತಮ್ಮ ಹೆಸರು?
6: ಅಶೋಕ್ ಬೊಂಬ್ಳೆ.
5: ಅಶೋಕ್ ಅವರು, ಅವ್ರಿಗೀಗ ಯಾವ ಗೀತೆ ಕೇಳ್ಬೇಕಂತ ಹೇಳಿ ಕರೆ ಮಾಡಿದ್ದು?
6: ನಾವು ಇವತ್ತು ಗಾಳಿಗೋಪುರ ದಂಟಪಾಲ ಆಗಿದ್ದು. ಯಾರಿಗೆ ಯಾರು
5: ಗಾಳಿಗೋಪುರದಿಂದ?
6: ಹ್ಞೂ ಮೇಡಮ್.
5: ಯಾರಿಗೆ ಈ ಗೀತೆನ ಕೇಳ್ಬೇಕಂತ ಹೇಳಿ ನಿಮ್ಗೆ ಕರೆ ಸಿಕ್ಬಿಡ್ತು?
6: ಹೌದ್ರಿ ಮೇಡಮ್.
5: ಹೆಂಗ ಅನಿಸ್ಲಿಕ್ಕತ್ತದ?
6: ತುಂಬಾ ಚೆನ್ನಾಗಿದೆ,
5: ಖುಷಿ ಆಯ್ತಲ್ಲ. ಈ ಖುಷಿಯೊಳಗ ಈ ಗೀತೆ ಕೇಳ್ರಿ, ಕರೆ ಮಾಡಿ ಧನ್ಯವಾದ. ನಮಸ್ಕಾರ.
6: ನಮಸ್ಕಾರ ಮೇಡಮ್.

0: ಕೇಳುಗರೆ, ತಾವೀಗ ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಮುಂದಿನ ಕರೆ ನೋಡೋಣ. ಹಲೋ,
1: ನಮಸ್ತೆ.
0: ನಮಸ್ತೆ, ಯಾರು ಮಾತಾಡೋದು, ಎಲ್ಲಿಂದ ಕರೆ ಮಾಡಿರಿ?
1: ಶಿವಲಿಂಗಯ್ಯ.
0: ಶಿವಲಿಂಗಯ್ಯ ಅವರು
1: ಆರಾಮದ್ರಿ ಮೇಡಮ್?
0: ಆರಾಮಿದೀವ್ರಿ. ತಾವೆಲ್ಲ ಆರಾಮ?
1: ನಾವು ಆರಾಮದ್ರಿ.
0: ಇವತ್ ಯಾವ ಗೀತೆ?
1: ದೊಡ್ಡ ಮನೆ ಹುಡುಗರಿ ಮೇಡಮ್ ರೀ.
0: ಹಾ, ದೊಡ್ಡ ಮನೆ ಹುಡುಗ ಆ ಸಿನಿಮಾ ಬೇಕಾ? ನಾ ನೀವೇನಾರು ನನ್ನ ಜೊತೆ ಮಾತಾಡ್ತಾ ಇದ್ದೀರಿ ಅಂತ ಹೇಳಿ ಕೇಳ್ತಾ ಇದ್ದೆ. ದೊಡ್ಡ ಮನೆ ಹುಡುಗದಿಂದ ಯಾವ ಗೀತೆ ಬೇಕು?
1: ಯಾಕೆ ಹುಡುಗ ಮೈಯಾಗ ಹೆಂಗ ಐತಿ ಜಾಸಂದೆ?
0: ಹೌದಾ?
1: ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಭಾಷೆಯನ್ನ ಅದ್ರೊಳಗೆ ಅಳವಡಿಸಿರಲ್ರೆ ಬಹಳ ಇಷ್ಟ ಆಗ್ತದ್ರಿ ಮೇಡಮ್. ಹಾಡ
0: ತ್ರಾಸ ಆಕತಿ ಆ ಗೀತೆ ಬೇಕಾ? ಆಯ್ತು, ನೀವು ಕೇಳಿದ್ದಕ್ಕೆ ಧನ್ಯವಾದ, ಕರೆ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಾ ಈ ಗೀತೆನ ಕೇಳ್ರಿ, ಖುಷಿಯಾಗಿರ್ರಿ.
1: ಥ್ಯಾಂಕ್ಸ್ ರೀ ಮೇಡಮ್.
0: ನಮಸ್ತೆ.

0: ಹಲೋ, ನಂದನ ಕಾರ್ಯಕ್ರಮ.
1: ಹಲೋ ಮೇಡಮ್.
0: ಹಲೋ, ಯಾರು ಮಾತಾಡೋದು?
1: ಇಲ್ಲಿ ಧಾರವಾಡದಿಂದ ಸರ್.
0: ಧಾರವಾಡದಿಂದ. ತಮ್ಮ ಹೆಸರು?
1: ಶಿವಾನಂದ್ ಅಂತ.
0: ಶಿವಾನಂದ್ ಅವರು. ಶಿವಾನಂದ್ ಅವರಿಗೆ ಕರೆ ಸಿಕ್ತು. ಯಾವ ಗೀತೆ ಕೇಳಿ ಕರೆ ಮಾಡಿರಿ?
1: ಎಷ್ಟು ಒಂದು ವರ್ಷ ಆಯ್ತು ರೀ ಅಮ್ಮ, ನಾನು ನೋಡಕೈತೆ. ಒಬ್ರು ಏನು ಇದೇ ಹಚ್ಚಿದ್ರು ನೋಡ್ರಿ, ಅವ್ರ ಹೊಳೆ ಮೇಲೆ ಅವ್ರ.
0: ಹೌದು, ಹಂಗ ಆಗ್ತದೆ. ಇಲ್ಲಿ ಗೊತ್ತಾಗೋದಿಲ್ಲ, ಈಗ ನಿಮ್ ಕರೆ ಸಿಕ್ಬಿಡ್ತಲ್ಲ. ಈಗ ಯಾವ ಗೀತೆ ಬೇಕು ಶಿವಾನಂದ್ ಅವ್ರಿಗೆ?
1: ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣದೊಳಗಿಂದ ಲತಾ ಮಂಗೇಶ್ಕರ್ ಹಾಡಿದ್ರು.
0: ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಳಿ, ಅದ್ರೊಳಗಿಂದ ಬೇಕು.
1: ಬೆಳಗಣ ಬೆಳಗಾಯಿತು ಅಂತ
0: ಆ ಗೀತೆ ಬೇಕಾ?
1: ಹ್ಞೂ.
0: ಆ ಗೀತೆ ನಿಮಗೆ ಬಹಳ ಇಷ್ಟ?
1: ಹೌದು ರೀ.
0: ಆ ಗೀತೆ ನೀವು ಬರ್ತಾ ಇದೆ ಕೇಳ್ರಿ, ಹಿಂಗೆ ಕರೆ ಮಾಡ್ತಾ ಇರ್ರಿ. ನಮಸ್ಕಾರ.
1: ಆಯ್ತು ರೀ, ನಷ್ಟ ಆಯ್ತು ರೀ.
0: ಹಾ, ಆಯ್ತು ಆಯ್ತು, ಕರೆ ಕೇಳಿ, ಗೀತೆ ಕೇಳ್ರಿ.

0: ನಮ್ಮ ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ
1: ಹಲೋ ರೀ.
0: ಹಲೋ ನಮಸ್ಕಾರ. ಯಾರು ಕರೆ ಮಾಡಿರಿ
1: ಮೇಡಮ್?
0: ಹೇಳ್ರಿ ತಮ್ಮ ಹೆಸರು.
1: ನನ್ನ ಹೆಸರು ಗಂಗಾಧರ್ ಬಡಿಗೇರ್.
0: ಗಂಗಾಧರ್ ಅವರು ಎಲ್ಲಿಂದ ಕರೆ ಮಾಡಿರಿ ಗಂಗಾಧರ್ ಅವರೇ?
1: ಕೊಪ್ಪಳ ಜಿಲ್ಲಾದ
0: ಕೊಪ್ಪಳದಿಂದ.
1: ಹಲಗೇರಿ ಹಲಗೇರಿ
0: ಹಲಗೇರಿ ಗ್ರಾಮದಿಂದ ಕರೆ ಮಾಡ್ರಿ. ಯಾವ ಗೀತೆ ಕೇಳಿ ಕರೆ ಮಾಡಿರಿ ಗಂಗಾಧರ್ ಅವರೇ?
1: ಇದು ಭಕ್ತ ಸಿರಿಯಾಳ ರೀ.
0: ಭಕ್ತ ಸಿರಿಯಾಳ, ಅದರೊಳಗಿಂದ ಯಾವ ಗೀತೆ ಬೇಕಾಗಿತ್ತು?
1: ಇದೆ ಶಂಕರ ಏಕೋ ಈ ಕೋಪ ಶಂಕರ,
0: ಆ ಗೀತೆ ಕೇಳ್ಬೇಕು.
1: ಹ್ಞೂನ್ರಿ.
0: ಹಾ, ಕರೆ ಮಾಡ್ಲಿಕ್ಕೆ ಈಗ ನೀವು ಭಾಳ ಹೊತ್ತಾಗಿತ್ತು.
1: ಹ್ಞೂನ್ರಿ, ಭಾಳ ಸಾಗಿತ್ತು ರೀ. ಲೈನ್ ಸಿಗ್ಲಿಲ್ಲರಿ.
0: ಈಗ ಲೈನ್ ಸಿಕ್ಬಿಡ್ತಲ್ಲ, ಖುಷಿಯ?
1: ಹ್ಞೂನ್ರಿ, ಖುಷಿ.
0: ಹಾ, ಈ ಖುಷಿಯೊಳಗ ಈ ಗೀತೆ ಪ್ರಸಾರ ಮಾಡ್ತೀವಿ, ಕೇಳ್ರಿ.
1: ನಮ್ಮ ನಮ್ಮ ಹೆಣ್ಮಕ್ಳು ಮಾತಾಡ್ತಾರೆ.
0: ಹಾ, ಕೊಡ್ರಿ ಕೊಡ್ರಿ.
2: ಹೇಳಿ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು?
2: ರತ್ನಮ್ಮ ರೀ.
0: ರತ್ನಮ್ಮ ಅವರು ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಇರ್ತೀರಿ? ಎಲ್ಲ ಖುಷಿ ಬರ್ತಾವಲ್ಲ ನಿಮ್ ಕಾರ್ಯಕ್ರಮ ಕೇಳಿ, ಖುಷಿ ಆಗ್ತದಲ್ಲ? ಇವತ್ ಕರೆ ಸಿಕ್ಬಿಡ್ತು, ಹೆಂಗ ಅನ್ಸ್ಲಿಕತ್ತದ? ಬಹಳ ಖುಷಿ ಆಗ್ಲಿಕತ್ತು. ಆಯ್ತು, ಹಾ ಆಯ್ತು. ನಿಮ್ ಜೊತೆಗೆ ನಾವು ಟಿಫಿನ್ ತಿಂದಂಗ ಈಗ ನಿಮ್ ಜೊತೆ ಮಾತಾಡ್ತೀವಲ್ಲ, ನಮ್ ಹೊಟ್ಟೆ ತುಂಬಿಡ್ತದ ಈಗ. ಈಗ ತಮ್ಮ ಇಬ್ರಿಗೋಸ್ಕರ, ಎಲ್ಲರಿಗೋಸ್ಕರ ಈ ಗೀತೆ ಪ್ರಸಾರ ಮಾಡ್ತೀವಿ. ಹಿಂಗೆ ಕರೆ ಮಾಡ್ತಾ ಇರಿ, ಮಾತಾಡ್ತಾ ಇರಿ, ಖುಷಿ ಪಡ್ತಾ ಇರಿ.
2: ಆಯ್ತು, ನಮಸ್ತೆ.

0: ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ. ನಂದನ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಮಾತಾಡೋದು?
1: ಮೇಡಮ್, ಮಹೇಶ್ ಹೊಸೂರು ಶಿಕಾರಿಪುರದಿಂದ ಮೇಡಮ್.
0: ಮಹೇಶ್ ಅವರು ಶಿಕಾರಿಪುರದಿಂದ ಕರೆ ಮಾಡಿರಿ.
1: ಹೌದು ಮೇಡಮ್.
0: ಯಾವ ಗೀತೆ ಕೇಳಲಿಕ್ಕೆ ನೀವು ಕರೆ ಮಾಡಿದ್ದು ಇವತ್ತು?
1: ಮೇಡಮ್, ನನಗೆ ಇದು ಮಳೆಯಲ್ಲಿ ಜೊತೆಯಲ್ಲಿ ಫಿಲಮಿಂದ ಮೇಡಮ್.
0: ಹ್ಮ್,
1: ಇದು ಹಾಳಾದ ಹಾಳಾದ ಹಾಡಲ್ಲಿ ಈ ಸಾಂಗ್ ಇದೆ ಮೇಡಮ್, ಅದರೊಳಗೆ
0: ಯಾವ್ದು ಯಾವ್ದು
1: ಮಳೆಯಲ್ಲಿ ಜೊತೆ ಭಾರತದಲ್ಲಿ ಅಂತ ಸಾಂಗ್ ಇದೆ ಮೇಡಮ್.
0: ಆ ಗೀತೆ ಕೇಳಿ ಕರೆ ಮಾಡಿರಿ.
1: ಯಾಕಂದ್ರೆ ಇನ್ನೊಂದು ಇದು ಗಣೇಶ್ ಅವರು ಹೇಳಿದಾರೆ ಮೇಡಮ್, ಇವತ್ತು ಅವರ ಜನ್ಮದಿನ ಇದೆ ಮೇಡಮ್, ಹಾಗಾಗಿ
0: ಅದಕ್ಕೋಸ್ಕರ ನಿಮ್ಗೆ ಈ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಗೀತೆ ಕೇಳಿ ಕರೆ ಮಾಡಿರಿ. ಅದಕ್ಕೋಸ್ಕರ ನಾವು ನಿಮ್ಮ ಗೀತೆನ ಪ್ರಸಾರ ಮಾಡ್ತೀವಿ. ಹಿಂಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ.
1: ಓಕೆ ಮೇಡಮ್, ಥ್ಯಾಂಕ್ಸ್.
0: ನಮಸ್ತೆ.
2: ಹೃದಯ ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕೊಂಡು ಪರ ಪರ ಅಂತ ಕೆರ್ಕೊಂಬಿಟ್ಟಿದ್ದೀನಿ ಕಣ್ರಿ. ನಿಮ್ಮ ನೆನಪು ಈ ಬಿಕ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ನಿಮ್ಮ ಗೆಜ್ಜೆ ಸದ್ದು, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು ಎಲ್ಲ ಮಿಕ್ಸ್ ಆಗಿ ಯಾವತ್ತು ರಿಪೇರಿ ಮಾಡೋಕ್ಕಾಗದಿರೋಷ್ಟು ದೊಡ್ಡ ಗಾಯ ಆಗೋಯ್ತ್ರಿ ದರಿದ್ರ ಹಾರ್ಟಲ್ಲಿ. ನಮ್ಮ ಹೃದಯ ಹಾಳಾಗೋಯ್ತು ಕಣ್ರಿ.

ನಿಜವಾಗ್ಲೋ ನಿಜವಾಗ್ಲೋ ನಿನ್ನನ್ನ ಪ್ರೀತಿಸ್ತೀಯಾ? ನೀನ್ ಹುಟ್ಟಿರೋದೆ ನನಗೋಸ್ಕರ, ನಾನ್ ಹುಟ್ಟಿರೋದೆ ನಿನಗೋಸ್ಕರ ಅನ್ನಿಸ್ತಾ ಇದೆ. ನಿನ್ ಕಣ್ಣು ಹೇಳ್ತಾ ಇದೆ ನೀನ್ ಹುಡುಕ್ತಿರೋದು ನನ್ನನ್ನೇ ಅಂತ. ಚಾರ್ಮುಡಿ ಘಾಟ್ ಮೇಲೆ ನಿಂತ್ ಕೂಡ ಈ ಕಣ್ಣು ನಿಂದ

0: ನಂದನ ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮ ಶ್ರೋತೃಗಳು ಯಾರು ನೋಡೋಣ ಮುಂದಿಂದು. ಹಲೋ
1: ಹಲೋ
0: ಹಲೋ, ನಮಸ್ತೆ, ಯಾರು ಮಾತಾಡೋದು?
1: ನಮಸ್ತೆ ನಮಸ್ತೆ,
0: ಯಾರು ಮಾತಾಡೋದು, ಎಲ್ಲಿಂದ ಕರೆ ಮಾಡಿರಿ?
1: ಹೊನ್ನೂರಲ್ಲಿ ಮೇಡಮ್ ಅವರೇ, ಹನುಮಂತಾಪುರದಿಂದ.
0: ಹೊನ್ನೂರಲ್ಲಿ ಅವರು?
1: ಹೌದು.
0: ಹಾಂ, ಯಾವ ಗೀತೆ ಬೇಕು ತಮಗೀಗ?
1: ನನಗೆ ಹೊಸ ಫಿಲಮ್ ಮೇಡಮ್ ಹಂಡ್ರೆಡ್
0: ಹಂಡ್ರೆಡ್
1: ಹಾಂ,
0: ಅದ್ರೊಳಗೆ ಹಂಡ್ರೆಡ್ ಹಂಡ್ರೆಡ್ ಬಿಟ್ಟು ಬೇರೆ ಕೇಳ್ರಲ್ಲ.
1: ಹಂಡ್ರೆಡ್ ಇಲ್ಲ ಮೇಡಮ್, ಅರೇ
0: ಹಂಡ್ರೆಡ್ ಸಿಗ್ತಾ ಇಲ್ಲ ನನಗೆ.
1: ಸರಿ ಮೇಡಮ್ ಅರೇ, ನನಗೆ ಇದು ಕರ್ಣ ಫಿಲಮ್ ಇಂದ ಹಾಕಿದ್ರೆ ಮೇಡಮ್ ಅರೇ.
0: ಕರ್ಣ ಅದ್ರೊಳಗಿಂದ ಯಾವ ಗೀತೆ ಬೇಕು?
1: ಅದೇ ವಿಷ್ಣು ಇದು
0: ಆ ಕರ್ಣನಂತೆ ಹಾಕೋಣ.
1: ಆ ಕರ್ಣನಂತೆ ನೀ ದಾನಿ ಯಾದೆ. ಹೌದು ಹೌದು,
0: ಆ ಗೀತೆನ ಪ್ರಸಾರ ಮಾಡ್ತೀವಿ, ಕೇಳಿ ಖುಷಿ ಪಡ್ರಿ. ನಮಸ್ತೆ
1: ನಮಸ್ತೆ ಮೇಡಮ್, ನಮಸ್ತೆ.

0: ಹಲೋ, ಕೇಳಿಸ್ತಾ ಇಲ್ಲ. ಹಲೋ,
1: ಹಲೋ,
0: ಹಾಂ ಹೇಳ್ರಿ ಹೇಳ್ರಿ, ನಂಗೆ ಕೇಳಿಸ್ತಾ ಇದೆ, ಕ್ಲಿಯರ್ ಆಗಿ ಮಾತಾಡ್ರಿ.
1: ಪ್ರವೀಣ್ ಅಂತ ಹೇಳ್ರಿ, ಧಾರವಾಡದಿಂದ ರೀ.
0: ಪ್ರವೀಣ್ ಅವರು ಧಾರವಾಡದಿಂದ ಕರೆ ಮಾಡಿರಿ. ಯಾವ ಗೀತ ಈಗ ಸಿಕ್ಬಿಡ್ತಲ್ಲ ಪ್ರವೀಣ್ ಅವ್ರಿಗೆ ಕಾಲು. ಹ್ಮ್, ಏನ್ ಮಾಡ್ಲಿಕ್ಕೆ ಬರುವುದಿಲ್ಲ, ನೀವು ಕರೆ ಮಾಡ್ತಾ ಇರ್ರಿ. ನಿಮ್ದು ಅಲ್ಲ, ಈಗ ಸಿಕ್ಬಿಡ್ತಲ್ಲ ಪ್ರವೀಣ್ ಅವ್ರೆ. ಈಗ ಯಾವ ಗೀತೆ ಬೇಕಿತ್ತು ತಮ್ಗ? ಅಲ್ಲ ನೀವು ಹೇಳ್ರಿ, ನಿಮ್ದು ಕರೆ ಗೀತೆ ಇದು, ಯಾವ ಗೀತೆ ಪ್ರಸಾರ ಮಾಡೋಣಂತ? ಅಪ್ಪು ಒಳಗಿಂದ. ಅಪ್ಪು ಒಳಗಿಂದ ಯಾವ ಗೀತೆ ಬೇಕು? ಅಪ್ಪು ಒಳಗಿಂದ ಆ ದೇವರಾದ, ಆಮೇಲೆ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಯಾವ ಗೀತೆ ಬೇಕು? ಬಾರೆ ಬಾರೆ ಅದನ್ನ ಹಾಕೋಣ. ಹ್ಮ್, ಆ ಗೀತೆ ಕರೆ ಕೇಳ್ರಿ. ಹಿಂಗೆ ನೀವು ಕರೆ ಮಾಡ್ತಾ ಇರ್ರಿ, ನಿಮ್ ಲಕ್ ಇದ್ದಾಗ ನಿಮ್ ಕರೆ ಸಿಕ್ಬಿಡ್ತದ. ಸಿಕ್ತಲ್ಲ, ಈಗ ಹಿಂಗೆ ಎಲ್ಲಾರು ಕರೆ ಮಾಡ್ತಾ ಇರ್ತಾರ. ಆಯ್ತು, ಹಿಂಗೆ ಕರೆ ಮಾಡ್ತಾ ಇರ್ರಿ. ಹ್ಮ್, ನಿಮ್ಗೂ ಸಮಯ ಬಂದಾಗ ಕರೆ ಸಿಕ್ಬಿಡ್ತದ. ಹ್ಮ್, ಈಗ ನಿಮ್ ಗೀತೆ ಕೇಳ್ರಿ, ಖುಷಿ ಪಡ್ತೀರಿ. ನಮಸ್ತೆ.

हेलो हेलो हेलो, नंदना कार्यक्रमा? हाँ,

0: ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ,
1: ಹಲೋ, ನಮಸ್ಕಾರ ರೀ.
0: ನಮಸ್ತೆ, ನಂದನ ಕಾರ್ಯಕ್ರಮಕ್ಕೆ ಸ್ವಾಗತ.
1: ವಿಜಯ ಕುಮಾರ್ ಸ್ವಾಮಿ ಅಂತ ಮಾತಾಡ್ರಿ, ಮಹಾರಾಷ್ಟ್ರದಿಂದ, ತಾಲೂಕು ಸಚಿವ, ಜಿಲ್ಲಾ ಕೋಲ್ಹಾಪುರ, ಮಹಾರಾಷ್ಟ್ರದಿಂದ ಮಾತಾಡ್ರಿ.
0: ಹಾ, ಕರೆ ಅಲ್ಲಿ ಕ್ಲಿಯರ್
1: ಆಗಿ ನಿರ್ಲಜ್ಜ ಭಸ್ಮಿ ಅವ
0: ಇರ್ಲಿ ಇರ್ಲಿ, ಅದ
1: ಕಾಲ್ ಮಾಡಿದ್ರೆ ಅವ್ನು ಬೇರೆ ಅವಾಗ ಧನಿ ತಗದ್ ಬೇರೆ ಊರ್ ಹೆಸರು ಹೇಳ್ರಿ.
0: ಈಗ ಯಾವ ಗೀತೆ ಬೇಕಿತ್ತು ತಮ್ಗೆ?
1: ಬೊಮ್ಮಳಿ ಆತ ಬೊಮ್ಮಳಿ ಬೊಮ್ಮಳಿ ಎಲ್ಲ ಇವ ಮಹೇಶ್ ಅವ್ರು ದಿನ ಇವ ಕಾಲ್ ಕೇಳ್ ಸ್ಟಾರ್ಟ್ ಆಗಿದ್ದಾವ್ರಿ.
0: ತಮ್ಮ ಹೆಸರು ಏನಂದ್ರಿ?
1: ವಿಜಯ ಕುಮಾರ್ ಸ್ವಾಮಿ ಗೌಡ್ರ. ನಾವು ಮಹಾರಾಷ್ಟ್ರದಿಂದ.
0: ವಿಜಯ ಕುಮಾರ್ ಅವರು
1: ನಾಲ್ಕೈದು ದಿವಸ, ನಾಲ್ಕೈದು ತಿಂಗಳಾಯ್ತ್ರಿ ಕಾಲ್ ಮಾಡಿ, ನಮ್ಗೆ ಒಟ್ಟು ಕಾಲ ತಾಸ ಐದಿಗೆ ಇದು ಮಾಡ್ಕೊಂಡ್ರ.
0: ಈಗ ಯಾವ್ದು ಮತ್ತೆ ಕರೆ ಕಟ್ ಆಗ್ಬಾರ್ದು, ಯಾವ ಗೀತೆ ಬೇಕಿತ್ತು
1: ಮಾಡೋದಿವೆಲ್ಲ ಕಾಲ್ಗಳಿವೆ ಪದೇ ಪದೇ ದಿನ ಇವರು ಅಂಜನಾ ಬಿಂಜನ ಎಲ್ಲ ಇವ ಹೆಸರು ಕೇಳಿ ಸಾಕಾಗಿದ್ದಾರೆ.
0: ಈಗ ವಿಜಯ್ ಕುಮಾರ್ ಅವ್ರಿಗೆ ಯಾವ ಗೀತೆ ಬೇಕಿತ್ತು?
1: ಕವಿರತ್ನ ಕಳೆದ ಸದಾ ತನ್ನಲಿ ಪ್ರಣಯದ ಕವಿತೆ ಹಾಡುವೆ,
0: ಮತ್ತಿಷ್ಟ
1: ನನ್ನಲಿ ಒಲವಿನ ಬಯಕೆ ತುಂಬುವೆ ಈ ಹಾಡನ್ನು ಕೇಳಿದಿದ್ದೀರಿ.
0: ಇಷ್ಟು ಚೆನ್ನಾಗಿ ಹಾಡ್ತೀರಿ, ಇಷ್ಟು ಚಂದ ಮಾತಾಡ್ತೀರಿ.
1: ಅದರಿ ಸಿನಿಮಾಕ್ಕೆ ಇಷ್ಟ ಅದ ಭಾಳ ರೀ ಚೆನ್ನಾಗಿ ಅಗದಿ ಜಿ ಸುರೇಖಾ ಸುರೇಶ್ ಅವ್ರು ಭಾಳ ಚೆನ್ನಾಗಿ ನಡೆಸ್ಕೊಟ್ಟಾರ, ಧ್ವನಿ ಬಿ ಭಾಳ ಚೆನ್ನಾಗಿದೆ ರೀ. ನಾವೆಲ್ಲ ಕಾರ್ಯಕ್ರಮ ಮಾಡಿಸ್ದೇ ಇದ್ರಿ, ನಾವು ಎಲ್ಲ ಕಾರ್ಯಕ್ರಮ ಧಾರವಾಡ ಎಲ್ಲ ಕೇಳ್ತೇವೆ ನಾವು.
0: ಅದೇ ಖುಷಿ ನಮ್ಗೆ.
1: ಹಾಂ ಬರೀ ನೀವು ಧ್ವನಿ ಚೆನ್ನಾಗಿ ನಡೆಸ್ಕೊಟ್ಟೆ, ನೀವು ವಿದ್ಯಾ ತಾರಸಿಂಗ್ ಇವ್ರೆಲ್ಲರು ಮಾಯಾರಾಮ್ ನಾವೆಲ್ಲ ಭಾಳ ಬರೀ ಇದೆ ರೀ.
0: ಇಷ್ಟು ಖುಷಿ ನಮ್ಗೆ, ಎಷ್ಟು ಖುಷಿ ಆಗ್ತಾ ಗೊತ್ತಾ, ನೀವು ಖುಷಿ ಪಟ್ರೆ ಅದೇ ನಮಗೂ ಸಂತೋಷ. ಹಿಂಗೆ ಎಲ್ಲ ಕರೆ ಮಾಡ್ತಾ ಇರ್ರಿ, ಮಾತಾಡ್ತಾ ಇರ್ರಿ, ನಿಮ್ ಗೀತೆ ಬರ್ತಾ ಇದೆ ಕೇಳ್ರಿ. ನಮಸ್ಕಾರ.
1: ಓಕೆ ಓಕೆ, ನಮಸ್ಕಾರ.

0: ಹಲೋ,
1: ಹಲೋ,
0: ನಮಸ್ತೆ. ಯಾರು ಕರೆ ಮಾಡಿದ್ದು? ಎಲ್ಲಿಂದ ಕರೆ ಮಾಡಿರಿ?
1: ನಮ್ದು ಅಣ್ಣಾವರ ತಾಲೂಕು ನಮ್ಮ ದಾವಣಗೆರೆ ಜಿಲ್ಲಾ
0: ತಮ್ಮ ಹೆಸರು?
1: ಕೋಗಿಲಗಿರಿಯಿಂದ ಮಾತಾಡುದು ಮೇಡಮ್. ಗ್ರಾಮದಿಂದ
0: ತಮ್ಮ
1: ಮಂಜುನಾಥ್ ನರಗುಂದ ಮಾತಾಡ್ತೀನಿ.
0: ಮಂಜುನಾಥ್ ಅವರು.
1: ಹೌನ್ ರೀ ಮೇಡಮ್.
0: ಈಗ ಕರೆ ಸಿಕ್ಬಿಡ್ತು, ಯಾವ ಗೀತ ಕೇಳ್ತೀರೀಗ?
1: ಖುಷಿ ಆಯ್ತು ಮೇಡಮ್ ಕರೆ ಸಿಕ್ಕಿದ್ದಕ್ಕೆ.
0: ಖುಷಿ ಆಯ್ತಲ್ಲ.
1: ಮಚ್ಚಸ್ ಅವ್ರದ್ದು ಮೊನ್ನೆ ಬರ್ತಡೇ ಇತ್ತು ಮೇಡಮ್. ರಾಮಣ ಸಿಗ್ಲಿ ಮೇಡಮ್. ಆಮೇಲೆ ಪರಶುರಾಮ್ ಚಿತ್ರದ್ದು ಮೇಡಮ್.
0: ಹಾ,
1: ನಗು ನಗುತ್ತಾ ಬಾಳು ನೀನು ಮೇಡಮ್.
0: ಪರಶುರಾಮ
1: ಹಾ, ಪರಶುರಾಮ್ ಚಿತ್ರದ್ದು ಮೇಡಮ್.
0: ಆ ಗೀತೆಯಿಂದ,
1: ನಗು ನಗುತ್ತಾ ಬಾಳು ನೀನು.
0: ಆ ಗೀತೆನ ಪ್ರಸಾರ ಮಾಡ್ತೀವಂತ ಹಿಂಗೆ ಕರೆ ಮಾಡ್ತಾ ಇರಿ ಮಂಜುನಾಥ್ ಅವರೇ. ನಮ್ಮ
1: ಮಿಸ್ಟರ್ಸ್ ಅವರಿಗೆ ನನ್ನ ಪರವಾಗಿ ನಮ್ಮ ಮಗ ವಿಹಾನ್ ಮತ್ತು ನವ್ಯಾನ್ ಪರವಾಗಿ ವಿಶ್ ಮಾಡ್ಬೇಕು ಮೇಡಮ್.
0: ಎಲ್ಲರಿಗೋಸ್ಕರ, ನಿಮ್ಮ ಪರಿವಾರಕ್ಕೋಸ್ಕರ ಈಗ ಈ ಗೀತೆನ ಪ್ರಸಾರ ಮಾಡ್ತೀವಿ. ಕೇಳ್ರಿ, ಖುಷಿ ಇರ್ರಿ, ಕರೆ ಮಾಡ್ತಾ ಇರ್ರಿ, ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ.
1: ಥ್ಯಾಂಕ್ ಯು.
0: ನಮಸ್ತೆ.
1: ಓಕೆ, ಥ್ಯಾಂಕ್ ಯು.

0: ನಂದನ ಕಾರ್ಯಕ್ರಮದ ಕೊನೆಯ ಕರೆ ಯಾರ್ದು ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಸಿಂಧನೂರು ತಾಲೂಕು ತಿಪ್ಪನಟ್ಟಿ ಗ್ರಾಮದಿಂದ ರಾಜಾ ಹುಸೇನ್ ಮಾತಾಡ್ತಾ ಇದ್ದೀನಿ ಮೇಡಮ್.
0: ರಾಜಾ ಹುಸೇನ್ ಅವರು?
1: ಹೌದು ಮೇಡಮ್.
0: ಕರೆ ಕೊನೆಯ ಕರೆಗೆ ಸಿಕ್ಬಿಡ್ತು ನಿಮ್ಗೆ. ಯಾವ ಗೀತೆ ಕೇಳ್ಬೇಕಂತ ಕರೆ ಮಾಡಿದ್ದು
1: ಮೇಡಮ್? ದೇವ ಚಿತ್ರದಿಂದ ಮೇಡಮ್.
0: ದೇವ?
1: ಹೌದು ಮೇಡಮ್.
0: ಅದರ ದೇವದಿಂದ
1: ಅದರಲ್ಲಿ ಮೇಡಮ್ ಟೈಟಲ್ ಹಾಡು ಪ್ರಸಾರ ಮಾಡಿ ಮೇಡಮ್.
0: ದೇವ ಒಂದ್
1: ದೇವಣ್ಣ ನಿನ್ನ ಮೇಲೆ ನನ್ನ ಸಣ್ಣ ಅಂತ ಗೀತೆ ಇದೆ ಮೇಡಮ್, ಆ ಗೀತೆ ಪ್ರಸಾರ ಮಾಡಿ.
0: ದೇವದು ದೇವ ಸಿನಿಮಾನಾ?
1: ಹೌದು ಮೇಡಮ್, ವಿಷ್ಣುವರ್ಧನ್ ಅವರು.
0: ಅದು ನನಗೆ ಸಿಗ್ತಾ ಇಲ್ಲ ಬೇರೆ ಯಾವ್ದಾದ್ರು. ಹಾಂ, ದೇವದ್ರಗಿಂದ ಯಾವ್ದು ಬೇಕು?
1: ಟೈಟಲ್ ಹಾಡು ಮೇಡಮ್, ದೇವಣ್ಣ ನಿನ್ನ ಮೇಲೆ.
0: ಆಯಿತು, ಗೀತೆನ ಕರೆ ನಿಮ್ಮ ಗೀತೆನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ ಧನ್ಯವಾದ. ನಮಸ್ಕಾರ.
1: ನಮಸ್ತೆ ಮೇಡಮ್.

0: ಇದುವರೆಗೆ ನಿಮ್ಮೊಂದಿಗೆ ಮಾತನಾಡಿದ್ದು ನಿಮ್ಮ ರೇಡಿಯೋ ಗೆಳತಿ ರಂಜನಿ. ಆಕಾಶವಾಣಿ ಧಾರವಾಡ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಇನ್ನು ಮುಂದೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಗಾಯತ್ರಿ ದೇಶಪಾಂಡೆಯವರು ಹಾಡಿರುವ ತುರುವಿ ಹಾಳಚಂದ್ರು ಅವರ ರಚನೆ.

ಇದುವರೆಗೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ಜಾನಪದ ಸಂಗೀತ ಕಾರ್ಯಕ್ರಮ. ಹುಬ್ಬಳ್ಳಿ ತಾಲೂಕು ಬೆಹಟಿಯ ಕಾಳಪ್ಪ ಬಡಗೇರ್ ಹಾಗೂ ಮೇಳದೂರಿಂದ ಭಜನಾ ಪದ.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿಯ ನೀಲವ ಆರ್ ಬೋರ್ಜಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದಿರಿ. ಇದೀಗ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳು ಗೆಳತಿ.
1: Thirty-five years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.

0: ನಮಸ್ಕಾರ ಗೆಳತಿಯರಿಗೆ.
1: ನಂದು ನಮಸ್ಕಾರ.
0: ಸಮುದ್ರ ವಸನೆಯದೇವಿ ಪರ್ವತಸ್ಥನ ಮಂಡಳಿ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಾಮಿ ಅಂತ ನಮ್ಮ ದೇವ ಭಾಷೆಯೊಳಗೆ ಹೇಳಿದ್ರೆ, ನಮ್ಮ ಆಡು ಭಾಷೆಯೊಳಗೆ

0: ಇದು ನಮ್ಮ ಎಲ್ಲ ಗೆಳತಿಯರಿಗೂ ಅರ್ಥ ಆಗ್ಬಿಡ್ತು. ಇವತ್ತಿನ ಕೇಳು ಗೆಳತಿ ಕಾರ್ಯಕ್ರಮದೊಳಗೆ ನಾನು ನೀನು ಏನು ಮಾತಾಡ್ಲಿಕ್ಕೆ ಹತ್ತೀವಿ
1: ಅಂತೇಳಿ,
0: ಇವತ್ತೆದ್ದ ಕೂಡಲೇ ನಾವು ನಮ್ಮ ಭೂಮಿ ತಾಯಿಯನ್ನು ನೆನಿಬೇಕು, ಪ್ರಕೃತಿ ಮಾತೆಯನ್ನು

0: ಆರಾಧಿಸಬೇಕು ಅಂಥೇಳಿ. ಹೌದಿಲ್ಲ?
1: ಹೌದು.
0: ಹಾಗಾಗಿ ನೋಡಮ್ಮ, ಇದು ಜುಲೈ ತಿಂಗಳ 2ನೇ ತಾರೀಕು ಇವತ್ತು. ಏನು ಇವತ್ತಿನ ದಿನದ ವಿಶೇಷ ಅಂದ್ರೆ, ಇದು ದಿನದ ವಿಶೇಷ ಅನ್ನೋಕ್ಕಿಂತ ಇಡೀ ವಾರದ ಒಂದು ವಿಶೇಷ, ಸಪ್ತಾಹದ ವಿಶೇಷ ಅಂತ ನಾ ಹೇಳ್ಬೇಕು ನಿಂಗೆ.
1: ಖರೆಯದ, ಯಾಕಂದ್ರೆ ನೋಡು, ನಮ್ಮನ್ನ ಸಾಕಿ ಸಲಹೋ ಅಂತ ಭೂಮಿ ತಾಯಿ ಎಷ್ಟೆಲ್ಲ ಸಂಪತ್ತನ್ನ ಇಟ್ಕೊಂಡಾಳ. ಜಲ ಸಂಪತ್ತು, ವನ್ಯ ಸಂಪತ್ತು, ವನ್ಯಜೀವಿ ಸಂಪತ್ತು, ಪ್ರಾಣಿ ಪಕ್ಷಿ ಸಂಕುಲ ಇಷ್ಟೆಲ್ಲ ಹೊತ್ಕೊಂಡಿರುವಂಥ ಭೂಮಿ ತಾಯಿಗೆ ನಾವು ನಮಸ್ಕಾರ ಮಾಡ್ತಾ ಆಕೆಗೆ ಕೃತಜ್ಞತೆಯನ್ನು ತಿಳಿಸ್ತಾ ಆ ವನ್ಯ ಸಂಪತ್ತನ್ನು ಉಳಿಸ್ಕೊಳ್ಳುವಂತಹ ಕರ್ತವ್ಯ ನಮ್ದಲ್ಲೇನು?
0: ಖಂಡಿತವಾಗಿಯೂ ಹೌದು. ಹಾಗಾಗಿನೇ ಜುಲೈ ತಿಂಗಳ ಮೊದಲ ವಾರವನ್ನು ವನ ಮಹೋತ್ಸವ ದಿನ ಅಂಥೇಳಿ ಆಚರಿಸ್ತೀವಿ ನೋಡು. ಅಂದ್ರೆ ಇವತ್ತು ನಾವು ಒಂದು ಅಭಿವೃದ್ಧಿಯತ್ತ ಹೊಂಟೀವಿ, ನಾವು ಬಹಳ ತಾಂತ್ರಿಕವಾಗಿ ಮುಂದುವರೆ

0: ಖಂಡಿತವಾಗಿಯೂ ಹೌದು. ಹಾಗಾಗಿನೇ ಜುಲೈ ತಿಂಗಳ ಮೊದಲ ವಾರವನ್ನು ವನ ಮಹೋತ್ಸವ ದಿನ ಅಂಥೇಳಿ ಆಚರಿಸ್ತೀವಿ ನೋಡು. ಅಂದ್ರೆ ಇವತ್ತು ನಾವು ಒಂದು ಅಭಿವೃದ್ಧಿಯತ್ತ ಹೊಂಟೀವಿ, ನಾವು ಭಾಳ ತಾಂತ್ರಿಕವಾಗಿ ಮುಂದುವರೆದೀವಿ, ಏನೋ ಸುಧಾರಣೆ ಮಾಡಲಿಕ್ಕೆ ಹೊಂಟೀವಿ ಅಂಥೇಳಿ ಕಾಡುಗಳನ್ನು ಕಡಿದು ಕಡಿದು ಕಾಡಿನೊಳಗೂ ಕೂಡ ಇವತ್ತು ನಾವು ಮನೆಗಳನ್ನು ಕಟ್ಟಲಿಕ್ಕೆ ಹೊಂಟುಬಿಟ್ಟಿವಿ. ಹಾಗಾಗಿ ಮಾಯಾ, ಇವತ್ತು ನಾವು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ಲಿಕ್ಕತ್ತೀವಿ ನೋಡು.
1: ಕರೆಯದ
0: ಕಾಲಕ್ಕೆ ಮಳೆ ಇಲ್ಲ, ಮಳೆ ಇಲ್ಲ ಅಂದ್ರೆ ಬೆಳೆ ಇಲ್ಲ, ಎಲ್ಲ ಕಡೆ ನೀರಿನ ಹಪಾಪಿ ಶುರು ಆಗ್ಯದ. ಹತ್ತತ್ತು ದಿನಕ್ಕೆ ಒಂದೊಂದು ಸಲ ನೀರಂತ.
1: ಜಾಗತಿಕ ತಾಪಮಾನ
0: ಅದು ಹೆಚ್ಚಾಗ್ಯದ.
1: ಬಿಸಿಲು ಉರಿತದ, ಕುಡಿಲಿಕ್ಕೆ ನೀರಿಲ್ಲ.
0: ಆಮೇಲೆ ನಾಡಿನೊಳಗೆ ಜನರು ಇರುವ ಕಡೆಗೆ ಪ್ರಾಣಿಗಳು ನುಗ್ಲಿಕ್ಕತ್ತಾವ. ಹಾಗಾಗಿ ಈ ಎಲ್ಲ ಒಂದು ವಿಕೋಪಗಳಿಗೆ ಕಾರಣ ಅಂದ್ರೆ ನಾವು ಕಡಿತಾ ಇರುವಂಥ ಮರಗಿಡಗಳು.
1: ಹೌದು,
0: ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮರಗಿಡಗಳನ್ನು ನೆಡಬೇಕು, ಬೆಳೆಸಬೇಕು ಅನ್ನೋ ದೃಷ್ಟಿ ಒಳಗೆ ವನ ಮಹೋತ್ಸವ ಮಾಡಬೇಕು ಅಂಥೇಳಿ 1950 ನಮ್ಗೆ ಕರೆ ಕೊಟ್ಟರು. ಹೌದಿಲ್ಲೋ?
1: ಹೌದು.
0: ಆವಾಗಿನಿಂದ ಇದು ಬೇರೆ ಬೇರೆ ರೂಪ ತಾಳ್ತು. ಅಪ್ಪಿಕೋ ಚಳುವಳಿ, ಚಿಪ್ಕೋ ಚಳುವಳಿ ಹಾಗಾಗಿ ಶುರು ಆಗಿದ್ದು. ಒಟ್ಟು ಗಿಡಗಳನ್ನು ಕಡಿಬೇಡ್ರಿ.
1: 1950 ಆರಂಭವಾದಂತಹ ಒಂದು ರೀತಿಯ ವೃಕ್ಷಾರೋಪಣ ಚಳುವಳಿ
0: ಹಾಗಾಗಿ ಶುರುವಾಗಿದ್ದು ನೋಡು. ಇವತ್ತಿಗೂ ಕೂಡ ಈ ಶಾಲೆ ಕಾಲೇಜು ಕಚೇರಿಗಳಲ್ಲಿ ಮನೆ ಮನೆಗಳಲ್ಲಿ ಎಲ್ಲ ಕಡೆಗೂ ಕೂಡ ಈ ಸಪ್ತಾಹದಂದು ವಿಶೇಷವಾಗಿ ಸಸ್ಯಗಳನ್ನು ನೆಡುವಂಥ ಕಾರ್ಯಕ್ರಮ ನಡೀತದೆ.
1: ಹೌದು, ಅದನ್ನು ಅದಕ್ಕೆ ವೃಕ್ಷಗಳ ಹಬ್ಬ ಅಂತ ಕರಿತೀವಿ, ಅರಣ್ಯಗಳ ಹಬ್ಬ ಅಂತ ಕರಿತೀವಿ. ಹೀಗಾಗಿ ಇವತ್ತು ನೋಡಿ ದಟ್ಟ ಅರಣ್ಯಗಳ ಕಡಿಮೆ ಆಗ್ಲಿಕ್ಕತ್ತಾವ. ಅದರಿಂದ ಪ್ರಾಣಿ ಪಕ್ಷಿಗಳು ಕೂಡ ಪಾಪ ಎಲ್ಲಿ ಹೋಗ್ಬೇಕವು, ಹಾಗಾಗಿ ಅವು ನಗರಗಳಿಗೆ ಬರ್ಲಿಕ್ಕತ್ತಾವ. ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ಸಂಬಂಧ ಅದ ಅದಕ್ಕೆ.
0: ಮತ್ತು ಈ ಪಕ್ಷಿಗಳಿಗೂ ಕೂಡ ನೋಡು, ಗಿಡದೊಳಗಿರುವಂಥ ಸಣ್ಣ ಸಣ್ಣ ಬೀಜ, ಕಾಯಿ, ಹಣ್ಣು ಅದೇ ಅವಕ್ಕೂ ಆಹಾರ. ಅಂಥದ್ದು ನಾವು ಗಿಡಗಳನ್ನು ಕಡಿದು ಬಿಟ್ರೆ ಅವ್ರ ಗೂಡು ಹಾಳಾಗ್ಲಿಕ್ಕತ್ತದ, ಅವಕ್ಕೆ ತಿನ್ಲಿಕ್ಕೆ ಆಹಾರನೂ ಸಿಗ್ತಿಲ್ಲ. ಮನೆಯಿಂದ ಮನೆಗೆ ಗಿಡದಿಂದ ಗಿಡಕ್ಕೆ ಹಾರಾಡೋ ಮಂಗಗಳು ಇವತ್ತು ಯಾಕಷ್ಟು ನಮ್ಮನೆ ನಿಮ್ಮನೆ ಎಲ್ಲ ಕಡೆ ಜಿಗದಾಡ್ಕೊಂಡು ಓಡಾಡ್ತಾವೆ ಹೇಳು? ಅವಕ್ಕೆ ಬೇಕಾಗೋ ಹಣ್ಣು ಹಂಪಲೆ ಇಲ್ಲ. ಅಂದರೆ ಇದಕ್ಕೆಲ್ಲಕ್ಕೂ ಕಾರಣೀಭೂತ ಮನುಷ್ಯ ನೋಡು.
1: ಹೌದು, ಆಮೇಲೆ ನಮಗೆ ಒಬ್ಬರಿಗೆ ಒಂದು ಮನೆ ಇದ್ರೆ ಸಾಲಂಗಿಲ್ಲ, ಒಬ್ಬೊಬ್ಬರಿಗೆ 4-5 ಮನೆ ಕಟ್ಕೊಳ್ಳೋದು. ಹೀಗಾಗಿ ದಿನ ದಿನ ಹೆಚ್ಚಾಗ್ತಾ ಇರುವಂತಹ ಅಪಾರ್ಟ್ಮೆಂಟ್ಗಳು, ಇದರಿಂದ ಏನು ಹೇಳು, ಎಲ್ಲ ಮರ ಗಿಡಗಳು ಹೋಗ್ಬಿಟ್ಟಾವು.
0: ಹೌದು, ಈಗ ಈ ಒಂದು ವಿಷಯದ ಬಗ್ಗೆ ಅಂದರೆ ವನ ಮಹೋತ್ಸವ, ಇದರ ಅಗತ್ಯತೆ, ಗಿಡಗಳನ್ನು ನೆಡೋದು, ಇದ್ರ ಬಗ್ಗೆ ನಮ್ಮ ಗೆಳತಿಯರು ಏನು ಹೇಳ್ತಾರೆ
1: ಕೇಳೋಣ. ಹಲೋ,
2: ಹಲೋ ರೀ ಮೇಡಮ್.
1: ಯಾರು ರೀ ಮಾತಾಡೋದ್ರಿ?
2: ಇದನ್ನ ಜಮಖಂಡಿ ತಾಲೂಕಿನ ಜಗದಾದಿಂದ್ರ ಲಕ್ಷ್ಮಿ ಮೇಕೆರಿ.
1: ಹ್ಮ್, ಹೇಳ್ರಿ ಲಕ್ಷ್ಮಿ, ಹೆಂಗಿದ್ದೀರಿ?
2: ಆರಾಮ ಅದೀರಿ? ನೀವು ಆರಾಮ ಅದಾರ್ರಿ?
1: ಇವತ್ತಿನ ಕಾರ್ಯಕ್ರಮದ ವಿಷಯ ಕೇಳಿದ್ರಿ?
2: ಹಾ ರೀ, ವನ ಮಹೋತ್ಸವ ರೀ.
0: ವನ ಅಲ್ಲ ಲಕ್ಷ್ಮಿ, ವನ ಮಹೋತ್ಸವ.
2: ವನ ಮಹೋತ್ಸವ
1: ಹೇಳ್ರಿ.
2: ಗಿಡಗಳು ಬೆಳೆಸ್ಬೇಕ್ರಿ, ಮತ್ತ ಪ್ರಾಣಿ ಪಕ್ಷಿಗೆಲ್ಲ ಇದನ್ನ ಆಗ್ಬೇಕ್ರಿ. ಮತ್ತ ಗಿಡಗಳು ಯಾವ ಕಡೆ ಹಚ್ಬೇಕ್ರಿ? ಈಗ ಅಪಾರ್ಟ್ಮೆಂಟ್ಗಳು ಬಂದ್ರಿ, ಗಿಡಗಳ ನಾಶ ಆಗತ್ತೇವ್ರಿ ಮೇಡಮ್.
1: ನಿಮ್ಮೂರಾಗ ಹೆಂಗದ ಲಕ್ಷ್ಮಿ?
2: ನಮ್ಮೂರಾಗ ಚಲೋ ಐತ್ರಿ, ಎಳಿಬಲೆ ಅದು ಎಲ್ಲ ಹಚ್ಚಿರ್ತೀವ್ರಿ ನಾವ್ರಿ. ಮತ್ರಿ ಗಿಡಗಳ ಎಲ್ಲಾ ತರ ಹಣ್ಣು ಗಿಡಗಳು ರೀ ಹಚ್ಚಿರ್ತೀವ್ರಿ.
0: ಈಗ ನಿಮ್ದೇನು ಹೊಲ ಗದ್ದೆ ಅದ ಏನು?
2: ಹಾ ಐತ್ರಿ.
0: ಮತ್ತ ಅಲ್ಲಿ ಹೊಲದೊಳಗ ಹೊಲದ ದಂಡಿಗೆ ಏನೇನು ಹಚ್ಚಿರಿ?
2: ಮಾವಿನ ಗಿಡ ರೀ, ತೆಂಗಿನ ಗಿಡಗಳದು ಹಚ್ಚಿವ್ರಿ.
0: ಅಂದ್ರ ಮಾವಿನ ಹಣ್ಣು ಕೊಂಡಿಲ್ಲ ಲಕ್ಷ್ಮಿ? ಮನ್ಯಾಗ ಆಗಿದ್ದು ಏನು?
1: ಕೇಳು ಗೆಳತಿ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತೀರೇನು ಲಕ್ಷ್ಮಿ?
2: ಕೇಳ್ತೀವ್ರಿ.
1: ನಿಮ್ ಊರಾಗ?
2: ನಮ್ ಊರಾಗ ಕೇಳ್ತಾರ್ರಿ.
0: ನೋಡು, ಅಂದ್ರ ಈಗ ಲಕ್ಷ್ಮಿ ತಾನ ತಿಳ್ಕೊಂಡು ಮತ್ತೆ ಬೇರೆ ಗೆಳತಿಯರು ಕೂಡ ಹೇಳ್ತಾರ ಮಾಯ.
1: ಹೌದು,
0: ಹೆಚ್ಚು ಗಿಡ ಹಚ್ಚಬೇಕು ಅಂತ. ಹೌದಿಲ್ಲ ಲಕ್ಷ್ಮಿ?
1: ನಿಮ್ ಊರಾಗ ಒಂದಿಷ್ಟು ಮರಗಿಡಗಳು ಅವ ಏನು? ಅಡ್ಡಿಲ್ಲ ಲಕ್ಷ್ಮಿ, ಖುಷಿ ಆತ್ ನಿಮ್ ಮಾತು ಕೇಳಿ. ಹಲೋ.
3: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡೋದು?
3: ನಾವು ಜ್ಯೋತಿ ಅಂತ ಹೇಳ್ರಿ, ಕುಂದ್ರಳ್ಳಿಯಿಂದ.
1: ಓಹೋ, ಕುಂದ್ರಳ್ಳಿ ಎಲ್ಲಿ ಬರ್ತದ?
3: ಲಕ್ಷ್ಮೇಶ್ವರ ತಾಲೂಕು ಗದಗ ಜಿಲ್ಲೆ ರೀ ಮೇಡಮ್.
1: ಜ್ಯೋತಿ, ಮೊದ್ಲೇ ಸಲ ಕರೆ ಮಾಡ್ಲಿಕ್ಕತ್ತೀರಿ?
3: ಹ್ಞೂ ರೀ ಮೇಡಮ್, ಕೇಳೋ ಗೆಳತಿ ಒಂದೇ ಸಲ ಕರೆ ಮಾಡಿದೇವ್ರಿ.
0: ಅಂದ್ರೆ ಬೇರೆ ಕಾರ್ಯಕ್ರಮಕ್ಕೆ ಮಾಡ್ತಿದ್ರೇನು?
3: ಹ್ಞೂ ರೀ, ಇದು ರೀ ನಂದನ ಕಾರ್ಯಕ್ರಮ ರೀ ಮೇಡಮ್.

0: ಅಂದ್ರೆ ಕೇಳು ಗೆಳತಿ ಕಾರ್ಯಕ್ರಮ ಕೇಳ್ತಿದ್ರಿ ನೀವು?
1: ಹ್ಞೂ ರೀ, ಕೇಳ್ತೇವ್ರಿ ಮೇಡಮ್. ಎಲ್ಲಾ ಕಾರ್ಯಕ್ರಮದ ಬಾಳ ಚೆನ್ನಾಗಿ ನೋಡಿ ಬರ್ತಾವ್ರಿ. ಎಲ್ಲಾ ನಾವು ಧಾರವಾಡ ಆಕಾಶವಾಣಿ ಅಂದ್ರೆ ನಮ್ಮ ತವ್ರ ಮನೆಗಿನ ಹೆಚ್ಚು ನೋಡ್ರಿ. ಯಾವಾಗ್ಲೂ ಚಿಕ್ಕಂದ್ಲಿಂದ ನಾವು ನಮ್ಮ ಮನೆಯವರು, ನಾವು ರೇಡಿಯೋ ಟಿವಿ ಇದ್ರು ಕೂಡ ಟಿವಿ ಹಚ್ಚೋದಿಲ್ರಿ ಮೇಡಮ್. ನಾವು ರೇಡಿಯೋ ಅಂದ್ರೆ ಅಷ್ಟು ಬಹಳ ಪ್ರೀತಿ ವಿಶ್ವಾಸ ರೀ ನಮಗೆ.
0: ಯಾವ ಕಾರ್ಯಕ್ರಮ ಮಾಡ್ತೀರಿ? ಯಾವ ಕಾರ್ಯಕ್ರಮ ಖುಷಿ ಅನಿಸ್ತದ
1: ನಮಗೆ? ಬೆಳಗ್ಗೆ ಇದು ರೀ, ಇದು ಬರ್ತೈತಲ್ರಿ ಭಕ್ತಿ ಗೀತೆ
0: ಕಾರ್ಯಕ್ರಮ.
1: ಹ್ಞೂ ರೀ, ವಂದನಾ ಕಾರ್ಯಕ್ರಮ ರೀ ಮೇಡಮ್ರ. ಪ್ರದೇಶ ಸಮಾಚಾರ, ವಾರ್ತೆಗಳು ರೀ, ಎಲ್ಲ ಚೆನ್ನಾಗಿ ಮೂಡ್ ಬರ್ತಾವ್ರಿ. ಇವು ಹಲವು ಅಭಿಲಾಷ ಚಿತ್ರಗೀತೆ ಕೇಳ್ತಾರೆ ಜಾಸ್ತಿ. ಚಿತ್ರಗೀತೆನ ಇಷ್ಟ ರೀ ನಮಗೆ. ವಾರ್ತಾರಿ
0: ಅಂದ್ರೆ ಹಳೆ ಚಿತ್ರಗೀತೆ ಇಷ್ಟನ ಹೊಸವು?
1: ರಾಜ್ಕುಮಾರ್ ಅವ್ರಿ, ವಿಷ್ಣುವರ್ಧನ, ಎಲ್ಲ ಹಳೆ ಚಿತ್ರಗೀತೆ ರೀ ಮೇಡಮ್.
0: ಬಹಳ ಇಷ್ಟಪಡ್ತೀರಿ?
1: ಅಭಿಮಾನಿ ರೀ ಮೇಡಮ್. ನಾವು
0: ಏನ್ ಮಾಡ್ತೀರಿ ನೀವು?
1: ನಾವು ಹೌಸ್ ಹೋಗ್ತದ ನೋಡ್ರಿ, ನಮ್ದು ಶಾಲಿ ಕಲ್ತ ಸೆಕೆಂಡ್ ಇಯರ್ ಮುಗಿಸಿ ಮನೆ ಮಕ್ಳು ಎರಡು ಸಾಲಿಗೆ ಹೋಗ್ತಾವ್ರಿ. ಒಬ್ಬರು ಟೆಂತ್ ರೀ, ಒಬ್ಬರು ನೈನ್ತ್ ರೀ. ಮಕ್ಳು ನಮ್ಮ ಮನೆಯವರು ಬಡಿಗೆ ತನ ಕಮ್ಮಾರ್ಕಿ ಮಾಡ್ತಾರಿ, ಪಿ ಎಸ್ ಎಲ್ ಇದು ಮಾಡೇವ್ರಿ, ರೊಕ್ಕದ ಎಲ್ಲ ಸಿದ್ರಿ.
2: ಇವತ್ತಿನ ವಿಷಯದ ಬಗ್ಗೆ ಕೇಳಿದ್ರಿ?
1: ಹೂನ್ರಿಗೆ ಕೇಳಿದ್ರಿ.
2: ನಿಮ್ಮ ಊರಾಗ ಹೆಂಗದ, ಕುಂದ್ರಾಳಿ ಒಳಗ ಹೆಂಗದ ಪರಿಸ್ಥಿತಿ?
1: ಪರಿಸ್ಥಿತಿ ಮಳಿ ಆಗ್ಬೇಕ್ರಿ ಮೇಡಮ್. ಈಗೆಲ್ಲ ಬಿತ್ತಿಗೆ ಶೇಂಗಾ ಹಾಕಿವ್ರಿ, ಗೋಂಜಾಳ ಹಾಕಿವ್ರಿ.
2: ಎಲ್ಲಾರು ಮಾಡೋದ್ ಕಡೆ ನೋಡ್ಲಿಕ್ಕತ್ತೀರ ಹಂಗಾರ?
1: ಹೂನ್ರಿ, ಮಾಡ ಮಳಿನ ಆಗ್ಬೇಕ್ ನೋಡ್ರಿ ಮೇಡಮ್. ಈಗ ಸ್ವಲ್ಪ ಆಗೈತ್ರಿ, ಈಗ ಇನ್ನು ಮಳಿ ಬೇಕ್ರಿ ಮೇಡಮ್ರ.
2: ಮಳಿ ಬರ್ಲಾರ್ದಕ್ ನಾವ ಕಾರಣ ಅನ್ಸಂಗಿಲ್ಲ ನಿಮ್ಗ?
1: ಹ್ಞೂ ಮೇಡಮ್, ಅನಸ್ತತ್ರಿ. ಮತ್ತೆ ಗಿಡ ಎಲ್ಲ ಪರಿಸರ ಉಳಿಸ್ಬೇಕ್ರಿ, ಗಿಡ ಕಡಿಯೋದು ಕಡಿಮೆ ಮಾಡ್ಬೇಕ್ರಿ ಮೇಡಮ್ರ.
0: ಈ ನಿಟ್ಟಿನೊಳಗ ನಿಮ್ಮ ಮನೆಯೊಳಗ ಗಿಡ ಹಚ್ಚಿರಿ,
1: ಅವಕ್ಕೆ ನೀರ್ ಹಾಕಿ ಎಲ್ಲ ಪಕ್ಷಿ ಪ್ರಾಣಿ ಜೀವ ಉಳಿಸ್ಬೇಕ್ರಿ.
0: ನಿಮ್ಮ ಮನ್ಯಾಗ ಗಿಡ ಹಚ್ಚಿರಿ?
1: ಹ್ಞೂ ರೀ, ಗಿಡ ಹಚ್ಚಿವ್ರಿ. ಹೂವಿನ ಗಿಡ ಅದಾವ್ರಿ, ತೆಂಗಿನ ಗಿಡ ಅದಾವ್ರಿ, ಪ್ಯಾರಲ್ ಗಿಡ ರೀ ಮೇಡಮ್ರ. ಅಲ್ಲಿ ಕಣದಾಗ ಹಚ್ಚಿವ್ರಿ, ನಮ್ಮ ಹಿತ್ತಲ್ದಾಗ್ರಿ. ಗುಬ್ಬಿ ಪ್ರಾಣಿ ಪಕ್ಷಿಗಳಿಗೆ ಅಕ್ಕಿ ಇವೆಲ್ಲ ನೀರ್ ಹಾಕಿರ್ತೇನ್ರಿ ನಾನು. ಗುಬ್ಬಿಗಳು ಸಾಕಷ್ಟು ಇಲ್ಲಿ ದೇವಿ ಗುಡಿ ಐತ್ರಿ ಮಗ್ಗಲ್ದ, ಗ್ರಾಮ ದೇವಿ ಇದೆ. ಆ ಗುಡಿ ಒಳಗೆಲ್ಲ ಮನಿ ಮಾಡಿದವ್ರಿ ಗುಬ್ಬಿ. ಅವಕ್ಕೆಲ್ಲ ಕಾಳು ಅಕ್ಕಿ
2: ಜೋಳ
1: ಹಾಕಿರ್ತೇನ್ರಿ, ನೀರ್ ಇಟ್ಟಿರ್ತೇನ್ರಿ ಅವಕ್ಕ.
2: ಹೌದು, ನೀವು ಹೋಗಿರ್ತೀರೇನ್ ಕಣಕ್ಕ?
1: ಹ್ಞೂ ರೀ, ಕಣ ರೀ ಹಿತ್ತಲ್ದಾಗ್ರಿ, ಹೋಗಿರ್ತೇವ್ರಿ. ನಮ್ಮ ಮನೆಯವ್ರ ಅಲ್ಲೇ ಕೆಲ್ಸ ಮಾಡ್ತಾರಿ ಮೇಡಮ್ರ. ನಾವು ಇಲ್ಲಿ ದೇವಿ ಗುಡಿ ಮಗ್ಲ ಐತ್ರಿ ನಮ್ಮ ಮನೆಯ ದೇವಿ. ನಾವು ಅಲ್ಲಿ ಕೆಲ್ಸದ ಮನೆ ಅಲ್ಲಿ ಐತ್ರಿ, ಅಲ್ಲಿ ಕುಲುಮಿದೆಲ್ಲ ಮಾಡಿರ್ತಾರೆ, ಅಲ್ಲಿ ಹೋಗಿರ್ತೇವೆ ನಾವು. ಗಿಡಗಳಿಗೆಲ್ಲ ಮಧ್ಯಾಹ್ನದಾಗ ಕೆಲಸ ಮುಗಿಸ್ಕೊಂಡ್ರಿ, ಹೋಗಿ ನೀರು ಗೀರ್ ಹಾಕಿ ಅಲ್ಲೆಲ್ಲ ಹೋಗಾತಿ ಮಾಡಿ ಬಂದಿರ್ತೇವ್ರಿ. ಎಲ್ಲ ಕಸದ ಕಿತ್ತು
2: ಕಂಬಾರ್ಕಿ ಮಾಡ್ತಾರ ಅಂತೀರಲ್ಲ?
1: ಹ್ಞೂ ರೀ, ಎಲ್ಲ ಕುರ್ಚಿಗೀರಿ ರೈತರಿಗ್ರಿ, ರಂಟಿ ಹೊಡಿಯಕ್ರಿ ಕೂಡ,
2: ಎಲ್ಲ ಹೊಲ ಮಾಡೋರಿಗೆಲ್ಲ ಅನುಕೂಲ ಆಗ್ತದ ಅದು.
1: ಹ್ಞೂ ರೀ, ಇದು ಒಂದ್ ರಾಜ್ಕುಮಾರ್ ಒಳಗ ಹಾಡ್ ಐತಲ್ರಿ ಮೇಡಮ್.
2: ಮಣ್ಣಿನ
1: ಪ್ರೀತಿನೇ ಆ ದೇವ್ರು ತಂದ, ಅದೇನ ಅದನ್ನ ಮನೆಯವ್ರ ಅದ ಕೆಲ್ಸ ಮಾಡ್ತಾರ ನೋಡ್ರಿ ಮೇಡಮ್.
2: ಹೌದಲ್ಲ, ಬಹಳ ಚಲೋ.
1: ರಾಜ್ಕುಮಾರ್ ಒಂದ್ ಚಿತ್ರಗೀತೆ ಒಳಗ ಐತಲ್ರಿ ಫಿಲ್ಮ್, ಅದ ಲಕ್ಷ್ಯ ನೋಡ್ರಿ, ಅದ ಮಾಡ್ತಾರ ನೋಡ್ರಿ. ಎಲ್ಲಾ ಹಾಡ್ತಾರಿ ಮೇಡಮ್, ಅದಕ್ಕೆಲ್ಲ ಎಲ್ಲ ಮಾಡ್ತಾರ ನೋಡ್ರಿ.
0: ಅಡ್ಡಿಲ್ಲ ಜ್ಯೋತಿ, ನಿಮ್ ಜೊತೆ ಮಾತಾಡಿ ಖುಷಿ ಆಗ್ತ.
1: ನಿಮ್ ಕೊಟ್ಟಾಗ ಬಾಳ ಚಂದ ಕಾರ್ಯಕ್ರಮ ನಡೆಸ್ಕೊಡ್ತೀರಿ ಮೇಡಮ್. ನೀವು ಇಬ್ಬರ ನಾವು ಬಾಳ ರೇಡ್ವೆ ಅಂದ್ರೆ ನಮ್ಗೆ ಅಷ್ಟು ಪಂಚ ಪ್ರಾಣ ನೋಡ್ರಿ, ಅದನ್ನ ಹಚ್ಕೊಂಡ ಕೆಲಸ ಮಾಡ್ತೀನಿ ನೋಡ್ರಿ ನಾನು.
2: ನಾವು ಹೊರೆ ಮಾಡಿದ್ದ ಗೊತ್ತಾಗಂಗಿಲ್ಲ ಅಂತ.
1: ಹ್ಞೂನ್ರಿ, ಬೇಜಾರಾಗಂಗಿಲ್ರಿ, ಅದ್ ಕೇಳ್ಕೊ ಅಂತ ಮಾಡ್ಬಿಟ್ರೆ ಎಲ್ಲ ಅದ್ ಮೇಲೆ ಬಿಡ್ತೈತ್ರಿ ನಮ್ ದಡ ದಡ ಮುಗಿಸ್ಬಿಡ್ತಾವ್ರಿ ಎಲ್ಲ ಕೆಲ್ಸ.
0: ಅದ್ರಾಗೂ ಮತ್ತೆ ಚಿತ್ರಗೀತೆ ಬಹಳ ಪ್ರೀತಿ ಅಂತ ಮಾಯ ಅವ್ರಿಗೆ, ಚಿತ್ರಗೀತೆಗಳನ್ನ ಕೇಳ್ಕೋತ.
1: ಚಿತ್ರಗೀತೆ ಬಾಳ ಇಷ್ಟ ನೋಡ್ರಿ ಬಾಳ. ಈಗ ನಂದನ ಕಾರ್ಯಕ್ರಮ ಒಂದ್ ತಾಸ್ ಬರ್ತೈತಲ್ರಿ, ಹಳೆಲ್ಲ ಹಳೆ ಚಿತ್ರಗೀತೆ ಕೇಳ್ಕೊ ಅಂತ ಬಾಳ ಇಷ್ಟ ನೋಡ್ರಿ.
0: ಅವಾಗೆಲ್ಲ ರೊಟ್ಟಿ ಮಾಡೋದ್ ಮಾಡಿ ಮುಗಿಸ್ಬಿಡ್ತೀರೇನ?
1: ನಮ್ ತವ್ರ ಮನಿ ಬ್ಯಾರಣಶ್ರೀ ಇಲ್ಲಿ ಕುಂದ್ರಳಿ ಕೊಟ್ಟಾರಿ, ನಮ್ದು ಹೊಳೆ ಇಟ್ಟಿಗೆ ಅಂತೇಳ್ರಿ
2: ಬ್ಯಾರಣಶ್ರೀ.
1: ಅಲ್ಲಿ ಅಲ್ಲಿದ್ದ ನಮ್ಗೆ ಇಲ್ಲಿ ಕೊಟ್ಟಾರಿ ಕುಂದ್ರಳಿಗೆ, ಗದಗ ಜಿಲ್ಲಾದ ನಮ್ದು ವಿಜಯನಗರ ಜಿಲ್ಲಾ ರೀ, ಹೂವಿನಡಗಲಿ ತಾಲೂಕ್ ರೀ, ತವ್ರ ಮನಿ ಬ್ಯಾರಣಶಿ ಅಂತ ಹೇಳ್ರಿ. ಅಲ್ಲಿದ್ದ ಇಲ್ಲಿ ಕೊಟ್ಟಾರಿ, ನಮ್ನ ಚಂದ ಎಲ್ಲ ಮಾಡ್ಕೊಂಡ್ ಹೊಂಟವ್ರಿ ನಾವ್ ಎಲ್ಲ.
2: ಬಹಳ ಒಳ್ಳೇದು ಜ್ಯೋತಿ,
1: ದೇವಿದು
2: ಒಳ್ಳೇದಾಗ್ಲಿ.
1: ಹೊಂಟವ್ರಿ ಹೊಲಕ್ಕೆಲ್ಲ ಶೇಂಗಾದ ಎಲ್ಲ ಹಾಕಿವ್ರಿ, ಚೆನ್ನಾಗಿ ಮಳಿ ಬರ್ಬೇಕು ನೋಡ್ರಿ.
2: ಮಳಿ ಬಂತಂದ್ರೆ ಶೇಂಗಾ ಚಲೋ ಬರ್ತದ.
1: ಹೋ ಶೇಂಗಾ ತಗೊಂಡ್ ಬರ್ತೈತೆ ನಾವು ಧಾರವಾಡ ಆಕಾಶವಾಣಿ, ನಿಮ್ಗೆ ಶೇಂಗಾ ಮುಟ್ಟಿಸ್ತೀವ್ರಿ ಚಂದಾಗ ಬರ್ಲಿ.
0: ಅಡ್ಡಿಲ್ಲ, ಜ್ಯೋತಿ ಶೇಂಗಾ ಚೀಲ ತರ್ತಾರಂತ ನಾವು
2: ಕಾಯ್ಕೋತಿರ್ತೀವಿ. ನಮಗೂ ಸಂತೋಷ,
0: ನಮಗೂ
2: ಖುಷಿ ಆಗ್ಯದ. ಧನ್ಯವಾದ ಜ್ಯೋತಿ.
1: ಹ್ಞೂ ರೀ, ಧನ್ಯವಾದಗಳು.

0: ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ.
1: ನಾನು ಬಾಳಕೋಟೆ ಜಿಲ್ಲಾ ಶಿರೂರಿಂದ ರೇಣುಕಾ ಅಂತಂತ ಹೇಳ್ರಿ.
2: ಹೇಳ್ರಿ ರೇಣುಕಾ.
1: ಗಿಡಗಳನ್ನ ಬೆಳೆಸ್ಬೇಕ್ರಿ, ಬೆಳೆಸುವುದಷ್ಟ ಅಲ್ದ ಅದನ್ನ ಹಚ್ಚುದಷ್ಟಲ್ಲಿ ಬೆಳೆಸ್ಬೇಕು. ಮಳಿನೂ ಒಂದು ಆಗವಲ್ದಲ್ರಿ, ನೀರಿನ ಕೊರತೆನೂ ಹೆಚ್ಚೈತಿ.
0: ಎಲ್ಲದಕ್ಕೂ ನಾವ ಕಾರಣ ಅಲ್ಲೇನ್ರಿ ರೇಣುಕಾ?
1: ನಾವ ಕಾರಣ ರೀ, ಅದನ್ನು ವಿಚಾರ ಮಾಡಿದ್ರೆ ನಾವ ಕಾರಣ. ನೀರು ಪೋಲ್ ಮಾಡುದು ಹೊಳ್ಳಿ, ಮತ್ತ ನೀರು ಸಂಗ್ರಹಣೆ ಮಾಡ್ಲಾರದ್ದು, ಹಿಂಗಾಗಿ ಮಳೆ ಪೂರ ಕಡಿಮೆ ಆಗೈತಿ. ರೋಹಿಣಿ
0: ಅದಕ್ಕ ಹೌದು, ನಮ್ ತಪ್ಪನ್ನ ಎಚ್ಚರಿಸಲಿಕ್ಕೆ ಇರುವಂತಹ ಈ ಸಪ್ತಾಹ ಇದು ವನಮಹೋತ್ಸವ. ಜುಲೈ 1-7
1: ಎಚ್ಚರಿಸಿದ್ರು ಏನೂ ಆಗೋದಿಲ್ರಿ ಮೇಡಮ್, ಈ ವರ್ಷ ಮಳಿನೂ ಆಗೋದಿಲ್ಲ ಅಂತಾರ.
0: ಅಲ್ಲ, ನಾವು ಎಚ್ಚೆತ್ಕೊಳ್ಳೇಬೇಕಲ್ಲಮ್ಮ, ಎಚ್ಚೆತ್ಕೊಳ್ಳೇಬೇಕಾಗ್ತದೆ. ಈಗ
1: ಎಚ್ಚೆತ್ತುಕೊಳ್ಬೇಕು, ಆದ್ರೆ ಜನರು ಹೆಚ್ಚು ವಿಚಾರ ಮಾಡೋದಿಲ್ರಿ. ಬರೀ ಮಳಿ ಬರವಲ್ದಂತಾರ, ಕರೆ ನಮ್ಮಿಂದ ತಪ್ಪಾಗೈತಿ ಅನ್ನೋದು ಯಾರು ಒಪ್ಕೊಳ್ಳೋದಿಲ್ರಿ ಅದನ್ನ. ಈಗ ಹೆಚ್ಚಾನ ಹೆಚ್ಚು ಮಳಿ ಇಲ್ಲ ಅನ್ಕೋತ ಕುಂಡ್ರೋದ ಖರೆ ಆಕತಿ. ಇದಕ್ ನಾವ ಕಾರಣ, ನಾವ ನೀರ್ ಪೋಲ್ ಮಾಡಿವಿ, ನಾವ ಇದ್ರಿಂದ ಅರಣ್ಯ ನಾಶ ಮಾಡಿದ್ದಕ್ಕೆ ಇದಾಗೈತಿ ಅಂತ ಅಂದ್ರೂ ಅದನ್ನ ಹೌದು ಅನ್ನಕ್ ತಯಾರಿರೋದಿಲ್ರಿ ಜನ.
2: ಅಲ್ಲ, ಈಗ ನೀವ ಹೇಳಿದ್ರಿ ಏನಂದ್ರ ನೀರಿನ ಒಂದು ಕೊರತೆ ಅದ ಅಂತ ಹೇಳಿ. ಆ ಕೊರತೆ ಕೆಲವು ಏರಿಯಾದಾಗ ಬಹಳ ಅದ, ಕೆಲವು ಕಡೆ ಕಡಿಮೆ ಅದ. ಕಡಿಮೆ ಇದ್ದವರು ಕೂಡ ಅದನ್ನ ಮಿತವ್ಯಯವಾಗಿ ಬಳಸ್ತಾ ಇಲ್ಲ.
1: ಬಳಸ್ಬೇಕ್ರಿ, ಬಳಸ್ಬೇಕು.
2: ಹೌದಿಲ್ಲ,
1: ಮೋಟರ್ ಕುಂಡ್ರಸೋದ್ ಅಂತಾರಲ್ರಿ ಸಿಟಿ ಒಳಗೆ, ನಿಮ್ ಕಡೆ ಎಲ್ಲ ಕುಂಡ್ರಸ್ಯಾರ, ನಮ್ ಕಡೆ ಇಲ್ಲ. ಹಿಂಗಾಗಿ ನೀರು ಪೋಲ್ ಆಗಿ ಹಂಗ ಹರದ ತರದ ಹಂಗ ಹೋಗ್ತಾವ.
2: ಹೌದು ಹೌದು. ಆಮೇಲೆ ಈಗ ವಾಹನಗಳನ್ನ ತೊಳಿಲಿಕ್ಕೆ
1: ಹರದ ಹರದ ವೇಸ್ಟ್ ಆಕತ್ ನೀರು.
2: ಹೌದು,
1: ಅವಶ್ಯಕತೆ ಇದ್ದಷ್ಟು ಬಳಸ್ಬೇಕಂತ ಹೇಳ್ತೀವಿ. ಯಾರು ಮಾಡ್ತಾರ್ರಿ ಮೇಡಮ್ ಅದನ್ನ? ನಾನು ಮಾಡ್ತೀನಿ ಅಂದ್ರೆ ಇನ್ನೊಬ್ರು ಮಾಡ್ತಾರ, ಹೋದ್ರೆ ಎಲ್ಲರೂ ಮಾಡ್ಬೇಕು ಅದನ್ನ.
2: ಹೌದ್ ಹೌದ್, ಎಲ್ಲರೂ ಇದನ್ನ ಪಾಲಿಸಿದಾಗ ಮಾತ್ರ ನಾವು ಪರಿಸರವನ್ನ ಒಳ್ಳೆ ರೀತಿಯೊಳಗೆ ಇಡ್ಲಿಕ್ಕೆ
1: ಆಗ್ತದೆ.
2: ಹೌದ್ ಹೌದ್, ಇದು ಸಾಂಘಿಕ ಪ್ರಯತ್ನ. ಇದು
1: ಎರಡೂ ಕಡೆ ತುಂಬಿ ನಡು ಹೋಗ್ಬೇಕಾದ್ರೆ ಅಂಜಿಕ್ ಬರ್ತಿರ್ತೈತ್ರಿ. ನಮ್ ಕಡೆ ಜೋಡು ಕೆರೆಗಳು ಅದಾವ, ನಮ್ ಕಡೆ ಎಡಕ ಬಲ್ಕ ಕೇರಿ ನಡು ಸಿದ್ದೇಶ್ವರ ಗುಡಿ ಹೋಗೋ ದಾರಿ ಐತ್ರಿ. ಅಲ್ಲಿ ಹೋಗ್ಬೇಕಾದ್ರೆ ಅಂಜಿಕ್ ಬರ್ತೈತಿ, ಅಷ್ಟು ತುಂಬತಿತ್ತು. ಈ ಎಲ್ಲ ಒಣಗಿ ಕೆರೆಯೊಳಗ ನಡ್ಕೊಂತ ಹೋಗ್ತೀವಿ ದೇವ್ರಿಗೆ. ನಾ ಹಂಗಾಗೈತ್ರಿ ಈಗೆಲ್ಲ
0: ನೋಡ್ರಿ.
1: ಮಳಿನ ಇಲ್ಲ, ರೋಣಿ ಮಳಿ ಆಗ್ಲಿಲ್ಲ, ಮೃಗಶಿರ ಮಳಿ ಆಗ್ಲಿಲ್ಲ, ಆರಿದ್ರ ಮಳಿನೂ ಆಗ್ಲಿಲ್ಲ. ಬರೀ 4 ದಿನ ಮೋಡ ಆದಂಗ ಆಕತಿ. ಮಳಿನ ಇಲ್ಲ, ಬಿಚ್ಚಿದವ್ರಂತೂ ರೈತರು ಬಾಯಿ ತಕೊಂಡ್ ಕುಂತ್ ಬಿಟ್ಟಾರ. ಮಳಿ ಇಲ್ಲ,
0: ಹೌದ್ರಿ, ಮರ ಗಿಡಗಳು ಇಲ್ಲ, ಮತ್ತೆ ಏನಾಗ್ತದ ಹೇಳ್ರಿ? ಎಲ್ಲಾ ಕಡೆ ಅಪಾರ್ಟ್ಮೆಂಟ್ಗಳು, ಮನೆಗಳು ತುಂಬಿ ತುಳುಕ್ತಾವ.
1: ಬರೀ ಕಾಂಕ್ರೀಟ್ ಜಗತ್ತ ನಡೆದ್ ಬಿಟ್ಟತಲ್ರಿ ಈಗ ಪರಿಸರ. ನಮ್ ಕಡೆನ ಎಷ್ಟು ಕಟ್ಟಿಗೆ ಹೋಗಿದ್ರೆ ಹೆಣ್ಮಕ್ಳು, ಈ ಗುಡ್ಡದ ಕಟ್ಟಿಗೆನೆ ಇಲ್ಲ ಅಂತಾರ. ಎಲ್ಲಿ ಬರ್ಬೇಕು? ಗಿಡನ ಕಡ್ದು ಹೋಗ್ತಾರ ಅಷ್ಟು. ಹಿಂಗಾಗಿ ಒಟ್ಟ ಕಟ್ಟಿಗೆ ಇಲ್ಲ, ಎಲ್ಲ ಆಗ್ಬೇಕ್ರಿ ಅದಾಗ. ಹಿಂಗಾಗಿ ವನ ಮಹೋತ್ಸವ ಆಚರಣೆ ಮಾಡ್ಬೇಕು. ಅದು ಒಂದು ವಾರನು ಸಾಲೋದಲ್ಲ, ವರ್ಷಾನುಗಂಟ್ಲೆ ಮಾಡಿದ್ರು ಕಡಿಮೆ ನಾರಿ. ನಾವು
0: ಸಾಂಕೇತಿಕವಾಗಿ ಇದು ಪ್ರತಿ ಇಡೀ ವರ್ಷ ಎಲ್ಲ ನಾವು ನಡೆಸ್ಬೇಕು, ಅದನ್ನ
1: ನಡೆಸ್ಬೇಕ್ರಿ, ನಡೆಸ್ಬೇಕ್ರಿ. ಈ ನಾವು ಸಣ್ಣ ಸಣ್ಣ ಗಿಡಗಳು ಹಚ್ಚಿವಿ, ಇಷ್ಟು ಪರಿಸರಕ್ಕ ಅಷ್ಟು ಐತಿ. ಹೂವಿನ ಗಿಡ ಅಷ್ಟು ಎರಡು ಹಿಂದ ಗಿಡ ಹಚ್ಚಿರ್ತೀವಿ. ಆದ್ರೆ ನಾವು ದೊಡ್ಡ ದೊಡ್ಡ ಮರಗಳನ್ನ ಬೆಳೆಸೋದ್ರಿಂದ ನಮಗ್ ಮಳೆ ಆಶ್ರಯ ಆಗತ್ತೆ ಅದರಿಂದ ಅನ್ನೋದು
0: ತಿಳ್ಕೊಬೇಕು.
1: ಒಂದ್ ವಾರ ಆಚರಣೆ ಮಾಡಿದ್ರೆ ಮುಗಿದ್ ಬಿಡ್ತೈತ್ರಿ ಅದ ಗಿಡ. ಮಳೆ ಹೋದ್ರೆ ಒಣಗಿ ಬಿಡ್ತೈತಿ. ಈಗ ವನ ಮಹೋತ್ಸವ ಮಾಡಿ ಅವನ ಹೆಸರಾಕತಿ.
2: ಬರೀ
1: ಮಾಡೋದಲ್ರಿ,
2: ಈಗ ಹೆಂಗಾಗ್ಯದ ಅಂದ್ರ ಬರೀ ಹಚ್ಚುದು, ಒಂದು ಫೋಟೋ ಹೊಡಿಸಿ ಪೇಪರ್ ನ ಹಾಕಿಸ್ಕೊಳ್ಳೋದು,
1: ಸ್ಟೇಟಸ್ ಹಾಕೊಳ್ಳೋದು, ಪೇಪರ್ ನ ವರದಿ ಕೊಡೋದು, ಅಷ್ಟ ಆಗೈತ್ರಿ ಮೇಡಮ್ ಅದ.
2: ಹೌದು, ಇದು ಕಡಿಮೆ ಆಗ್ಬೇಕು, ಜನರೊಳಗ ಜಾಗೃತಿ ಮೂಡ್ಬೇಕು ಅನ್ನೋದು
1: ಮೂಡ್ಬೇಕ್ರಿ.
2: ಹೌದು ಹೌದು, ಬಹಳ ಉತ್ತಮವಾದ ಸಂದೇಶವನ್ನ ನಮ್ಮ ಎಲ್ಲ ಕೇಳುಗರಿಗೆ ಕೊಟ್ಟಿರಿ ನೀವು. ಈ ನಿಟ್ಟಿನೊಳಗ ಪ್ರಯತ್ನಶೀಲರ ಆಗೋಣ ಅಂತ ಹೇಳ್ತಾ ಕರೆ ಮಾಡಿದ್ದಕ್ಕೆ ಧನ್ಯವಾದ
0: ರೇಣುಕಾ. ಧನ್ಯವಾದ.
1: ನಮಸ್ತೆ.
0: ಹಲೋ, ಹಾ ಹೇಳ್ರಿ, ಯಾರು ಮಾತಾಡೋದು? ನಮಸ್ತೆ, ಒಂಚೂರು ಸಿಗ್ನಲ್ ಇರೋ ಕಡೆ ಬರ್ರಿ, ಹೇಳ್ರಿ. ಈಗ ಕೇಳಿಸ್ತಾ ಇಲ್ಲ ಸರಿಯಾಗಿ. ನಾ ಮಾತಾಡೋದು ಕೇಳಿಸ್ತೀನಿ. ಹೇಳ್ರಿ, ಯಾರು ಮಾತಾಡೋದು?
2: ಏನು ಕೇಳ್ತಿಲ್ಲ ನಮಗ.
0: ಹಲೋ, ಹಾ ಹೇಳ್ರಿ.
3: ನಮಸ್ತೆ ಮೇಡಮ್.
0: ನಮಸ್ತೆ,
3: ನಾವು ರಾಣಿಬೆನ್ನೂರಿಂದ ಸುಮಂಗಲ ಅಂತ
2: ಹೇಳ್ರಿ. ಸುಮಂಗಲ,
3: ಹ್ಞೂನ್ರಿ. ಅದ ವನ ಮಹೋತ್ಸವದ ಬಗ್ಗೆ ಹಾಕತಿದ್ವಿ. ನಾವು ಗಿಡಗಳನ್ನೆಲ್ಲ ನೆಟ್ಟವ್ರಿ, ಎರಡ್ ತೆಂಗಿನ ಮರ, ಎರಡ್ ಮಾವಿನ ಗಿಡ, ಎರಡ್ ಕರಿಬೇವಿನ ಗಿಡ, ಮತ್ತ ಇದು ಸಂಪಿಗೆ ಗಿಡ ಎಲ್ಲ ನೆಟ್ಟನ್ರಿ ನಾನು ಸ್ವಲ್ಪ ಜಗದಾಗನ.
0: ಅಂದ್ರೆ ಮನಿ ಸುತ್ತಲೂ ಒಂದ್ ಸಣ್ಣದ ಒಂದ್ ತೋಟನ ಆಗ್ಬಿಟ್ಟದ.
3: ಹ್ಞೂನ್ರಿ, ತೋಟನ ಮಾಡ್ಕೊಂಡ್ರಿ. ಹೂವಿನ ಗಿಡ ಹಚ್ಚೇನ್ರಿ, ಮೂಲಂಗಿ ಹಚ್ಚೇನ್ರಿ.
2: ಓಹೋ, ಅಂದ್ರೆ ಬೇಕಾಗೋ ತರಕಾರಿನೂ ಬೆಳಿತೀರಿ?
3: ಹ್ಞೂನ್ರಿ, ಎಲ್ಲಾ ಹಚ್ಚೇನ್ರಿ ನಾನು.

0: ಬೆಳಗ್ಗೆಯಿಂದ ಟ್ರೈ ಮಾಡ್ತಾ ಇದ್ರಿ, ಇವತ್ತ ರೇಡಿಯೋ ಕಾರ್ಯಕ್ರಮ ಎಲ್ಲಾನು ಕೇಳ್ತದ್ರಿ, ನಾ ಯಾವ್ದು ಬಿಡಲ್ರಿ.
1: ಯಾವ್ದು ಖುಷಿ ಅನಿಸ್ತದ?
0: ಎಲ್ಲಾನು ಚೆನ್ನಾಗಿ ಅನದವ್ರಿ, ಎಲ್ಲಾ ಚೆನ್ನಾಗಿ ನಡೀತಾವ್ರಿ.
1: ಏನ್ ಮಾಡ್ತೀರಿ ಸುಮಂಗ್ಲಾ?
0: ಏನ್ರಿ ಮನೆ
1: ನೀವೇನ್ ಮಾಡ್ತೀರಿ?
0: ಮನೆ ಮನೇಲಿ ಇರ್ತಾನ್ರಿ.
1: ಏನು ಗೃಹಿಣಿ?
0: ಹ್ಞೂ ರಿ, ಗೃಹಿಣಿ ರೀ.
1: ಹಂಗಾಗಿ ಸುಮಂಗಲಾಗ ಒಂದ್ ಸ್ವಲ್ಪ ಟೈಮ್ ಸಿಗ್ತದ ಜಾಸ್ತಿ,
2: ಗಿಡಗಳ ಜೋಡಿ ಇರುವಂತ ಸಮಯ.
0: ಹ್ಞೂ,
1: ಗಿಡಕ್ಕೆ ನೀರ್ ಹಾಕ್ಲಿಕ್ಕೆ
0: ಏನೇನ್ರ ಮಾಡ್ಕೊಂತ ಇರ್ತಾನ್ರಿ ಗಿಡದ.
1: ಅಡಿಲ್ಲ ಅಂದ್ರ ಸುಮಂಗಲಾನ್ ಮನಿ ಒಳಗ ಮಾಯ ಎಲ್ಲಾ ಹಕ್ಕಿಗಳು ಕಲರ್ ಅವ ಎಲ್ಲಾ ಕೇಳಲಿಕ್ಕೆ ಸಿಗ್ತದ.
0: ಪಕ್ಷಿಗಳೆಲ್ಲ ಬರ್ತಾವ್ರಿ,
2: ಸಂಪಿಗೆ ಗಿಡ ಅದ
0: ತಿನ್ನಾಕ ಅವಕ್ಕ.
2: ಅಂದ್ರ ಬರ್ತಾವ, ಹೆಚ್ಚೆಚ್ಚು ಪಕ್ಷಿ ಪ್ರಾಣಿಗಳು ಬರ್ತಾವ ಅಂದ್ರ ಚಲೋ ಅನಿಸ್ತದ. ಖುಷಿ ಅನಿಸ್ತದ.
1: ಅಡ್ಡಿಲ್ಲ ಸುಮಂಗಲ, ಕರೆ ಮಾಡಿದಕ್ಕೆ ಧನ್ಯವಾದ.
2: ಹಲೋ,
3: ಹಲೋ, ನಮಸ್ಕಾರ ರೀ ಮೇಡಮ್.
2: ನಮಸ್ಕಾರ, ಯಾರು
3: ಮೇಡಮ್? ನಾ ರಾಜೇಶ್ವರಿ, ತಾರ್ಯಾಳದಿಂದ ರೀ.
2: ಹ್ಮ್, ಹೇಳ್ರಿ ರಾಜೇಶ್ವರಿ.
3: ಹಾ, ಇವತ್ತು ಒಣ ಮಹೋತ್ಸವದ ಬಗ್ಗೆ ಮಾತಾಡಕತ್ತಿದ್ರಿ ಮೇಡಮ್ ರೀ.
2: ಹೌದು.
3: ಹಾ, ಇಲ್ಲಿ ನಮ್ಮ ಮನೆ ಕಡೆ ಸಾರ್ವಜನಿಕದ ಗಿಡ ಹಚ್ಚಾರಿ ಮೇಡಮ್, ಅಲ್ಲೆಲ್ಲ ಹೋಗಿ ನೀರ್ ಹಾಕಿ ಬರ್ತೇನ್ರಿ ನಾನು.
2: ತಾರಿಹಾಳದೊಳಗ?
3: ಹಾ ರೀ ಮೇಡಮ್.
2: ಹಾ ಹಾ ಹಾ, ಮತ್ತ ಎದ್ದಾವಿಲ್ಲ, ಚಲೋ ಹತ್ತಾವಿಲ್ಲ?
3: ಹಾ, ಹಚ್ಚಾರಿ ಮೇಡಮ್ ರೀ.
2: ಹ್ಮ್ ಅದ ಇನ್ನೂ ಹೆಚ್ಚಾಗ್ಬೇಕು ನಮ್ ಕೆಲ್ಸ ಅಷ್ಟ.
3: ಹಾ ರೀ, ಹಚ್ಚಿ ಹೋಗಿದ್ದಿರ್ರಿ ಅವ್ರ ಹಂಗಾರಿ.
2: ಹ್ಮ್,
3: ಅಲ್ಲ ನಮ್ಮ ಏರ್ಯಾದಾಗಿನ ಹಿರಿಯರು ಹೇಳಿದ್ರಿ, ದಿನ ಸ್ವಲ್ಪ ನೀರ್ ಹಾಕ್ರಿ ಇವಕ್ ಅಂತ ಹೇಳ್ರಿ.
2: ಹೌದು,
3: ನಮ್ ಏರಿಯಾ ಬೆಳೆದ್ರ ನಮಗ್ ಚಂದ ಕಾಣಿಸ್ತೈತ್ರಿ. ಯಾರ ಬಿಸಿಲಾಗಿಂದ ಬಸ್ನೇ ನಡ್ಕೋತಾ ಬಂದ್ರ ಕುಂಡ್ರಾಕ್ ನೆಲ್ ಸಿಗ್ತೈತಲ್ಲ ಅಂತೇಳಿ ದಿನ.
1: ಹೌದು ಹೌದು ಹೌದು. ಅಂದ್ರ ಮರ ಗಿಡಗಳ ಕೆಳಗಡೆ ಕೂತ್ಕೊಂಡಾಗ ಒಂದ್ ಸ್ವಲ್ಪ ನೀವ್ ಹೇಳಿದಂಗ ಬಿಸಿಲಾಗಿಂದ ಬಂದವ್ರಿಗೆ ತಂಪು ಸಿಗ್ತದ.
3: ಹಾ ರೀ ಮೇಡಮ್.
1: ಗಾಳಿ
3: ಈಗ ಇಷ್ಟ ದಿನ ನಮ್ಮಲ್ಲಿ ಬಸ್ ಬರ್ತಿದ್ದಿಲ್ರಿ, ಈಗ ಬಸ್ ಬರಾಕತ್ತೈತ್ರಿ ಮೇಡಮ್. ಬ್ಯಾಂಕ್ಲಿಂದ ನಡ್ಕೋತಾ ಬರ್ಬೇಕ್ರಿ, ಒಳಗ್ 2 ಕಿಲೋಮೀಟರ್ ನಡ್ಕೋತಾ ಬರ್ಬೇಕ್ರಿ. ಬಿಸಿಲಾಗಿಂದ ಬರೋ ಮಟ ಸುಸ್ತಾಗಿ ನಮ್ಮ ಮನೆ ಬಾಗಿಲ್ದಾಗ ಬೇವಿನ ಗಿಡ ಐತ್ರಿ ಮೇಡಮ್, ಎಲ್ಲಾರು ಬಂದ ನೆಳಿಕೊಂಡಿರ್ತಿದ್ರಿ.
2: ತಂಪು, ಬೇವಿನ ಗಿಡದ ತಂಪು ಎಲ್ಲಾರಿಗೂ ಸಿಗ್ತದ.
3: ಹಾ ರೀ, ಬೇವಿನ ಗಿಡ ಮತ್ತ ಬದಾಮಿ ಗಿಡ, ದಾಸವಾಳಿ ಗಿಡ ಎಲ್ಲಾ ಅದಾವ್ರಿ ಮೇಡಮ್ ನಮ್ಮನವ್ರಿ.
2: ಬಹಳ ಖುಷಿ ನೋಡ್ಲಿಕ್ಕೆ.
3: ಸುತ್ತಮುತ್ತ ಗಿಡ ಹಚ್ಚಿವ್ರಿ.
2: ಒಳ್ಳೇದಾಗ್ಲಿ ರಾಜೇಶ್ವರಿ, ಕೇಳು ಗೆಳತಿ ಅಲ್ಲ, ಕೇಳು ಗೆಳತಿ ಕಾರ್ಯಕ್ರಮ ಇದು. ಧನ್ಯವಾದ. ಹಲೋ,
4: ಹಲೋ.
2: ಹಾ ಹೇಳ್ರಿ, ಯಾರು ಮಾತಾಡೋದು?
4: ನಾವು ಗದಗ ಜಿಲ್ಲೆಯಿಂದ ಎಲ್ಲಮ್ಮ ಮಾತಾಡ್ತೀವಿ.
2: ಹಾ ಎಲ್ಲಮ್ಮ, ಮಾಡಿರ್ತೀರಲ್ಲ ಕರೆ ಮಾಡಿರ್ತೀರಿ, ಹೇಳ್ರಿ.
4: ನಮಸ್ತೆ.
2: ನಮಸ್ತೆ.
4: ನಮ್ಮ ಮಮ್ಮಿನೂ ಎಲ್ಲೆಲ್ಲ ಕಂಪೌಂಡ್ ಐತಿ ಮಿಸ್ ನಮ್ದು.
2: ನೀವೇನ್ ಮಾಡ್ತೀರಿ ಎಲ್ಲಮ್ಮ?
4: ತೆಂಗಿನಕಾಯಿ ಗಿಡ, ಮಾವಿನ ಗಿಡ ಎಲ್ಲ ಹಚ್ಚಿರ್ತಾವೆ.
1: ಎಲ್ಲಮ್ಮ ಏನ್ ಮಾಡ್ತೀರಿ?
4: ನಾವೀಗ ಸಕೆ.
5: ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಅಕ್ಕ.
2: ಅವ್ರು ಹೋಲ್ಡ್ ಮಾಡ್ಕೊಂಡ್ರು ಅನ್ನಿಸ್ತದ. ಹಲೋ,
6: ಹಲೋ, ಹುಬ್ಬಳ್ಳಿಯಿಂದ ಶಾರದಾ.
2: ಹೇಳ್ರಿ ಶಾರದಾ.
6: ಈಗ ಹಳ್ಳಿ ಒಳಗ್ ರೀ ಕಟ್ಟಿ ಒಂದ್ ದೊಡ್ಡ ಗಿಡ ಇರ್ತಿತ್ರಿ ಮೇಡಮ್, ಅದನ್ನ ಏನು ಮಾಡ್ತಿದ್ದಿಲ್ಲ.
2: ಆ ಕಟ್ಟಿ ಮೇಲೆ ಕೂತ್ ಮಾತಾಡ್ತಿದ್ರೆ ಎಲ್ಲಾರು. ಹೌದಿಲ್ಲೋ,
1: ಕಟ್ಟಾಗ್ಬಿಟ್ಟದ ಕರೆ.
2: ಸ್ವಲ್ಪ ಮಳೆ ಇರೋದ್ರಿಂದ. ಹಲೋ, ಕೇಳು ಗೆಳತಿ ಕಾರ್ಯಕ್ರಮ ಇದು. ಹಲೋ, ಹಲೋ,
1: ಹಲೋ,
2: ಹಲೋ,
7: ಹಲೋ ಮೇಡಮ್, ನಮಸ್ತೆ.
2: ನಮಸ್ತೆ, ಯಾರ್ ಮಾತಾಡೋದು? ಸಂಗೀತಾ.
7: ನಾವು ಬೆಳಗಾವಿ ತಾಲೂಕಿನಿಂದ ದಾಕ್ಷಾಯಿಣಿ ಅಂತ.
2: ದಾಕ್ಷಾಯಿಣಿ. ದಾಕ್ಷಾಯಿಣಿ ಮೊದ್ಲು ಕರೆ ಮಾಡಿದ್ರೇನು?
7: ಯಾವಾಗ ನಿಮ್ ಕರೆನ ಸಿಗೋದಿಲ್ಲ, ಯಾವಾಗ ಮಾಡೋದ್ ನಿಮ್?
2: ಮತ್ತೆ ಇವತ್ ಮಾಡ್ರಿ ಅಲ್ಲ, ಇವತ್ ಖುಷಿ ಆಗಿಲ್ಲೇನು ದಾಕ್ಷಾಯಿಣಿ?
7: ಖುಷಿ, ಬಾಳ ಖುಷಿ ಆಗೈತ್ರಿ. ನಾನು 40 ವರ್ಷದಿಂದ ಆಕಾಶವಾಣಿ ಕೇಳ್ತೇನೆ, ಎಲ್ಲ ಕರೆ ಕೇಳ್ತೇನೆ, ಎಲ್ಲ ಇಷ್ಟ ನಮಗ, ಆದ್ರೆ ಕರೆನೇ ಸಿಗೋದಿಲ್ಲ.
1: ಅಂದ್ರೆ ದಾಕ್ಷಾಯಿಣಿ ಪ್ರಯತ್ನ ಅಂತೂ ಮಾಡ್ತಿದ್ರಿ ಕರೆಗೆ?
7: ಪ್ರಯತ್ನ ಅಂತೂ ಮಾಡ್ತೇವೋ, ಸಿಗೋದೇ ಇಲ್ಲ. ಹಂಗ ಹಾಕ್ತಾರೋ ನಮಗದು ಗೊತ್ತು ಆಗೋದಲ್ಲ, ನಮಗಂತೂ ಸಿಗೋದೇ ಇಲ್ಲ
1: ನೋಡ್ರಿ. ಇವತ್ತಂತೂ ಸಿಕ್ಕದ, ಇವತ್ತು ನೀವು ಅದೃಷ್ಟಶಾಲಿಗಳು.
7: ಹೌದು, ಅದೃಷ್ಟಶಾಲಿನ ಮಾತಾಡ್ಬೇಕಂತ ಆಸೆ ಇರ್ತೈತಿ, ಅದ್ ನಮ್ ಕರೆ ಸಿಗೋದ್ಲ. ಬೇರೆ ಯಾರಿಗೂ ಸಿಗ್ತೈತಿ, ಅವ್ರು ಮಾತಾಡಕ್ ಬರ.
2: ಇವತ್ತ ಕರೆ ಸಿಕ್ಕದ ಪಟ್ಟ ಪಟ್ಟ ಮಾತಾಡ್ಬಿಡ್ರಿ. ಏನ್ ಮಾತಾಡ್ಬೇಕದನ್ನ?
7: ಅಲ್ಲ, ಪರಿಸರ ಇದ್ರ ಬಗ್ಗೆ ಮಾತಾಡತ್ತೇವು. ಎಲ್ಲ ಗಿಡ ಕಡ್ದು ಬಿಟ್ಟು ಆಮೇಲೆ ಹಂಗ ಹಿಂಗ ಅಂದ್ರೆ ಏನು ಪ್ರಯೋಜನ?
1: ಅದೇ
2: ಜಾಗೃತಿ ಮೂಡಿಸಲ್ಲ.
1: ಕೆಟ್ಟ ಮ್ಯಾಲ್ ಬುದ್ಧಿ ಬಂತು ಅಂತಾರೆ ನೋಡ್ರಿ, ಇದಕ್ಕ
7: ಆಮೇಲೆ ಏನ್ ಪ್ರಯೋಜನ ರೀ? ನೀರು ಇರ್ತೈತಿ
2: ಅಲ್ಲ, ಅದು ಮೀರ್ ಹೋದ್ರು ಕೂಡ ಈಗೂ ನಾವು ಮಾಡ್ಲೇಬೇಕು, ನಮ್ ಕರ್ತವ್ಯ.

0: ಈಗ ಮುಂದಿನ ಜನಾಂಗಕ್ಕ ಪರಿಸರ ಉಳಿಸಬೇಕಂದ್ರ
1: ಅಷ್ಟೇ ನಾವು ಯಾರು ಮಾಡಕ್ ಪ್ರಯತ್ನ ಪಡೋದಿಲ್ಲ, ಮತ್ತು ಅದೇ ಕೆಲಸ ಮಾಡೋದು ನಾವು. ಮತ್ತೆ ಮಳೆ ಹೋಗಿತ್ತಂದ್ರೆ ಏನ್ ಮಾಡೋದು ಇವಾಗ?
0: ಇಲ್ಲ, ಆ ನಿಟ್ಟಿನೊಳಗ್ ನಾವು ಪ್ರಯತ್ನ ಮಾಡ್ಬೇಕು ಅಂತ.
1: ಹೌದು ಹೌದು, ಮಾಡ್ಬೇಕು. ನಮ್ಗು ಗಿಡ ಹಚ್ಚೋದು ಬೆಳೆಸೋದು ಅಂದ್ರೆ ನಮ್ಗು ಇಷ್ಟ. ನಾವು ಇಷ್ಟಲಾಗ ನಾವು ಬಾಳ ಅಂದ್ರೆ ನಾವು ಹೂವಿನ ಗಿಡಗಳು ಹಚ್ಬೋದು, ಏನು ಹಚ್ಬೋದು. ಆದ್ರೆ ಇದ್ ಗಿಡ ನಾವು ಕಡಿಬಾರ್ದಲ್ಲ,
2: ಕಡಿಬಾರ್ದು. ಆಮೇಲೆ ಈ ರಸ್ತೆ ಆಬದಿ ಇಬದಿಗೆ ಒಂದೊಂದ್ಸಲ ಹಚ್ಚಿರ್ತಾರೆ ಗಿಡ, ಅವನ್ನ ಯಾರು ನೋಡೋದನ್ನು ಇಲ್ಲ.
1: ನೋಡೋದಿಲ್ಲ ನಾವ್ ಇದ್ರ ನೋಡ್ಬೋದು, ಆದ್ರೆ ಇದ್ದದನ್ನೆಲ್ಲ ಮನೆ ಹಾಳಾಯ್ತತಿ, ಮಾಂಗಗಳು ಬರ್ತಾವ ಅಂತ ತಿಳ್ಕೊಂಡು ಎಲ್ಲ ಕಡದ ಹಾಕ್ಬಿಟ್ಟಿದಾರೆ. ಈ ಗಿಡಗಳನ್ನ ಇಲ್ಲ ಓಣಿ ಒಳಗ. ನಾವ್ ಇರೋ ಓಣಿ ಒಳಗ ಎಷ್ಟು ಚಂದ ಗಿಡಗಳು,
0: ಎಷ್ಟು ಚಂದ ನೋಡಿ ನೋಡ್ರಿ. ದಾಕ್ಷಾಯಿಣಿ ಯಾವ ಊರಂದ್ರಿ ನಿಮ್ದು?
1: ಬೆಳಗಾವಿ ತಾಲೂಕು ಸುಳೆಭಾವಿ.
0: ಮತ್ತೆ ಇವತ್ತು ಖುಷಿ ಆಗ್ತಿಲ್ಲೋ ನಮ್ ಜೊತೆಗ್ ಮಾತಾಡಿ?
1: ಖುಷಿ ಬಾಳ ಖುಷಿ ಆಗೈತ್ರಿ. ನಂಗೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ಬೋದು, ಕರೆನೇ ಸಿಗೋದಿಲ್ಲ ಅನ್ನೋದನ್ನ ಬೇಜಾರು
2: ನಮಗೆ. ಪ್ರಯತ್ನ ಮಾಡಿ ಕೇಳಿ ಕಾರ್ಯಕ್ರಮ ಸಿಗ್ತದ.
1: ಆಯ್ತ್ರಿ, ಆಯ್ತು,
0: ಧನ್ಯವಾದ.
1: ನಮಸ್ತೆ.
0: ಹಲೋ ಹಲೋ ಹೇಳ್ರಿ. ಹಲೋ
2: ಹಲೋ
0: ಹಲೋ ಹೇಳ್ರಿ.
2: ಕರೆಕ್ಟ್ ಆಗ್ತಾ ಇಲ್ಲ ಅನ್ನಿಸ್ತದೆ ಮಾಯಾ. ಪ್ರಯತ್ನ ಮಾಡ್ಲಿಕ್ಕೆ ಗೆಳತಿಯರು,
0: ಸ್ವಲ್ಪ ಮಳೆ ವಾತಾವರಣ ಇರೋದ್ರಿಂದ ಕೂಡ ತೊಂದರೆ ಆಗ್ತದ.
2: ಹೌದು, ಅದ್ರಾಗ ಈ ಕೆಲವು ಸತಿ ಏನಾಗ್ತದ, ಈ ಇಂಟರ್ನೆಟ್ಟು ಮೊಬೈಲು ಈ ಸಿಗ್ನಲು ಸಿಗುವುದಿಲ್ಲ.
0: ಹೌದು. ಹಲೋ ಹಲೋ ಹೇಳ್ರಿ, ಹೇಳ್ರಿ, ಜೋರಾಗಿ ಮಾತಾಡ್ರಿ.
3: ಎಲ್ಲಾ ಕಾರ್ಯಕ್ರಮ ಚಲೋ ಬರ್ತಾವ್ರಿ ಮೇಡಮ್.
0: ಯಾರು?
3: ಶಾರದಾ ರೀ.
2: ನಾನು ಹೊಳೆ ಕಟ್ ಆಗಿತ್ತಲ್ಲ,
3: ಅದಕ್ಕೆ ಗಿಡ ಗಿಡ ಇದು ಪರಿಸರ ಬಗ್ಗೆ
2: ಹೇಳಿದ್ರಲ್ರಿ ಶಾರದಾ.
3: ಗಿಡ ಹಚ್ಚಿರ್ತಾರ್ರಿ, ಆದ್ರ ಅವ್ನ್ ಕಡದ್ ಬಿಡ್ತಾರ್ರಿ. ಇದು ಆಗ್ತತಿ, ಹಂಗ ಆಕತಿ, ಹಿಂಗ ಆಕತಿ.
2: ಅದನ್ನ ರಸ್ತೆ ಅಭಿವೃದ್ಧಿ ಅಂತಾರ, ಮತ್ತೊಂದ್ ಅಂತಾರ, ಒಂದೊಂದ್ ನೆಪಕ್ಕೆ ಕಡದ್ ಬಿಡ್ತಾರ.
3: ಹಳ್ಳಿಯೊಳಗ ಹೆಂಗ್ ಇರ್ತೈತ್ರಿ ಮೇಡಮ್? ಹಳ್ಳಿಯೊಳಗ ದೊಡ್ಡ ಗಿಡ ಇತ್ತಂದ್ರ ಅಲ್ಲಿ ಎಲ್ಲಾರು ಕುಂತು ಇದು ಆಕತ್, ಅವ್ರಿಗೆ ನೆರಳು ಆಕತ್ರಿ. ಬೇಸಿಗೆ ಒಳಗ ಅವ್ರಿಗೆ ಇದು ಇರಂಗಿಲ್ಲ, ಫ್ಯಾನ್
2: ಆ ಸುಖಾನ ಬೇರೆ ಶಾರದಾ.
3: ಬಂದ್
2: ಕುಂತಿರ್ತಾರ್ರಿ ಅವ್ರು, ಏನು ಗಿಡ ಕಡೆ ಮಾತಾಡೋದಲ್ಲ ಸುಖಾನ ಬೇರೆ.
3: ಹ್ಞೂ, ಇದು ಸಿಟಿ ಒಳಗ ಏನಾಗ್ತದೆ, ಗಾರ್ಡನ್ ಮಾಡ್ತಾರ್ರಿ, ಸಣ್ಣ ಗಿಡ ಹಾಕ್ಬಿಡ್ತಾರ, ದೊಡ್ಡ ದೊಡ್ಡ ಗಿಡ.
0: ಈ ರಸ್ತೆ ಈ ಕಿಲೆಗಳೊಳಗ ಈಗ ಹಚ್ಚಲಿಕ್ಕತ್ತಾರ, ಈಗ ಎಲ್ಲಾರ ಹತ್ರ ಸ್ವಲ್ಪ
3: ಸುಧಾರಣೆ
0: ಆಗಕತ್ತ. ಇದು ಇನ್ನು ಜಾಸ್ತಿ ಆಗ್ಬೇಕು, ಯಾಕಂದ್ರ ಇದು ನಮ್ ಸಲುವಾಗಿ, ನಮ್ಮ ಭವಿಷ್ಯದ ಮಕ್ಕಳ ಸಲುವಾಗಿ. ಹೌದಿಲ್ಲ,
3: ಎಲ್ಲ ಕಾರ್ಯಕ್ರಮ ಎಲ್ಲಿ
0: ಚಲೋ ಆತು, ಎಲ್ಲೂ ಹೋಗಬೇಡ್ರಿ ಶಾರದಾ, ಕೇಳ್ಕೊತಾನೆ ಇರಿ.
3: ನನ್ನ ಜೀವನ ಗೆಳತಿ.
0: ಚಲೋ ಆತು, ಚಲೋ ಆತು, ಕೇಳ್ತಾ ಇರಿ. ಧನ್ಯವಾದ. ಹಲೋ
4: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ. ಕೊನೆಯ ಕರೆ ನಿಮ್ದು, ಲಗುನೆ ಹೇಳ್ರಿ, ಯಾರು ಮಾತಾಡೋದು?
4: ಕೊನೆಗೇನೆ ಸಿಗುತ್ತರಿ ನನಗೆ. ನಾನು ಧಾರವಾಡದಿಂದ ಪರವಿಂದರ್ಗ ಮಾತಾಡೋದು.
0: ಪರವಿಂದ್ ಲಗೂನೆ ಮಾತಾಡ್ರಿ.
4: ವನಮಹೋತ್ಸವ ಬಗ್ಗೆ ಮಕ್ಕಳೊಳಗು ನಾವು ಜವಾಬ್ದಾರಿಯನ್ನ ತಿಳಿಸ್ಬೇಕಾಗ್ತದ್ರಿ. ನಾವು ಚಿಕ್ಕವರಿದ್ದಾಗ ವನಮಹೋತ್ಸವ ಅಂತ ಕರ್ಕೊಂಡು ಹೋಗ್ತಿದ್ರು, ಪರಿಸರವನ್ನ ತಿಳಿಸ್ತಿದ್ರು. ಈಗ ಅದೆಲ್ಲ ಕಡಿಮೆ ಆಗಿದೆ, ಅದು ಮಕ್ಕಳೊಳಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಆಗ್ಬೇಕ್ರಿ ಮೇಡಮ್. ಆಮೇಲೆ ಗಿಡಗಳೇ ನೆಡಬೇಕು ಅಂತ ಹೇಳಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಪ್ರೋಚ್ ಮಾಡಿದ್ರೆ ನಮಗ್ ಅವಕಾಶ ಸಿಗ್ಲಿಲ್ಲ ರೀ. ಅದ್ ಏನೇನೋ ಅವ್ರವ್ರದ ರೂಲ್ಸ್ ಇದಾವೋ ಏನೋ, ನಮಗ್ ಇದು ಮಾಡ್ಲಿಲ್ಲ. ನಾವು ಲೆಟರ್ ಕೊಟ್ಟು ಎಲ್ಲಾನು ಆಯ್ತು ಅಂತ ಅದೇನಾದ್ರೂ ಇದ್ರೆ ಅಂದ್ರೆ ನೀವು ರೇಡಿಯೋ ಮೂಲಕ ಹೇಳ್ರಿ, ನಾವು ಗಿಡ ನೆಡಕ್ ತಯಾರಿದೀವಿ ಮೇಡಮ್.
0: ಖಂಡಿತ, ಧನ್ಯವಾದ ಪರ್ವಿನ್. ಸಮಯ ಆಯ್ತು, ನಮ್ಮೆಲ್ಲ ಗೆಳತಿಯರಿಗೆ ಹೇಳೋಣ. ಮಂಜುಳಾ ನಮಸ್ಕಾರ.
2: ನಮಸ್ಕಾರ.

ಇದುವರೆಗೂ ನೇರ ಫೋನಿನ್ ಕಾರ್ಯಕ್ರಮ ಕೇಳು ಗೆಳತಿ ಪ್ರಸಾರವಾಯಿತು. ಕಾರ್ಯಕ್ರಮ ನಡೆಸಿಕೊಟ್ಟವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ರೇಖಾ ಹೆಗಡೆಯವರ ಗಾಯನ. ರಾಗ ಜೀವನ್ಪುರಿ, ತಬಲಾ ಸಾಥ್ ನಾರಾಯಣ್ ಎಲ್ ಪುರಾಣಿಕ್, ಹಾರ್ಮೋನಿಯಂ ಸಾಥ್ ಬಸವರಾಜ್ ಹಿರೇಮಾಠ್.

ಇದುವರೆಗೂ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೇಖಾ ಹೆಗಡೆ ಅವರ ಗಾಯನದಲ್ಲಿ ರಾಗ ಜೀವನ್ಪುರಿ ಕೇಳಿದಿರಿ. ತಬಲಾ ಸಾಥಿ ನಾರಾಯಣ್ ಎಲ್ ಪುರಾಣಿಕ್, ಹಾರ್ಮೋನಿಯಂ ಸಾಥಿ ಬಸವರಾಜ್ ಹಿರೇಮಠ್. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರದ ಪ್ರಸಾರ ನಮ್ಮ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೆಂಗಳೂರು ದಕ್ಷಿಣ ತಾಲೂಕು ಮಾದಪಟ್ಟಣದ ಕ್ರಷರ್ವೊಂದರಲ್ಲಿ ಇಂದು ಬೆಳಗ್ಗೆ 7:30ಕ್ಕೆ ಬಂಡೆ ಕುಸಿದ ಪರಿಣಾಮ ಅಸ್ಸಾಂ ಹಾಗೂ ಬಿಹಾರ ಮೂಲದ 7 ಜನ ಕಾರ್ಮಿಕರು ಸಾವನ್ನಪ್ಪಿದ್ದು 5ರಿಗೆ ಗಂಭೀರ ಗಾಯಗಳಾಗಿವೆ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ತಾವರೆಕೆರೆ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದು ಪರಿಹಾರ ಕಾರ್ಯಾಚರಣೆಯೊಂದಿಗೆ ತನಿಖೆ ಆರಂಭಿಸಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚುವ ಸಾಧ್ಯತೆ ಇದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಆರ್ಆರ್ ಮೆಡಿಕಲ್ ಕಾಲೇಜ್ಗೆ ಶವಗಳನ್ನು ರವಾನಿಸಿದ್ದಾರೆ. ಮಂಗಳೂರಿನ ನಾಗೂರಿಯಲ್ಲಿ ಆವರಣಗೋಡೆ

0: ಮನೆ ಮೇಲೆ ಕುಸಿದ ಪರಿಣಾಮ ಇಬ್ಬರು ಮಕ್ಕಳೂ ಸೇರಿದಂತೆ ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ. ಉಡುಪಿ ಜಿಲ್ಲೆ ಪಣಿಯೂರಿನ ಶಾಂತ, ಬಿಹಾರ್ ರಾಜ್ಯದ ಗೋಪಾಲ್ಗಂಜ್ ಜಿಲ್ಲೆಯ ಕಟಿಯಾ ತಾಲೂಕಿನ ರುದ್ರಪುರ ಗ್ರಾಮದ ಬಾಲಕಿಯರಾದ ಅನಾಮಿಕಾ ಹಾಗೂ ತನು ಚೌರಾಸಿಯಾ ಮೃತಪಟ್ಟಿದ್ದು ಕೆಲವರಿಗೆ ಗಾಯಗಳಾಗಿವೆ ಎಂದು ವರದಿ ತಿಳಿಸಿದೆ. ಕಾಡು ಔಡಲ ಬೀಜ ಸೇವಿಸಿ 25 ಮಕ್ಕಳು ಅಸ್ವಸ್ಥಗೊಂಡ ಘಟನೆ ಗದಗ ತಾಲೂಕಿನ ಬೆಳದಡಿ ತಾಂಡಾದಲ್ಲಿ ಸಂಭವಿಸಿದೆ. 2, 3 ಹಾಗೂ 4ನೇ ತರಗತಿಯ 18 ಬಾಲಕಿಯರು 9 ಬಾಲಕರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಮಕ್ಕಳನ್ನು ಗದಗ ನಗರದ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡಿಡಿಪಿಐ ಪರಿಶೀಲಿಸಿದ್ದಾರೆ. ವಚನ ಪಿತಾಮಹ ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅವರ ಜನ್ಮದಿನವೆಂದು ಹುಬ್ಬಳ್ಳಿ ಶಾಸಕ ಮಹೇಶ್ ತೆಂಗಿನಕಾಯಿ ಫಗು ಹಳಕಟ್ಟಿ ಅವರ ಜಯಂತಿಯಂದು ಗೌರವ ನಮನ ಸಲ್ಲಿಸಿದ್ದಾರೆ. ವಚನಗಳು ಕೇವಲ ಸಾಹಿತ್ಯವಲ್ಲ, ಅವು ಬದುಕಿನ ದಾರಿದೀಪಗಳು. ಅಂತಹ ದಾರಿದೀಪಗಳನ್ನು ನಮಗೆ ದಕ್ಕಿಸಿಕೊಟ್ಟ ಫಗು ಹಳಕಟ್ಟಿ ಅವರ ಬದುಕು ನಮಗೆಲ್ಲರಿಗೂ ಆದರ್ಶಪ್ರಾಯ ಎಂದಿದ್ದಾರೆ. ಆಕಾಶವಾಣಿ ತನ್ನ ಬ್ರಾಡ್ಕಾಸ್ಟಿಂಗ್ ಹೌಸ್ ಫೋಟೋ ಗ್ಯಾಲರಿ ಸ್ವರ ಪ್ರೇರಣಾ ವೀಥಿಕಾವನ್ನು ಹೊಸದಿಲ್ಲಿಯ ಆಕಾಶವಾಣಿ ಭವನದ ರಂಗಭವನ ಸಭಾಂಗಣದಲ್ಲಿ ಅನಾವರಣಗೊಳಿಸಿದೆ. ಛಾಯಾಚಿತ್ರ ಗ್ಯಾಲರಿಯನ್ನು ಬಾನ್ಸುರಿ ಕಲಾವಿದ ಪದ್ಮವಿಭೂಷಣ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಉದ್ಘಾಟಿಸಿದರು. ಫೋಟೋ ಗ್ಯಾಲರಿಯಲ್ಲಿ ಭಾರತರತ್ನ ಪುರಸ್ಕೃತ ವಿದುಷಿ ಎಂಎಸ್ ಸುಬ್ಬುಲಕ್ಷ್ಮಿ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಪಂಡಿತ್ ಭೀಮ್ಸೇನ್ ಜೋಶಿ, ಪಂಡಿತ್ ರವಿಶಂಕರ್, ಲತಾ ಮಂಗೇಶ್ಕರ್ ಹಾಗೂ ಪಂಡಿತ್ ಭೂಪೇನ್ ಹಜಾರಿಕಾ ಅವರ ಅಪರೂಪದ ಚಿತ್ರಗಳಿವೆ. ಜುಲೈ ಮೊದಲ ವಾರದಲ್ಲಿ ಆಚರಿಸಲಾಗುವ ವನ ಮಹೋತ್ಸವ ಮರಗಳ ಮಹತ್ವ ಮತ್ತು ಹಸಿರು ಭೂಗ್ರಹಕ್ಕಾಗಿ ಸಾಂಘಿಕ ಪ್ರಯತ್ನವನ್ನು ಪ್ರೋತ್ಸಾಹಿಸುತ್ತದೆ. ಸಸಿಗಳನ್ನು ನೆಟ್ಟು ಸಂರಕ್ಷಿಸುವ ಮೂಲಕ ಆರೋಗ್ಯಕರ, ಹಸಿರು ಮತ್ತು ಹೆಚ್ಚು ಸುಸ್ಥಿರ ಭೂಮಿಯಲ್ಲಿ ಭವಿಷ್ಯಕ್ಕಾಗಿ ಹೂಡಿಕೆ ಬಗ್ಗೆ ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲಿದೆ. ಕೇಂದ್ರ ಪುರಸ್ಕೃತ ನೂತನ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಕಾಯ್ದೆ 2025 ನಿನ್ನೆಯಿಂದ ದೇಶಾದ್ಯಂತ ಜಾರಿಗೆ ಬಂದಿದೆ. ಅರ್ಹ ಗ್ರಾಮೀಣ ಕುಟುಂಬಗಳಿಗೆ 100 ದಿನಗಳ ಬದಲಾಗಿ 125 ದಿನಗಳ ಕೂಲಿ ನೂತನ ಕಾಯ್ದೆ ಅಡಿ ದೊರೆಯಲಿದೆ. ಹೊಸ ಯೋಜನೆ ಅಡಿ ರಾಷ್ಟ್ರೀಯ ಸರಾಸರಿ ಕೂಲಿ 327 ರೂಪಾಯಿ 40 ಪೈಸೆಗೆ ಏರಿಕೆಯಾಗಿದೆ. ನಿನ್ನೆ ಜುಲೈ 1ರಿಂದ ಈ ದರ ಅನ್ವಯವಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ರಾಜ್ಯ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ದಾವಣಗೆರೆಯಲ್ಲಿ ಮಾತನಾಡಿ, ವಿಬಿ ಜಿರಾಮ್ಜಿ ಯೋಜನೆ ಜಾರಿಗೆ ಕೆಲ ಬದಲಾವಣೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರ ಸಮ್ಮತಿಸಿದೆ ಎಂದರು.
1: ರಾಮ್ಜಿ ಬಗ್ಗೆ ನಾನು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದೇನೆ. ರಾಜ್ಯ ಸರ್ಕಾರಗಳು ತಮ್ಮ ಪಾಲಿನ 40% ಹಣ ಬಿಡುಗಡೆ ಮಾಡಿದರೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡುತ್ತದೆ ಅನ್ನುವಂತ ಒಂದು ನಿಯಮ ರೂಪಿಸಿದ್ದಿದೆ ಮತ್ತು ಹಿಂದೆ 90-10 ಅನುಪಾತದ ಹಣಕಾಸು ನಾವು ಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರ 90% ಕೊಡ್ತಾ ಇತ್ತು, ರಾಜ್ಯ ಸರ್ಕಾರ 10% ಕೊಡ್ತಾ ಇತ್ತು. ಈಗ ಅದು ಬದಲಾವಣೆ ಮಾಡಿ 60-40 ಮಾಡಿದ್ದಾರೆ. ಇಷ್ಟೆಲ್ಲ ತೊಂದರೆಗಳಿದ್ದು ರಾಜ್ಯ ಸರ್ಕಾರಗಳ ಮೇಲೆ ಹೆಚ್ಚಿನ ಹೊರೆ ಬಿದ್ದರೂ ಸಹಿತ ಇವತ್ತೇನು ಬಡವರಿದ್ದಾರೆ, ಹಿಂದುಳಿದವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಕೃಷಿಕರಿದ್ದಾರೆ, ಪರಿಶಾತಿ ಪರಿಶಿಷ್ಟ ಪಂಗಡದವರಿದ್ದಾರೆ, ಅವರೆಲ್ಲರ ಹಿತವನ್ನು ಕಾಪಾಡಲಿಕ್ಕೆ ಗ್ರಾಮೀಣ ಭಾಗದ ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರ ಬದ್ಧತೆಯನ್ನು ತೋರಿಸಿ ವಿರೋಧದ ನಡುವೆಯೂ ಕೇಂದ್ರಕ್ಕೆ ನಮ್ಮ ಎಲ್ಲೆಲ್ಲಿ ಅಸಮ್ಮತಿ ಇದೆ ಅನ್ನುವಂಥದ್ದು ತಿಳಿಸಿದ್ದೇವೆ. ಜಾರಿಗೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಅನ್ನುವಂಥ ಮಾತು ಈ ರಾಜ್ಯದ ಜನರಿಗೆ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
0: ರಾಜ್ಯದ ಕರಾವಳಿ ಭಾಗಕ್ಕೆ ಇಂದು ರೆಡ್ ಅಲರ್ಟ್ ಘೋಷಿಸಿರುವ ಹವಾಮಾನ ಇಲಾಖೆ ಭಾರೀ ಗಾಳಿಯೊಂದಿಗೆ ರಭಸದ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟ್. ಬೆಳಗಾವಿ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಗ್ರಾಹಕರ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಹಾಗೂ ಸಾಹಿತಿ ಸಮಾಜ ಸೇವಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾಸ್.
1: ವನಿತಾ ವಿಹಾರ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಇಂದು ವಿಜಯಪುರ ಆಕಾಶವಾಣಿಯ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರು. ಇವರು ವಿಜಯಪುರದ ನಿವೃತ್ತ ಗ್ರಾಹಕರ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸಿದವು. ಇವರ ವಿಶೇಷತೆ ಏನಪ್ಪಾ ಅಂತಂದ್ರೆ ಕನ್ನಡದಿಂದ ಮರಾಠಿಗೆ ಸುಮಾರು 23 ಪುಸ್ತಕಗಳನ್ನ ಭಾಷಾಂತರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಮಾಧವ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಕೂಡ ಪ್ರಕಟಗೊಳಿಸಿದ್ದಾರೆ. ಅದರ ಜೊತೆಗೆ ತಮ್ಮನ್ನು ತಾವು ಸಾಮಾಜಿಕ ಕಾರ್ಯಗಳ

0: ಮರಾಠಿಗೆ ಸುಮಾರು 23 ಪುಸ್ತಕಗಳನ್ನ ಭಾಷಾಂತರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಮಾಧವ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಕೂಡ ಪ್ರಕಟಗೊಳಿಸಿದ್ದಾರೆ. ಅದರ ಜೊತೆಗೆ ತಮ್ಮನ್ನ ತಾವು ಸಾಮಾಜಿಕ ಕಾರ್ಯಗಳಲ್ಲಿ, ಉದಾಹರಣೆಗೆ ಶಾಲೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಮಾಜ ಸೇವೆಯನ್ನ ಎಲೆಮರೆಕಾಯಿಯಾಗಿ ಮಾಡ್ತಾ ಇದ್ದಾರೆ. ಅವರ ಒಂದು ಸಮಾಜ ಸೇವೆ ಯಾವ ರೀತಿ ಇದೆ, ಅವರ ಅನುಭವ ಅವರಿಂದಲೇ ನಾವು ಕೇಳಿ ತಿಳಿದಿರೋಣಂತೆ. ನಮಸ್ಕಾರ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೇ.
1: ನಮಸ್ಕಾರ.
0: ತಾವು ಮೂಲತಃ ಎಲ್ಲಿಯವರು?
1: ಮೂಲತಃ ನಾವು ಕರ್ನಾಟಕದವ್ರೆ, ಆದರೆ ನಮ್ ತಂದೆಯವರು ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಡಿಫೆನ್ಸ್ ನಾಗ ಇದ್ದಿದ್ರಿಂದ ಟ್ರಾನ್ಸ್ಫರೇಬಲ್ ಜಾಬ್ ಇತ್ತು ಅವ್ರದ್ದು. ನಾವು ಪ್ರೈಮರಿ ಎಜುಕೇಶನ್ ನಮ್ದು ಮಧ್ಯಪ್ರದೇಶನಾಗ ಜಬಲ್ಪುರ್ನಾಗ ಆಗ್ಯದ, ಎಲ್ಲ ಮಹಾರಾಷ್ಟ್ರನಾಗ ನಮ್ ಎಜುಕೇಶನ್.
0: ಮತ್ತೆ ಇಲ್ಲಿ ನೀವು ವಿಜಯಪುರಕ್ಕೆ ಹೇಗೆ ಬಂದ್ರಿ? ಇಲ್ಲಿ
1: ನನ್ನ ಮದ್ವಿ ಇಲ್ಲೇ ವಿಜಯಪುರ್ನಾಗ ಡಾಕ್ಟರ್ ಸಾವಳಗಿ ಅಂತ ಅನೆಸ್ಥೀಶಿಯಾಲಜಿಸ್ಟ್ ಇದ್ದಾರೆ, ನಮ್ಮ ಮಾವನವರು ಡಾಕ್ಟರ್ ಇದ್ರು. ಅವ್ರು ರಾಘವೇಂದ್ರ ಸಾವಳಗಿ ಅವ್ರ ಜೋಡಿ ನಂದು 1982 ನಾಗ ಮದ್ವೆ ಆದಾಗ ನಾ ಇಲ್ಲಿ ಬಂದ್ರೆ.
0: ಮತ್ತೆ ತಮ್ಮ ವೃತ್ತಿ ಎಲ್ಲಿ, ಮಹಾರಾಷ್ಟ್ರ ಪುಣೆದಿಂದನೇ ಪ್ರಾರಂಭವಾಯ್ತಾ ಅಥವಾ ಇಲ್ಲಿ ಬಂದ ಮೇಲೆ ತಾವು ವೃತ್ತಿಯನ್ನ ಪ್ರಾರಂಭ ಮಾಡಿದ್ರು?
1: ನಂದು ನಾ ಪೇಪರ್ ಕೊಟ್ಟೆ ಆಮೇಲೆ ಮದ್ವೆನೇ ಆಗಿ ಹೋಗ್ಬಿಟ್ಟು ಅಂತ. ನನ್ನ ಕರಿಯರ್ ಶುರು ಆಗಿದ್ದು ವಿಜಯಪುರ್ನಾಗೆ ಶುರು ಆಗಿ. ನಾ ಬಾರ್ ಕೌನ್ಸಿಲ್ ಮೆಂಬರು, ರಿಜಿಸ್ಟ್ರೇಷನ್ ನನ್ನ ಸನದ್ ಅದು ನಾ ಕರ್ನಾಟಕನಾಗೆ ತಗೊಂಡಿನಿ.
0: ಓಹೋಹೋ. ಮತ್ತೆ ಇಲ್ಲಿ ಯಾವ ವರ್ಷ ನೀವು ವೃತ್ತಿಯನ್ನ ಪ್ರಾರಂಭಿಸಿದ್ರಿ ತಮ್ದು?
1: ವೃತ್ತಿ 1982 ನಾಗ ಮದ್ವೆ ಆದ್ಮೇಲೆ 92 ನಾಗ ನಾನು ಸನದ್ ತಗೊಂಡಿನಿ. 2001-2011 ನಾವು ವಿಜಯಪುರ್ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಂನಾಗ ಆಸ್ ಅ ಲೇಡಿ ಮೆಂಬರ್ ಅಂತ ಕೆಲಸ ಮಾಡಿದ್ದೇನೆ.
0: ಎಷ್ಟು ವರ್ಷಗಳವರೆಗೆ ತಾವು ಸೇವೆಯನ್ನ ಮಾಡಿದ್ರಿ ಇಲ್ಲಿ?
1: 2001-2011 ಏಪ್ರಿಲ್ ವರೆಗೆ.
0: ಮತ್ತೆ ವೃತ್ತಿಯನ್ನ ತಾವು ವಿಆರ್ಎಸ್ ತಗೊಂಡ್ರಿ ಅಂತ ಕೇಳ್ಪಟ್ಟೆ ನಾನು, ಇದು ಯಾಕೆ ತಗೊಂಡ್ರಿ ಅಂತ ಕೇಳ್ಬೋದಲ್ಲ.
1: ವಿಆರ್ಎಸ್ ಅಂತ ಇದು ಜಾಬ್ ಎವ್ರಿ ಕಾಂಟ್ರಾಕ್ಟ್ ಜಾಬ್ ಇರ್ತದೆ. ಎವ್ರಿ 5 ಇಯರ್ಸ್ ಇದ್ರು ನೀವು ಹ್ಯಾವ್ ಟು ಅಗೇನ್ ಗಿವ್ ಎನ್ ಎಕ್ಸಾಮ್ ಇಂಟರ್ವ್ಯೂ, ಅಗೇನ್ ಸೆಲೆಕ್ಷನ್ ಬೋರ್ಡ್ ನಾಗ ಹೋಗ್ಬೇಕು. ಹಿಂಗ ಇಟ್ ಈಸ್ ಅ ಪ್ರೊಸೀಜರ್. ಥರ್ಡ್ ಟೈಮ್ ಐ ಡಿಂಟ್ ವೆಂಚರ್ ಇನ್ ಟು ಇಟ್ ಬಿಕಾಸ್ ಮೈ ಫ್ಯಾಮಿಲಿ ನೀಡೆಡ್.
0: ಮತ್ತೆ ತಾವು ವಕೀಲ ವೃತ್ತಿಯನ್ನ ಪ್ರಾರಂಭಿಸಲಿಲ್ವಾ?
1: ಇಲ್ಲ, ಆಮೇಲೆ ನಾನು ಟೋಟಲಿ ಅಧ್ಯಾತ್ಮ ಫೀಲ್ಡ್ ಮತ್ತು ಸಾಮಾಜಿಕ ಸೇವಾ ಮಾಡ್ಲಿಕ್ಕಂತ.
0: ಯಾವ ವರ್ಷದಿಂದ ತಾವು ಈ ಅಧ್ಯಾತ್ಮ ಮತ್ತು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರಿ?
1: 2008 ನಾಗ ನಂದು ಫಸ್ಟ್ ಪುಸ್ತಕ ಅಂತ ಹರಿಕಥಾಮೃತ ಸಾರ್ ಅಂತ ಜಗನ್ನಾಥ ದಾಸರದ್ದು, ದಟ್ ವಾಸ್ ಮೈ ಫಸ್ಟ್ ಬುಕ್. ಈಗ ಲಾಸ್ಟ್ ಇಯರ್ 23rd ಬುಕ್ ವಾಸ್ ಭಾಗ್ಯನಗರ್ನಾಗ ಸ್ವಾಮಿಗಳದ್ದು ಚಾತುರ್ಮಾಸ ಆಯ್ತು, ಅವಾಗ ನಂದೆಲ್ಲ 23rd ಬುಕ್ ಪಬ್ಲಿಷ್ ಆಗಿದೆ.
0: ಅಂದ್ರೆ ಒಟ್ಟಾರೆ ತಾವು ಹೇಳೋ ಪ್ರಕಾರ 23ನೇ ಪುಸ್ತಕ ಬಿಡುಗಡೆ ಆಯ್ತು. ಇನ್ನು ಏನಾದ್ರೂ ಬರಿಬೇಕು ಅನ್ನೋ ಹಂಬಲ ಇದೇನಾ ತಮ್ಗೆ?
1: ಇಚ್ಛಾ ಇದೆ, ಭಗವಂತ ಅದ್ ನೆರವೇರಿಸ್ಬೇಕಿಷ್ಟೇ.
0: ಮತ್ತೆ ಇನ್ನೊಂದು ಆಗ್ಲೇ ತಾವು ಹೇಳ್ತಾ ಇದ್ರಿ ಮೇಡಮ್, ಈಗ ಅಖಿಲ ಭಾರತ ಬ್ರಾಹ್ಮಣ ಸಮಾಜದ ಮಹಿಳಾ ಸಂಘದ ವಿಜಯಪುರ ಜಿಲ್ಲೆಗೆ ತಾವು ಅಧ್ಯಕ್ಷರಾಗಿನೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತ ಹೇಳಿ, ಇಲ್ಲಿ ತಮ್ಮ ಕಾರ್ಯವ್ಯಾಪ್ತಿ ತಾವು ಮಾಡುವಂತ ಕಾರ್ಯಗಳು ಏನು ಅನ್ನೋದು ಸ್ವಲ್ಪ ತಿಳಿಸಿಕೊಡ್ತೀರಾ?
1: ಮಹಿಳೆಯರಿಗೆ ಇಂಡಿಪೆಂಡೆಂಟ್ ಸೋರ್ಸ್ ಆಫ್ ಇನ್ಕಮ್ ಬೇಕಾಗ್ತದೆ. ಈಗ ಬಹಳ ತುಟ್ಟಿ ಇನ್ಫ್ಲೇಷನ್ ಭಯಂಕರ ಇದ್ರಿಂದ ಬರೇ ಗಂಡ್ಸ್ ಒಬ್ಬನ ಗಳಿಕೆ ಮೇಲೆ ಮನಿ ನಡೆಯೋದಿಲ್ಲ,
0: ಕುಟುಂಬ ನಡೆಯೋದಿಲ್ಲ.
1: ವ್ಯವಸ್ಥಾಕ ಮಹಿಳೆಯರು ಮನ್ಯಾಗ ಕೂತಿ ಹೆಂಗ್ ಅರ್ನ್ ಮಾಡ್ಬೇಕು, ಅದ್ರ ಸಲುವಾಗ ಅವ್ರಿಗೆ ಹೊಲ್ ಮಷಿನ್ ಪ್ಯೂರ್ಲಿ ಲೋ ಅಂದ್ರೆ ಎಕಾನಾಮಿಕಲಿ ಬ್ಯಾಕ್ವರ್ಡ್ ಹೆಂಗಸರಿಗೆ ಸ್ವಿಂಗ್ ಮಷಿನ್ಸ್ ಕೊಡೋದು, ಅವ್ರಿಗೆ ಎಂಬ್ರಾಯ್ಡರಿ ಕಲ್ಸೋದು, ಈಗ ಅಲ್ಲಿ ಕಡೆ ಬ್ಲೌಸ್ ಮೇಲೆ ಎಲ್ಲಾ ಕಡೆ
0: ಏರಿ
1: ವರ್ಕ್ ಅದನ್ನ ಕಲ್ಸೋದು, ಆಮೇಲೆ ಅವ್ರಿಗೆ ಏನಾರೇ ಅವ್ರ ಗರ್ಭವತಿ ಮಸಾಲೆ ಮಾಡೋದು, ಚಟ್ನಿ ಪುಡಿ ಅದು, ಅವ್ರಿಗೆ ಆರ್ಥಿಕ ದಹನ ಸಹ, ಅವ್ರದ್ದು ಎಕನಾಮಿಕಲ್ ಬ್ಯಾಕ್ವರ್ಡ್ ಅಂತ ಇದು ಕಾರ್ಡನು ಮಾಡ್ಕೊಡ್ಸೋದು, ಆಮೇಲೆ ಪ್ರಧಾನ ಮಂತ್ರಿ ಆಯುಷ್ಮಾನ್ ಯೋಜನಾದ ಕಾರ್ಡ್ ಮಾಡ್ಕೊಡೋದು, ಆಮೇಲೆ ಪ್ಯಾನ್ ಕಾರ್ಡ್ ಇದು ಕಂಪಲ್ಸರಿ ಮಾಡ್ಯಾರ. ಇಂಥವೆಲ್ಲ ಹಲವಾರು ಕೆಲಸ ನಾವು ಮಾಡ್ತೀವಿ.
0: ಈಗ ಆಗ್ಲೇ ತಾವು ಹೇಳಿದ್ರಿ ಮೇಡಮ್, ಪ್ರಧಾನ ಮಂತ್ರಿ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡ್ಕೊಡ್ತೇನೆ ಅಂತ ಹೇಳಿ, ಮಹಿಳೆಯರಿಗೆ ಏನೇನು ಸವಲತ್ತುಗಳವೆ ತಿಳಿಸಿಕೊಡ್ತೀರಾ ಒಂದಿಷ್ಟು?
1: 5 ಲಕ್ಷ ತನ ಅವ್ರಿಗೆ ಬೇಕಾದ ನಿಮಗ ಒಂದ್ ವರ್ಷಕ್ಕ, ಲೈಫ್ ಲಾಂಗ್ ಅಲ್ಲ, ಈ ಒಂದ್ ವರ್ಷನಾಗ ನಿಮಗೆ ಏನೇ 5 ಲಕ್ಷ ತನ ನಿಮಗೆ ಏನೇ ನಿಮಗ ಜಡ್ ಆದ್ರೂ ಸಹಿತ ಅದು ಗೌರ್ಮೆಂಟ್ ಅದಕ್ಕೆ ಪೇ ಬ್ಯಾಕ್ ಮಾಡ್ತದ.
0: ಎಲ್ಲೇ
1: ಯಾವ ಹಾಸ್ಪಿಟಲ್ನಾಗ ಆಯುಷ್ಮಾನ್ ಕಾರ್ಡ್ ನಡೀತದ ಅಲ್ಲಿ ಹೋದ್ರಂತೂ ಕ್ಯಾಶ್ಲೆಸ್ ಅನ್ನೇ.
0: ಅಲ್ಲಿ ಹೋಗಿ ನಾವು ಟ್ರೀಟ್ಮೆಂಟ್ ಅನ್ನು ತಗೋಬಹುದು. ನಿಮ್ದು
1: ನೀವು ಕಾರ್ಡ್ ತೋರಿಸಿದ್ರೆ ನಿಮ್ಮ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್
0: ಟ್ರೀಟ್ಮೆಂಟ್ ಸಿಗತ್ತೆ ಅಂತೀರಿ.
1: ಪ್ರೈವೇಟ್ ಹಾಸ್ಪಿಟಲ್ ನಾಗ ಕೆಲವೊಬ್ರು ಅದನ್ನು ಅದರ ಜೋಡಿ ಟೈಪ್ ಮಾಡ್ಕೊಂಡಾರ.
0: ಹೌದು,
1: ಅಲ್ಲೂ ನೀವು ಹೋದ್ರೆ ನಿಮ್ಮ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್.

0: ಆಯ್ತು.
1: ಈಗ ತಾವು ಸುಮಾರು ಜನರಿಗೆ ಮಾಡಿಸಿಕೊಟ್ಟಿದ್ದೀರಿ ಕಾರ್ಡ್ ಅನ್ನೋದನ್ನ?
0: ಸಾಕಷ್ಟು ಜನ ಮಾಡ್ತೀವಿ. ಫ್ರೀ ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತೀವಿ.
1: ಎಲ್ಲಿ ಮಾಡ್ತೀರಿ ಫ್ರೀ ಮೆಡಿಕಲ್?
0: ಸಾಲಿ ಆ ವೇಳೆ ಸೂಟಿ ಇರ್ತದಲ್ಲ, ಸ್ಯಾಟರ್ಡೆ ಸಂಡೆ ಸಾಲಿ ಸೂಟಿ ಇದ್ದಾಗ ಇವನ್ ಫ್ರೀ ಮೆಡಿಕಲ್ ಕ್ಯಾಂಪ್ಸ್. ವಿಜಾಪುರದಲ್ಲಿ ದೊಡ್ಡ ಗೊತ್ತಿದ್ದ ನಾಮವಂತ ಎಲ್ಲಾ ಡಾಕ್ಟರ್ಸ್ ಕರೆಸಿ ಅವ್ರ ಕಡೆ ಫ್ರೀ ಟ್ರೀಟ್ಮೆಂಟ್, ಅವ್ರ ಬೇಸಿಕ್ ಫ್ರೀ ಟ್ರೀಟ್ಮೆಂಟ್ ಸಹಿತ ಕೊಡಿಸಿದೆ.
1: ಅಂದ್ರೆ ಅದ್ರ ಜೊತೆಗೆ ನೀವು
0: ಫಾಲೋಅಪ್ ಕಾರ್ಡ್ ಕೊಡ್ತೀವಿ. ಅವ್ರು ನಮ್ ಕಡೆ ಮೊದ್ಲೇ ತೋರಿಸ್ಕೊಂಡು ಹೋಗ್ಯಾರಂತ ಆ ಕಾರ್ಡ್ ಅವ್ರ ಆ ಡಾಕ್ಟರ್ ಮುಂದೆ ಅದು ತೋರಿಸಿದ್ರ ಮುಂದೆ ಅವ್ರ ಅವ್ರಿಗೆ ಫ್ರೀ ನೋಡ್ತಾರೆ,
1: ಅವರಿಗೆಲ್ಲ ಉಚಿತವಾಗಿ
0: ಉಚಿತವಾಗಿ ನೋಡ್ತಾರೆ.
1: ಮತ್ತೆ ಈಗ ಹೇಳಿದ್ರಿ ತಾವು ಆಗ್ಲೇ ನಾನು ಮೆಡಿಕಲ್ ಕ್ಯಾಂಪ್ ಮಾಡ್ತೀವಿ ಅಂತ ಹೇಳಿ, ಮೆಡಿಕಲ್ ಕ್ಯಾಂಪ್ ಅಲ್ಲಿ ಔಷಧಿಗಳನ್ನು ಏನಾದರೂ ಉಚಿತವಾಗಿ ಕೊಡುವ ವ್ಯವಸ್ಥೆ ಮಾಡ್ತಾರೆ?
0: ಒಂದೇ ಡೋಸ್ ಎಲ್ಲ ಉಚಿತವಾಗಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ತಂದಿಟ್ಕೊಂಡಿರ್ತೀವಿ. ಅವು ಅಲ್ಲಿ ಏನೇನ್ ಮೆಡಿಕಲ್ ನಮ್ ಕಡೆ ಬಂದಿರ್ತಾವೋ ಅವು ಉಚಿತವಾಗೇನೆ ಕೊಟ್ಟಿವಿ ಈಗಿನ ತನಕ.
1: ಅಂದ್ರೆ ಇಷ್ಟೊಂದು ಎಲ್ಲ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಮಾಜದಲ್ಲಿ ಎಲೆಮರೆಕಾಯಿಯಾಗಿ ತಮ್ಮ ಜೀವನವನ್ನು ತಾವು ಸಾಗಿಸ್ತಾ ಇದ್ದೀರಿ. ಆಗ್ಲೇ ತಾವು ಇನ್ನೊಂದು ಹೇಳಿದ್ರಿ ಮೇಡಮ್, ಏನಪ್ಪಾ ಅಂತಂದ್ರೆ ಕಾನೂನಿನಲ್ಲಿ ಗ್ರಾಹಕರ ರಕ್ಷಣೆ ಅಂತ ಒಂದು ಕಾನೂನನ್ನು ಮಾಡಿದ್ದಾರೆ. ಅದು ಸುಮಾರು 2006 ಮತ್ತು 2007 ಜಾರಿಗೆ ಬಂದಿದೆ.
0: ಜಾರಿಗೆ 1986 ಬಂದದ ಖರೆ, ಅದನ್ನ ಪಠ್ಯ ಪುಸ್ತಕನಾಗ 2006-07
1: ಪಠ್ಯ ಪುಸ್ತಕದಲ್ಲಿನೂ ಕೂಡ ಅದನ್ನ ಆಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ತಾವು ಶಾಲೆಗಳಿಗೆ ಹೋಗಿ ಏನೇನ್ ಮಾಡ್ತೀರಿ ಅಥವಾ ಎಷ್ಟು ಶಾಲೆಗಳಿಗೆ ಹೋಗಿರಿ?
0: ಸುಮಾರು ಎಲ್ಲ ಸಾಲಿಗಿನ ಒಮ್ಮೆಲ್ ಒಮ್ಮೆರೆ ಹೋಗೇನಿ. ಅವ್ರಿಗೆ ಕಾನೂನು ಅರಿವು ನೀವು ಎಲ್ಲ ಹೇಳ್ಕೊಡೋದು. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂದ್ರೆ ಏನು, ಅದ್ ಯಾವಾಗ ಜಾರಿಗೆ ಬಂತು, ನೀವೇನ್ ಕ್ಲೇಮ್ ಮಾಡಬಹುದು, ಅದನ್ನ ಅದರದ್ದು ಜ್ಯೂರಿಸ್ಡಿಕ್ಷನ್ ಎಷ್ಟ, ಡಿಸ್ಟ್ರಿಕ್ಟ್ ಲೆವೆಲ್ಗೆ ಎಷ್ಟು, ಸ್ಟೇಟ್ ಲೆವೆಲ್ಗೆ ಎಷ್ಟು, ನ್ಯಾಷನಲ್ ಲೆವೆಲ್ಗೆ ಎಷ್ಟು ಜ್ಯೂರಿಸ್ಡಿಕ್ಷನ್ ಅದ, ಹುಡುಗರಿಗೆಲ್ಲ ಕಲಿಸ್ಕೊಟ್ಟಿನಿ. ಅದಲ್ದೆ ಇವು 26 ಜನವರಿ ಅಂದ್ರ ಪ್ರಸತ್ತಾಗ ದಿನ, ಮತ್ತೆ 15th August ಸ್ವಾತಂತ್ರ್ಯ ದಿನ, ಈ ವೇಳೆ ಹೋಗಿ ಸಹಿತ 26 ಅಂದ್ರ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬೇಸಿಕ್ ಫುಲ್ ಎಲ್ಲ ನಿಮಗೆ ಆರ್ಟಿಕ್ಸ್ ಹೇಳ್ಕೊತ ಕೂತು ಇಲ್ಲ.
1: ಆ
0: ಯಾ ಸ್ಟ್ಯಾಂಡರ್ಡ್ ಹುಡುಗರ್ಗ ನನಗ ಕರೆದಿರ್ತಿದ್ರು, ಹೈಯರ್ ಸೆಕೆಂಡರಿ ಇದ್ರೆ ಹೈಯರ್ ಸೆಕೆಂಡರಿ, ಪ್ರೈಮರಿ ಇದ್ರೆ ಪ್ರೈಮರಿ, ಆ ಹುಡುಗರಿಗೆ ಅದರ ಬೇಸಿಕ್ ನಾಲೆಜ್ ಕೊಟ್ಕೋತ ಬನ್ನಿ.
1: ಅಂದ್ರೆ ತಾವು ಹೇಳೋ ಪ್ರಕಾರ ಮಕ್ಕಳ ಬುದ್ಧಿಮಟ್ಟವನ್ನ ನೋಡ್ಕೊಂಡೇ ನಾವು ಅವರಿಗೆ ಅರಿವಿನ ಬಗ್ಗೆ
0: ಹೇಳ್ಬೇಕು, ಕಾನೂನಿನ ಬಗ್ಗೆ.
1: ಹೌದು. ಮತ್ತೆ ತಾವು ಹೇಳಿದ್ರಿ ಇವೆಲ್ಲ ಕೆಲವೊಂದು ಪ್ಯಾನ್ ಕಾರ್ಡ್ ಕೂಡ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ, ಮತ್ತೆ ಯಾರ್ಯಾರಿಗೆ ಅಂತ?
0: ಹಾ, ಅವ್ರಿಗೇನ್ ಬೇಸಿಕ್ ಡಾಕ್ಯುಮೆಂಟ್ಸ್ ಇರ್ತಾವ ಅವರು ಅಂದ್ರೆ ಅವ್ರ ಬರ್ತ್ ಡೇಟು ಮತ್ತೆ ಆಧಾರ್ ಕಾರ್ಡ್ ಅವ್ರು ಪ್ರೊವೈಡ್ ಮಾಡಿದಂದ್ರೆ ಪ್ಯಾನ್ ಕಾರ್ಡ್ ಅವ್ರ ಮನೆಗೆ ಅವ್ರ ಅಡ್ರೆಸ್ ಪ್ರೂಫ್ ಕೊಟ್ರ ಅಂದ್ರ ಅವ್ರ ಮನೆಗೆ ಹೋಗ್ತದೆ ಪ್ಯಾನ್ ಕಾರ್ಡ್. ಈಗ ಕಂಪಲ್ಸರಿ ಮಾಡಿದ್ದಾರೆ ಪ್ಯಾನ್ ಕಾರ್ಡ್, ನೀವು ಇನ್ಕಮ್ ಟ್ಯಾಕ್ಸ್ ತುಂಬಲಿ ಬಿಡ್ರಿ, ಪ್ಯಾನ್ ಕಾರ್ಡ್ ಇರೋದು ಕಂಪಲ್ಸರಿ ಅದ.
1: ಅಂದ್ರೆ ಕಡ್ಡಾಯವಾಗಿ ಎಲ್ಲರದು ಇರಲೇಬೇಕು. ಈಗ ಪ್ಯಾನ್ ಕಾರ್ಡ್ ಬಗ್ಗೆ ಹೇಳಿದ್ರಲ್ಲ, ಪ್ಯಾನ್ ಕಾರ್ಡ್ ಈಗ ಸುಮಾರು 10 ವರ್ಷದ ಮಗು ಇದೆ ಅಂದ್ರೆ ಅದಕ್ಕೂ ಮಾಡಿಸಬಹುದು ಅಥವಾ ಕಡ್ಡಾಯವಾಗಿ 18 ವರ್ಷ ಆಗಿರ್ಲೇಬೇಕು?
0: ಆಗೇ ಬೇಕಲ್ಲ. ಪ್ಯಾನ್ ಕಾರ್ಡ್ ಅಂದ್ರೆ ನಿಮಗ ಅರ್ನಿಂಗ್ ಮಾಡ್ಲಿಕ್ಕೆ ಮೇಜರ್ ಆಗ್ಬೇಕಲ್ಲ ನೀವು. ಅದಕ್ಕೆ ನೀವು ಸೆಲ್ಫ್ ಇದಕ್ಕಿತ್ತಂದ್ರೆ.
1: ಆಗ್ಲೇ ತಾವು ಒಂದ್ ಮಾತನ್ನ ಹೇಳಿದ್ರಿ, ನಾನು ವಿಜಯಪುರ ನಗರದಲ್ಲಿ ಅಖಿಲ ಭಾರತ ಬ್ರಾಹ್ಮಣ ಸಮಾಜ ವಿಜಯಪುರ ಜಿಲ್ಲೆಯ ಮಹಿಳಾ ಸಂಘದ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇನೆ ಅಂತೇಳಿ. ಇಲ್ಲಿ ಈಗ ತಾವೇನು ತರಬೇತಿಯನ್ನು ಕೊಟ್ಟಿರಿ ಮಹಿಳೆಯರಿಗೆ, ಎಷ್ಟು ಜನ ಯಶಸ್ವಿ ಆಗಿದ್ದಾರೆ?
0: ನಾವು ಈಗಿಂತನ 5-4 ಕ್ಯಾಂಪ್ಸ್ ನಡೆಸಿವಿ. ಪ್ರತಿ ಸರಿ ಅಂದಾಜು ಒಂದ್ 20-25 ಹೆಂಗಸರು ರಿಜಿಸ್ಟ್ರೇಷನ್ ಮಾಡಿಸ್ತಿದ್ರು. ಇಲ್ಲಿವರೆಗೂ 50 ಸ್ವಿಂಗ್ ಮಷೀನ್ಸ್ ಕೊಟ್ಟಿವ್ ನಾವು ಫ್ರೀಯಾಗಿ. ಅಂದ್ರೆ ನಾವು ಸಹಿತ ಅವ್ರದ್ದೇನ್ ಅಮೌಂಟ್ ಫ್ರೀ ಸ್ವಿಂಗ್ ಮಷೀನ್ಸ್ ನಮ್ ರೊಕ್ಕ ಹಾಕಿಲ್ಲ, ಸ್ಪಾನ್ಸರ್ ಹುಡುಕಿ ಅವು ಸ್ವಿಂಗ್ ಮಷೀನ್ಸ್. ಕೆಲವ್ರು ಬರೀ ಹೊಲ್ಗಿ ಮಾಡ್ತಾರ, ಕೆಲವ್ರು ಫಾಲ್ ಪಿಕೋ ಮಾಡ್ತಾರ, ಕೆಲವ್ರು ಎಂಬ್ರಾಯ್ಡರಿ ಮಾಡ್ತಾರ. ಅವ್ರ ಏನ್ ಎದ್ರಾಗ ಅವ್ರ ತರಬೇತಿ ತಗೊಂಡಾರ, ಆ ತರ ಅವ್ರಿಗೆ ಸ್ವಿಂಗ್ ಮಷೀನ್ಸ್ ನಾವು 50 ಸ್ವಿಂಗ್ ಮಷೀನ್ಸ್ ಕೊಟ್ಟಿವಿ. ಈಗಿನವರು
1: ಈಗ 50 ಮಷೀನ್ಗಳನ್ನ ನಾವು ಕೊಟ್ಟಿದ್ದೇನೆ ಅಂತ ಹೇಳಿ
0: 50 ಹೆಂಗಸರ್ ಇಂಡಿಪೆಂಡೆಂಟ್ ಆದ್ರಲ್ಲ.
1: ಇಲ್ಲ, ಕರೆಕ್ಟ್ ಆಯ್ತು ಮೇಡಮ್. ಈಗ ತಾವು ಹೇಳಿದ್ರೆ 50 ಸೇವಿಂಗ್ ಮಷೀನ್ಸ್ ಅನ್ನ ನಾವು ಕೊಟ್ಟಿದೀವಿ ಅಂತ ಹೇಳಿ, ಈ 50 ಜನರನ್ನ ತಾವು ಯಾವ ರೀತಿ ಹುಡುಕ್ತೀರಿ, ಇವರಿಗೆ ಅವಶ್ಯಕತೆ ಇದೆ ಅಂತ ನಿಮಗೆ ಹೇಗ್ ಗೊತ್ತಾಗ್ಬೇಕು?
0: ಮನಿ ಮನಿಗೆ ಹೋಗಿ ಅವ್ರದೇನ್ ಓಪನ್ ಕಾಲ್ ಫಾರ್ ಮಾಡಿರ್ತದ, ಅವ್ರು ತಮ್ದೆಲ್ಲ ಅಡ್ರೆಸ್ಸು ಇದು ಎಲ್ಲ ಕೊಟ್ಟಿರ್ತಾರ. ನಾವು ಪ್ರತ್ಯಕ್ಷ ಅವ್ರ ಮನಿಗೆ ಹೋಗಿ ಇವ್ರು ನೀಡಿ ಇದ್ದಾರೋ ಇಲ್ಲೋ, ಫೇಕ್ ಇಲ್ಲಲ್ಲ.
1: ಹೌದೌದು,
0: ಎಲ್ಲಾ ಸುಸ್ಥಿತಿ ಒಳಗೆ ಇದ್ದವರು ಸಹಿತ ಕೆಲವೊಂದ್ಸೆ ಅಪ್ಲೈ ಮಾಡಬಹುದಲ್ಲ.
1: ಹೌದು,
0: ಇವ್ರ ಖರೇನ ನೀಡಿ ಪರ್ಸನ್ ಇದ್ದಾರೋ ಇಲ್ಲೋ ನೋಡಿ ಅದಕ್ಕ ಆಮೇಲೆ ಅವ್ರಿಗೆ ಕೊಟ್ಟಿ.
1: ಅಂದ್ರೆ ಸಮಾಜ ದುರುಪಯೋಗ ಮಾಡ್ಕೋಬಾರ್ದು ಅಂತ ಸ್ವತಃ ಅವ್ರ ಮನೆಗೆ ಹೋಗ್ತಾರೆ.

0: ಆಮೇಲೆ ಫಾಲೋ ಅಪ್ ಮಾಡಿವಿ. ತಗೊಂಡು ಅವ್ರು ಹಂಗೆ ಕೂತಾರೋ, ಏನ್ ಕೆಲಸ ಮಾಡ್ಲಿಕ್ಕೆ ಹತ್ತಾರೋ ಇಲ್ಲೋ, ಅದರಿಂದ ಅವ್ರಿಗೆ ಸೋರ್ಸ್ ಆಫ್ ಇನ್ಕಮ್ ಆಗೇದೋ ಇಲ್ಲೋ.
1: ಈಗ ಹಾಗಿತ್ತಂದ್ರೆ ತಮ್ಮ ದೃಷ್ಟಿಯಲ್ಲಿ ಎಷ್ಟು ಜನ ಯಶಸ್ವಿ ಆಗಿದ್ದಾರೆ? 50 ಜನ ಯಶಸ್ವಿ ಆಗಿದ್ದಾರೆ.
0: ಕೆಲವೊಬ್ರು ಆಗಿಲ್ಲ ಅಂದ್ರೆ ನಾ 50 45 ಜನ ತಮ್ಮ ತಮ್ಮ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೊಂಡ.
1: ಈಗ ಎರಡು ಪ್ರಶ್ನೆಗಳು ನನ್ನನ್ನ ಕಾಡ್ತಾವೆ ಮೇಡಮ್. ಏನಪ್ಪ ಅಂತಂದ್ರೆ, ಒಂದು ತಾವು ಮಾಡ್ತಾ ಇರುವಂತ ಕೆಲಸ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಆದ್ರೆ ಈಗ ತಾವು ಎಷ್ಟೋ ತರಬೇತಿಯನ್ನ ಕೊಡ್ತೀರಿ ಅಂದ್ರೂ ಕೂಡ ಕೆಲವು ಅವಶ್ಯಕತೆ ಇದ್ದು ಕೆಲವೊಂದು ಮಹಿಳೆಯರು ಬರೋದಿಲ್ಲ, ಅವರಿಗೆ ಏನು ಹೇಳ್ತೀರಿ, ತಮ್ಮ ಒಂದು ಅಭಿಪ್ರಾಯ?
0: ಇದಕ್ಕೆ ಒಂದೇ ಒಂದಂದ್ರೆ ತಾವು ಸೆಲ್ಫ್ ಮೋಟಿವೇಶನ್ ಬೇಕು. ನಾವು ಎಷ್ಟೇ ಕುದುರೆಗೆ ನೀರಿನ ತನ ಒಯ್ದ್ರು ಸಹಿತ ನೀರು ಕುದುರೆನ ಕುಡಿಬೇಕಲ್ಲ.
1: ಹೌದು ಹೌದು.
0: ನಾವು ನೀವು ಇಷ್ಟು ಮಹಿಳಾ ಸಂಘಟನೆ ಅವ, ಜಾಗೃತಿ ಕೇಂದ್ರ ಅವ, ಎಷ್ಟ್ ಎಲ್ಲಾರು ಹೇಳ್ತಾರೆ, ಈಗ ಎಲ್ಲಾರು ಸುಧಾಮೂರ್ತಿ ಹಾಕ್ಲಿಕ್ ಬರುದಿಲ್ಲ. ನಾವು ಸಣ್ಣ ಪುಟ್ಟಾರೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಎಷ್ಟೆಲ್ಲಾರ್ಗೂ ಅವ್ರು ಹೇಳ್ತಾರೆ, ಮುಂದ್ ಬರ್ರಿ, ಮಹಿಳೆಯರು ಇಂಡಿಪೆಂಡೆಂಟ್ ಆಗ್ರಿ. ನಾವು ಕೇಳಿ ನಮ್ ನಾವೇ ಅಳವಡಿಸ್ಕೋಬೇಕದು. ಏನಾದ್ರೂ ಸಹಿತ ನಿಮಗ ಅದು ಕಲಿಕೆ ಬುದ್ಧಿ ಬಹಳ ದಿವಸ ಬರುದಿಲ್ಲ, ಸ್ವಂತ ಬೇಕದು ಅಂದ್ರೆ ನೀವು ಮುಂದ್ ಬರ್ತೀರಿ.
1: ನಾನು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು.
0: ಓದಿದೆ ನಾ, ಅಭ್ಯಾಸ ಮಾಡಿದ್ರೆ ನಾ ಪರೀಕ್ಷಾ ಕೊಡ್ಲಿಕ್ಕೆ ಬರ್ತದಲ್ಲ ಸರ್.
1: ಹೌದೌದು. ಮತ್ತೆ ಈಗ ಎಷ್ಟೋ ಜನ ಮಹಿಳೆಯರಿಗೆ ಒಂದ್ ಏನಾದ್ರೂ ತಮ್ಮ ಅನುಭವದ ಪ್ರಕಾರ ಒಂದು ಕಿವಿಮಾತನ್ನು ಏನಾದ್ರೂ ಹೇಳ್ತೀರಾ?
0: ಎಲ್ಲ ಕಡೆ ಜಾಗರೂಕ ಆಗಿ ನೋಡ್ಕೋತಿರ್ ಹೆಂಗ್. ಈಗ ಮೊದ್ಲಿನ ಕಾಲಗತೆ ಉಳ್ದಿಲ್ಲ, ಎಲ್ಲ ಮೀಡಿಯಾ ಇಷ್ಟವ, ಮೊಬೈಲ್ ಅದ, ಫೋನ್ ಅದ, ಟಿವಿ ಅದ, ಎಲ್ಲಾದ್ರ ಮೇಲೆ ಜಗತ್ತು ಹೆಂಗ್ ಹೊಂಟದ ಹಂಗ್ ತಾವು ಮಾಡ್ಕೊಲಿ. ಕಾನೂನ್ ಏನದ, ಮಹಿಳೆಯರ್ಗ ಸಪೋರ್ಟಿವ್ ಕಾನೂನು ಎಷ್ಟವ. ಈಗ ನೀವು ಎಲೆಕ್ಟ್ರಿಕ್ ಬಿಲ್ ತುಂಬಲಿಕ್ಕೆ ಹೋಗ್ತೀರಿ, ಅಲ್ಲಿ ನಿಮಗ್ ಸ್ಪೆಷಲ್ ಒನ್ ಹೆಂಗ್ಸರ್ ಬ್ಯಾರೆ ಲೈನ್ ಮಾಡ್ಕೊರಿ ಅಂತ ಅಲ್ಲಿ ಬರ್ದಿರ್ತಾ, ನೀವು ಕಣ್ ತೆಗೆದು ಓದ್ಬೇಕಲ್ಲ. ಅಲ್ಲಿ ಕಾಮನ್ ಲೈನ್ ನಾಗ ಗಂಡ್ಸರ್ ಹಿಂದ್ ನಿಂತು ತಾಸಾನ್ ಗಟ್ಲೆ ನಿಂತು ನೀವು ಎಲೆಕ್ಟ್ರಿಕ್ ಬಿಲ್ ಯಾಕೆ ತುಂಬಲಿಕ್ಕೆ ಹೋಗ್ತೀರಿ? ಇಲ್ಲ ಬೇಡ, ಫೋನ್ ಮೇಲೆ ಆ್ಯಪ್ ಹಾಕೋರಿ, ಅಲ್ಲೇ ತುಂಬ್ರಿ. ಅಂದ್ರ ಮಹಿಳೆಯರ್ಗ್ ರಿಸರ್ವ್ ಸೀಟ್ ಇರ್ತಾವ ಬಸ್ಸಸ್ ನಾಗ, ಆ ಜಾಗದ್ಮೇಲೆ ಗಂಡ್ಸರ್ ಕೂತಿರ್ತಾರ. ಅವಾಗ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಬಸ್ ನೀವು ಹೋಗ್ಬಹುದಲ್ಲ. ಮಹಿಳೆಯರ ಸಲುವಾಗೂ ಸಾಕಷ್ಟು ಕಾನೂನು ಅವ, ಅದ್ರದ್ದು ನೀವು ಒಂದ್ ಸ್ವಲ್ಪ ನಮಗೆ ಏನೇನ್ ಎಲ್ಲೆಲ್ಲ. ಈಗ ಹೆಣ್ಣು ಹುಡುಗಿ ಹುಟ್ಟಿದ ಕೂಡ್ಲೆ ಸರ್ಕಾರಿ ದವಾಖಾನೆನಾಗ ಅವ್ರಿಗೆ ಮಾನಧನ ಅದ, ಅವ್ರಿಗೆ ಕನ್ಯಾ ಇದು ಕೊಡ್ತಾರ ದಂಡ ಎಲ್ಲ. ನೀವು ಏನೇನ್ ಗೌರ್ಮೆಂಟ್ ಪಾಲಿಸೀಸ್ ಅವ ಅವು ಹೆಂಗ್ಸರ್ ತಿಳ್ಕೋಬೇಕು ಮೊದ್ಲ. ಅವ್ರಿಗೆ ಗರ್ಭಾವಸ್ಥಾನಾಗೆಲ್ಲ ಫ್ರೀ ಮೆಡಿಸಿನ್ ಕೊಡ್ತಾರ, ಆಶಾ ವರ್ಕರ್ಸ್ ಇದ್ದಾರ, ಅವ್ರು ಫ್ರೀ ಡೆಲಿವರಿ ಎಲ್ಲ ನೋಡ್ಕೋಬೇಕು. ಬರೀ ನನಗ್ ಬಂದು ಯಾರು ನನಗ್ ಮಾಡಿಲ್ಲ ಅಂದ್ರೆ ಆಗುದಿಲ್ಲ. ನೀವು ಅದಕ್ಕೆ ಸಪೋರ್ಟ್ ಮಾಡಬೇಕು. ನಮ್ಮಿಂದಾನೆ ಫ್ಯಾಮಿಲಿ ನಿಂತದ ಇದು ಹೆಂಗ್ಸರ್ ಯಾವಾಗ್ಲೂ ಅದ್ ನಾವ್ ಬರ್ಬಾರ್ದು. ಹೆಂಗ್ಸರ್ ಸಪೋರ್ಟ್ ಇರ್ಲಾರ್ದೆ ಫ್ಯಾಮಿಲಿ ಮುಂದ್ ಬರುದಿಲ್ಲ.
1: ಬರುದಿಲ್ಲ. ಯಾಕಂದ್ರೆ ಪುರುಷರಾದವರು ಹೊರಗಡೆ ದುಡಿಲಿಕ್ಕೆ ಹೋಗ್ತಾ ಇರ್ತಾರೆ, ಅಥವಾ ಸರ್ಕಾರಿ ನೌಕರಿ ಇದ್ರೆ ನೌಕರಿ ಹೋಗ್ತಾ ಇರ್ತಾರೆ. ಅವಾಗ
0: ಕುಟುಂಬಲ್ ಇರ್ತದ, ಅವ್ರು ಬ್ಯಾರೆ ಕಡೆ ಕೆಲಸ ಮಾಡ್ತಿರ್ತಾರೆ, ಇಲ್ಲಿ ಮನೆಯೊಳಗ ಹುಡುಗರನ್ನ ಸಂಭಾಳಿಸಿಕೊಂಡು ಹೆಂಗ್ಸನೆ ಇರ್ಬೇಕಲ್ಲ ಸರ್.
1: ತಾವು ಹೇಳಿದಾಗೆ ಕುಟುಂಬದ ಹೆಚ್ಚಿನ ಒಂದು ಜವಾಬ್ದಾರಿ ಮಹಿಳೆಯರ ಮೇಲೆ ಇರುತ್ತೆ, ಹೀಗಾಗಿ ಒಂದಿಷ್ಟು ನಿಭಾಯಿಸಬೇಕು ಅಂತಂದ್ರೆ. ಮತ್ತೆ ನನ್ನ ಒಂದು ಅನುಭವದ ಪ್ರಕಾರ ಪುರುಷರಿಗಿಂತ ಮಹಿಳೆಯರಿಗೆ ತಾಳ್ಮೆ ಐತಿ, ತಾಳ್ಮೆ ಸಂಯಮ ಅಂತಾರಲ್ಲ, ಇದು ಜಾಸ್ತಿ ಇರೋದು ಅವರಿಗೆ. ಹಾ, ಧೈರ್ಯನೂ ಜಾಸ್ತಿ, ಆದ್ರೆ ಧೈರ್ಯ ಮಾಡಿ ಮುಂದೆ ಬರೋದಿಲ್ಲ. ಇವತ್ತಿನ ಒಂದು ಜಗತ್ತಿನಲ್ಲಿ ನಾವು ನೋಡ್ತಾ ಇದೀವಲ್ಲ, ಧೈರ್ಯ ಮಾಡಿ ಮುಂದೆ ಬರೋದಿಲ್ಲ. ಮುಂದೆ ಬಂದ್ರೆ ಸಾಕಷ್ಟು ಮುಂದೆ ಅರಿತಾರೆ ಸಮಾಜದಲ್ಲಿ, ತಮ್ಮನ್ನು ತಾವು ಗುರುತಿಸ್ಕೋತಾರೆ.
0: ಸಂಸ್ಕೃತಿ ಅಲ್ಲ ಸರ್, ಸಪೋರ್ಟಿವ್ನು ಇದ್ದಾರೆ. ನೀವು ಹಿಂಗೆ ಹೆಂಗ್ ಜಾಶಿ ಲಕ್ಷ್ಮೀಬಾಯಿ ಅದು ಇದ್ದೇ ಇದ್ದಾರೆ, ಪ್ರತಿಭಾ ಪಾಟೀಲ್, ಈಗ ನಾವು ಎಂತೆಂತ ಮಂದಿ ಮಹಿಳೆಯರು ಅಗ್ದಿ ಏರೋನಾಟಿಕ್ಸ್ ಇದ್ರಾಗ ಸ್ಪೇಸ್ ವರ್ಲ್ಡ್ ನಾಗೂ ಹೋದವ್ರು ಇದ್ದಾರೆ, ಎಲ್ಲ ಫೀಲ್ಡ್ ಕ್ರಿಕೆಟ್ ನಾಗ ಇದ್ದಾರೆ, ಫುಟ್ಬಾಲ್ ನಾಗ ಇದ್ದಾರೆ,
1: ಎಲ್ಲದರಲ್ಲೂ ಇದ್ದಾರೆ ಮೇಡಮ್. ಆದ್ರೆ ಇನ್ನೂ ನಮ್ಮ ಒಂದು ಸಮಾಜದಲ್ಲಿ ತಾವು ಹೇಳಿದಾಗೆ ಪುರುಷ ಪ್ರಧಾನ ಕುಟುಂಬ ಅನ್ನೋ ಒಂದು ಪ್ರಶ್ನೆ ಎಲ್ಲ ಮಹಿಳೆಯರಿಗೆ ಕಾಡ್ತಾ ಇದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಇನ್ನೂ ಹೆಚ್ಚು ಹೆಚ್ಚಾಗಿ ಸ್ವಲ್ಪ ಮುಂದೆ ಬಂದ್ರೆ ಸ್ವಾವಲಂಬಿಯಾಗಿ ಬದುಕ್ತಾರೆ, ಮತ್ತೆ ತಮ್ಮನ್ನ ತಾವು ತೊಡಗಿಸಿಕೊಳ್ಳೋದ್ರಿಂದ ಅಥವಾ ಒಂದು ಯಾವುದೇ ಸೇವೆಯನ್ನ ತಮ್ಮ ಹೊಟ್ಟೆಪಾಡಿಗಾಗಿ ಮಾಡ್ತಾ ಇದ್ರು ಕೂಡ ಸಮಾಜದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ತಾರೆ. ಅವರು ಗುರುತಿಸಿಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಅದರಿಂದ ನಾವು ಮಾಡುವಂತ ಒಂದು ವೃತ್ತಿಗೆ ಆದಾಯನೂ ಕೂಡ ಬರುತ್ತೆ, ಸಮಾಜದಲ್ಲಿ ನಾವು ಹೆಚ್ಚಿನ ಜನರಿಗೆ ಪರಿಚಯ ಆಗ್ತೀವಿ. ಇದರಿಂದ ನಮ್ಮ ಒಂದು 50% ಜವಾಬ್ದಾರಿಯನ್ನ ನಾವೇ ಮನೆಯಲ್ಲಿ ಕುಳಿತೇ ನಿಭಾಯಿಸಬಹುದು ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ತಾವೇನ್ ಹೇಳ್ತೀರಿ ಮೇಡಮ್?
0: 100% ಸರಿ.
1: ಅದೇ ಹಿರಿಯರು ಹೇಳೋ ಮಾತಿದೆ.

0: ಕಾರಣ ಏನಪ್ಪಾ ಅಂತಂದ್ರೆ, ನಾವು ಒಂದು ಹೆಜ್ಜೆ ದೇವರ ಕಡೆಗೆ ಇಟ್ಟರೆ ದೇವರು ನಮ್ಮ ಕಡೆ 10 ಹೆಜ್ಜೆ ಇಡ್ತಾನೆ ಅಂತ ಹೇಳಿ. ಅದೇ ರೀತಿ ಈಗ ತಾವು ಒಬ್ಬ ನ್ಯಾಯಾಧೀಶರಾಗಿ ಕಾರ್ಯವನ್ನ ನಿರ್ವಹಿಸಿ ನಮ್ಮ ಈಗ ಸ್ಟುಡಿಯೋದಲ್ಲಿ ಕೂತಿದ್ದೀರಿ. ನಿಮ್ಮ ಸಂದರ್ಶನವನ್ನ ಸಾಕಷ್ಟು ಜನ ಮಹಿಳೆಯರು ಕೇಳ್ತಾ ಇರ್ತಾರೆ. ಮಹಿಳೆಯರಿಗೆ ಒಂದಿಷ್ಟು ಕಾನೂನಿನ ಬಗ್ಗೆ ಅರಿವು ಯಾವ ರೀತಿ ಕೊಡ್ಬೇಕಂತ ನೀವು ಅಭಿಪ್ರಾಯ ಪಡ್ತೀರಿ?
1: ಕಾನೂನು ಅರಿವು ತಾವೇನೆ ಮಾಡ್ಕೊಲಿಕ್ ಬೇಕು ಸರ್. ಅದು ಅಂದ್ರೆ ಈಗ ಪ್ರತಿಯೊಂದು ಹಂತ ಹಂತಗಳು ಫಾರ್ ವುಮನ್ ಸ್ಪೆಷಲ್ ಅಂತ ಹಿಂಗ್ ಬಂದೇ ಇರ್ತದಲ್ಲ, ಅದ ಏನದ, ಅದ ಅವ್ರನ್ನೇ ನೋಡ್ಕೊಲಿಕ್ ಕಲೀಲಿಕ್ ಬೇಕದ. ಹೆಂಗ ಅಥವಾ ಎಲ್ಲರೆ ಒಂದು ಸಣ್ಣ ಸಂಸ್ಥೆ ಮಾಡಿ ಒಂದ್ ಶಿಬಿರ್ ಮಾಡಿ, ಹಿಂಗ್ ಸಣ್ಣ ಹುಡುಗರಿಗೆ ಶಿಬಿರ್ ಮಾಡಿ ಕಲಿಸ್ತಾರಲ್ರಿ ವೆಕೇಶನ್ ನ್ಯಾಗ, ಹಂಗ ಒಂದ್ ಗೌರ್ಮೆಂಟ್ ಏನಾರ ಸ್ಪಾನ್ಸರ್ ಮಾಡಿ ಮಹಿಳೆಯರಿಗ ಕಾನೂನದ್ದು ಸಣ್ಣ ಪರಿಚಯ ಕೊಡೋದು ಹಂಗೂ ಮಾಡ್ಲಿಕ್ ಬರ್ತಾ. ಅಥವಾ ಈಗ ನೀವ್ ಹೇಳಿದ್ದಕ್ಕ ನಾನು ಈ ತರ ಒಂದ್ ಕ್ಯಾಂಪೇನ್ ಮಾಡ್ತೀನಿ ನಮ್ಮ ಅಖಿಲ ಭಾರತೀಯ ಮಹಿಳಾ ಘಟಕ ಹೆಂಗ್ಸರ್ಗೆ, ಹೆಂಗ್ಸರ್ ಪರವಾಗಿ ಇದ್ದಿದ್ದು ಇದು ನನಗ ನೀವು ಸೂಚನೆ ಕೊಟ್ಟ ಹಾಕಿತ್ತು, ನನಗ್ ಥ್ಯಾಂಕ್ಸ್ ಅಂದ್ರೂ ಅಡ್ಡಿ ಇಲ್ಲ. ಹೆಂಗ್ಸರ್ಗೆ ಅವ್ರ ಸ್ಪೆಷಲ್ ಆಕ್ಟ್ಸ್ ಏನವ ಇದು ಗೊತ್ತಾಗುವಂಗ. ಅಥವಾ ಕಾನೂನು ನಮಗ್ ಎಷ್ಟೇ ಸಪೋರ್ಟ್ ಮಾಡಿದ್ರು ಸಹಿತ ಹೆಂಗ್ಸ್ ಒಂದು ಫ್ಯಾಮಿಲಿ ಒಂದ್ ಬ್ಯಾಕ್ ಬೋನ್ ಇದ್ದಂಗ, ಅದನ್ನ ಮರೆತಾನೆ ಕಾನೂನದ ಸಹಾಯ ತಗೋಬೇಕಂತ ನಾ ಹೇಳ್ತೇನೆ.
0: ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೇ, ಮಹಿಳೆಯರಿಗೆ ಒಂದಿಷ್ಟು ಕಾನೂನಿನ ಬಗ್ಗೆ ಅರಿವು, ಕಾನೂನಿನಲ್ಲಿ ಮಹಿಳೆಯರಿಗೆ ಸಿಗುವಂತಹ ಸವಲತ್ತುಗಳು, ತಮ್ಮನ್ನ ತಾವು ತೊಡಗಿಸಿಕೊಂಡು ಸಮಾಜದಲ್ಲಿ ಮಾಡಿರುವಂತಹ ಸೇವೆಗಳ ಬಗ್ಗೆ, ತಾವು ಯಾವ್ಯಾವ ರೀತಿ ಸೇವೆಯನ್ನ ಮಾಡ್ತೀರಿ, ಇದೆಲ್ಲ ಒಂದು ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ವಿವರವಾದ ಒಂದು ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಮೇಡಮ್.
1: ನಮಸ್ಕಾರ.

0: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಗ್ರಾಹಕರ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಹಾಗೂ ಸಾಹಿತಿ ಸಮಾಜ ಸೇವಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್, ನಿರ್ಮಾಣ ಬಿ ಸಿದ್ದಣ್ಣ. ಆಕಾಶವಾಣಿ ವಿಜಯಪುರ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
2: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
3: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ

0: 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯಡೆ
2: ಹಚ್ಚ ಹಸಿರ ಪಚ್ಚೆ ಕಾಡು
0: ಹಸಿರೇ ಉಸಿರು ಉಸಿರೇ ಬದುಕು ಉಸಿರೆಲ್ಲ ಹಸಿರಾದಾಗ
3: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
3: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ ಕಾರ್ಯಕ್ರಮ ವಿವರಣೆ. 12:35 ಆರೋಗ್ಯ ಕಾರ್ಯಕ್ರಮ, 1 ಗಂಟೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಫಸಲ್ ಯೋಜನೆಯ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರೋಣ ತಾಲೂಕಿನ ಚಿಕ್ಕಮಣ್ಣೂರಿನ ಯಲ್ಲಪ್ಪ ಗೌಡ, ಎಸ್ ಕೆಂಚನಗೌಡರ್ ಮತ್ತು ಸಂಗಡಿಗರಿಂದ ಕೇಳಲಿದ್ದೀರಿ ಕರಡಿ ಮಜಲು.

ಒಂದು ಗಂಟೆ 30 ನಿಮಿಷಕ್ಕೆ ನೇರ ಫೋನಿನ ಕಾರ್ಯಕ್ರಮ ಹೆಲೋ ಅಭಿಲಾಷ. ಎರಡು ಗಂಟೆ 40 ನಿಮಿಷಕ್ಕೆ ಕಾರ್ಯಕ್ರಮ ಭಾವಯಾನ, ನಂತರ ಹೊಸ ಹಾಡು ಪ್ರಸಾರವಾಗುವುದು. ಮೂರು ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಸಂಜೆ 5:30 ಚಿತ್ರಗೀತೆಗಳ ಕಾರ್ಯಕ್ರಮ ಟೀ ಟೈಮ್ ಚಿತ್ರಗೀತೆಗಳು.

6:51 ಕೃಷಿರಂಗ, 7:45 ಪಂಡಿತ್ ಜಿತೇಂದ್ರ ಅಭಿಷೇಕಿ ಅವರಿಂದ ಮರಾಠಿ ಗೀತೆಗಳನ್ನು ಕೇಳುವಿರಿ. 8:00 ಯುವವಾಣಿ, 8:30 ಪುಷ್ಪಹಾರ್, 9:30 ಕನ್ನಡ ಭಾರತಿ. ಇದುವರೆಗೂ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇನ್ನು ಮುಂದೆ ಕೇಳಿ ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯ ಈ ಕುರಿತು ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರಾದ ಡಾಕ್ಟರ್ ಆಶಾ ರಾಯ್ನಾಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯದ ಪ್ರಾಮುಖ್ಯತೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ವಿಷಯವಾಗಿ ಮಾತಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರು ಡಾಕ್ಟರ್ ಆಶಾ ರಾಯ್ನಾಡ್ ಅವರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ ಕೋರ್ತೇನೆ. ಮೇಡಮ್, ನಿಮ್ಗೆ ಸ್ವಾಗತ.
2: ಧನ್ಯವಾದಗಳು.
1: ಮೇಡಮ್, ಆರಂಭದಲ್ಲಿ ಹೇಳಿ, ಸಾಮಾನ್ಯವಾಗಿ ಕಿಡ್ನಿ ಸಮಸ್ಯೆ ಅನ್ನೋದು ನಾವು ಸ್ವಲ್ಪ ವಯಸ್ಸಾದ್ಮೇಲೆ ಬರುತ್ತೆ ಅಂತ ಅನ್ಕೋತೀವಿ, ಆದ್ರೆ ಇತ್ತೀಚೆಗೆ ಮಕ್ಕಳಲ್ಲೂ ತುಂಬಾ ಸಮಸ್ಯೆ ಆಗ್ತಿದೆ. ಹೀಗಾಗಿ ಮಕ್ಕಳ ಬೆಳವಣಿಗೆಯಲ್ಲಿ ಈ ಕಿಡ್ನಿ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ತೀರಾ?
2: ಕಿಡ್ನಿ ಎಂಬುದು ಒಂದು ಅತ್ಯಗತ್ಯ ಆರ್ಗನ್ ಅಂತ ಹೇಳ್ತೀವಿ ನಾವು. ಕಿಡ್ನಿ ಬರೀ ಯೂರಿನ್ ಮಾತ್ರ ಪ್ರೊಡಕ್ಷನ್ ಅಲ್ಲದೆ ತುಂಬಾ ಸಾಕಷ್ಟು ಕೆಲಸಗಳನ್ನು ಮಾಡುತ್ತೆ ನಮ್ಮ ದೇಹದಲ್ಲಿ. ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಅಂದ್ರೆ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುವ ವೇಸ್ಟ್ ಅಥವಾ ನೈಟ್ರೋಜಿನಸ್ ವೇಸ್ಟ್ ಅಂತ ಏನ್ ಹೇಳ್ತೀವಿ ಅದನ್ನ ಯೂರಿನ್ ಮುಖಾಂತರ ಆಚೆ ಹಾಕುತ್ತೆ. ಆಮೇಲೆ ನಮ್ಮ ರಕ್ತದೊತ್ತಡ ಅಂದರೆ ಬಿಪಿಯನ್ನು ಮೇಂಟೈನ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ದೇಹದಲ್ಲಿರುವ ನೀರು

0: ಅಂಶ, ಉಪ್ಪಿನ ಅಂಶ ಮತ್ತು ಆಸಿಡ್ ಅಂಶ ಅಂತ ಹೇಳ್ತೀವಿ, ಇವೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಅಗತ್ಯ.
1: ಕಿಡ್ನಿ ಅನ್ನೋದು ಕೇವಲ ಒಂದೇ ಕೆಲಸ ಮಾಡಲ್ಲ, ಬಹಳ ಕೆಲಸ ಮಾಡುತ್ತೆ ಅಂತ ಹೇಳಿದ್ರು.
0: ಇದಿಷ್ಟೇ ಅಲ್ಲದೆ ಈವನ್ ರಕ್ತದ ಉತ್ಪಾದನೆಗೆ, ಮೂಳೆಗಳು ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ, ಮತ್ತೆ ಮಗುವಿನ ಓವರ್ ಆಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಇದು ಎಲ್ಲದಕ್ಕೂ ಕಿಡ್ನಿ ತುಂಬಾ ಅಗತ್ಯ.
1: ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಯಾವ ರೀತಿ ಕಿಡ್ನಿ ಸಮಸ್ಯೆ ಉಂಟಾಗುತ್ತೆ ಮೇಡಮ್?
0: ಮಕ್ಕಳಲ್ಲಿ 50% ಶೇಕಡ 50% ಜನ್ಮಜಾತ ದೋಷಗಳು ಅಂತ ಹೇಳ್ತೀವಿ ನಾವು, ಅಂದ್ರೆ ಮಗು ಹೊಟ್ಟೆಯಲ್ಲಿ ಬೆಳಿಬೇಕಾದ್ರೇನೆ ಕಿಡ್ನಿ ಸರಿಯಾಗಿ ಬೆಳೆದಿರಲ್ಲ. ಸೊ 50% ದೋಷಗಳು ಇರೋದು ಅದೇ. ಅದಕ್ಕೆ ಬಿಟ್ರೆ ಇನ್ನು ಬೇರೆ ತರದ ಪ್ರಾಬ್ಲಮ್ಸ್ ನಾವು ಸಾಮಾನ್ಯವಾಗಿ ನೋಡೋದು ಅಂದ್ರೆ ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು 2-6 ವರ್ಷದವರೆಗೆ ಇರುವ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತದ್ದು, ಅಂದ್ರೆ 100ಕ್ಕೆ 1 10 ಮಕ್ಕಳಿಗೆ ಆಗುವಂತದ್ದು ಬಿಮಾರಿ ಅಂತ ಹೇಳ್ತೀವಿ. ಇದರಲ್ಲಿ ಯೂರಿನ್ ಅಲ್ಲಿ ಪ್ರೋಟೀನ್ ಅಂಶ ಒಂದು ಹೋಗ್ತಾ ಇರುತ್ತೆ. ಅದರಿಂದ ಮಗುವಿಗೆ ಕಣ್ಸುತ್ತ ಬಾವು ಬರೋದು ಅಥವಾ ಕಾಲಲ್ಲಿ ಬಾವು ಬರೋದು, ಯೂರಿನ್ ಕಡಿಮೆ ಆಗೋದು, ಈ ತರದ ಸಮಸ್ಯೆ ಆಗುತ್ತೆ. ಬಟ್ ಆಲ್ಮೋಸ್ಟ್ 90% ಮಕ್ಕಳಿಗೆ ಇದು ಟ್ರೀಟಬಲ್, ಅಂದ್ರೆ ಒಂದು 10 ವರ್ಷದ ನಂತರ ಇದು ಮತ್ತೆ ಆಗಲ್ಲ, ಸಂಪೂರ್ಣವಾಗಿ ಆರೋಗ್ಯವರಾಗಿರುತ್ತಾರೆ.
1: ಆಗ್ಲೇ ಹೇಳಿದ್ರೆ ನೀವು ಹುಟ್ಟಿನಿಂದಲೇ ಕೆಲವೊಂದು ಸಮಸ್ಯೆಗಳು ಬರಬಹುದು ಅಂತ. ಈಗ ತಾಯಿ ಗರ್ಭ ಧರಿಸಿದ್ಮೇಲೆ ಅಲ್ಲೇ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಆಗಲ್ವಾ ಬಿಫೋರ್ ಡೆಲಿವರಿ?
0: ಆಗತ್ತೆ. ಇವಾಗ ನಮ್ಮ ಮೆಡಿಕಲ್ ಟೆಕ್ನಾಲಜಿ ಎಷ್ಟೊಂದು ಅಡ್ವಾನ್ಸ್ಡ್ ಇದೆ ಅಂದ್ರೆ ಹೊಟ್ಟೆಯಲ್ಲೇನೆ ಮಗುವಿಗೆ ಇರೋ ಸಮಸ್ಯೆಗಳೆಲ್ಲ ಪತ್ತೆ ಹಚ್ಚಬಹುದು. ಮುಖ್ಯವಾಗಿ ಅಂದ್ರೆ ನಾವು 20 ವೀಕ್ಸ್ ಅಲ್ಲಿ ಅನೋಮಾಲಿ ಸ್ಕ್ಯಾನ್ ಅಂತ ಮಾಡ್ತೀವಿ, ಅದರಲ್ಲಿ ಕಿಡ್ನಿಲಿ ಏನಾದ್ರೂ ದೋಷ ಇದ್ರೆ ಕಂಡು ಬರುತ್ತದೆ. ಬಟ್ ಅಂದ್ರೆ ಯಾವ್ದು 100% ಫುಲ್ ಪ್ರೂಫ್ ಇರಲ್ಲ, ಕೆಲವೊಂದು 10% ಅಷ್ಟು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಎಷ್ಟೊಂದು ಅಡ್ವಾನ್ಸ್ಡ್ ಇದೆ ಅಂದ್ರೆ ಕೆಲವೊಂದು ಸೆಂಟರ್ಸ್ ಅಲ್ಲಿ ಮಗು ಹೊಟ್ಟೆಲಿ ಇರ್ಬೇಕಾದ್ರೇನೆ ಸರ್ಜರಿಗಳು ಕೂಡ ಮಾಡ್ತಾರೆ ಅದು ಸರಿ ಹೋಗೋದಕ್ಕೆ.
1: ಅದು ತುಂಬಾ ದೊಡ್ಡ ದೊಡ್ಡ ನಗರಗಳಲ್ಲಿ ಆ ಸೌಲಭ್ಯ ಇರಬಹುದು ಅನ್ಸುತ್ತಲ್ಲ.
0: ಇಂಡಿಯಾದಲ್ಲಿ ಇವಾಗ 1-2 ಕಡೆ ಅಷ್ಟೇನೆ ಸ್ಟಾರ್ಟ್ ಆಗಿರೋದು, ಬಟ್ ಆಗುತ್ತೆ ಮುಂದೆ ಬರುವ ಫ್ಯೂಚರ್ ಅಲ್ಲಿ ಆಗುತ್ತೆ.
1: ಈಗ ಮಗು ಜನಿಸಿದ ನಂತರ ಬೆಳವಣಿಗೆ ಹಂತದಲ್ಲಿ ಪೋಷಕರಿಗೆ ನಮ್ಮ ಮಗುವಿಗೆ ಕಿಡ್ನಿ ಸಮಸ್ಯೆ ಇದೆ ಅಂತ ಕಂಡುಹಿಡಿಬೇಕಾದ್ರೆ ಯಾವೆಲ್ಲ ಲಕ್ಷಣಗಳನ್ನ ಅವ್ರು ಗುರುತಿಸಬೇಕು ಮಕ್ಕಳಲ್ಲಿ?
0: ಸಾಮಾನ್ಯವಾಗಿ ಅಂದ್ರೆ ಪದೇ ಪದೇ ಯೂರಿನ್ ಮಾಡುವಂತದ್ದು, ಅಂದ್ರೆ ಗಂಟೆಗೊಂದ್ಸರ್ತಿ, ಗಂಟೆಗೆ 2 ಸರ್ತಿ, ನಾರ್ಮಲ್ ಆಗಿ ಒಂದ್ ದಿವಸದಲ್ಲಿ 4-7 ಸರ್ತಿ ಮಾಡೋದು ನಾರ್ಮಲ್. ಇದಕ್ಕಿಂತ ಕಡಿಮೆ ಅಥವಾ ಇದಕ್ಕಿಂತ ಜಾಸ್ತಿ ಇದ್ರೆ ಅದನ್ನು ನಾವು ಅಬ್ನಾರ್ಮಲ್ ಅಂತ ಹೇಳ್ತೀವಿ, ಅವಾಗ ಕನ್ಸಲ್ಟ್ ಮಾಡ್ಬೇಕು. ಅದಕ್ಕೆ ಬಿಟ್ರೆ ಯೂರಿನ್ ಮಾಡ್ಬೇಕಾದ್ರೆ ಉರಿ ಅಂತದ್ದು, ನಿಂತು ನಿಂತು ಮಾಡುವಂತದ್ದು, ಅದಕ್ಕೆ ಬಿಟ್ರೆ ಕಣ್ಣು ಸುತ್ತ ಬಾವು ಬರೋದು, ಆಮೇಲೆ ಯೂರಿನ್ ಕಡಿಮೆ ಪಾಸ್ ಮಾಡೋದು, ಯೂರಿನ್ ರೆಡ್ ಆಗಿ ಪಾಸ್ ಮಾಡೋದು, ಹೊಟ್ಟೆ ನೋವು, ಇದೆಲ್ಲ ಕಿಡ್ನಿ ಸಮಸ್ಯೆಗಳು ಕಾಣಿಸುತ್ತೆ. ಕೆಲವೊಂದಂತೂ ಪೋಷಕರಿಗೆ ಗೊತ್ತು ಆಗಲ್ಲ ಕಿಡ್ನಿ ಸಮಸ್ಯೆ ಇದೆ ಅಂತ, ಮಗು ಚೆನ್ನಾಗಿ ಬೆಳಿತಿಲ್ಲ ಅಂತ ಕರ್ಕೊಂಡು ಬರ್ತಾರೆ, ಅವಾಗ ಟೆಸ್ಟ್ ಮಾಡಿದ್ಮೇಲೆ ಕಿಡ್ನಿ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ ಮುಂದೆ.
1: ಈಗ ಹೊಟ್ಟೆ ನೋವು ಅಂತ ಉಲ್ಲೇಖ ಮಾಡಿದ್ರಿ, ಹೊಟ್ಟೆ ನೋವು ಈ ಮೂತ್ರಪಿಂಡಕ್ಕೂ ಏನ್ ಸಂಬಂಧ ಮೇಡಮ್?
0: ಯೂರಿನ್ ಇನ್ಫೆಕ್ಷನ್ ಅಥವಾ ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಆದ್ರೆ ಹೊಟ್ಟೆ ನೋವು ಆಗುತ್ತೆ, ಕಿಡ್ನಿಯಲ್ಲಿ ಸ್ಟೋನ್ಸ್ ಆದ್ರೆ ಕೂಡ ಹೊಟ್ಟೆ ನೋವು ಆಗುತ್ತೆ. ಸೊ ಇದೆಲ್ಲ ಹೊಟ್ಟೆ ನೋವು ಅಂತ ಮಗು ಬಂದ್ರೆ ಅದಕ್ಕೆ ಸ್ಕ್ಯಾನ್ ಅಲ್ಲಿ ನಾವು ಇದೆಲ್ಲ ಅಂಶಗಳನ್ನ ನೋಡ್ತೀವಿ. ಹೊಟ್ಟೆ ನೋವು ತುಂಬಾ ಇಂಪಾರ್ಟೆಂಟ್ ಸಿಂಪ್ಟಮ್ ಕಿಡ್ನಿಗೆ.
1: ಈಗ ಇನ್ನೊಂದು ಸೋಂಕು ಅಂತ ಉಂಟಾಗುತ್ತಲ್ಲ, ಅದು ಯಾವ ಕಾರಣಕ್ಕೆ ಉಂಟಾಗುತ್ತೆ ಮಕ್ಕಳಲ್ಲಿ?
0: ಮೂತ್ರದ ಸೋಂಕು ಅಂದ್ರೆ ಕಾಮನ್ ಆಗಿ ಯೂರಿನ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ನಾವು. ಫಸ್ಟ್ ಟೈಮ್ ಯೂರಿನ್ ಅಲ್ಲಿ ಇನ್ಫೆಕ್ಷನ್ ಆಗೋದು ಮಕ್ಕಳಲ್ಲಿ ಕಾಮನ್, ತುಂಬಾ ಮಕ್ಕಳಲ್ಲಿ ನೋಡಿರ್ತೀವಿ ಇದನ್ನ. ಸೊ ಯಾಕೆ ಆಗುತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ಹೈಜೀನ್ ಅಂತ ಹೇಳ್ತೀವಿ, ನಮ್ಮ ಯೂರಿನ್ ಪಾಸ್ ಮಾಡೋ ಜಾಗ ಮತ್ತೆ ನಮ್ಮ ಮಲ ಪಾಸ್ ಮಾಡೋ ಜಾಗ ಏನಿರುತ್ತೆ ಹತ್ತಿರ ಇರುತ್ತೆ, ಎಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ. ಸೊ ಅದರಿಂದ ಹೈಜೀನ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಆಗುತ್ತೆ. ಆಮೇಲೆ ಹೆಣ್ಣು ಮಕ್ಕಳಲ್ಲಿ ಯೂರಿನ್ ಪಾಸ್ ಮಾಡೋದು ಏನ್ ಯೂರೆತ್ರ ಅಂತ ಹೇಳ್ತೀವಿ, ಅದು ಚಿಕ್ಕದಾಗಿರುತ್ತೆ, ಅದರಿಂದ ಕೂಡ ಇನ್ಫೆಕ್ಷನ್ ಅಥವಾ ಕೀಟಾಣುಗಳು ಬೇಗ ಮೇಲ್ಗಡೆ ರೀಚ್ ಆಗುತ್ತೆ ಕಿಡ್ನಿಗೆ, ಅದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳ್ತೀವಿ. ಆಮೇಲೆ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ, ಇದು ಕೂಡ ಯೂರಿನ್ ಇನ್ಫೆಕ್ಷನ್ ಆಗೋದಕ್ಕೆ ತುಂಬಾ ಕಾಂಟ್ರಿಬ್ಯೂಟ್ರಿ ಇರುತ್ತೆ. ಯಾವುದೇ ಮಗುಗೆ ಕಾನ್ಸ್ಟಿಪೇಷನ್ ಇದೆ ಅಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಇದೆಲ್ಲವನ್ನು ಬಿಟ್ರೆ ಕಾಮನ್ ಆಗಿರೋದು ಅಂದ್ರೆ ಜನ್ಮಜಾತ ದೋಷಗಳು ಅಥವಾ ಅನೋಮಾಲೀಸ್ ಏನಿರುತ್ತೆ ಅದಂತೂ ಮಕ್ಕಳು ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಬಂದಾಗ ನಾವು ಟೆಸ್ಟ್ ಮಾಡಿದಾಗ ಸಾಮಾನ್ಯವಾಗಿ ಕಂಡು ಬರುತ್ತದೆ.
1: ಹೈಜಿನ್ ಅಂದ್ರೆ ಸ್ವಚ್ಛತೆ ತುಂಬಾ ಮುಖ್ಯ ಅಂತ ತಾವು ಹೇಳಿದ್ರಿ, ಯಾವ ರೀತಿ ಹೈಜಿನ್ ಅನ್ನ ಕಾಪಾಡ್ಕೋಬೇಕಾಗುತ್ತೆ ಮೇಡಮ್? ಅವ್ರು ಏನ್ ಮಾಡ್ಬೇಕು ಅಂದ್ರೆ ಯೂರಿನ್ ಪಾಸ್ ಮಾಡಿದ್ಮೇಲೆ ವಾಶ್ ಮಾಡ್ಕೋಬೇಕಾ? ಈ ತರ ಸೋಂಕು ಆಗ್ಲಾರದಾಗಿ ಅವ್ರು ಹೇಗೆ ಪ್ರಿವೆಂಟ್ ಮಾಡಬೇಕು?
0: ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು. ಫಸ್ಟ್ ಆಫ್ ಆಲ್ ನೀರ್ ಜಾಸ್ತಿ ಕುಡಿಬೇಕು ಅಂತ ಹೇಳ್ತೀವಿ ನಾವು ಮಕ್ಕಳಿಗೆ, ನೀರ್ ಜಾಸ್ತಿ ಕುಡಿಬೇಕು. ಆಮೇಲೆ ಯೂರಿನ್ ಹಿಡ್ದಿಟ್ಕೋಬಾರ್ದು. ಕೆಲವೊಂದ್ ಮಕ್ಳು ಏನ್ ಮಾಡ್ತಿರ್ತಾರೆ, ಟಿವಿ ನೋಡ್ಬೇಕಾದ್ರೆ, ಗೇಮ್ ಮಾಡ್ಬೇಕಾದ್ರೆ ಯೂರಿನ್ ಬಂದ್ರೂ ಹೋಗಲ್ಲ, ಫುಲ್ ಅರ್ಜೆಂಟ್ ಆಗಿ ಬರೋವರೆಗೂ ಹಿಡ್ಕೊಂಡು ಕೂಡ್ತಾರೆ, ಹಂಗ್ ಮಾಡ್ಬಾರ್ದು. ಅದು ಕರೆಕ್ಟ್ ಟೈಮಿಗೆ ಸರಿಯಾಗಿ ಅಥವಾ 1-4 ಅವರ್ ಸರಿಯಾಗಿ ಯೂರಿನ್ ಬರ್ಲಿ ಬರ್ದೇ ಇರ್ಲಿ ಹೋಗಿ ಯೂರಿನ್ ಪಾಸ್ ಮಾಡೋದು ಒಳ್ಳೇದು. ಆಮೇಲೆ ಹೈಜೀನ್, ಸ್ನಾನ ಮಾಡ್ಬೇಕಾದ್ರೆ ಯಾವಾಗ್ಲೂ ಮುಂದಿನಿಂದ ಹಿಂದ್ಗಡೆ ಕ್ಲೀನ್ ಮಾಡ್ಬೇಕು, ಯಾಕಂದ್ರೆ ಹಿಂದ್ಗಡೆ ನಮ್ಮ ಮಲ ಪಾಸ್ ಮಾಡೋ ಜಾಗ ಇರುತ್ತೆ. ಆಗುತ್ತೆ. ನಾವು ಹಿಂದಿನಿಂದ ಮುಂದ್ಗಡೆ ಕ್ಲೀನ್ ಮಾಡಿದ್ರೆ ಯೂರಿನ್ ಇನ್ಫೆಕ್ಷನ್ ರಿಸ್ಕ್

0: ಜಾಸ್ತಿ ಆಗಿರುತ್ತೆ. ಇದಕ್ ಬಿಟ್ರೆ ಊಟ ಸರಿಯಾಗಿ ಮಾಡ್ಬೇಕು, ಹಣ್ಣು ತರಕಾರಿ ಎಲ್ಲ ಸರಿಯಾಗಿ ತಿಂದ್ರೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಆಗಲ್ಲ. ಸೊ ಅದರಿಂದ ಕೂಡ ಯೂರಿನ್ ಇನ್ಫೆಕ್ಷನ್ ರಿಸ್ಕ್ ಕಡಿಮೆ ಇರುತ್ತೆ.
1: ನಾವು ಕೆಲವೊಂದ್ ಸರ್ತಿ ನೋಡಿರ್ತಿ ಮಕ್ಕಳಲ್ಲಿ ಈ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಉರಿಯೋದು ಕಂಡು ಬರುತ್ತೆ, ಅವ್ರ ಪೇರೆಂಟ್ಸ್ ಎಲ್ಲ ಹೇಳ್ತಿರ್ತಾರೆ, ಇದಕ್ಕೆ ಏನ್ ಕಾರಣ ಮತ್ತೆ ಇದಕ್ಕೇನ್ ಪರಿಹಾರ ಮೇಡಮ್?
0: ಅದೇ ಸಾಮಾನ್ಯವಾಗಿ ಯೂರಿನ್ ನಲ್ಲಿ ಇನ್ಫೆಕ್ಷನ್ ಆದ್ರೆ ಯೂರಿನ್ ಉರಿಯೋದು, ಯೂರಿನ್ ನಿಂತು ನಿಂತು ಮಾಡೋದು, ಯೂರಿನ್ ಕಡಿಮೆ ಮಾಡೋದು, ಇದೆಲ್ಲ ಸಿಂಪ್ಟಮ್ಸ್ ಬರುತ್ತೆ. ಸೊ ಯಾವುದೇ ಮಗುವಿಗೆ ಈ ತರ ಸಿಂಪ್ಟಮ್ಸ್ ಇದ್ರೆ ಒಂದ್ಸತಿ ನಿಯರೆಸ್ಟ್ ಡಾಕ್ಟರ್ಗೆ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್.
1: ಈಗ ನೀರು ಸರಿಯಾಗಿ ಸೇವನೆ ಮಾಡಲಿಲ್ಲ ಅಂತಂದ್ರೆ ಕಿಡ್ನಿ ಸ್ಟೋನ್ ಆಗೋ ಸಾಧ್ಯತೆ ಏನಾದ್ರೂ ಇದೆಯಾ?
0: ಹೌದು ಇದೆ. ನಮ್ದು ಕಿಡ್ನಿ ಸ್ಟೋನ್ಸ್ ದೊಡ್ಡವರಲ್ಲಾಗೋದು ಏನ್ ಕಾಸಸ್ ಇರುತ್ತೆ ಅದಕ್ಕೂ ಮತ್ತೆ ಮಕ್ಕಳಲ್ಲಾಗೋ ಕಾಸಸ್ ಎರಡು ಸ್ವಲ್ಪ ವ್ಯತ್ಯಾಸಗಳಿರುತ್ತೆ.
1: ಯಾವ ರೀತಿ ವ್ಯತ್ಯಾಸ ಇರುತ್ತೆ
0: ಅಂದ್ರೆ ಮಕ್ಕಳಲ್ಲಿ ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಅಥವಾ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಅವುಗಳು ಜಾಸ್ತಿ ಕಾಮನ್ ಆಗಿ ಕಂಡು ಬರುತ್ತೆ. ಸೊ ಯಾವುದೇ ಮಗುವಿಗೆ ಕಿಡ್ನಿಯಲ್ಲಿ ಸ್ಟೋನ್ ಇದ್ಕೊಂಡು ಬೇರೆ ತರದ ಸಿಂಪ್ಟಮ್ಸ್ ಅಂದ್ರೆ ಮಗು ಸರಿಯಾಗಿ ಬೆಳೀತಿಲ್ಲ, ಎರಡು ಕಿಡ್ನಿಯಲ್ಲಿ ಸ್ಟೋನ್ ಇದೆ, ಹಂಗೇನಾದ್ರೂ ಇದ್ರೆ ನಾವು ಇದು ಬರೀ ನೀರು ಕುಡ್ದಿಲ್ಲ ಅಂತ ಅದನ್ನ ಅಟ್ರಿಬ್ಯೂಟ್ ಮಾಡಲ್ಲ. ನಾವು ಜಾಸ್ತಿ ಇವಾಲ್ಯುಯೇಟ್ ಮಾಡ್ತೀವಿ ಮೆಟಬಾಲಿಕ್ ಮತ್ತೆ ಬೇರೆ ಬೇರೆ ತರದ ಕಾಸಸ್ ಗಳಿಗೆ. ಬಟ್ ನೀವೇನ್ ಹೇಳಿದ್ರಲ್ಲ, ನೀರ್ ಕಡಿಮೆ ಕುಡಿಯೋದು, ಫ್ರೂಟ್ಸ್ ತಿನ್ನದೇ ಇರೋದು, ಇದೆಲ್ಲ ಕಾಂಟ್ರಿಬ್ಯೂಟರಿ ಕಾಸಸ್ ಆಗುತ್ತೆ.
1: ಈಗ ಸಾಮಾನ್ಯವಾಗಿ ಪ್ರತಿನಿತ್ಯ ಮಕ್ಕಳು ಎಷ್ಟು ನೀರನ್ನು ಸೇವನೆ ಮಾಡಬೇಕು ಮೇಡಮ್?
0: ಅರೌಂಡ್ 1 ವರ್ಷದ ಮಗುವಿಗೆ ನೋಡಿದ್ರೆ ಒಂದ್ ಪೂರ್ತಿ 24 ಅವರ್ಸ್ ಅಲ್ಲಿ 1 ಲೀಟರ್ ಅಷ್ಟು ನೀರ್ ಬೇಕಾಗುತ್ತೆ. ಒಂದು 1 ರಿಂದ 10 ವರ್ಷದ ಮಕ್ಕಳಿಗೆ ಸುಮಾರು 1 ರಿಂದ 1.5 ಲೀಟರ್ ಅಷ್ಟು ನೀರ್ ಬೇಕಾಗುತ್ತೆ. ಆಮೇಲೆ 10 ವರ್ಷದ ಮೇಲೆ ಇರುವ ಮಕ್ಕಳಿಗೆ ಸುಮಾರು 2 ಲೀಟರ್ ಅಷ್ಟು ನೀರ್ ಬೇಕಾಗುತ್ತೆ. ಎಲ್ಲಾ ಮಗುದು ರಿಕ್ವೈರ್ಮೆಂಟ್ ಬಾಡಿ ವೇಟ್ ಪ್ರಕಾರ ಬೇರೆ ಬೇರೆ ಇರುತ್ತೆ, ಬಟ್ ಇದು ಒಂದ್ ಕಾಮನ್. ಇದಕ್ ಬಿಟ್ರೆ ಬೇಸಿಗೆ ಕಾಲದಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ನೀರ್ ಕುಡಿಬೇಕಾಗುತ್ತೆ.
1: ಈಗ ಆಗ್ಲೇ ಹೇಳಿದ್ರಿ ನೀವು BP ಕಂಟ್ರೋಲ್ ಮಾಡೋದ್ರಲ್ಲೂ ಕಿಡ್ನಿ ರೋಲ್ ಇದೆ ಅಂತ, ಅದು ಯಾವ ರೀತಿ ಸಂಬಂಧ ಇದೆ ಮೇಡಮ್? ಅಂದ್ರೆ BP ಆಗಿರ್ಬೋದು ಮತ್ತೆ ಕಿಡ್ನಿ ಆರೋಗ್ಯ, ಇವುಗಳ ರಿಲೇಷನ್ ಏನು ವಿಶೇಷವಾಗಿ ಮಕ್ಕಳಲ್ಲಿ?
0: ಓಕೆ, ನಾರ್ಮಲ್ ಕಿಡ್ನಿ, ಒಂದು ನಾರ್ಮಲ್ ಕಿಡ್ನಿ ಇದೆ ಅನ್ಕೊಳ್ಳಿ, ತನ್ನ ಕೆಲಸ ತಾನು ಚೆನ್ನಾಗಿ ಮಾಡ್ತಿದೆ. ಸೊ ಅವಾಗ ಯಾವುದೇ ಒಂದ್ ಮಗು ಸಪೋಸ್ ಏನೋ ಉಪ್ಪಿನ ಜಾಸ್ತಿ ಉಪ್ಪಿರೋ ಪದಾರ್ಥ ಅಥವಾ ಚಿಪ್ಸ್ ಆಗ್ಲಿ ಉಪ್ಪಿನಕಾಯಿ ಆಗ್ಲಿ ಏನೋ ಒಂದ್ ಜಾಸ್ತಿ ಕುಡ್ದಿದ್ರು ಅದ್ ಕಿಡ್ನಿ ಸೆನ್ಸ್ ಮಾಡುತ್ತೆ, ಓಕೆ ಉಪ್ಪಿನ ಅಂಶ ಜಾಸ್ತಿ ಆಗ್ತಿದೆ ಬಾಡಿಲಿ ಅನ್ಬಿಟ್ಟು. ಸೊ ಅದೇನ್ ಮಾಡುತ್ತೆ, ಯೂರಿನ್ ಮುಖಾಂತರ ಅದನ್ನೆಲ್ಲ ಆಚೆ ಹಾಕಕ್ ಟ್ರೈ ಮಾಡುತ್ತೆ, BP ಕಡಿಮೆ ಮಾಡುತ್ತೆ. ನೀವು ಕೇಳಿರ್ಬೋದು ದೊಡ್ಡವರಲ್ಲೆಲ್ಲ, ಯಾರಿಗೆ BP ಜಾಸ್ತಿ ಇರುತ್ತೆ ಉಪ್ಪು ಕಡಿಮೆ ತಿನ್ನಕ್ ಹೇಳ್ತಾರೆ. ಹೌದಾ, ಉಪ್ಪಿನ ಅಂಶ ಜಾಸ್ತಿ ಇದ್ರೆ ಹೈಪರ್ ಟೆನ್ಷನ್ ಆಗುತ್ತೆ. ಸೊ ನಾರ್ಮಲ್ ಕಿಡ್ನಿ ಈ ರೀತಿ ಕೆಲಸ ಮಾಡುತ್ತೆ BP ಕಡಿಮೆ ಮಾಡೋದಕ್ಕೆ. ಆಮೇಲೆ ಕೆಲವೊಂದ್ಸರ್ತಿ ಡಿಹೈಡ್ರೇಷನ್, ನೀರ್ ಕಡಿಮೆ ಕುಡಿದ್ರೆ BP ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಕಿಡ್ನಿ ಏನ್ ಮಾಡುತ್ತೆ, ಯೂರಿನ್ ಜಾಸ್ತಿ ಪಾಸ್ ಮಾಡಲ್ಲ, ಯೂರಿನ್ ಎಲ್ಲ ಹಿಡಿದಿಟ್ಕೊಳ್ಳುತ್ತೆ ಬಾಡಿಲಿ, ನೀರಿನ ಅಂಶ ಹಿಡಿದಿಟ್ಕೊಂಡು BP ರೈಸ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಎರಡು ರೀತಿಯಲ್ಲಿ ಕಿಡ್ನಿ ಹೆಲ್ಪ್ ಮಾಡುತ್ತೆ BP ಮೇಂಟೈನ್ ಮಾಡೋದಕ್ಕೆ.
1: ಈಗೆಲ್ಲ ನಾವು ನೋಡಿದೀವಿ ಮಕ್ಕಳು ತುಂಬಾ ಮನೆ ಆಹಾರಕ್ಕಿಂತ ಔಟ್ ಸೈಡ್ ಫುಡ್ ಅನ್ನೇ ಜಾಸ್ತಿ ಇಷ್ಟಪಡ್ತಾರೆ, ಜಂಕ್ ಫುಡ್ ಗಳನ್ನ, ಫಾಸ್ಟ್ ಫುಡ್ ಗಳನ್ನ. ಇದರ ಸೇವನೆ ಅವರ ಕಿಡ್ನಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ?
0: ನಾನು ಇವಾಗ್ಲೇ ಹೇಳದ್ನಲ್ಲ, ಈ ಜಂಕ್ ಫುಡ್, ಫಾಸ್ಟ್ ಫುಡ್ ಅಥವಾ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ ಅಂತ ಏನ್ ಹೇಳ್ತೀವಿ, ಒಂದು ಅದರಲ್ಲಿ ಪ್ರಿಸರ್ವೇಟಿವ್ಸ್ ಅಥವಾ ಆಡೆಡ್ ಕೆಮಿಕಲ್ಸ್ ಜಾಸ್ತಿ ಇರುತ್ತೆ, ಅವು ಡೈರೆಕ್ಟ್ ಆಗಿ ಅಫೆಕ್ಟ್ ಮಾಡುತ್ತೆ ಕಿಡ್ನೀಸ್ಗೆ. ಒಂದು ಇನ್ನೊಂದು ಅದರಲ್ಲಿ ಉಪ್ಪಿನ ಅಂಶ ತುಂಬಾ ಜಾಸ್ತಿ ಇರುತ್ತೆ ನಾರ್ಮಲ್ ಊಟಕ್ಕಿನ. ಉಪ್ಪಿನ ಅಂಶ ಜಾಸ್ತಿ ಇರಬೇಕಾದ್ರೆ ಕಿಡ್ನಿಗಳು ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ ಅದನ್ನೆಲ್ಲ ಆಚೆ ಹಾಕಕ್ಕೆ. ಆಮೇಲೆ ಯಾವುದೇ ಒಂದು ಕಿಡ್ನಿ ತನ್ನ ನಾರ್ಮಲ್ ಕೆಲಸಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಿದ್ರೆ ಮುಂದೊಂದ್ ದಿನ ಬೇಗ ಸುಸ್ತಾಗ್ಬಿಡುತ್ತೆ, ಅರ್ಥ ಆಯ್ತಾ? ಸೊ ಡ್ಯಾಮೇಜ್ ಲೇಟ್ ಆಗೋದು ಬೇಗ ಆಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆಮೇಲೆ ಇದೇನು ಕೋಲ್ಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಶುಗರ್ಡ್ ಬೆವರೇಜಸ್, ಅದರಿಂದ ಡಯಾಬಿಟೀಸ್, ಅದರಿಂದ ಹೈಪರ್ ಟೆನ್ಷನ್, ಆಮೇಲೆ ಒಬೆಸಿಟಿ ಅಂತ ಹೇಳ್ತೀವಿ ದಪ್ಪ ಆಗಿರೋದು, ಇದೆಲ್ಲವೂ ಕೂಡ ಕಿಡ್ನಿ ಮೇಲೆ ಎಕ್ಸ್ಟ್ರಾ ಪ್ರೆಷರ್ ಹಾಕುತ್ತೆ, ಲೋಡ್ ಜಾಸ್ತಿ ಆಗುತ್ತೆ. ಸೊ ಸಾಮಾನ್ಯವಾಗಿ ಜಾಸ್ತಿ ಕೆಲಸ ಮಾಡಿದ್ರೆ ಬೇಗ ಸುಸ್ತಾಗ್ಬಿಡ್ತೀವಿ, ಕಿಡ್ನಿಗಳು ಹಾಗೇನೆ.
1: ಹಾಗಾದ್ರೆ ಕಿಡ್ನಿ ಆರೋಗ್ಯವನ್ನು ಮಕ್ಕಳಲ್ಲಿ ಮಕ್ಕಳಿಂದನೇ ಅವ್ರು ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಯಾವ ರೀತಿ ಆಹಾರವನ್ನು ಅವ್ರು ಸೇವನೆ ಮಾಡ್ಬೇಕಂದ್ರೆ ಯಾವ ಆಹಾರ ಕಿಡ್ನಿ ಆರೋಗ್ಯಕ್ಕೆ ಪೂರಕವಾಗಿರುತ್ತೆ?
0: ನಾವು ನಾರ್ಮಲ್ ಮನೆ ಊಟ ಏನ್ ಹೇಳ್ತೀವಲ್ಲ ಅದು ಎಲ್ಲದಕ್ಕಿಂತ ಬೆಸ್ಟ್. ಸರಿನಾ, ಇದು ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್, ಜಂಕ್ ಫುಡ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕು. ಆಮೇಲೆ
1: ಈ ತರದ ಪರ್ಟಿಕ್ಯುಲರ್ ತರಕಾರಿ ಅಥವಾ ಈ ತರ ಪರ್ಟಿಕ್ಯುಲರ್ ಹಣ್ಣು ಏನಾದ್ರೂ ತಿಂದ್ರೆ ಕಿಡ್ನಿ ಆರೋಗ್ಯ ಸುಧಾರಿಸುತ್ತೆ ಅಥವಾ ಇಂಪ್ರೂವ್ ಆಗುತ್ತೆ ಅಂತ ಏನಾದ್ರೂ ಇದೆಯಾ?
0: ಹಂಗ್ ಒನ್ ಪರ್ಟಿಕ್ಯುಲರ್ ಹಣ್ಣು ತರಕಾರಿ ಯಾವುದೂ ಇಲ್ಲ, ನಾವು ಎಲ್ಲಾನೇ ಸೇವನೆ ಮಾಡ್ಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ಮಗು ನಾರ್ಮಲ್ ಆಗಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ಎಲ್ಲಾ ರೀತಿಯ ನ್ಯೂಟ್ರಿಯೆಂಟ್ಸ್ ಬೇಕು. ಸೊ ನಾವು ತರಕಾರಿ ಹಣ್ಣುಗಳಲ್ಲಿ ಏನು ರೆಸ್ಟ್ರಿಕ್ಷನ್ ಹಾಕೋದಿಲ್ಲ ಯೂಶುವಲಿ. ಇದಕ್ ಬಿಟ್ರೆ ನಾವು ಹೆವಿ ಪ್ರೋಟೀನ್ಸ್ ಅಂತ ಹೇಳ್ತೀವಿ, ಇದೇನ್ ನಾನ್ ವೆಜಿಟೇರಿಯನ್ ಡಯಟ್ ಇರುತ್ತೆ, ಮೀಟ್ ಆಗ್ಲಿ ಇದರಲ್ಲೆಲ್ಲ ತುಂಬಾ ಹೆವಿ ಪ್ರೋಟೀನ್ಸ್ ಇರುತ್ತೆ. ಅದು ಹೆವಿ ಪ್ರೋಟೀನ್ಸ್ ಇಂದ ಸ್ವಲ್ಪ ಕಿಡ್ನಿ ಮೇಲೆ ಲೋಡ್ ಜಾಸ್ತಿ ಬೀಳುತ್ತೆ. ಸೊ ಅದನ್ನ ಸ್ವಲ್ಪ

0: ಕಡಿಮೆ ಮಾಡೋದು ಕೇಳ್ತೀವಿ ನಾವು.
1: ಅಂದ್ರೆ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಆದ್ರೆ ತೊಂದರೆ ಇಲ್ವಾ?
0: ಹಾ, ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ಸ್ ಬೆಟರ್ ಇರುತ್ತೆ, ಅದರಿಂದ ಜಾಸ್ತಿ ಅವು ಜಾಸ್ತಿ ಹೆವಿ ಇರಲ್ಲ.
1: ಈಗ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರೋ ಮಕ್ಕಳಲ್ಲಿ ಈ ಬೆಳವಣಿಗೆ ಕೊರತೆ ಉಂಟಾಗೋದು, ತೂಕ ಕಮ್ಮಿ ಆಗೋದು, ಅವ್ರ ಎತ್ತರ ಕಮ್ಮಿ ಆಗೋದು, ಈ ತರದ ಏನಾದ್ರೂ ಆಗುತ್ತಾ?
0: ಹೌದು, ಸಾಕಷ್ಟು ಸರ್ತಿ ನಾವು ನೋಡಿರ್ತೀವಿ ಮಕ್ಕಳು ಸರಿಯಾಗಿ ಬೆಳೀತಿಲ್ಲ ಅಂತ ತಂದೆ ತಾಯಿ ಕರ್ಕೊಂಡು ಬರ್ತಾರೆ ಹಾಸ್ಪಿಟಲ್ಗೆ. ಅವಾಗ ಯಾಕೆ ಬೆಳೀತಿಲ್ಲ ಅಂತ ಟೆಸ್ಟ್ ಗಳೆಲ್ಲ ಮಾಡಿದ್ರೆ ಅವಾಗ ಕಂಡು ಬರುತ್ತೆ, ಓಕೆ ಕಿಡ್ನಿ ಸಮಸ್ಯೆ ಇದೆ ಅಂತೇಳಿ. ನಾನು ಅವಾಗ್ಲೇ ಲಿಸ್ಟ್ ಮಾಡಿದ್ನಲ್ಲ ಕಿಡ್ನೀಸ್ ಏನೇನೇನೇನ್ ಕೆಲಸ ಮಾಡುತ್ತೆ ಅಂತ, ರಕ್ತದ್ಗೆ, ಬೋನ್ ಹೆಲ್ತ್ಗೆ, ಬಿಪಿಗೆ. ತೊ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಇದೆಲ್ಲವೂ ಅಫೆಕ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ಮಕ್ಕಳ ಬಾಡಿ ತುಂಬಾ ಫ್ಲೆಕ್ಸಿಬಲ್ ಇರುತ್ತೆ, ಸ್ವಲ್ಪ ಏರುಪೇರು ಆದ್ರೂ ಅಡ್ಜಸ್ಟ್ ಮಾಡ್ತಾ ಹೋಗುತ್ತೆ. ಸೊ ಅದ ಅಡ್ಜಸ್ಟ್ ಮಾಡೋದ್ರಲ್ಲಿ ಬೆಳವಣಿಗೆ ಕಡಿಮೆ ಆಗುತ್ತೆ. ಸೊ ಅದರಿಂದ ಸಾಕಷ್ಟು ಸತಿ ಬೆಳವಣಿಗೆ ಕಡಿಮೆ ಇದೆ ಅಂತಾನೆ ಬರ್ತಾರೆ ಒಬ್ಬರಿಗೆ.
1: ಈ ಸಾಮಾನ್ಯವಾಗಿ ಯಾವೆಲ್ಲ ಟೆಸ್ಟ್ ಗಳು ಮಾಡ್ತೀರಿ ಮೇಡಮ್ ನೀವು ಈ ತರ ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ಇದೆ ಅಂತ ನಿಮ್ಗೆ ಕಂಡು ಬಂದ್ರೆ?
0: ಇದ್ರೊಳಗಡೆ ನಾವು ಲೆವೆಲ್ 1 ಟೆಸ್ಟ್, ಲೆವೆಲ್ 2 ಟೆಸ್ಟ್, ಲೆವೆಲ್ 3 ಟೆಸ್ಟ್ ಅಂತ ಡಿವೈಡ್ ಮಾಡಿರ್ತೀವಿ. ಅದು ಯಾವ ರೀತಿಯ ನಾವು ಡಿಸೀಸ್ ಅಥವಾ ಏನ್ ಸೋಂಕು ನಾವು ಸಸ್ಪೆಕ್ಟ್ ಮಾಡ್ತಿದೀವಿ ಅದ್ರ ಪ್ರಕಾರ ಇರುತ್ತೆ. ಕಾಮನ್ ಟೆಸ್ಟ್ ಗಳು ಅಂದ್ರೆ ಒಂದು ಯೂರಿನ್ ಟೆಸ್ಟ್, ಸಾಕಷ್ಟು ಇನ್ಫಾರ್ಮೇಶನ್ ನಮ್ಗೆ ಯೂರಿನ್ ಟೆಸ್ಟ್ ಅಲ್ಲೇನೆ ಸಿಗುತ್ತೆ. ಅದಕ್ಕೆ ಬಿಟ್ರೆ ಬ್ಲಡ್ ಅಲ್ಲಿ ರೀನಲ್ ಫಂಕ್ಷನ್ ಟೆಸ್ಟ್ ಅಂತ ಮಾಡಿರ್ತೀವಿ, ಕಿಡ್ನಿಗಳು ಎಷ್ಟು ಕೆಲಸ ಮಾಡ್ತಿದೆ ಅನ್ಬಿಟ್ಟು. ಅದಕ್ಕೆ ಬಿಟ್ರೆ ನಾರ್ಮಲ್ ನಾವು ಬ್ಲಡ್ ಎಷ್ಟ್ ಇದೆ, ಯಾಕಂದ್ರೆ ಕಿಡ್ನೀಸ್ ಇಂದ ಬ್ಲಡ್ ಉತ್ಪಾದನೆನು ಕಡಿಮೆ ಆಗುತ್ತೆ. ಸೊ ಸಿಬಿಸಿ ನೋಡ್ತೀವಿ, ಹಿಮೋಗ್ಲೋಬಿನ್ ಎಷ್ಟಿದೆ, ಉಪ್ಪಿನಂಶ ಎಷ್ಟಿದೆ ಅಂತ ಎಲೆಕ್ಟ್ರೋಲೈಟ್ಸ್ ನೋಡ್ತೀವಿ. ಆಮೇಲೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ತೀವಿ, ಕಿಡ್ನಿಗೆಲ್ಲ ಬೆಳವಣಿಗೆ ಸರಿಯಾಗಿ ಆಗಿದ್ಯಾ ಇಲ್ಲ, ಸೈಜ್ ಕರೆಕ್ಟ್ ಆಗಿದ್ಯಾ ಇಲ್ಲ, ಈ ತರ ಇದೆಲ್ಲ ಲೆವೆಲ್ 1 ಟೆಸ್ಟ್ ಅಲ್ಲಿ ಬರುತ್ತೆ. ಆಮೇಲೆ ನಾವು ಏನ್ ಡಿಸೀಸ್ ಥಿಂಕ್ ಮಾಡ್ತಿದೀವಿ ಅದ್ರ ಪ್ರಕಾರ ಬೇರೆ ಬೇರೆ ದೊಡ್ಡ ದೊಡ್ಡ ಟೆಸ್ಟ್ ಗಳು ಕೂಡ ಇದಾವೆ. ಹೆಸರು ಹೇಳ್ಬೇಕು ಅಂದ್ರೆ DMSS ಸ್ಕ್ಯಾನ್, DTPA ಸ್ಕ್ಯಾನ್, MRI ಸ್ಕ್ಯಾನ್, MCU, ಅದು ತುಂಬಾ ದೊಡ್ಡ ದೊಡ್ಡ ಟೆಸ್ಟ್ ಗಳು ಇದಾವೆ.
1: ಈಗ ಸಾಮಾನ್ಯವಾಗಿ ನಾವು ನೋಡ್ತೀವಿ ಚಿಕ್ಕ ಮಕ್ಕಳಲ್ಲೂ ಈ ಡಯಾಲಿಸಿಸ್ ಮಾಡಿಸ್ಕೋತಿರೋರನ್ನ ಅಲ್ಲಲ್ಲಿ ನೋಡ್ತೀವಿ. ಈಗ ಯಾವ ಸಂದರ್ಭದಲ್ಲಿ ಮಕ್ಕಳಿಗೆ ಇದರ ಅಗತ್ಯತೆ ಉಂಟಾಗುತ್ತೆ?
0: ಕಿಡ್ನಿ ಸ್ಟೇಜಸ್ ಅಂತ ಡಿವೈಡ್ ಮಾಡಿರ್ತೀವಿ, ಕ್ರಾನಿಕ್ ಕಿಡ್ನಿ ಡಿಸೀಸ್. ಯೂಶುವಲಿ ಸ್ಟೇಜ್ 5 ಡಿಸೀಸ್ ಅಂದ್ರೆ ಲಾಸ್ಟ್ ಸ್ಟೇಜ್ ಗೆ ಹೋದ ತಕ್ಷಣ ಮಕ್ಕಳಿಗೆ ಡಯಾಲಿಸಿಸ್ ಅಗತ್ಯ ಇರುತ್ತೆ. ಅದು ಯಾವ್ದೇ ಒಂದ್ ರೋಗ ಅಂತ ಇಲ್ಲ, ಯಾಕಂದ್ರೆ ಯಾವ್ದೇ ಒಂದ್ ರೋಗ ಕಿಡ್ನಿಗೆ ಡ್ಯಾಮೇಜ್ ಮಾಡ್ತಿದೆ ಅಂದ್ರೆ ನಿಧಾನಕ್ಕೆ ನಿಧಾನಕ್ಕೆ ಜಾಸ್ತಿ ಡ್ಯಾಮೇಜ್ ಆದ್ಮೇಲೆ ಕಿಡ್ನಿ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಏನು ಕೆಲಸ ಮಾಡಕ್ ಆಗ್ತಿಲ್ಲ, ಮಗುದು ನಾರ್ಮಲ್ BP ಮೇಂಟೈನ್ ಮಾಡಕ್ ಆಗ್ತಿಲ್ಲ, ನೀರಿನ ಅಂಶ, ಉಪ್ಪಿನ ಅಂಶ ಕರೆಕ್ಟ್ ಆಗಿ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ಬೆಳವಣಿಗೆ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಅಂತ ಒಂದ್ ಸ್ಟೇಜ್ ಬರುತ್ತೆ. ಸೊ ಆವಾಗ ಅನಿವಾರ್ಯವಾಗಿ ಡಯಾಲಿಸಿಸ್ ಮಾಡ್ಬೇಕಾಗುತ್ತೆ. ಬೇಸಿಕಲಿ ಕಿಡ್ನಿ ಮಾಡೋ ಫಂಕ್ಷನ್ ನ ನಾವು ಮಷೀನ್ ಮೂಲಕ ಮಾಡಿಸ್ತಿರ್ತೀವಿ.
1: ಈ ಡಯಾಲಿಸಿಸ್ ಮಾಡೋದ್ರಿಂದ ಮತ್ತೆ ಕಿಡ್ನಿಗಳ ಹೆಲ್ತ್ ಇಂಪ್ರೂವ್ ಆಗುತ್ತಾ?
0: ಇಲ್ಲ, ಅದು ಒಂದ್ ಮಿಸ್ಕನ್ಸೆಪ್ಷನ್. ಡಯಾಲಿಸಿಸ್ ಮಾಡೋದ್ರಿಂದ ಕಿಡ್ನಿ ಮೇಲೆ ಆಗಿರೋ ಏಟ್ ಕಡಿಮೆ ಆಗಲ್ಲ, ಬರೀ ಕಿಡ್ನಿ ಫಂಕ್ಷನ್ ನ ನಾವು ಡಯಾಲಿಸಿಸ್ ಮುಖಾಂತರ ಮಾಡ್ತೀವಿ ಹೊರತು ಅದು ಕಿಡ್ನಿ ಇಂಪ್ರೂವ್ಮೆಂಟ್ ಗೆ ಅದು ಹೆಲ್ಪ್ ಆಗಲ್ಲ.
1: ಒಂದ್ ವೇಳೆ ಚಿಕ್ಕ ಮಕ್ಕಳಲ್ಲಿ ಡಯಾಲಿಸಿಸ್ ಗೆ ಒಳಗಾಗುವ ಸಂದರ್ಭ ಬಂದ್ರೆ ನಂತರ ಅವರು ಜೀವನ ಪೂರ್ತಿ ಡಯಾಲಿಸಿಸ್ ಮೇಲೆ ಇರಬೇಕಾಗತ್ತ?
0: ಆಲ್ಮೋಸ್ಟ್ ಹಂಗೆ ಅನ್ಕೊಳ್ಳಿ, ಬಟ್ ಕೆಲವೊಂದ್ಸರ್ತಿ ಏನಾಗುತ್ತೆ ಅಕ್ಯೂಟ್ ಅಂತ ಹೇಳ್ತೀವಿ, ಅಂದ್ರೆ ಕೆಲವೊಂದ್ಸರ್ತಿ ಇನ್ಫೆಕ್ಷನ್ ಅಥವಾ ಯಾವ್ದೇ ಒಂದು ಡಿಸೀಸ್ ಕಿಡ್ನಿಲಿ ಲಾಸ್ಟ್ ಒಂದ್ ವಾರದಿಂದ ಆಗಿರುತ್ತೆ ಅಥವಾ ಒಂದ್ 2-3 ದಿವಸದಲ್ಲೇನೆ ತುಂಬಾ ಜಾಸ್ತಿ ಆಗ್ಬಿಟ್ಟು ಕಿಡ್ನೀಸ್ ಗಳು ಅಕ್ಯೂಟ್ ಆಗಿ ಕೆಲಸ ಮಾಡೋದ್ ಕಡಿಮೆ ಮಾಡಿರುತ್ತೆ. ಆ ಟೈಮ್ ಅಲ್ಲಿ ನಾವು ಡಯಾಲಿಸಿಸ್ ಒಂದ್ ಸಪೋರ್ಟಿವ್ ಅಂತ ಸ್ಟಾರ್ಟ್ ಮಾಡ್ಕೊಂಡು ಆ ಕಿಡ್ನಿ ಬೇಸಿಕ್ ಆಗಿ ಏನ್ ಡಿಸೀಸ್ ಆಗಿದೆ ಅದರ ಟ್ರೀಟ್ಮೆಂಟ್ ಮಾಡಿದ್ರೆ ಕೆಲವೊಂದ್ಸರ್ತಿ ಕಿಡ್ನೀಸ್ ರಿಕವರ್ ಆಗುತ್ತೆ. ಸೊ ಅದ್ ರಿಕವರ್ ಆಗೋವರೆಗೂ ಡಯಾಲಿಸಿಸ್ ಸಪೋರ್ಟಿವ್ ಮಾಡಿರ್ತೀವಿ. ಸೊ ಪ್ರತಿ ಸರ್ತಿ ಡಯಾಲಿಸಿಸ್ ಅಂದ್ರೆ ಲೈಫ್ ಲಾಂಗ್ ಅಂತ ಇರಲ್ಲ.
1: ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಕೇಳಿದೀವಿ, ಇದು ಮಕ್ಕಳಲ್ಲಿ ಮಾಡುವಂತ ಅಗತ್ಯತೆ ಇರುತ್ತಾ ಅಥವಾ ಹೇಗೆ?
0: ಹೌದು, ಬೇಕಾಗುತ್ತೆ. ಯಾಕಂದ್ರೆ ಲೈಫ್ ಲಾಂಗ್ ಡಯಾಲಿಸಿಸ್ ಅಲ್ಲಿ ಇರೋದು ಕಷ್ಟ. ಒಂದ್ ಮಗುಗೆ ನಾವು ಡಯಾಲಿಸಿಸ್ ಇನಿಷಿಯೇಟ್ ಮಾಡಿದೀವಿ ಅಂದ್ರೆ ಅದು ಒಂದು ಟೆಂಪರರಿ ಟೈಮ್ ಬೈಯಿಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ. ಅದಕ್ಕೆ ಲಾಸ್ಟ್ ಪರಿಹಾರ ಅಂದ್ರೆ ಟ್ರಾನ್ಸ್ಪ್ಲಾಂಟ್. ಏನೇ ಯಾವ್ದೇ ಒಂದ್ ಮಗು 10 kg ಜಾಸ್ತಿ ಇದೆ ಅಂದ್ರೆ ನಾವು ಅದನ್ನ ಟ್ರಾನ್ಸ್ಪ್ಲಾಂಟ್ ಗೆ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಅದು
1: ವಯಸ್ಸು
0: ಗಿನ್ನ ವೆಯ್ಟ್ ನೋಡ್ತಾರೆ, ಯಾಕಂದ್ರೆ ಅದು ಸೈಜ್ ಬೇಕಾಗುತ್ತೆ. ಯಾಕಂದ್ರೆ ನಾವು ದೊಡ್ಡವ್ರ ಕಿಡ್ನಿ ಮಗುವಲ್ಲಿ ಹಾಕಿರ್ತೀವಿ, ಸೊ ಮಗು ಹೊಟ್ಟೆಲ್ಲಿ ಅಷ್ಟ್ ಜಾಗ ಬೇಕಲ್ಲ ದೊಡ್ಡವ್ರ ಕಿಡ್ನಿ ಇಡ್ಸೋ ಹಂಗೆ. ಸೊ ಮಗು ವೆಯ್ಟ್ ಪ್ರಕಾರ ಇರುತ್ತೆ. ಯೂಶುವಲಿ 1 year ಅನ್ಕೊಳ್ಳಿ, 1 year ನಂತರ ಮಾಡಬಹುದು.
1: ಸಕ್ಸೆಸ್ ರೇಟ್ ಹೇಗಿದೆ?
0: ಸಕ್ಸೆಸ್ ರೇಟ್ ಆಕ್ಚುಲಿ ಚೆನ್ನಾಗಿದೆ. ಇವಾಗ ನಮ್ಮ ಹತ್ರ ಚೆನ್ನಾಗಿರೋ ಮೆಡಿಕೇಶನ್ಸ್, ಇಂಜೆಕ್ಷನ್ಸ್ ಎಲ್ಲ ಬಂದಿದೆ ಅದು ಕಿಡ್ನಿ ಫೇಲ್ ಆಗೋದಕ್ಕೆ ಬಿಡದೆ ಇರೋ ತರ. ಸೊ ಯೂಶುವಲಿ 90% ಮಕ್ಕಳು 5 ವರ್ಷವರೆಗೂ ಚೆನ್ನಾಗಿರ್ತಾರೆ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್. ನೋಡಿ, ಯಾವ್ದೇ ಒಂದ್ ಕಿಡ್ನಿ ಪರ್ಮನೆಂಟ್ ಇರಲ್ಲ. ಯಾರೋ ದೊಡ್ಡ, ಯೂಶುವಲಿ ಕಿಡ್ನಿ ಯಾರು ಕೊಟ್ಟಿರ್ತಾರೆ ಹೇಳಿ, ಗ್ರ್ಯಾಂಡ್ ಮದರು, ಅಜ್ಜಿ ತಾತನು ಕೊಟ್ಟಿರ್ತಾರೆ ಮಗುವಿಗೆ. ಅಜ್ಜಿ ತಾತದ ಕಿಡ್ನಿ ಅಂದ್ರೆ ಆಲ್ರೆಡಿ ಅದು ವಯಸ್ಸಾಗಿರೋ ಕಿಡ್ನಿನೇ. ಸೊ ಅದ್ರ ಆಯಸ್ಸು ಕೂಡ ಕಡಿಮೆ ಇರುತ್ತೆ. ಸೊ ಯೂಶುವಲಿ ಒಂದ್ 5 ವರ್ಷ, ಮ್ಯಾಕ್ಸಿಮಮ್ ಒಂದ್ 10 ವರ್ಷ ಬರುತ್ತೆ. 90% 5 ವರ್ಷ ನೋಡಿರ್ತೀವಿ ನಾವು, 10 ವರ್ಷ

0: ಹೋಗೋದು ಬರೀ 50% ಮಕ್ಕಳು ಮಾತ್ರ. ಅದಾದ್ಮೇಲೆ ಮತ್ತೆ ರೀಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಕನ್ಸಿಡರ್
1: ಮಾಡಬೇಕಾಗುತ್ತೆ.
0: ಹೌದು,
1: ಮಲ್ಟಿಪಲ್ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ. ಈಗ ಕಿಡ್ನಿ ಸಮಸ್ಯೆ ಅಂತ ಮಕ್ಕಳಲ್ಲಿ ನಾವು ಮಾತಾಡ್ತಿದೀವಲ್ಲ, ಒಂದು ಕಿಡ್ನಿ ಆರೋಗ್ಯವಾಗಿದ್ದು ಇನ್ನೊಂದು ಕಿಡ್ನಿ ಸಮಸ್ಯೆ ಒಳಗಾಗೋ ಸಾಧ್ಯತೆ ಇರುತ್ತಾ, ಅಥವಾ ಸಮಸ್ಯೆ ಬಂದ್ರೆ ಎರಡು ಕಿಡ್ನಿ ಸಮಸ್ಯೆ ಬರುತ್ತಾ?
0: ಇಲ್ಲ, ಸಿಂಗಲ್ ಕಿಡ್ನಿಗೆ ಅಫೆಕ್ಟ್ ಆಗುವಂತ ಡಿಸೀಸಸ್ ಗಳು ಇದಾವೆ. ಒಂದೇ ಕಿಡ್ನಿ ಅಫೆಕ್ಟ್ ಆಗಿದ್ದು ಇನ್ನೊಂದು ಕಿಡ್ನಿ ನಾರ್ಮಲ್ ಆಗಿ ಕೆಲಸ ಮಾಡ್ತಿದ್ರೆ ಆ ಮಗುದು ಬೆಳವಣಿಗೆ ಮತ್ತೆ ಎಲ್ಲ ಡೈಲಿ ಆಕ್ಟಿವಿಟೀಸ್ ನಾರ್ಮಲ್ ಮಗು ತರಾನೇ ಇರುತ್ತೆ.
1: ಹಾಗಾದ್ರೆ ಪೋಷಕರು ಯಾವ ರೀತಿ ಅದನ್ನ ಗಮನಿಸಬೇಕು?
0: ಅದು ಅಂದ್ರೆ ಅದು ಯೂಶುವಲಿ ಹೆಂಗಾಗುತ್ತೆ, ಸಿಂಗಲ್ ಕಿಡ್ನಿ ಇರೋದು ಮಗು ಹೊಟ್ಟೆಲಿ ಇರ್ಬೇಕಾದ್ರೆ ಗೊತ್ತಾಗಿರುತ್ತೆ. ಸ್ಕ್ಯಾನ್ ಗಳಲ್ಲಿ ಅಥವಾ ಯಾವ್ದೇ ಬೇರೆ ರುಟೀನ್ ಸ್ಕ್ಯಾನ್ ಗಳಲ್ಲಿ ಸಿಂಗಲ್ ಕಿಡ್ನಿ ಇರೋದು ಗೊತ್ತಾಗಿರುತ್ತೆ. ಸೊ ಹಂಗ್ ಇರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ನಾವು ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ, ಏನೋ ಒಂದು ಹೊಟ್ಟೆ ನೋವಾಯ್ತೋ ತಲೆನೋವಾಯ್ತೋ ಒಂದ್ ಟ್ಯಾಬ್ಲೆಟ್ ತಗೊಂಡ್ಬಿಡ್ತಾರೆ, ಅದೆಲ್ಲ ಕಿಡ್ನಿ ಮೇಲೆ ಅಸರ್ ಆಗುತ್ತೆ. ಸೊ ಈ ತರ ಮೆಡಿಕೇಶನ್ಸ್ ನ ಸ್ವಂತ ಏನು ತಗೊಳಕ್ ಹೋಗ್ಬಾರ್ದು, ಡಾಕ್ಟರ್ ಕನ್ಸಲ್ಟೇಷನ್ ಇಂದ ತಗೋಬೇಕು. ಪ್ರೊಸೆಸ್ಡ್ ಫುಡ್ಸ್ ಅದೆಲ್ಲ ಹೇಳದ್ನಲ್ಲ ನಾನು, ಅದೆಲ್ಲ ಅವಾಯ್ಡ್ ಮಾಡ್ಬೇಕು. ಹೆವಿ ಪ್ರೋಟೀನ್ಸ್ ಅವಾಯ್ಡ್ ಮಾಡ್ಬೇಕು. ಆಮೇಲೆ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಯಾವ್ದೇ ಒಂದು ಆಟ ಇದ್ರಿಂದ ಹೊಟ್ಟೆ ಮೇಲೆ ಏಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಒಂದೇ ಕಿಡ್ನಿ ಇರೋದು, ಹೊಟ್ಟೆಗೇನಾದ್ರೂ ಏಟ್ ಆಗಿ ಕಿಡ್ನಿ ಮೇಲೆ ಅಸರ್ ಆಯ್ತು ಅಂದ್ರೆ ಅದು ಪ್ರಾಬ್ಲಮ್ಯಾಟಿಕ್ ಇರಬಹುದು. ಸೊ ಅದನ್ನ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಸ್ವಲ್ಪ ಪ್ರಿಕಾಷನ್ಸ್ ತಗೊಂಡ್ರೆ ಮಕ್ಕಳು ನಾರ್ಮಲ್ ಮಕ್ಕಳ ತರಾನೇ ಬೆಳೀತಾರೆ.
1: ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ದೀವಿ. ಒಂದು ಮಗು ಆರೋಗ್ಯವಾಗಿ ಬೆಳೆಯಬೇಕಂದ್ರೆ ಪೋಷಕರು ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೋಬೇಕು, ಮುಖ್ಯವಾಗಿ ಕಿಡ್ನಿ ಸಂಬಂಧಪಟ್ಟ ಹಾಗೆ?
0: ಇದು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನಾವೆಲ್ಲರೂ ನೋಡಿರ್ತೀವಿ ಇವಾಗ ಎಲ್ಲರೂ ಹೈಪರ್ ಟೆನ್ಷನ್, ಡಯಾಬಿಟಿಸ್ ಅದ್ರ ಮೇಲೆಲ್ಲ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಬಟ್ ಕಿಡ್ನಿ ಹೆಲ್ತ್ ಮೇಲೆ ಯಾರು ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಾವು ಹೇಳ್ತೀವಿ. ನಾವು ಒಂದ್ ಮಗುಗೆ ಚಿಕ್ಕಂದಿನಿಂದಾಗ್ಲೇನೆ ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಅಥವಾ ಹೆಲ್ದಿ ಯೂರಿನ್ ಹ್ಯಾಬಿಟ್ಸ್ ನ ಹಾಕ್ತಾ ಬಂದ್ರೆ ದೊಡ್ಡವರಾದ್ಮೇಲೆ ಕೂಡ ಅದನ್ನ ಹೇಳೋದ್ ಅಗತ್ಯ ಬೀಳಲ್ಲ, ಅವ್ರ ಸ್ವಂತ ತಾನಾಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ಮಗು ಒಮ್ಗೆ 20-25 ವರ್ಷ ಆದ್ಮೇಲೆ ಇಲ್ಲ ಇದು ತಿನ್ಬೇಡ, ಇತ್ತಿನ್ನು ಇದು ಹಿಂಗ್ ಮಾಡು ಹಂಗ್ ಮಾಡು ಅಂತ ಹೇಳಿದ್ರೆ ಯಾರು ಫಾಲೋ ಮಾಡಲ್ಲ. ಸೊ ಮಕ್ಳು ಚಿಕ್ಕವ್ರು ಇರ್ಬೇಕಾದ್ರೇನೆ ತಂದೆ ತಾಯಿಗಳು ಒಳ್ಳೆ ಹ್ಯಾಬಿಟ್ಸ್ ಹಾಕ್ಬೇಕು, ಅವಾಗ್ಲೇನೆ ಮುಂದೆ ದೊಡ್ಡವರಾದ್ಮೇಲೆ ಹೆಲ್ದಿ ಅಡಲ್ಟ್ಸ್ ಆಗಿ ಬೆಳೀತಾರೆ.
1: ಕೆಳಗರೆ ಇದಾಗಿತ್ತು ಇವತ್ತಿನ ಆರೋಗ್ಯ ಸಂಚಿಕೆ. ಈ ಸಂಚಿಕೆಯಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೋಬೇಕು ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನು ಮಾಡಿಕೊಂಡ್ವಿ. ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ನೀಡಿದಂತವರು ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರಾದಂತಹ ಡಾಕ್ಟರ್ ಆಶಾ ರಾಯ್ನಾಡ್ ಅವರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು ನಿಮಗೂ ಕೂಡ.
2: ಇದುವರೆಗೆ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯ ಈ ಕುರಿತು ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರಾದ ಡಾಕ್ಟರ್ ಆಶಾ ರಾಯ್ನಾಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ.
2: ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಫಸಲ್ ಭೀಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
3: ನಮಸ್ತೆ
2: ಸರ್. ಮೊದಲಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂಗಾರಂಗಂನಲ್ಲಿ ಬೆಳೆ ವಿಮೆ ಚಾಲ್ತಿಯಲ್ಲಿ ಇದೆಯಾ ಅಂತ ಹೇಳ್ತೀರಾ ಸರ್?
3: ಹೌದು, ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ, PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರಬಹುದು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಸೇರಿಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನ ಮಾಡಿಸೋದಕ್ಕೆ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿರ್ತಾರೆ. ಇವು 2026-27 ಸಾಲಿನಿಂದ 2028-29 ಸಾಲಿನವರೆಗೆ. ಈಗೇನು ನಾನು ಈ PMFBY ಅಂತ ಹೇಳಿದೆ, ಅದನ್ನ ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಮ್ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸಿಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ.

0: ಬೆಳೆ ವಿಮೆಗೆ ರೈತರು ಒಳಪಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ಸರ್?
1: ಈಗ ಬೆಳೆ ವಿಮೆಗೆ ಒಳಪಡ್ತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನ ಪಡೆದಿರ್ತಾರೋ ಅದೇ ಬ್ಯಾಂಕ್ನ ಮುಖಾಂತರನೇ ಅವರು ನೋಂದಾಯಿಸಿಕೊಳ್ಳಬಹುದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದರೂ ಅದರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದ್ರೆ 7 ದಿನ ಅಥವಾ ಅದ್ರ ಹಿಂದ್ಗಡೆಗೆ ಯಾವಾಗಾರ ಅವರು ಅದನ್ನ ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನು ನೀಡಿದಲ್ಲಿ, ಅಂದ್ರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನ ಸೇರಿಸೋದು ಇಲ್ಲ, ಮತ್ತೆ ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತೆ ಅದಕ್ಕೆ ನೋಂದಾಯಿಸೋದು ಇಲ್ಲ. ಬಟ್ ಬೆಳೆ ಸಾಲವನ್ನ ಪಡೆದೇ ಇರತಕ್ಕಂಥ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರಬಹುದು ಅಥವಾ ಗ್ರಾಮ ಒನ್ ಇರಬಹುದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರಬಹುದು, ಈ ಮೂರು ಪ್ರದೇಶದಲ್ಲಿ ಯಾವ್ದಾದ್ರೂ ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸಿಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿ ಇರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತೆ ಅವರ ಖಾತೆಯ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು.
0: ಈಗ ಯಾವ ಬೆಳೆಗೆ ಯಾವ ರೀತಿಯಲ್ಲಿ ಹಣ ಪಾವತಿಸಬೇಕಾಗುತ್ತೆ ರೈತರು, ಈಗ ಅಂತಿಮ ದಿನಾಂಕ ಅಂದ್ರೆ ಯಾವ್ದಿದೆ ಸರ್?
1: ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು 5-6 ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದ್ರೆ ಈಗ ಹೆಸರು ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ, ಹೆಸರು ಮತ್ತೆ ಈರುಳ್ಳಿಯನ್ನು ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗ್ಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಜುಲೈ 15ರವರೆಗೆ ಅದಕ್ಕೆ ಅವಕಾಶ ಇರುತ್ತೆ. ಈಗ ನಾವು ಜೂನ್ ತಿಂಗಳಲ್ಲಿ ಇರೋದ್ರಿಂದ ಇನ್ನ ಒಂದು 15-20 ದಿವಸ ಅವಕಾಶ ಇರೋದ್ರಿಂದ ರೈತರು ಅದನ್ನ ಮಾಡ್ಕೋಬಹುದು. ಎರಡನೇದಾಗಿ ಹೇಳಬೇಕಂತಂದ್ರೆ ಜೋಳ ಇರಬಹುದು, ಮುಸುಕಿನ ಜೋಳ ಇರಬಹುದು, ಸಜ್ಜೆ, ತೊಗರಿ, ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ, ಇವೆಲ್ಲವಕ್ಕೂ ಕೂಡ 31/7/2026 ಕಡೆಯ ದಿನಾಂಕವಿರುತ್ತೆ. 4 ಬೆಳೆಗಳು ಅಂದ್ರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು, ರಾಗಿ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು, ಮತ್ತೆ ನವಣೆ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ 4 ಬೆಳೆಗಳಿಗೆ ಮಾತ್ರ ಆಗಸ್ಟ್ 14ರವರೆಗೆ ಅವಕಾಶ ಇರುತ್ತೆ. ಯಾಕೆಂತಂದ್ರೆ ಭತ್ತ ನೀರಾವರಿ ನಾಟಿ ಮಾಡತಕ್ಕಂಥದ್ದೇ ಅವರು ಜುಲೈ ತಿಂಗಳಲ್ಲಿ ಆಗೋದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಗಿ ನೀರಾವರಿ ಮತ್ತು ಮಳೆಯಾಶ್ರಿತ ಮತ್ತೆ ನವಣೆ ಇವೆರಡು ತಡವಾಗಿ ಬಿತ್ತನೆ ಮಾಡೋದ್ರಿಂದ ರೈತರು ಒಟ್ಟು 4 ಬೆಳೆಗಳಿಗೆ ಮಾತ್ರ 14/8ರವರೆಗೆ ಅವಕಾಶ ಇರುತ್ತೆ. ಭತ್ತ ನೀರಾವರಿ, ರಾಗಿ ನೀರಾವರಿ, ರಾಗಿ ಮಳೆಯಾಶ್ರಿತ ಮತ್ತೆ ನವಣೆ ಮಳೆಯಾಶ್ರಿತ, ಈ 4 ಬೆಳೆಗಳಿಗೆ ಮಾತ್ರ 14/8ರವರೆಗೆ ಅವಕಾಶ ಇರುತ್ತೆ. ಉಳಿದಂತ ಬೆಳೆಗಳೆಲ್ಲವೂ ಕೂಡ 31ಕ್ಕೆ ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೆ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.
0: ಬೆಳೆ ವಿಮೆಗೆ ಯಾವ ರೀತಿ ಹಣ ಪಾವತಿ ಮಾಡಬೇಕಾಗುತ್ತೆ ಯಾವ ಬೆಳೆಗೆ ಸರ್?
1: ಮುಖ್ಯ ಬೆಳೆಗಳಿಗೆ ನಾನು ತಿಳಿಸ್ತೇನೆ, ಯಾಕಂದ್ರೆ ಅದರಲ್ಲಿ 36 ಬೆಳೆ ಇದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಮುಖ್ಯವಾದ 5-6 ಬೆಳೆಗಳಿಗೆ ಅಷ್ಟೇ ತಿಳಿಸ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟರ್ಗೆ 1,350 ರೂಪಾಯಿ ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ 1,152 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸೂರ್ಯಕಾಂತಿ ಬಂದಾಗ 964 ರೂಪಾಯಿ ಪ್ರತಿ ಹೆಕ್ಟರ್ ಕಟ್ಟಬೇಕಾಗುತ್ತೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ ಶೇಂಗಾ ಏನಂತೀವಿ ಆ ಮಳೆಯಾಶ್ರಿತ ಇದಕ್ಕೆ 1,308 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತತಕ್ಕಂತಹ ರಾಗಿ ಬೆಳೆಗೆ 998 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ 10%/2ರಷ್ಟೇ ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂತ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಪಾವತಿಯಾಗುತ್ತೆ, ರೈತನ ಪರವಾಗಿ ಪಾವತಿಯಾಗುತ್ತದೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನ ಅವರು ಪಾವತಿಸಬೇಕಾಗುತ್ತೆ.
0: ನಮ್ಮ ರೈತ ಬಾಂಧವರಿಗೆ ಇನ್ನೂ ಒಂದು 30-35 ದಿವಸ ಕೆಲವು ಬೆಳೆಗಳಿಗೆ ಮತ್ತೆ ಕೆಲವು ಬೆಳೆಗಳಿಗೆ 45 ದಿವಸವರೆಗೂ ಸಮಯ

0: ಇರೋದ್ರಿಂದ ಅಂತಿಮ ದಿನಾಂಕದವರೆಗೂ ಕಾಯೋದ್ ಬೇಡ. ಈ ವರ್ಷ ಮುಂಗಾರಂಗಾಮ್ನಲ್ಲಿ ಸ್ವಲ್ಪ ಮಳೆ ಕೊರತೆ ಅಂತಾರೆ, ಆದಷ್ಟು ರೈತರು ಬೆಳೆ ವಿಮೆಗೆ ಒಳಪಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ.
1: ಯಾಕಂತಂದ್ರೆ ಆಮೇಲೆ ಇನ್ನೊಂದು ರೈತರಿಗೆ ಅನುಕೂಲ ಇದೆ, ಏನಂದ್ರೆ ಅವನು ಬೆಳೆ ಬಿತ್ತಿದ ಮೇಲೆ ಅದನ್ನ ಪಾವತಿ ಮಾಡಬೇಕಂತಕ್ಕಂತಹ ಏನು ಕಡ್ಡಾಯ ಇರಲಿಲ್ಲ. ನಾನು ಯಾವ ಬೆಳೆಯನ್ನ ಬಿತ್ತುತ್ತೀನಿ ಅಂತ ಹೇಳಿ ಅವನು ಪ್ರಿಡಿಕ್ಷನ್ ಮಾಡ್ಕೊಂಡು ಕೂಡ ವಿಮೆಗೆ ಅವರು ಕಟ್ಟಬಹುದು. ಒಂದು ವೇಳೆ ಅದು ಆ ಬೆಳೆಯನ್ನ ಅವನು ಬೆಳೀಲಿಲ್ಲ ಅನ್ನೋದೇ ಆದ್ರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕಲ್ಲಿ ಪಾವತಿಸಿರ್ತಾನೋ, ಕಾಮನ್ ಸರ್ವಿಸ್ ಸೆಂಟರ್ ಪಾವತಿಸಿರ್ತಾನೋ, ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ

0: ಆ ಬೆಳೆಯನ್ನು ಅವನು ಬೆಳೀಲಿಲ್ಲ ಅನ್ನೋದೇ ಆದರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕಲ್ಲಿ ಪಾವತಿಸಿರ್ತಾನೋ ಕಾಮನ್ ಸರ್ವಿಸ್ ಸೆಂಟ್ರಲ್ ಪಾವತಿಸಿರ್ತಾನೋ ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಚೇಂಜ್ ಆಫ್ ಕ್ರಾಪ್ ಅಂತ ಹೇಳ್ತೀವಿ ಅಂದ್ರೆ ಬೆಳೆಯನ್ನ ಬದಲಾಯಿಸ್ತಕ್ಕಂಥ ಅವಕಾಶ ಇದೆ. ಸೊ ಆ ಬೆಳೆ ಬದಲಾಯಿಸಿದಾಗ ಹೆಚ್ಚಿಗೆ ಹಣ ಕಟ್ಟಬೇಕಂತಂದ್ರೆ ಮತ್ತೆ ಅವನು ಕಟ್ಟಬೇಕಾಗುತ್ತೆ. ಕಡಿಮೆ ಆದ್ರೆ ಆ ಇರ್ತಕ್ಕಂಥ ಹಣ ಅವನು ಯಾವ ಖಾತೆಯಿಂದ ಜಮಾ ಮಾಡಿರ್ತಾನೆ ಆ ಖಾತೆಗೆ ವಾಪಸ್ ಬರುತ್ತೆ. ಹಾಗಾಗಿ ರೈತರು ಬಿತ್ತಿದ್ಮೇಲೆ ಕಟ್ಟಬೇಕಂತಕ್ಕಂಥ ಮನೋಭಾವನೆ ಇಲ್ಲಿ ಏನು ಇಲ್ಲ. ಹಾಗಾಗಿ ಬಿತ್ತುವ ಮೊದಲೇ ಅವರು ಯಾವ ಬೆಳೆಯನ್ನ ನಾನು ಬೆಳೆಯುತ್ತೀನಿ ಅನ್ನೋದನ್ನ ಅವರು ದೃಢಪಡಿಸಿಕೊಂಡು ಆ ಇದಕ್ಕೆ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದಾಗಿದೆ.
1: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಇದು ಮಾಡಿಸೋದ್ರಿಂದ ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸಿಕೊಡ್ರಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಬೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ್. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ ಆರಂಭ, ಹಲವು ಒಪ್ಪಂದ ವಿನಿಮಯ ನಿರೀಕ್ಷೆ. ಯಾವುದೇ ಸಂದರ್ಭದಲ್ಲೂ ಭಯೋತ್ಪಾದನೆ ಸಮರ್ಥನೆ ಸಲ್ಲ, ಪಿಡುಗು ನಿರ್ಮೂಲನೆಗೆ ಒಗ್ಗಟ್ಟಿನ ಜಾಗತಿಕ ಕ್ರಮ ಅಗತ್ಯ, ವಿಶ್ವಸಂಸ್ಥೆಯಲ್ಲಿ ಭಾರತ ಪ್ರತಿಪಾದನೆ. ಗುಜರಾತ್, ಮಧ್ಯಪ್ರದೇಶ ಸೇರಿ ಮಧ್ಯ ಭಾರತದ ಹಲವು ಪ್ರದೇಶಗಳಿಗೆ ಇಂದು ಮುಂಗಾರು ವಿಸ್ತರಣೆ. ಬೆಂಗಳೂರು ಮಾದಾಪಟ್ಟಣದ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿತ, 7 ವಲಸೆ ಕಾರ್ಮಿಕರ ಸಾವು. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್ ಪ್ರೀಕ್ವಾರ್ಟರ್ ಫೈನಲ್ಸ್ಗೆ ಅಮೆರಿಕ ಮುನ್ನಡೆ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ವಾರ್ಷಿಕ ಶೃಂಗಸಭೆ ಪ್ರಗತಿಯಲ್ಲಿದೆ. ಜಪಾನಿನ ಪ್ರಧಾನಿ ಸನಾಯೆ ತಕೈಚಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಶೃಂಗಸಭೆಯು ದ್ವಿಪಕ್ಷೀಯ ಸಹಕಾರದ ಸಂಪೂರ್ಣ ಆಯಾಮವನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಮತ್ತು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಜಾಗತಿಕ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎರಡೂ ಕಡೆಯವರಿಗೆ ಅವಕಾಶವನ್ನು ಒದಗಿಸುತ್ತದೆ. ಸಭೆಯ ಬಳಿಕ ಉಭಯ ರಾಷ್ಟಗಳು ಹಲವಾರು ತಿಳುವಳಿಕೆ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಜಪಾನ್ ಪ್ರಧಾನಿ 3 ದಿನಗಳ ಭಾರತ ಪ್ರವಾಸಕ್ಕಾಗಿ ನಿನ್ನೆ ಸಂಜೆ ನವದೆಹಲಿಗೆ ಆಗಮಿಸಿದರು. ಇದು ಪ್ರಧಾನಮಂತ್ರಿ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮುಂದುವರಿಸುವಲ್ಲಿ ಈ ಭೇಟಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಆರ್ಥಿಕ ಭದ್ರತೆಯು ಸಂಬಂಧದ ಪ್ರಮುಖ ಆಧಾರಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಭಯೋತ್ಪಾದನೆಯನ್ನು ಸಮರ್ಥಿಸಲು ಸಾಧ್ಯವಿಲ್ಲ ಎಂಬ ದೃಢವಾದ ನಿಲುವನ್ನು ಭಾರತ ಪುನರುಚ್ಚರಿಸಿದೆ. ಜತೆಗೆ ಈ ಪಿಡುಗನ್ನು ತೊಡೆದುಹಾಕಲು ಒಗ್ಗಟ್ಟಿನ ಜಾಗತಿಕ ಕ್ರಮಕ್ಕೆ ಕರೆ ನೀಡಿದೆ. ವಿಶ್ವಸಂಸ್ಥೆಯ ಜಾಗತಿಕ ಭಯೋತ್ಪಾದನಾ ನಿಗ್ರಹ ಕಾರ್ಯತಂತ್ರ

0: ಕ್ಷೇತ್ರದ 9ನೇ ವಿಮರ್ಶೆಯ ಅಂಗೀಕಾರದ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನುದ್ದೇಶಿಸಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಹರೀಶ್ ಪಾರ್ವತನೇನಿ ಭಯೋತ್ಪಾದಕನು ಭಯೋತ್ಪಾದಕ ಎಂದು ಹೇಳಿದರು. ಜೊತೆಗೆ ಭಯೋತ್ಪಾದನಾ ನಿಗ್ರಹ ಪ್ರಯತ್ನಗಳನ್ನು ಸುಳ್ಳು ಸಮಾನತೆಗಳು ಅಥವಾ ರಾಜಕೀಯಗೊಳಿಸಿದ ನಿರೂಪಣೆಗಳಿಂದ ದುರ್ಬಲಗೊಳಿಸಬಾರದು ಎಂದು ಒತ್ತಿ ಹೇಳಿದ್ದಾರೆ. ಭಾರತವು ದಶಕಗಳಿಂದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಅನುಭವಿಸುತ್ತಿದೆ. ಆದ್ದರಿಂದ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ನಿಸ್ಸಂದಿಗ್ಧವಾಗಿ ಖಂಡಿಸಬೇಕು ಎಂದು ನಂಬುತ್ತದೆ ಎಂದು ಅವರು ಹೇಳಿದರು. ಭಯೋತ್ಪಾದನೆ ನಿಗ್ರಹದಲ್ಲಿ ಯಾವುದೇ ದ್ವಂದ್ವ ನೀತಿ ಇರಬಾರದು ಎಂದು ಒತ್ತಿ ಹೇಳಿದ ಅವರು, ಅಪರಾಧಿಗಳು, ಸಂಘಟಕರು, ಹಣಕಾಸು ಒದಗಿಸುವವರು ಮತ್ತು ಭಯೋತ್ಪಾದನೆಯ ಪ್ರಾಯೋಜಕರನ್ನು ಹೊಣೆಗಾರನನ್ನಾಗಿ ಮಾಡುವಂತೆ ಸದಸ್ಯ ರಾಷ್ಟಗಳಿಗೆ ಕರೆ ನೀಡಿದರು. ಭಯೋತ್ಪಾದಕರಿಗೆ ಹಣಕಾಸು ಒದಗಿಸುವುದನ್ನು ಎದುರಿಸುವುದು ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವುದನ್ನು ತಡೆಯುವುದು ಜಾಗತಿಕ ಆದ್ಯತೆಗಳಾಗಿ ಉಳಿಯಬೇಕು ಎಂದು ರಾಯಭಾರಿ ಪಾರ್ವತನೇನಿ ಒತ್ತಿ ಹೇಳಿದ್ದಾರೆ. ಅಂತಾರಾಷ್ಟೀಯ ಭಯೋತ್ಪಾದನೆ ಕುರಿತ ಸಮಗ್ರ ಸಮಾವೇಶವನ್ನು ಶೀಘ್ರ ಅಳವಡಿಸಿಕೊಳ್ಳಬೇಕೆಂಬ ಭಾರತದ ಕರೆಯನ್ನು ಪುನರುಚ್ಚರಿಸಿದ ಅವರು, ಪರಿಣಾಮಕಾರಿ ಜಾಗತಿಕ ಸಹಕಾರಕ್ಕೆ ಸಾರ್ವತ್ರಿಕ ಕಾನೂನು ಚೌಕಟ್ಟು ಅತ್ಯಗತ್ಯ ಎಂದು ಹೇಳಿದ್ದಾರೆ. ನೈಋತ್ಯ ಮುಂಗಾರು ಇಂದು ದೆಹಲಿ, ಗುಜರಾತ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹರಿಯಾಣ, ಪಂಜಾಬ್ ಮತ್ತು ರಾಜಸ್ಥಾನದ ಕೆಲವು ಭಾಗಗಳಿಗೆ ಮತ್ತಷ್ಟು ವಿಸ್ತರಿಸಿದೆ. ಇದರಿಂದಾಗಿ ರಾಷ್ಟ ರಾಜಧಾನಿಯಲ್ಲಿ ಉಲ್ಲಾಸದಾಯಕ ಮಳೆಯು ಬಿಸಿ ಮತ್ತು ಆರ್ದ್ರ ಹವಾಮಾನಕ್ಕೆ ಪರಿಹಾರ ಸಿಕ್ಕಂತಾಗಿದೆ. ಮುಂದಿನ 2-3 ದಿನಗಳಲ್ಲಿ ಮುಂಗಾರು ಉತ್ತರ ಭಾರತದ ಹಲವಾರು ಭಾಗಗಳಲ್ಲಿ ಮತ್ತಷ್ಟು ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಕೇರಳ ಬಹುತೇಕ ಭಾಗಗಳಲ್ಲಿ ಇಂದು ಮಳೆ ದುರ್ಬಲಗೊಳ್ಳುವ ನಿರೀಕ್ಷೆ ಇದೆ. ಕೋಜಿಕೋಡ್, ಕಣ್ಣೂರು, ಕಾಸರಗೋಡು ಹೊರತುಪಡಿಸಿ ಕೇರಳದ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯ ತೀವ್ರತೆ ಕಡಿಮೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಸೂಚಿಸಿದೆ. ಕಳೆದ 2 ದಿನಗಳಿಂದ ಆರೆಂಜ್ ಅಲರ್ಟ್ ಆಗಿದ್ದ ಕಣ್ಣೂರು ಮತ್ತು ಕಾಸರಗೋಡು ಪ್ರದೇಶವನ್ನು ಇಂದು ಯೆಲ್ಲೋ ಅಲರ್ಟ್ಗೆ ಇಳಿಸಲಾಗಿದೆ. ಇದು ಪ್ರತ್ಯೇಕ ಭಾರೀ ಮಳೆಯ ಸಾಧ್ಯತೆಯನ್ನು ಸೂಚಿಸುತ್ತದೆ. ಐಎಸ್ಐ ಪ್ರಾಯೋಜಿತ ಅಂತಾರಾಜ್ಯ ಭಯೋತ್ಪಾದನೆ ಮತ್ತು ಶಸ್ತಾಸ್ತ್ರ ಜಾಲದ ವಿರುದ್ದ ದಮನ ನಡೆಸಿದ 4 ಆರೋಪಿಗಳನ್ನು ದೆಹಲಿ ಪೊಲೀಸ್ ವಿಶೇಷ ಘಟಕ ಬಂಧಿಸಿದೆ. ಐಎಸ್ಐ ನಿರ್ವಾಹಕ ಶಹಜಾದ್ ಭಟ್ಟಿ ಮತ್ತು ಅವರ ಸಹಚರರ ಸೂಚನೆಯ ಮೇರೆಗೆ ಆರೋಪಿಗಳು ರಾಷ್ಟ ರಾಜಧಾನಿಯಲ್ಲಿ ಭಯೋತ್ಪಾದಕ ಚಟುವಟಿಕೆಯನ್ನು ನಡೆಸಲು ಯೋಜಿಸುತ್ತಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಕಾರ್ಯಾಚರಣೆ ವೇಳೆ 2 ವಿದೇಶಿ ನಿರ್ಮಿತ ಪಿಸ್ತೋಲ್, 9 ಜೀವಂತ ಗುಂಡುಗಳು ಮತ್ತು 5 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ದೆಹಲಿ ಪೊಲೀಸರ ಪ್ರಕಾರ ಆರೋಪಿಗಳು ಪತ್ತೆಯಾಗುವುದನ್ನು ತಪ್ಪಿಸಲು ವಿದೇಶಿ ಸಂಖ್ಯೆಗಳನ್ನು ಬಳಸುತ್ತಿದ್ದರು ಮತ್ತು ಆ ಸಂಖ್ಯೆಗಳನ್ನು ಅವರ ಪಾಕಿಸ್ತಾನಿ ಹ್ಯಾಂಡ್ಲರ್ಗೆ ವ್ಯವಸ್ಥೆ ಮಾಡಿದ್ದಾರೆ. ಪಂಜಾಬ್ನ ಆರೋಪಿಗಳಲ್ಲಿ ಒಬ್ಬನಿಗೆ ದೆಹಲಿಯ ಧಾರ್ಮಿಕ ಸ್ಥಳಗಳು ಮತ್ತು ಪೊಲೀಸ್ ಸಂಸ್ಥೆಗಳ ಪರಿಶೀಲನೆ ನಡೆಸುವ ಕಾರ್ಯವನ್ನು ವಹಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಇಂದು ಕಲ್ಲು ಬಂಡೆಯೊಂದು ಜಾರಿ ಬಿದ್ದ ಪರಿಣಾಮ 7 ವಲಸೆ ಕಾರ್ಮಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಈ ದುರಂತವು ಮಾದಾಪಟ್ಟಣ ಗ್ರಾಮದ ಕಾವೇರಿ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಸಂಭವಿಸಿದೆ. ಕ್ವಾರಿಯ ಮೇಲ್ಭಾಗದಲ್ಲಿದ್ದ ಬೃಹತ್ ಬಂಡೆಯನ್ನು ಸರಿಸುವಾಗ ಅದು ಆಕಸ್ಮಿಕವಾಗಿ ಜಾರಿ ಕೆಳಗೆ ಕಾರ್ಮಿಕರು ಕೆಲಸ ಮಾಡುತ್ತಿದ್ದ ಕ್ವಾರಿಯ ಹೊಂಡಕ್ಕೆ ಬಿದ್ದಿದೆ. ಘಟನೆಯಲ್ಲಿ ಗಾಯಗೊಂಡವರನ್ನು ಅಪಘಾತದ ಸ್ಥಳದಿಂದ ರಕ್ಷಿಸಿ ಸದ್ಯ ವೈದ್ಯಕೀಯ ಚಿಕಿತ್ಸೆ ನೀಡಲಾಗುತ್ತಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತಲೆಮರೆಸಿಕೊಂಡಿರುವ ಕ್ವಾರಿ ಮಾಲೀಕರ ಪತ್ತೆಗೆ ಜಾಲ ಬೀಸಿದ್ದಾರೆ. ಮೃತರನ್ನು ಬಿಹಾರ, ಮಧ್ಯಪ್ರದೇಶ ಮತ್ತು ಉತ್ತರ ಕರ್ನಾಟಕ ಮೂಲದವರೆಂದು ಗುರುತಿಸಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಈ ಘಟನೆಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು ತಮ್ಮ ಅಡಿಯಲ್ಲಿದ್ದ ಕಾರ್ಮಿಕರ ಸುರಕ್ಷತೆಯನ್ನು ಕಾಯ್ದುಕೊಳ್ಳುವಲ್ಲಿ ವಿಫಲರಾದ ಕ್ವಾರಿ ಮಾಲೀಕರ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದ ಅಡಿಯಲ್ಲಿ ದೆಹಲಿ ಸಚಿವಾಲಯದಲ್ಲಿ ಗ್ರೀನ್ ಡ್ರೈವ್ ಪೋರ್ಟಲ್ಗೆ ಚಾಲನೆ ನೀಡಿದ್ದಾರೆ. ರಾಷ್ಟ ರಾಜಧಾನಿಯಾದ್ಯಂತ 70 ಲಕ್ಷ ಸಸಿಗಳನ್ನು ನೆಡುವ ಮಿಷನ್ ಅನ್ನು ಮುಂದಕ್ಕೆ ಕೊಂಡೊಯ್ಯಲಾಗಿದೆ. ಹಸಿರು, ಸ್ವಚ್ಛ ಮತ್ತು ಆರೋಗ್ಯಕರ ರಾಜಧಾನಿಯಾಗಿ ಈ ಜನಾಂದೋಲನಕ್ಕೆ ಪ್ರತಿಯೊಬ್ಬ ದೆಹಲಿ ನಿವಾಸಿಯೂ ಕೈಜೋಡಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ.

0: ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಬೆಳಿಗ್ಗೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ಯಾತ್ರಾರ್ಥಿಗಳ ತಂಡಕ್ಕೆ ಹಸಿರು ನಿಶಾನೆ ತೋರಿದರು. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆಯು ನಾಳೆ ಅಧಿಕೃತವಾಗಿ ಕಾಶ್ಮೀರದ ಅವಳಿ ಮಾರ್ಗಗಳಲ್ಲಿ ಪ್ರಾರಂಭವಾಗಲಿದ್ದು ಆಗಸ್ಟ್ 28ರಂದು ಮುಕ್ತಾಯಗೊಳ್ಳಲಿದೆ. ಯಾತ್ರಾರ್ಥಿಗಳ ಮೊದಲ ಬೆಂಗಾವಲು ಪಡೆಯನ್ನು ಬಿಗಿ ಭದ್ರತೆಯಲ್ಲಿ ಮುಂಜಾನೆ ಜಮ್ಮುವಿನಿಂದ ರವಾನಿಸಲಾಯಿತು. ಅನಂತನಾಗ್ ಜಿಲ್ಲೆಯ ಸಾಂಪ್ರದಾಯಿಕ 48 ಕಿಲೋಮೀಟರ್ ನನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂದೇರ್ಬಾಲ್ ಜಿಲ್ಲೆಯ 14 ಕಿಲೋಮೀಟರ್ ಬಾಲ್ತಾಲ್ ಮಾರ್ಗದ ಮೂಲಕ ಯಾತ್ರೆ ನಡೆಯುತ್ತದೆ. ಹೈ ರೆಸಲ್ಯೂಷನ್ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು ಆರ್ಎಫ್ಐಡಿ ಟ್ರ್ಯಾಕಿಂಗ್ನೊಂದಿಗೆ ಬಹು ಹಂತದ ಭದ್ರತಾ ಗ್ರಿಡ್ ಜಾರಿಯಲ್ಲಿದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯಲ್ಲಿ ಪ್ರತ್ಯೇಕವಾಗಿ ಪ್ರಯಾಣಿಸಬೇಕು. ಯಾತ್ರಾ ಸಂಚಾರಕ್ಕೆ ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆನ್ಲೈನ್ ಮತ್ತು ಆಫ್ಲೈನ್ ನೋಂದಣಿಗಳೆರಡೂ ಸಕ್ರಿಯವಾಗಿದ್ದು ಯಾತ್ರೆ ಪ್ರಾರಂಭವಾಗುವ ಮೊದಲು ಸದ್ಯ ಸುಮಾರು 4 ಲಕ್ಷ ಯಾತ್ರಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾ ಜಂಟಿ ಆತಿಥ್ಯದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ 32ನೇ ಸುತ್ತಿನ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವು 3-2 ಗೋಲುಗಳ ಅಂತರದಿಂದ ಸೆನೆಗಲ್ ತಂಡವನ್ನು ಮಣಿಸಿ 16ನೇ ಸುತ್ತಿಗೆ ಅರ್ಹತೆ ಪಡೆದಿದೆ. ಯೂರಿ ಟೈಲಮನ್ಸ್ 125ನೇ ನಿಮಿಷದಲ್ಲಿ ಪೆನಾಲ್ಟಿ ಮೂಲಕ ಗೋಲ್ ಗಳಿಸಿ ಬೆಲ್ಜಿಯಂ ತಂಡಕ್ಕೆ 3-2 ಗೋಲುಗಳಿಂದ ನಾಟಕೀಯ ಗೆಲುವು ತಂದುಕೊಟ್ಟರು. ಇದರೊಂದಿಗೆ ಬೆಲ್ಜಿಯಂನ ಅಜೇಯ ಓಟ 17 ಪಂದ್ಯಗಳಿಗೆ ವಿಸ್ತರಿಸಿದೆ. ಬೆಲ್ಜಿಯಂ ತಂಡವು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅಮೆರಿಕವನ್ನು ಎದುರಿಸಲಿದೆ. ಮತ್ತೊಂದು 32ನೇ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ತಂಡ 2-0 ಗೋಲುಗಳ ಅಂತರದಿಂದ ಬೋಸ್ನಿಯಾ ತಂಡದ ವಿರುದ್ದ ಗೆದ್ದು ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಅಟ್ಲಾಂಟಾದಲ್ಲಿ ಕಳೆದ ರಾತ್ರಿ ನಡೆದ 32ನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಹ್ಯಾರಿಕೇನ್ ಅಂತಿಮ 15 ನಿಮಿಷಗಳಲ್ಲಿ 2 ಗೋಲು ಗಳಿಸಿ ಜಯದ ರುವಾರಿ ಎನಿಸಿದರು. ಜುಲೈ 6ರಂದು ನಡೆಯಲಿರುವ 16ನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಸಹ ಆತಿಥೇಯ ಮೆಕ್ಸಿಕೋ ತಂಡವನ್ನು ಎದುರಿಸಲಿದೆ. 135ನೇ ಆವೃತ್ತಿಯ ಡುರಾಂಡ್ ಕಪ್ ಇದೇ 25ರಿಂದ ಕೋಲ್ಕತ್ತಾದಲ್ಲಿ ಆರಂಭವಾಗಲಿದ್ದು ಆಗಸ್ಟ್ 23ರವರೆಗೆ ರಾಂಚಿ, ಇಂಫಾಲ್, ಶಿಲ್ಲಾಂಗ್ ಮತ್ತು ಗುವಾಹಟಿಯಲ್ಲಿ ನಡೆಯಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ ಆರಂಭ, ಹಲವು ಒಪ್ಪಂದ ವಿನಿಮಯ ನಿರೀಕ್ಷೆ. ಯಾವುದೇ ಸಂದರ್ಭದಲ್ಲೂ ಭಯೋತ್ಪಾದನೆ ಸಮರ್ಥನೆ ಸಲ್ಲ, ಪಿಡುಗು ನಿರ್ಮೂಲನೆಗೆ ಒಗ್ಗಟ್ಟಿನ ಜಾಗತಿಕ ಕ್ರಮ ಅಗತ್ಯ, ವಿಶ್ವಸಂಸ್ಥೆಯಲ್ಲಿ ಭಾರತ ಪ್ರತಿಪಾದನೆ. ಗುಜರಾತ್, ಮಧ್ಯಪ್ರದೇಶ ಸೇರಿ ಮಧ್ಯ ಭಾರತದ ಹಲವು ಪ್ರದೇಶಗಳಿಗೆ ಇಂದು ಮುಂಗಾರು ವಿಸ್ತರಣೆ. ಬೆಂಗಳೂರು ಮಾದಾಪಟ್ಟಣದ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿತ, 7 ವಲಸೆ ಕಾರ್ಮಿಕರ ಸಾವು. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್ ಪ್ರೀ ಕ್ವಾರ್ಟರ್ ಫೈನಲ್ಸ್ಗೆ ಅಮೆರಿಕ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
2: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
3: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
2: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
3: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
2: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
4: Hello and welcome. Joining us today is Dr. Ramesh Pol, Senior Pediatrician from Bagalkot, to share expert tips on keeping children healthy during the monsoon. Doctor, schools have reopened and the rainy season is here. Why do children tend to fall sick more often during this time?
5: During the school reopening period and the monsoon season, children are more likely to develop cold, cough and fever. Changes in weather, getting wet in the rain and staying in damp clothes for long periods can all contribute to the illness. In addition, when children return to school, they spend time in crowded classrooms. Sharing common spaces and objects and interacting closely with other children make it easier for viral infections to spread. Parents should encourage children to wash their hands frequently. Wet clothes should be changed immediately after coming from the rain. Children should not be sent to the school wearing damp shoes, socks, and uniforms.
4: This

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರೋಣ ತಾಲೂಕಿನ ಚಿಕ್ಕಮಣ್ಣೂರಿನ ಯಲ್ಲಪ್ಪ ಗೌಡ, ಎಸ್ ಕೆಂಚನಗೌಡರ್ ಮತ್ತು ಸಂಗಡಿಗರಿಂದ ಕರಡಿ ಮಜಲನ್ನ ಕೇಳಿದಿರಿ. ಇಲ್ಲಿಗೆ ಜನಪದ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ನೇರ ಫೋನ್ ಇನ್ ಕಾರ್ಯಕ್ರಮ. ಹೆಲೋ ಅಭಿಲಾಷಾ.
1: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಬಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
2: ಸಂವಾದಿನಿ ಸಂತನ ಸುಸ್ವರ ಸಿಂಚನ
1: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
3: ಪಚ್ಚೆ ಕಾಡು,
1: ಹಸಿರೇ ಉಸಿರು, ಉಸಿರೇ ಬದುಕು, ಉಸಿರೆಲ್ಲ ಹಸಿರಾದಾಗ
3: ಉಸಿರಾಗುವೆ
1: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.

0: ಹೆಲೋ ಅಭಿಲಾಷ, ನೇರ ಫೋನಿನ್ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ಸ್ವಾಗತ. ಮೊದಲ ಕರೆಯನ್ನು ಸ್ವೀಕರಿಸೋಣ ಈಗ. ಹಲೋ, ನಮಸ್ಕಾರ.
1: ಕುಂದಾನಗರದಿಂದ ವಿಜಯ್ ಕುಮಾರ್ ಭಸ್ಮೆ.
0: ಹಲೋ ಹಲೋ, ನಮಸ್ಕಾರ. ಹಲೋ ಹಲೋ, ಯಾರು ಮಾತಾಡೋದು?
2: ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡೋದು?
2: ನಾವು ದಾಸೇಪುರದಿಂದ ಬಸವರಾಜ್ ಮಾತಾಡೋದು ಮೇಡಮ್.
0: ಹಾಂ ಹೇಳ್ರಿ ಬಸವರಾಜ್ ಅವರೇ.
2: ನಿಮ್ಮ ಕಾರ್ಯಕ್ರಮ ಎಲ್ಲ ಸರಿಯಾಗಿ ಬರ್ತಾವೆ ಮೇಡಮ್, ಚಲೋ ಬರ್ತಾವೆ.
0: ಧನ್ಯವಾದಗಳು. ಹಾಂ ರೀ, ಯಾವ ಕಾರ್ಯಕ್ರಮ ಇಷ್ಟ ನಿಮ್ಗೆ?
2: ನಮಗೆ ಕೃಷಿ ರಂಗ ರೀ, ನಾವು ಕೃಷಿಕರು ಮೇಡಮ್.
0: ಒಳ್ಳೆಯದು, ಕೃಷಿ ರಂಗದ ಮಾಹಿತಿಗಳೆಲ್ಲ ನಿಮ್ಗೆ ಇಷ್ಟ ಹಂಗಂದ್ರೆ.
2: ರೈತಿಗೆ ಮಾಡ್ತಾರೆ ಮೇಡಮ್.
0: ಹಾಂ ರೀ,
2: ಎರಡು ಎಮ್ಮೆ ಇದಾವೆ.
0: ಹ್ಞೂ,
2: ಹಿಂಗಾಗಿ ಒಕ್ಕಲ್ತನ ಮಾಡ್ತಾರೆ ಮೇಡಮ್.
0: ಹೌದ್ರಿ, ಹೆಸರಿಟ್ಟಿರಿ ಎಮ್ಮೆಗಳಿಗೆ
2: ಮೇಡಮ್?
0: ಹೆಸರಿಟ್ಟಿರಿ ಎಮ್ಮೆಗಳಿಗೆ?
2: ಹಾಂ ಹೆಸರು ಐತೆ.
0: ಹಾಂ ಏನಂತ ಇಟ್ಟಿರಿ? ಅವು ಅಲ್ಲ, ನಮ್ಮ ಜೊತೆಗೆ ಬಹಳ ಚಂದ ಅವನು ಹೊಂದ್ಕೊಂಡ್ಬಿಟ್ಟಿರ್ತಾವಲ್ಲ, ಮಾತ್ ಕೇಳ್ತಾವ. ನಿಮಗೊಂಥರ ಒಂದು ಬಾಂಧವ್ಯ ಬೆಳೆದಿರ್ತೈತಲ್ಲ. ಅಲ್ಲ ಹಲೋ, ಹಾ ಏನಿಲ್ಲ ತಗೊಳ್ರಿ, ಯಾವ ಹಾಡನ್ನ ನೀವು ಕೇಳಕ್ ಇಷ್ಟಪಡ್ತೀರಿ?
2: ನಮಗ್ರಿ ನಾನಿನ ಬಿಡಲ್ಲ ರೀ ಮೇಡಮ್.
0: ರಾಘವೇಂದ್ರರ ಮೇಲೆ ಇರುವಂತ ಹಾಡು ಬೇಕು ನಿಮಗ? ಎಸ್ ಜಾನಕಿ ಅವ್ರು ಹಾಡ್ದಂತ ಹಾಡು. ಗುರುವಾರ ಐತಿ, ರಾಘವೇಂದ್ರ ಗುರುರಾಯರನ್ನ ನೆನೆಸೋಣ ಅಂತ ನಿಮ್ಮ ಆಸೆ? ಆಯ್ತ್ರಿ, ಹಂಗಂದ್ರೆ ನಿಮ್ಮ ನೆಚ್ಚಿನ ಹಾಡನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದ.
2: ನಮಸ್ಕಾರ.
0: ನಮಸ್ಕಾರ.

0: ಹಲೋ ನಮಸ್ತೆ.
1: ಹಲೋ, ನಮಸ್ಕಾರ ಮೇಡಮ್.
0: ಹಲೋ ನಮಸ್ತೆ, ಯಾರು ಮಾತಾಡೋದು?
1: ನಾ ಚಿಕ್ಕೋಡಿ ತಾಲೂಕಿನ ಜೇನಾಪುರದಿಂದ ಅಶೋಕ್ ಗೌರಾಗ ಮಾತಾಡಿದ್ರಿ.
0: ಹಾಂ ಹೇಳ್ರಿ, ಯಾವ ಚಿತ್ರದ ಹಾಡನ್ನ ಕೇಳಿ ನೀವು ಇವತ್ತು ಕರೆ ಮಾಡಿರಿ?
1: ಮುತ್ತಿನ ಹಾರದಾಗ ರೀ. ಮಡಿಕೇರಿ ಸಿಪಾಯಿ ಮುತ್ತು ಕಾತು ಮರೆಳು ಕಡೆ.
0: ಹೌದು, ಬಹಳ ಚಂದ ಹಾಡ್ತಿರಲ್ಲ ನೀವು. ಹಾಡಂದ್ ಇಷ್ಟನ ನಿಮಗೆ ಹಾಡಕ್ಕೆಲ್ಲ?
1: ಹಾಡ್ತೀನಿ ಸ್ವಲ್ಪ.
0: ಅಡ್ಡಿಲ್ಲ ಅಡ್ಡಿಲ್ಲ, ನೀವೇ ಒಂದ್ ಲೈನ್ ಹಾಡಿ ಬಿಟ್ರಿ ಬರ್ತೈತ್ ನೋಡ್ರಿ. ನಿಮ್ಮ ಪ್ರೀತಿಯ ಹಾಡು ಕೇಳ್ರಿ. ಕರೆ ಮಾಡಿದಕ್ಕೆ ಧನ್ಯವಾದ.
1: ನಮಸ್ಕಾರ.
0: ನಮಸ್ಕಾರ.

0: ಹಲೋ
1: ಹಲೋ ರೀ,
0: ಹಲೋ, ಯಾರು ಮಾತಾಡೋದು?
1: ನಾ ಮೂಡ್ಲು ತಾಲೂಕಿಂದ ಮಾತಾಡಿದ್ರು. ಪಟ್ಕೊಂಡಿರಿ.
0: ತಮ್ಮ ಹೆಸರು?
1: ಭಾರತಿ ರೀ.
0: ಭಾರತಿ ಅವರು? ಎಷ್ಟು ದಿವಸದ ಮೇಲೆ ಕರೆ ಮಾಡಿರಿ ಭಾರತಿ ಅವರೇ?
1: ಬಾದಿನ ಆತ್ರ ಕರೆನ ಶಿವಾಲೂರು ನಮಗೆ ರೀ.
0: ಹೌದಾ? ನೋಡ್ರಿ, ಯಾಕಂದ್ರೆ ನೀವು ಹಗಲೆಲ್ಲ ಮಾಡ್ಕೊತಿದ್ರ ಸ್ವಲ್ಪ ಬೇರೆಯವ್ರಿಗೂ ಕರೆಗೆ ಚಾನ್ಸ್ ಕೊಡ್ರಿ ಅಂತ ಅಷ್ಟೇ, ಮತ್ತೇನಿಲ್ಲ.
1: ಹ್ಞೂ ರೀ, ಬಾದಿನ ಆತ್ ಮಾಡಿಲ್ಲ ರೀ ನಾವ್ರೆ.
0: ಹಾಂ, ಯಾವ ಚಿತ್ರದ ಹಾಡನ್ನ ಕೇಳಕ್ಕೆ ಇಷ್ಟಪಡ್ತೀರಿ ಭಾರತಿ ಅವರೇ?
1: ಇಲ್ಲ ಅಪ್ಪ ಮಾತಾಡ್ತಾರೆ.
0: ಹಲೋ, ರೇಡಿಯೋ ದೂರ ಇಡ್ರಿ. ಹಲೋ, ಯಾರು ಮಾತಾಡೋದು? ತಮ್ಮ ಹೆಸರು ಹೇಳ್ಬೇಕಲ್ಲ. ಬಾಬು ವೆಂಕಪ್ಪ ಪೂಜಾರಿ ಅವರು. ಯಾವ ಚಿತ್ರದ ಹಾಡನ್ನ ಕೇಳಕ್ ಇಷ್ಟಪಡ್ತೀರಿ? ಮಯೂರ ಚಿತ್ರ ಇಷ್ಟ ನಿಮಗೆ? ಯಾವ ಹಾಡು ಅದ್ರೊಳಗೆ? ಹೌದಾ, ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡು. ಹಾ, ಕೇಳ್ರಿ, ಹಂಗಂದ್ರ ಬರ್ತೈತಿ ಹಾಡು. ಕರೆ ಮಾಡಿದಕ್ಕೆ ಧನ್ಯವಾದ.
2: ನಮಸ್ಕಾರ.
0: ನಮಸ್ತೆ.

0: ಹಲೋ, ನಮಸ್ಕಾರ.
1: ನಮಸ್ಕಾರ ರೀ, ಪಾಪಣ್ಣ ಅಂತ ಮಾತಾಡೋದು.
0: ಹೌದ್ರಿ, ಕರೆ ಮಾಡಿದ್ರಿ ನೀವು?
1: ತಿಂಗಳ ಆತ್ರಿ.
0: 3 ತಿಂಗಳ ನಂತರ ಮಾಡಿದ್ರೆ ಒಳ್ಳೇದು ಅನಿಸ್ತದೆ ಪಾಪಣ್ಣ ಅವರೇ.
1: ಅದು ವಿಜಯಕುಮಾರ್ ಪ್ರಶ್ನೆಗೆ ಮತ್ತೆ ಅದು ಚಂದ್ರಕಾಂತ್
0: ಎಲ್ಲಾರ್ಗೂ ಹೇಳ್ತೇವೆ ನಾವು, ಬೇರೆಯವರಿಗೂ ಚಾನ್ಸ್ ಕೊಡ್ರಿ ಅಂತ ಹೇಳಿ. ಹಗ್ಲೆಲ್ಲ ಮಾಡ್ಬೇಡ್ರಿ, 3 ತಿಂಗಳಾದ ನಂತರ ಕರೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಹೇಳಿರ್ತೀವಿ. ಹೌದು, ನಾವು ಅವ್ರಿಗೂ ಹೇಳಿರ್ತೀವ್ರಿ. ಹ್ಞೂನ್ರಿ, ಹೆಂಗ ಇವತ್ ಮಾತಾಡ್ತಿರೋ, ಏನು ಹಾಡನ್ನ ಕೇಳ್ತಿರೋ ಅಥವಾ ಇನ್ನೊಬ್ರಿಗೆ?
1: ಒಂದು ಹಾಡು ಐತೆ, ಬೆಂಕಿ ಬೆಂಕಿ ಬೆಂಕಿ ಬಿರುಗಾಳಿ ಅಂತ ನೋಡ್ರಿ, ವಿಷ್ಣುವರ್ಧನ್ ಬೆಂಕಿ ಬಿರುಗಾಳಿ.
0: ಬೆಂಕಿ ಬಿರುಗಾಳಿ
1: ಹೌದ್ರಿ.
0: ಎಲ್ಲಿಂದ ಕರೆ ಮಾಡಿರಂದ್ರಿ ಪಾಪಣ್ಣ ಅವರೇ?
1: ಶ್ರೀರಾಮಿದ್ದೀವಿ.
0: ಹೌದು, ಆ ಚಿತ್ರದೊಳಗ ಯಾವ ಹಾಡ್ಬೇಕು ನಿಮ್ಗೆ?
1: ಇದು ವಿಷ್ಣುವರ್ಧನ್ ಹಾಡಿದ್ದೆ ನೋಡ್ರಿ, ಸರ್ದಾರರು ನಾವು ಸರ್ದಾರರು ಅಂತ.
0: ಇಲ್ಲಿ ಎರಡು ಹಾಡಿದಾವ
1: ಯಾವ್ರಿ
0: ನೋಡಂತ ತಡೀರಿ ಒಂದ್ ನಿಮಿಷ.
1: ವಿಷ್ಣುವರ್ಧನ್ ಹಾಡಿದ್ದೆ ನೋಡ್ರಿ ಅದು.
0: ಇಲ್ಲ,
1: ಹೇಗಿದೆ?
0: ಹೌದೌದು,
1: ಯಾವ ಹಾಡಿದಾರೆ ಅದು?
0: ಅನುರಾಗ ಗೀತೆಯಲ್ಲಿ ಅನ್ನೋ ಹಾಡಿದೆ, ಅದನ್ನ ಹಾಕ್ತೀನಿ
1: ಹೇಳ್ರಿ.
0: ಹಾ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ತೆ.
1: ನಮಸ್ಕಾರ.

0: ಹಲೋ, ನಮಸ್ತೆ.
1: ಹಲೋ,
0: ಹಲೋ, ಯಾರು ಮಾತಾಡೋದು?
1: ನಮಸ್ಕಾರ ರೀ ಮೇಡಮ್ ಅವರ.
0: ನಮಸ್ತೆ, ಯಾರು ಮಾತಾಡೋದು?
1: ನಮ್ಮ ಅಚ್ಚುಮೆಚ್ಚಿನ ನಿರೂಪಕರು ಯಶಸ್ವಿನಿ ಮೇಡಮ್ ಅವರಿಗೆ ಲಿಂಗಸೂರಿನಿಂದ ಮಹಾಂತೇಶ್ ಮಾಡುವ ನಮಸ್ಕಾರಗಳು.
0: ನಮಸ್ತೆ ನಮಸ್ತೆ, ಎಷ್ಟು ಪೀಠಿಕೆ ಹಾಕಿದ್ರಿ ಮಹಾಂತೇಶ್ ಅವರೇ.
1: ಹೌದ್ರಿ ಮೇಡಮ್ ಅವ್ರ, ನೀವಂದ್ರೆ ಬಹಳ ಇಷ್ಟ ನಮಗೆ.
0: ಧನ್ಯವಾದ ಧನ್ಯವಾದ ಧನ್ಯವಾದ. ಮತ್ತೇನ್ರಿ ಹೇಳ್ರಿ, ಹೆಂಗೈತಿ ಮಳಿ ಎಲ್ಲ?
1: ಮಳಿ ಇಲ್ಲ ನೋಡ್ರಿ ಮೇಡಮ್ ಅವ್ರ, ಮಳಿ ಇಲ್ರಿ, ಶೆಕೆ ಜಾಸ್ತಿ ಇದ್ರಿ ನಮ್ ಕಡೆ. ಮೇಡಮ್ ಅವರ
0: ಬೇರೆಯವ್ರಿಗೆ ಚಾನ್ಸ್ ಕೊಡ್ತೀರಿ ಮಹಾಂತೇಶ್?
1: ಮೇಡಮ್ ಅವರ, ಇದು ಒಂದು ಗೀತೆ ರೀ, ನಮ್ಗ ಶಿವಯುಗು ಪುಟ್ಟಯ್ಯ ಅಜ್ಜರ ಅಂತ, ಶಿವಯುಗು ಪುಟ್ಟರಾಜ ಗವಾಯಿ ಹೋದವು, ನಮ್ದು ಪುಣಿತೀತಿ ಐತಿ, ನಮ್ದು ಗುರುಗಳದು.
0: ಅವ್ರದ್ದು ಹಾಡು ಕೇಳಬೇಕು ನೀವು.
1: ಈ ಸಂದರ್ಭದಾಗ ಜಾತ್ರೆ ಐತ್ರಿ ಮೇಡಮ್ ಅವರ, ದಯವಿಟ್ಟು.
0: ಯಾವಾಗೈತ್ರಿ, ಯಾವಾಗೈತಿ? ಚಿತ್ರದ ಹೆಸರನ್ನ ನೀವು ನನಗೆ ಕರೆಕ್ಟ್ ಆಗಿ ಹೇಳಬೇಕು.
1: ಶಿವಯೋಗಿ ಪುಟ್ಟಯ್ಯಜ್ಜ ಅಂತ ಐತಿ ನೋಡ್ರಿ ಮೇಡಮ್ ಅವರ.
0: ಶಿವಯೋಗಿ ಪುಟ್ಟಯ್ಯಜ್ಜ ಅಂತಾನೆ ಕರೆಕ್ಟ್ ಆಗಿ ಹೇಳ್ಬೇಕು ನೀವು.
1: ಹ್ಞೂ ರೀ ಮೇಡಮ್ ಅವ್ರ, ಶಿವಯೋಗಿ ಪುಟ್ಟಯ್ಯಜ್ಜ ಅಂತ.
0: ಹೌದು ಹೌದು, ಸಿಕ್ತು. ಯಾವ ಯಾವ ಹಾಡದ್ರೊಳಗೆ?
1: ಸಂಗೀತ ಕಟ್ಟೆ ಆಡಿದ್ದ ಐತಿ ನೋಡ್ರಿ, ಪುಟ್ಟರಾಜನಿ ಅಂತ ಒಂದು ಸಾಂಗ್ ಬರ್ತೀನಿ ಮೇಡಮ್ ಅವ್ರ.
0: ಹಾ ಹೌದು, ಐತಿ. ಆ ಹಾಡನ್ನ ಪ್ರಸಾರ ಮಾಡ್ತೀನಿ ಮಹಾಂತೇಶ್ ಅವರೇ. ಕರೆ ಮಾಡೋದಕ್ಕೆ ಧನ್ಯವಾದ. ನಿಮ್ದು ಕೊನೆ ಕರೆ.
1: ಓಕೆ,
0: ಹಾ, ಲಕ್ಕಿ ನೀವು ಇವತ್ತು.

ಇದುವರೆಗೂ ಹೆಲೋ ಅಭಿಲಾಷ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಯಶಸ್ವಿನಿ, ತಾಂತ್ರಿಕ ಸಹಕಾರ ಎನ್ ಸುಬ್ಬಯ್ಯ ಹಾಗೂ ಅನಿಲ್ ಹಂಚಿನ್ಮನಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಹಾಗೂ ಕಾರ್ಯಕ್ರಮ ಕೇಳಿದ ಎಲ್ಲಾ ಕೇಳುಗರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ 1:59:34 ಸರಿಯಾಗಿ 2:00 ಇಂಗ್ಲಿಷ್ನಲ್ಲಿ, 2:15 ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ. ನಂತರ 2:30 ಪ್ರದೇಶ ಸಮಾಚಾರ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: ಬೆಂಗಳೂರಿನ ಮಾದಾಪಟ್ಟಣದ ಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಸಾವು. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ದ ಸೂಕ್ತ ಕ್ರಮ, ಸರ್ಕಾರ ಸ್ಪಷ್ಟನೆ. ಕ್ವಾರಿ ದುರಂತದಲ್ಲಿ ಮೃತಪಟ್ಟವರಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡುವಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಗ್ರಹ. ವಿಧಾನಪರಿಷತ್ ನೂತನ ಸದಸ್ಯರಾಗಿ 7 ಮಂದಿ ಪ್ರಮಾಣವಚನ. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದು ಫಾಗು ಹಳಕಟ್ಟಿ, ಸಚಿವ ಎಂಬಿ ಪಾಟೀಲ್. ಮತ್ತು ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದ್ದರೂ ಸರ್ಕಾರದ ನಿರ್ಲಕ್ಷ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಾಪಟ್ಟಣದ ಬಳಿ ಕ್ರಶ್ ಬಂಡೆ ಕುಸಿದು 7 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ದುರಂತದಲ್ಲಿ ಹಲವರು ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಕ್ವಾರಿಯ ಮಾಲೀಕರಿಗಾಗಿ ಶೋಧ ನಡೆಸುತ್ತಿದ್ದಾರೆ. ಮೃತಪಟ್ಟ ಕಾರ್ಮಿಕರು ಬಿಹಾರ, ಮಧ್ಯಪ್ರದೇಶ, ಉತ್ತರ ಕರ್ನಾಟಕಕ್ಕೆ ಸೇರಿದವರು ಎನ್ನಲಾಗಿದೆ. ಘಟನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದಲ್ಲಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ದ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ಎಕ್ಸ್ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಕಲ್ಲು ಕ್ವಾರಿ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳ ವಿರುದ್ದ ಎಫ್ಐಆರ್ ದಾಖಲಿಸಬೇಕು ಎಂದು ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಆಗ್ರಹಿಸಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಅರಣ್ಯ ಇಲಾಖೆ, ಪೊಲೀಸ್ ಅಧಿಕಾರಿಗಳ ಶಾಮೀಲಿನಿಂದ ಈ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ. ಕ್ವಾರಿ ಕುಸಿತದಲ್ಲಿ 7 ಮಂದಿ ಮೃತಪಟ್ಟಿರುವ ಪ್ರಕರಣದ ಬಗ್ಗೆ ಅಧಿಕೃತ ಮಾಹಿತಿ ಪಡೆದ ಬಳಿಕ ಅಗತ್ಯ ಕ್ರಮಗಳ ಬಗ್ಗೆ ತೀರ್ಮಾನ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಅಧಿಕಾರಿಗಳು, ಗಣಿ ಹಾಗೂ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ದುರಂತ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಸ್ಫೋಟದಿಂದಾಗಿ ಇದು ಸಂಭವಿಸಿಲ್ಲ ಎಂಬ ಮಾಹಿತಿ ಬಂದಿದ್ದು, ಈ ಕ್ವಾರಿ ಕಾನೂನುಬದ್ದವಾಗಿ ನಡೆಸಲಾಗುತ್ತಿದೆಯೇ ಇಲ್ಲವೇ ಎಂಬ ವರದಿಯನ್ನು ಪಡೆದ ಬಳಿಕ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ದುರಂತದಲ್ಲಿ ಸಾವನ್ನಪ್ಪಿದವರಿಗೆ ಪರಿಹಾರ ನೀಡಲಾಗುವುದು, ಜೊತೆಗೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸುವುದು ಅಗತ್ಯ ಎಂದು ಹೇಳಿದ್ದಾರೆ. ಕಲ್ಲು ಕ್ವಾರಿ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಪರಿಹಾರ ನೀಡಬೇಕು ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ ನೀಡಿರುವ ಅವರು, ಈ ಘಟನೆ ಅತೀವ ನೋವುಂಟು ಮಾಡಿದೆ ಎಂದು ಹೇಳಿದ್ದಾರೆ.

0: ರಾಜ್ಯ ಸರ್ಕಾರ ನೊಂದ ಕುಟುಂಬಗಳಿಗೆ ತಕ್ಷಣವೇ ಸೂಕ್ತ ಪರಿಹಾರ ನೀಡುವುದರ ಜೊತೆಗೆ ಇನ್ನಿತರ ತುರ್ತು ನೆರವು ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಂಭವಿಸಿದ ಕಲ್ಲು ಕ್ವಾರಿ ದುರಂತ ಪ್ರಕರಣದಲ್ಲಿ 7 ಕಾರ್ಮಿಕರು ಸಾವನ್ನಪ್ಪಿರುವ ಕುರಿತಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು ರಾಜ್ಯ ಸರ್ಕಾರ ತಕ್ಷಣವೇ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಈ ಘಟನೆ ಕುರಿತಂತೆ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಪರಿಹಾರ ಘೋಷಿಸಬೇಕು ಎಂದು ತಿಳಿಸಿದ್ದಾರೆ. ಈ ನಡುವೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಖಾಸಗಿ ಆಸ್ಪತ್ರೆಗಳಿಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ವಿಧಾನಪರಿಷತ್ ನೂತನ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷದ ಬಿಕೆ ಹರಿಪ್ರಸಾದ್, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ತಿಪ್ಪಣ್ಣಪ್ಪ ಕಮಕನೂರು, ವಿನಯ್ ಕಾರ್ತಿಕ್, ಬಿಜೆಪಿಯ ಕೌಟಿಲ್ಯ ರಘು ಹಾಗೂ ಲಿಂಗರಾಜ್ ಪಾಟೀಲ್ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ವಿಧಾನಸಭೆ ಉಪಾಧ್ಯಕ್ಷರಾದ ರುದ್ರಪ್ಪ ಲಮಾಣಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದೇ ಫಗು ಹಳಕಟ್ಟಿ ಎಂದು ಸಚಿವ ಎಂಬಿ ಪಾಟೀಲ್ ಸ್ಮರಿಸಿದ್ದಾರೆ. ಕರ್ನಾಟಕ ರಾಜ್ಯ ಮುದ್ರಣಕಾರರ ಸಂಘ ಮತ್ತು ವಿಜಯಪುರದ ಫಗು ಹಳಕಟ್ಟಿ ಸಂಶೋಧನಾ ಕೇಂದ್ರದ ಜೊತೆಗೂಡಿ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಏರ್ಪಡಿಸಿದ್ದ ಹಳಕಟ್ಟಿ ಜನ್ಮದಿನ ಮತ್ತು ವಚನ ಸಂರಕ್ಷಣಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಫಾಗು ಹಳಕಟ್ಟಿ ಇಲ್ಲದೆ ಹೋಗಿದ್ದರೆ ಶರಣ ಸಂಸ್ಕೃತಿ, ಲಿಂಗಾಯತ ಧರ್ಮ, ಬಸವಾದಿ ಶರಣರು ಎಲ್ಲವೂ ಕಳೆದು ಹೋಗುತ್ತಿತ್ತು ಎಂದು ತಿಳಿಸಿದ್ದಾರೆ. ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪ ಮಾತನಾಡಿ, ಹಳಕಟ್ಟಿ ಅವರಿಂದಾಗಿ ವಿಶ್ವಗುರು ಬಸವಣ್ಣ ಮುಂತಾದವರು ಬೆಳಕಿಗೆ ಬಂದರು. ವಚನ ಸಂಸ್ಕೃತಿ ಇಂದು ಹೆಮ್ಮರವಾಗಿ ಬೆಳೆಯಲು ಅವರೇ ಮೂಲ ಕಾರಣ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿಂದು ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ಪ್ರಮುಖವಾಗಿ ಮನ್ರೇಗಾದ ಹೊಸ ರೂಪವಾದ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ ರಾಜ್ಯದ ಮೇಲೆ ಬಿದ್ದಿರುವ ಆರ್ಥಿಕ ಹೊರೆಯನ್ನು ಭರಿಸುವ ಸಂಬಂಧ ಚರ್ಚೆ ನಡೆಯಲಿದೆ. ಕೇಂದ್ರದ ನೂತನ ನೀತಿಯಿಂದಾಗಿ ರಾಜ್ಯ ಸರ್ಕಾರ ಹೆಚ್ಚಿನ ಹಣ ಬಿಡುಗಡೆ ಮಾಡಬೇಕಾಗಿದ್ದು ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮತಿ ಕೋರಲಾಗುವುದು ಎಂದು ಗ್ರಾಮೀಣಾಭಿವೃದ್ದಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದ್ದು ರೈತರು ಕೃಷಿ ಕಾರ್ಮಿಕರು ಬರಗಾಲದ ಆತಂಕದಲ್ಲಿದ್ದರೂ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯದ 150ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರದ ಛಾಯೆ ಆವರಿಸಿದೆ. ಬೆಳಗಾವಿ, ಬಾಗಲಕೋಟೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಜಲಾಶಯಗಳು ಬರಿದಾಗುತ್ತಿದ್ದು ಕುಡಿಯುವ ನೀರಿನ ಬಿಕ್ಕಟ್ಟು ಆರಂಭವಾಗಿದೆ. ಬರ ಘೋಷಣೆಗೆ ಅಗತ್ಯವಿರುವ ಎಲ್ಲ ಸೂಚ್ಯಂಕಗಳು ಸ್ಪಷ್ಟವಾಗಿದ್ದರೂ ಸರ್ಕಾರ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ ಎಂದು ದೂರಿದ್ದಾರೆ. ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆಯಿಂದಾಗಿ ಜಲಾಶಯದಲ್ಲಿ ನೀರಿನ ಸಂಗ್ರಹ ಗಣನೀಯವಾಗಿ ಕುಸಿದಿದೆ. ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸಲು ಸರ್ಕಾರ ಆದೇಶ ಹೊರಡಿಸಿದೆ ಎಂದು ನೀರಾವರಿ ಇಲಾಖೆ ಅಧೀಕ್ಷಕ ಅಭಿಯಂತರ ದಾವಣಗೆರೆಯಲ್ಲಿ ತಿಳಿಸಿದ್ದಾರೆ. ಜಲಾಶಯದಲ್ಲಿ ಸದ್ಯಕ್ಕೆ ಕನಿಷ್ಠ ಪ್ರಮಾಣದ ನೀರು ಮಾತ್ರ ಲಭ್ಯವಿದ್ದು ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬಲದಂಡೆ ಹಾಗೂ ಎಡದಂಡೆ ನಾಲೆಗಳ ಮೂಲಕ ನೀರು ಹರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ಕರಾವಳಿ ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ತಗ್ಗು ಪ್ರದೇಶ, ಕೆರೆ, ನದಿ ತೀರ, ಸಮುದ್ರ ತೀರಕ್ಕೆ ಮಕ್ಕಳು ತೆರಳದಂತೆ ನೋಡಿಕೊಳ್ಳಬೇಕು ಹಾಗೂ ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಯದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ದರ್ಶನ್ HV ಸೂಚನೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಕಡ್ಡಾಯವಾಗಿ ಕೇಂದ್ರ ಸ್ಥಾನದಲ್ಲಿರಬೇಕು, ವಿಪತ್ತು ನಿರ್ವಹಣೆಯನ್ನು ಚಾಚು ತಪ್ಪದೆ ಪಾಲಿಸಬೇಕು ಎಂದು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಇನ್ನೊಂದೆಡೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಎಲ್ಲ ಅಂಗನವಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಕಾರವಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ರಜೆ ಘೋಷಿಸಿದ್ದಾರೆ. ಸಾರ್ವಜನಿಕರು ಹಾಗೂ ಪ್ರವಾಸಿಗರು ನದಿ, ಹೊಳೆ, ಕೆರೆ ಮತ್ತು ಸಮುದ್ರ ತೀರಗಳಿಗೆ ತೆರಳದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ತಗ್ಗು ಪ್ರದೇಶಗಳು ಹಾಗೂ ಜಲಮೂಲಗಳ ಬಳಿ

ಮಕ್ಕಳು ತೆರಳದಂತೆ ಪಾಲಕರು ಎಚ್ಚರಿಕೆ ವಹಿಸಬೇಕು ಎಂದು ಜಿಲ್ಲಾಡಳಿತ ಮನವಿ ಮಾಡಿದೆ. ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯಬಾರದು ಎಂದು ಸೂಚಿಸಲಾಗಿದೆ. ಪ್ರಾಕೃತಿಕ ವಿಕೋಪಕ್ಕೆ ಸಂಬಂಧಿಸಿದ ಯಾವುದೇ ತುರ್ತು ಪರಿಸ್ಥಿತಿ ಎದುರಾದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ನಿಯಂತ್ರಣ ಕೊಠಡಿಯನ್ನು ಸಂಪರ್ಕಿಸುವಂತೆ ಉತ್ತರ ಕನ್ನಡ ಜಿಲ್ಲಾಡಳಿತ ಪ್ರಕಟಣೆಯಲ್ಲಿ ತಿಳಿಸಿದೆ. ಕೆಎಸ್ಸಿಎ ಆಯೋಜಿಸುತ್ತಿರುವ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು ಹುಬ್ಬಳ್ಳಿ ಟೈಗರ್ಸ್ ಮೈಸೂರು ವಾರಿಯರ್ಸ್ ತಂಡವನ್ನು ಎದುರಿಸಲಿದೆ. ಟಾಸ್ ಗೆದ್ದ ಮೈಸೂರು ವಾರಿಯರ್ಸ್ ಬೌಲಿಂಗ್ ಆಯ್ದುಕೊಂಡಿದೆ. ಸಂಜೆ 7 ಗಂಟೆಗೆ ನಡೆಯುವ ಇನ್ನೊಂದು ಪಂದ್ಯದಲ್ಲಿ ಮಂಗಳೂರು ಡ್ರ್ಯಾಗನ್ ಹಾಗೂ ಶಿವಮೊಗ್ಗ ಲಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಸಂಕ್ಷಿಪ್ತ ಸುದ್ದಿ. ಕಾಡು ಔಡಲ ಬೀಜ ಸೇವಿಸಿ 25ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡ ಘಟನೆ ಗದಗ ತಾಲೂಕಿನ ಬೆಳದಡಿ ತಾಂಡದಲ್ಲಿ ನಿನ್ನೆ ಸಂಜೆ ಸಂಭವಿಸಿದ್ದು, ಮಕ್ಕಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಳಕ್ಕೆ ಗದಗ ಡಿಡಿಪಿಐ ಆರ್ಎಸ್ ಬುರುಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹರಡುವ ಸುಳ್ಳು ಸುದ್ದಿಗಳನ್ನು ತಡೆಯಲು ಪತ್ರಕರ್ತರು ಮುಂದಾಗಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನ ಮಾದಾಪಟ್ಟಣದ ಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಸಾವು. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ಧ ಸೂಕ್ತ ಕ್ರಮ, ಸರ್ಕಾರ ಸ್ಪಷ್ಟನೆ. ಕ್ವಾರಿ ದುರಂತದಲ್ಲಿ ಮೃತಪಟ್ಟವರಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡುವಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಗ್ರಹ. ವಿಧಾನಪರಿಷತ್ ನೂತನ ಸದಸ್ಯರಾಗಿ 7 ಮಂದಿ ಪ್ರಮಾಣವಚನ. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದು ಫಾಗು ಹಳಕಟ್ಟಿ, ಸಚಿವ ಎಂಬಿ ಪಾಟೀಲ್. ಮತ್ತು ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದ್ದರೂ ಸರ್ಕಾರದ ನಿರ್ಲಕ್ಷ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

0: ಹಸಿರು ಹುಲ್ಲಿನ ಮಕ್ಕಮಲ್ಲಿನಲ್ಲಿ ಆರಾಮಾಗಿ ಕೂತ್ಕೊಂಡು ಹಸಿರನ್ನ ಆಸ್ವಾದಿಸುತ್ತಾ ಗಾನ ಲಹರಿಯನ್ನ ಆರಂಭಿಸಿದ ಮಾಯಾ.
1: ಹೌದು ಮಂಜುಳಾ, ಯಾಕಂತ ಗೊತ್ತಾಗ್ತದಿಲ್ಲ.
0: ಈಗ ನೋಡು, ಮಳೆಗಾಲ ಶುರು ಆಗ್ಯದ, ಎಲ್ಲ ಕಡೆಗೆ ತುಂತುರು ತುಂತುರು ಆಗಿ ಮಳೆ ಬೀಳಿಕತ್ತದ. ಈ ಹಸಿರು ಗಿಡಗಳ ಮೇಲೆ ಬಿದ್ದಂತ ತುಂತುರು ಮಳೆ ಹನಿಗಳನ್ನ ನೋಡುದ ಒಂದು ಕಣ್ಣಿಗೆ ಹಬ್ಬ.
1: ಕರೆಯದ ನೋಡೋದನ್ನ ಕವಿ ಚನ್ನವೀರ ಕಣವಿಯವರು ಎಷ್ಟು ಚಂದ ಬರೀತಾರ, ಸೃಷ್ಟಿ ಸಂಪೂರ್ಣತೆಯ ಬಿಂಬಿ ಪಂತೆ ಅಂತ
0: ನೋಡು. ಅಂದ್ರ ಮಾಯಾ, ಮಳೆಗಾಲ ಶುರು ಆತು ಅಂದಾಗ ಪ್ರಕೃತಿ ತನ್ನದೇ ಆದಂಥ ಒಂದು ಸೌಂದರ್ಯವನ್ನ ಮರಳಿ ಪಡಿತದ.
1: ಹೌದು,
0: ಎಲ್ಲ ಗಿಡಗಳ ಮೇಲಿದ್ದಂಥ ಧೂಳು ಕೊಡವಿ ಹೋಗಿ ಸ್ವಚ್ಛನೆಯ ಒಂದು ಹಸಿರು ಎಲೆಗಳು ನಳನಳಿಸ್ತಾವ.

0: ಈ ಹಸಿರು ಎಲೆಗಳು ನಳನಳಿಸುವಂಥ ಸೌಂದರ್ಯವನ್ನು ನಾವು ಕಣ್ ತುಂಬ್ಕೋಬೇಕು ಅಂದ್ರೆ ಮೊದಲು ಗಿಡಗಳನ್ನು ನೆಡಬೇಕು.
1: ಅದಕ್ಕೆ ಅಲ್ಲೇನು ಜುಲೈ ಮೊದಲನೇ ವಾರ ಅದನ್ನ ವನ ಮಹೋತ್ಸವ ಅಂತ ಆಚರಿಸ್ತೀವಿ.
0: ಹೌದು,
1: ಇದು ಮತ್ತೇನಲ್ಲ ವೃಕ್ಷಗಳ ಹಬ್ಬ.
0: ನಿಜ,
1: ಅರಣ್ಯದ ಹಬ್ಬ.
0: ಮತ್ತೆ ಈಗ ಹವಾಮಾನ ಬದಲಾವಣೆ ಆಕೊಂಡೇ ಇರ್ತದ, ಎಲ್ಲ ಕಡೆ ತಂಪಾಗಿರ್ತದ, ಮಳೆ ಬೀಳ್ತಿರ್ತದ, ಭೂಮಿ ಸಡಿಲಾಗಿರ್ತದ, ಮಳೆ ನೀರನ್ನ ಭೂತಾಯಿ ಇಂಗಿಸಿಕೊಂಡು ಗಿಡಗಳನ್ನ ಹಚ್ಚಿಸ್ಕೊಳಿಕ್ಕೆ ರೆಡಿ ಆಗಿರ್ತಾಳೆ.
1: ವೃಕ್ಷೋ ರಕ್ಷತಿ ರಕ್ಷಿತ ಅಂತ ಹೇಳಂಗಿಲ್ಲೇನ ನಮ್ಮ ಭವ್ಯ ಪರಂಪರೆ.
0: ಹೌದು,
1: ಹಂಗಾಗಿ ನಾವು ವೃಕ್ಷಗಳನ್ನ ರಕ್ಷಿಸಿದ್ರ ವೃಕ್ಷಗಳು ನಮ್ಮನ್ನ ರಕ್ಷಿಸ್ತಾವ. ಆ ವೃಕ್ಷಗಳನ್ನ ರಕ್ಷಿಸುವಂತಹ ಕರ್ತವ್ಯ ನಮ್ಮದು ಅನ್ನೋದನ್ನ ನಾವು ಮೊದ್ಲ ಮನದಟ್ಟು ಮಾಡ್ಕೋಬೇಕು. ಆ ನಂತರ ಮನದಟ್ಟು ಮಾಡಬೇಕು ಅಂತಂದ್ರ ಈ ತರದ ಒಂದು ವಾರ್ಷಿಕ ವೃಕ್ಷಾರೋಪಣ ಚಳುವಳಿ ಅಂದ್ರ ವನ ಮಹೋತ್ಸವವನ್ನ ಎಲ್ಲರೂ ಆಚರಿಸ್ಬೇಕು. ಅಲ್ಲೇನು
0: ಹೌದು ನೋಡು, 1950 ಒಳಗ ಕೆ ಎಂ ಮುನ್ಷಿ ಅನ್ನವರು ಈ ವನ ಮಹೋತ್ಸವಕ್ಕೆ ಒಂದು ಚಾಲನೆಯನ್ನ ನೀಡಿದ್ರು.
1: ಅಂದಿನ ಕೇಂದ್ರ ಕೃಷಿ ಹಾಗೂ ಆಹಾರ ಸಚಿವರು.
0: ಹೌದು, ಅಂದ್ರೆ ಅವಾಗಿನಿಂದ ಹಿಡಿದು ಇವತ್ತಿನ ತನಕನೂ ಕೂಡ ಈ ವನ ಮಹೋತ್ಸವದ ಒಂದು ಆಚರಣೆ ಸಡಗರ ಸಂಭ್ರಮ ಎಲ್ಲ ಕಡೆ ನಡೀತಾ ಇದೆ. ಶಾಲೆ ಕಾಲೇಜು ಕಚೇರಿ ಆವರಣ, ಮತ್ತೆ ಈ ಮನಿ ಮುಂದನ ನೋಡು ಒಂದು ಲೇಔಟು, ಒಂದು ಲೊಕ್ಯಾಲಿಟಿ ಕಾಲನಿ, ಅಲ್ಲೂ ಕೂಡ ಎಲ್ಲ ಸಾರ್ವಜನಿಕರು ಸೇರಿಕೊಂಡು ವಿವಿಧ ರೀತಿಯ ಸಣ್ಣ ಸಣ್ಣ ಸಸಿಗಳನ್ನು ನೆಡ್ತಾರೆ, ಮತ್ತು ವರ್ಷ ಇಡೀ ಅವನ್ನ ಕಾಯ್ತಾರೆ. ಅದಕ್ಕೆ ಆದಂಥ ಒಂದು ಸಣ್ಣ ಬೇಲಿಗಳನ್ನು ಅರಣ್ಯ ಇಲಾಖೆಯವರು ಒದಗಿಸಿಕೊಡ್ತಾರೆ, ಅಂಥವನ್ನು ಹಾಕಿ ಈ ವನ ಮಹೋತ್ಸವದ ಸಂಭ್ರಮ ಪಡ್ತಾರೆ ನೋಡಿ.
1: ಮುಖ್ಯವಾಗಿ ಪರಿಸರ ಸಮತೋಲನ ಮತ್ತು ಜೀವಿ ವೈವಿಧ್ಯತೆಯನ್ನು ಕಾಪಾಡೋದು. ಈ ಜೀವ ವೈವಿಧ್ಯತೆ ಅಂತಂದಾಗ ನೋಡು, ನಿನ್ನ ಕಣ್ಮುಂದೆ ಎಷ್ಟೆಲ್ಲ ಪ್ರಾಣಿ ಪಕ್ಷಿಗಳು ಬರ್ತಾವ. ಎಷ್ಟೋ ಪ್ರಾಣಿಗಳು ಇವತ್ತು ನಶಿಸಿ ಹೋಗ್ಲಿಕ್ಕತ್ತಾವ ಅಂತ ಹೇಳ್ತಾರೆ ಪಕ್ಷಿ ಪ್ರಾಣಿ ತಜ್ಞರು. ಅಂದ್ರೆ ಅವುಗಳ ಸಂತತಿನ ಕಡಿಮೆ ಆಗ್ಲಿಕ್ಕದ. ಯಾಕೆ? ಅರಣ್ಯಗಳು ಕಡಿಮೆ ಆಗ್ಯಾವ, ಅವಕ್ಕೆ ವಾಸಿಸ್ಲಿಕ್ಕೆ ಸ್ಥಳ ಇಲ್ಲ. ಈಗ ನೋಡು, ನಾವು ಪೇಪರ್ನಾಗ ಓದ್ತಿರ್ತೀವಿ ಎಷ್ಟೋ ಪ್ರಾಣಿಗಳು, ಆನೆಗಳು, ಹುಲಿ, ಚಿರತಿ ಇವತ್ತು ನಗರಕ್ಕೆ ಓಡಿ ಬರ್ಲಿಕ್ಕತ್ತಾವ.
0: ಅಲ್ಲ, ಮುಖ್ಯವಾಗಿ ನೋಡು, ನೀವೊಂದು ಹಾಡು ಹಾಡಿದೆಲ್ಲ, ಈಗ ಆ ಹಾಡಿನೊಳಗೆ ಪಾರಿಜಾತ ಅಂತ ಒಂದು ಹೇಳಿದಿ. ಈಗ ಎಷ್ಟೋ ಮನೆಯ ಅಂಗಳದೊಳಗೆ ಪಾರಿಜಾತದ ಗಿಡಗಳವ.
1: ಹೌದು,
0: ಆ ಪಾರಿಜಾತದ ಹೂ ಅದರ ಜೊತೆ ಬಕುಲ ಅಂತ ಒಂದು ಗಿಡ.
1: ಹೌದು,
0: ಆ ಬಕುಲದ ಹಣ್ಣಾಗ್ತಾವ. ಈ ಹಕ್ಕಿಗಳು ಏನ್ ಮಾಡ್ತಾವ, ಬೆಳಗಿನ ಜಾವದೊಳಗ ಬಕುಲದ ಹಣ್ಣುಗಳನ್ನ ಚುಂಚಿನಿಂದ ಕುಕ್ಕಿ ಕುಕ್ಕಿ ತಮಗೆಷ್ಟು ಬೇಕು ತಿಂತಾವ. ಹಣ್ಣು ಕೆಳಗೆ ಉದುರಿ ಬಿದ್ದಿರ್ತಾವ.
1: ಹೌದಲ್ಲ,
0: ಆ ಉದುರಿ ಬಿದ್ದಂತ ಹಣ್ಣುಗಳನ್ನ ನೋಡೋದು, ಪಾರಿಜಾತದ ಹೂವುಗಳು ಗಿಡದಿಂದ ಕೆಳಗೆ ಹಾಸಿಗೆ ಹಾಸಿದಂಗೆ ಬಿದ್ದಿರ್ತಾವ.
1: ಹೌದು,
0: ಅದನ್ನ ನೋಡೋದು, ಅದರ ಒಂದು ಘಮ ಘಮಿಸುವ ಒಂದು ಸುವಾಸನೆಯನ್ನ ಆಸ್ವಾದಿಸೋದು, ಯಾರಿಗೆ ಈ ಭಾಗ್ಯ ಇರ್ತದೆ?

0: ಇಂಗಾಲದ ಡೈಆಕ್ಸೈಡನ್ನು ಹೀರ್ಕೋತಾವ, ಆಕ್ಸಿಜನ್ ಆಮ್ಲಜನಕವನ್ನು ಸಾಕಷ್ಟು ಹೇರಳವಾಗಿ ಮನುಷ್ಯರಿಗೆ ಕೊಡ್ತಾವ. ಇಂತಹ ಹಸಿರು, ಇಂತಹ ವೃಕ್ಷಗಳು ನಮ್ಮೆಲ್ಲರ ಉಸಿರು ಅಲ್ಲೇನು. ಹಾಗಾಗಿ ನಾವೆಲ್ಲರೂ ವೃಕ್ಷಗಳನ್ನು ನೆಡುವಂತಹ, ಅದಕ್ಕೆ ಅಲ್ಲೇನು ಈಗ ಸರ್ಕಾರ ಏಕ್ ಪೇಡ್ ಮಾ ಕೆ ನಾಮ್ ಅನ್ನೋ ಯೋಜನೆಯನ್ನು ತಂದದ. ಹಾಗಾಗಿ ನಾವೆಲ್ಲರೂ ಕೂಡ ಒಂದೊಂದು ಸಸಿ ನೆಟ್ಟರೂ ಸಾಕು, ಈ ಅರಣ್ಯಗಳನ್ನು ಬೆಳೆಸಬಹುದು, ಅವುಗಳನ್ನು ರಕ್ಷಿಸಬಹುದು.
1: ಮುಖ್ಯ ಅಂದ್ರೆ ಮಾಯ, ಈಗ ನೋಡು ಮಾವಿನ ಹಣ್ಣು ಸೀಸನ್ ಮುಗೀತೀಗ, ಹೌದಿಲ್ಲೋ? ಮಾವಿನ ಗಿಡ ನಾವು ನೋಡಿದಾಗ ಸಾಧಾರಣ ಜನವರಿ ಫೆಬ್ರವರಿ ಆ ಟೈಮ್ನೊಳಗೆ ಗಿಡದ ತುಂಬ ಹೂವು,
0: ಹೌದು.
1: ಮಾರ್ಚ್ ಏಪ್ರಿಲ್ ಬರುವ ಹೊತ್ತಿಗೆ ಅಂದರೆ ಎಲ್ಲ ಪುಟ್ ಪುಟ್ಟಾಗಿ ಕಾಯಿ ಶುರುವಾಗಿ ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ಕಾಯಿ ಕಂಡವು. ಏಪ್ರಿಲ್ ಎಂಡು ಮೇ ಅಲ್ಲಿಗೆ ಶುರು ಆಗುವಾಗ ಹಣ್ಣುಗಳ ಸುರಿಮಳೆ. ಈಗ ನಾವೆಲ್ಲ ಸಾಕಷ್ಟು ಹಣ್ಣುಗಳನ್ನು ತಿಂದ್ವಿ, ಇವತ್ತು ಗಿಡ ಮತ್ತೆ ಖಾಲಿ ಖಾಲಿನೇ ಕಾಣ್ಲಿಕ್ಕೆ ಹತ್ತದ ನಮ್ಗೆ. ಆದ್ರೆ ಆ

0: ಗಿಡದಲ್ಲೇ ವಾಸಿಸುವಂಥ ಪಕ್ಷಿಗಳಿಗೆ, ಗಿಡದಿಂದ ಗಿಡಕ್ಕೆ ಹಾರಾಡುವಂಥ ಮಂಗಗಳಿಗೆ ಇದ ಆಹಾರ ಅಲ್ಲೇನು?
1: ಹೌದಲ್ಲ,
0: ನೀ ಗಿಡ ಹಚ್ಚಲಿಲ್ಲ, ಹಚ್ಚಿದ ಗಿಡ ಕಡದಿ ಅಂದ್ರೆ ಅವುಗಳ ಆಹಾರವನ್ನು ನಾವು ವಂಚಿಸಿದಂಗಲ್ಲೇನು?
1: ಮತ್ತು ಅಷ್ಟೇ ಅಲ್ಲ, ಈ ಒಂದು ಸರಪಳಿ ಅಂತಿರ್ತದೆ ನೋಡು,
0: ಆಹಾರ
1: ಸರಪಳಿ ಅಂತೇಳಿ ಒಂದು ಸೃಷ್ಟಿಯ ವೈವಿಧ್ಯತೆ, ಅದು ಒಬ್ಬರ ಮೇಲೆ ಒಬ್ಬರು ಬದುಕೋದು. ಹೀಗಾಗಿ ಅದನ್ನು ಒಂದು ಕಾಯ್ಕೊಂಡು ಬರಬೇಕು ಅಂದರೂ ಕೂಡ ಈ ಪರಿಸರವನ್ನು ಸರಿಯಾಗಿ ನಾವು ರಕ್ಷಣೆ ಮಾಡಬೇಕು ನೋಡು. ಇವತ್ತು ಕಾಡುಗಳನ್ನು ಕಡಿದು ಕಾಂಕ್ರೀಟೀಕರಣಕ್ಕೆ ನಾವು ಮುಂದಾದ್ವಿ ಅಂತಂದ್ರೆ, ನೀ ಹೇಳ್ದಂಗೆ ಆ ಪ್ರಾಣಿ ಪಕ್ಷಿಗಳು ಎಲ್ಲಿ ಹೋಗಬೇಕು, ಅವುಗಳ ಆಹಾರದ ಪರಿ ಏನು, ಇವೆಲ್ಲದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಲ್ಲ. ಈ ಥರದ ಒಂದು ವಿಚಾರಕ್ಕೆ ಹಚ್ಚುವಂತಹ ಒಂದು ಸಪ್ತಾಹ ಅಂದ್ರೆ ಅದು ವನ ಮಹೋತ್ಸವ.
0: ನೋಡಿ ಎಷ್ಟು ಅರ್ಥಪೂರ್ಣವಾದ ಮಾತನ್ನು ನೀನು ಹೇಳಿದಿ ಮಾಯಾ. ಅದರ ಜೊತೆಗೆ ಈಗ ನಾನು ನೀನು ಮಾತಾಡಿದ್ವಿ, ಸಾಕಷ್ಟು ಪಕ್ಷಿಗಳು ಇವತ್ತು ನಮ್ಮಿಂದ ಕಣ್ಮರೆ ಆಗ್ಲಿಕ್ಕತ್ತಾವ. ಈಗ ನೋಡು, ಗುಬ್ಬಿಯನ್ನು ನಾವು ನಗರ ಪ್ರದೇಶದಲ್ಲಿ ನೋಡೋದು ಭಾಳ ಅಲಭ್ಯ ಆಗ್ಯದ. ಹಂಗಂತೇಳಿ ಆ ಗುಬ್ಬಿ ಸಲುವಾಗಿ ಮನೆ ಮುಂದೆ ಕಾಳು ಹಾಕೋದು, ಅಕ್ಕಿ ಹಾಕೋದು, ನೀರಿಡೋದು, ಇದನ್ನೆಲ್ಲ ನಾವಿವತ್ತು ಮಾಡ್ಲಿಕ್ಕತ್ತೀವಿ. ಆದರೆ ನೀವೊಂದು ಕ್ಷಣ ನಮ್ಮ ಮುಂದಿನ ಪೀಳಿಗೆಯನ್ನು ಯೋಚಿಸ್ಕೊ. ಅವರು ಗುಬ್ಬಿ, ಗಿಳಿ, ಮೈನಾ ಇಂಥ ಎಲ್ಲ ಪಕ್ಷಿಗಳನ್ನು ಬರೀ ಚಿತ್ರದಾಗ ನೋಡುವಂಥ ಪರಿಸ್ಥಿತಿ ಬರ್ತದೋ ಏನು?
1: ಕರೆಯದು ಮಂಜುಳ, ಎಷ್ಟೋ ದೊಡ್ಡ ದೊಡ್ಡ ನಗರಗಳೊಳಗೆ ಈ ಗುಬ್ಬಿ ಅಂದ್ರೆ ಏನು ಅಂತ ಕೇಳ್ತಾವಂತ ಮಕ್ಕಳು. ಅಂದ್ರೆ ಗುಬ್ಬಿಗಳು ಇವತ್ತು ಕಡಿಮೆ ಆಗ್ಬಿಟ್ಟಾವ ದೊಡ್ಡ ದೊಡ್ಡ ಊರುಗಳೊಳಗೆ. ಇನ್ನು ನಮ್ಮ ಧಾರವಾಡದಾಗನು ಎಲ್ಲ ಕಡೆ ಹಸಿರು ಇರ್ತದೆ, ಎಷ್ಟೋ ಕಡೆ ಎಲ್ಲರೂ ಹೆಚ್ಚಾಗಿ ಗಿಡಗಳನ್ನು ಬೆಳೆಸಿರ್ತಾರೆ. ಹಿಂಗಾಗಿ ಎಲ್ಲ ರೀತಿಯ ಪ್ರಾಣಿ ಪಕ್ಷಿಗಳು ನಮ್ಗೆ ಕಾಣಿಸ್ತಿರ್ತಾವ. ಮತ್ತು ಧಾರವಾಡದಿಂದ ಒಂಚೂರು ದೂರ ಹೋದ್ರೆ ಸಹಿತಕ್ಕೆ ಅಲ್ಲೇ ಅನೇಕ ಕಾಡುಗಳನ್ನು ನೋಡಬಹುದು ನಾವು.
0: ಹೌದು,
1: ಅಷ್ಟೇ ಅಲ್ಲ, ಈಗ ಮನಸ್ಸು ಮಾಡಿ ನಾವು ನಮ್ಮ ನಮ್ಮ ಕಚೇರಿಗಳೊಳಗೆ, ನಮ್ಮ ನಮ್ಮ ಮನೆಗಳೊಳಗೆ ಪುಟ್ಟದಾದ ಒಂದು ತೋಟವನ್ನು ಮಾಡ್ಕೊಂಡಿರ್ತೀವಿ. ಅಲ್ಲೇನು ನಮ್ಮ ಆಕಾಶವಾಣಿ ಒಳಗೆ ಒಂದು ಮಿಯಾವಾಕಿ ಫಾರೆಸ್ಟ್ ಅಂತ ಹೇಳಿ ಸಣ್ಣದಾಗಿ ಮಾಡಿ ನೋಡಿ, ನಮ್ಮ ಎತ್ತರ ಬೆಳೆದು ನಿಂತಿಲ್ಲೇನೆ ಗಿಡ.
0: ನಿಜ ಅಂದರೆ ನೋಡು, ಮನೆ ಸುತ್ತಮುತ್ತಲು ಸಾಕಷ್ಟು ಜಾಗ ಇರ್ತದೆ, ಅಲ್ಲೇ ಗಿಡ ಗಂಟಿ ಹೆಂಗೆಂಗೋ ಬೆಳೆದು ಆ ಜಾಗ ವೇಸ್ಟ್ ಆಗೋ ಬದಲಾಗಿ ಅಲ್ಲೇ ಒಂದಿಷ್ಟು ನಾವು ನಮಗೆ ಬೇಕಾದ ಅಂಥ ಗಿಡಗಳನ್ನು ನೆಟ್ಕೊಂಡ್ವಿ ಅಂದ್ರೆ, ನೀ ಹೇಳಿದಂಗೆ ಮುಖ್ಯವಾಗಿ ನಮಗೆ ಶುದ್ಧ ಗಾಳಿ ಸಿಗ್ತದೆ, ಉತ್ತಮ ನೆರಳು ಸಿಗ್ತದೆ, ಎಲ್ಲ ರೀತಿಯ ಸೌಕರ್ಯಗಳು ನಮಗೆ ಇದರಿಂದ ಲಭ್ಯ ಆಗ್ತವೆ. ಹಾಗಾಗಿ ನಾನು ನೋಡು ಮಾಯಾ, ಇವತ್ತು ಅರಣ್ಯ ಇಲಾಖೆಯವರು ಓಣಿ ಒಳಗೆ ರಸ್ತೆ ಆ ಬದಿ ಈ ಬದಿ ಒಳಗೆ ಗಿಡಗಳನ್ನು ನೆಡ್ತಾರೆ. ಬಹುಶಃ ನಿಂಗೂ ನೆನಪಿರ್ಬೋದು, ನಾವು ಇತಿಹಾಸ ಓದ್ತಿರ್ಬೇಕಾದಾಗೆಲ್ಲ ರಾಜ ಮಹಾರಾಜರು ರಸ್ತೆಯ ಎರಡೂ ಬದಿಗೆ ಗಿಡಗಳನ್ನು ನೆಡ್ತಿದ್ರು, ಅಂದರೆ ಜನರಿಗೆ ಉಪಕಾರ ಆಗಲಿ, ನೆರಳು ಸಿಗಲಿ ಅನ್ನೋ ದೃಷ್ಟಿಯಿಂದ. ಅಂಥ ದಿನಗಳು ಮತ್ತೆ ಮರಳಿ ಬರಬೇಕು ನೋಡು.
1: ಖರೆಯದ, ಇವತ್ತು ನಾವೆಲ್ಲರೂ ಬಹಳಷ್ಟು ಅನುಭವಿಸ್ತಾ ಇರೋದು ಅಂತಂದ್ರೆ ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ. ಇವತ್ತು ಈ ಜಾಗತಿಕ ತಾಪಮಾನ ಅನ್ನೋದು ಹೆಚ್ಚಾಗಲಿಕ್ಕೆ ಕಾರಣ ಅಂತಂದ್ರೆ ನಾವು ವೃಕ್ಷಗಳನ್ನು ಕಡಿತಾ ಇರೋದು.
0: ಒಂದು ಲೆಕ್ಕದೊಳಗೆ ನಾವೇನು ಹೇಳ್ತೀವಿ, ನಾವು ಅಭಿವೃದ್ಧಿಯತ್ತ ಹೊಂಟಿವಿ, ತಾಂತ್ರಿಕವಾಗಿ ನಾವು ಭಾಳ ಮುಂದುವರಿಲಿಕ್ಕತ್ತೀವಿ ಅಂತೀವಿ. ಆದರೆ ಈ ಮುಂದುವರಿಯುವಿಕೆ ನಮಗೆ ಇನ್ನೊಂದು ರೀತಿಯೊಳಗೆ ಹೊಡೆತ ಕೊಡ್ಲಿಕ್ಕತ್ತದ.
1: ಹೌದು, ಅದಕ್ಕೆ ಪರಿಸರ ತಜ್ಞರು ಹೇಳ್ತಾರೆ ನೋಡು, ಯಾವುದೇ ಒಂದು ಮನುಕುಲಕ್ಕೆ ಬೇಕಾಗುವಂತಹ ಒಂದು ಯೋಜನೆಯನ್ನು ಮಾಡಬೇಕು ಅಂತಂದ್ರೆ ಅಲ್ಲಿ ಇರೋ ವೃಕ್ಷಗಳನ್ನು ಕಡಿಯುವಂತಹ ಒಂದು ಪ್ರಸಂಗ ಬಂದ್ರೆ ಅಷ್ಟು ವೃಕ್ಷಗಳನ್ನು ಇನ್ನೊಂದು ಕಡೆ ಹಚ್ಚಬೇಕು, ಅದರ ದುಪ್ಪಟ್ಟು ವೃಕ್ಷಗಳನ್ನು ನಾವು ಹಚ್ಚಬೇಕು ಅಂತ ಹೇಳ್ತಾರೆ.
0: 5-6 ವರ್ಷದ ಹಿಂದೆ ನಾವು ಹೋದ್ರೆ ಇದೇ ಒಂದು ಆಮ್ಲಜನಕಕ್ಕಾಗಿ ಎಷ್ಟು ಪರದಾಡಿದ್ವಿ, ಜೀವಗಳನ್ನು ಕಳ್ಕೊಂಡ್ವಿ ನಾವು ಕೋವಿಡ್ ಟೈಮ್ನೊಳಗೆ, ಅಷ್ಟು ನಾವು ಪರದಾಡಿದವರು. ಈಗ ಹೆಚ್ಚು ಹೆಚ್ಚು ಗಿಡಗಳನ್ನು ನೆಟ್ಟಾಗ ನಮಗೆ ಬೇಕಾಗುವಂಥ ಆಮ್ಲಜನಕ ನಮಗೆ ಯಥೇಚ್ಛವಾಗಿ ಸಿಗಲಿಕ್ಕೆ ಸಾಧ್ಯ,
1: ನೈಸರ್ಗಿಕವಾಗಿ ಸಹಜವಾಗಿ ದೊರೆಯುವಂಥದ್ದು.
0: ಮತ್ತು ಈ ಅರಣ್ಯಗಳನ್ನು ಉಳಿಸ್ಬೇಕು, ಗಿಡಗಳನ್ನು ಬೆಳೆಸಬೇಕು ಅಂತ ಸಾಕಷ್ಟು ಚಳುವಳಿಗಳು ನಡೆದು, ಅಪ್ಪಿಕೋ ಚಳುವಳಿ, ಚಿಪ್ಕೋ ಮೂಮೆಂಟು, ಇವೆಲ್ಲವೂ ನಿರಂತರವಾಗಿ ನಡೆದ ಬಂದು. ಅದರ ಉದ್ದೇಶ ಏನಿತ್ತು, ಹೆಚ್ಚು ಮರಗಳನ್ನು ನೆಡಬೇಕು, ಬೆಳೆಸಬೇಕು, ನೀ ಹೇಳಿದಂಗೆ ಜಾಗತಿಕ ತಾಪಮಾನ ಒಂದು ಮಟ್ಟದಲ್ಲಿ ಇಡಬೇಕು ಅನ್ನೋದು.
1: ಸಾಲು ಮರದ ತಿಮ್ಮಕ್ಕ, ಸುಂದರ್ಲಾಲ್ ಬಹುಗುಣ್ ಇವ್ರನ್ನೆಲ್ಲ ಇವತ್ತು ನಾವು ನೆನೆಸ್ಕೋಬೇಕಾಗಿದೆ. ಅವ್ರದ್ದೆಲ್ಲ ಉದ್ದೇಶ ಏನು ಮಂಜುಳ, ಮರಗಳನ್ನು ಹಚ್ಚಬೇಕು ಮತ್ತು ನಮ್ಮ ಭವಿಷ್ಯಕ್ಕೆ, ನಮ್ಮ ಮುಂದಿನ ಜನಾಂಗಕ್ಕೆ ಒಂದು ಉತ್ತಮ ಪರಿಸರವನ್ನು ನಾವು ಬಿಟ್ಟುಕೊಡಬೇಕು ಅನ್ನೋದು ಆಗಿತ್ತಲ್ಲೇನು.
0: ಹೌದು, ಮತ್ತು ಬರಿತಿದ್ವಿ ಅಲ್ಲ ಬೋರ್ಡ್ ಮೇಲೆಲ್ಲ ಏನಂತ ಬರಿತಿದ್ವಿ, ಮನೆಗೊಂದು ಗಿಡ ಊರಿಗೊಂದು ವನ.
1: ಹೌದು,
0: ಎಷ್ಟು ಅರ್ಥಪೂರ್ಣವಾದ ಮಾತಲ್ಲೇನು.
1: ಮತ್ತು

0: ಅಂತ ಮಾತುಗಳು ಇವತ್ತು ಮತ್ತೆ ಮರುಕಳಿಸುವಂಗಾದ್ರ ವನ ಮಹೋತ್ಸವಕ್ಕೆ ಒಂದು ಅರ್ಥ ಇರ್ತದ ನೋಡಿ.
1: ನಾವೆಲ್ಲರೂ ಆಚರಿಸುವಂತಹ ಈ ವನ ಮಹೋತ್ಸವ ಸಾರ್ಥಕ ಆಗ್ತದ.
2: ಭಾವಯಾನ, ಮಾತುಗಳ ಅಲೆಯಲ್ಲಿ ಕವಿಯ ಗಾನ, ಇದೇ ಭಾವಯಾನ. ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.
3: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ ಹೊಸ ಹಾಡು ಕಾರ್ಯಕ್ರಮದಲ್ಲಿ ಕೇಳಿ ಮಾರಿಗೋಲ್ಡ್ ಚಿತ್ರದ ಗೀತೆಯನ್ನು ಅನುರಾಧಾ ಭಟ್ ಅವರ ಸ್ವರದಲ್ಲಿ.

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 2:59:02. ತರಂಗಾಂತರ 392.16 meter ಅಥವಾ 765 kHz ತರಂಗಾಂತರಗಳಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯ 5:30 ಟೀ ಟೈಮ್ ಚಿತ್ರಗೀತೆಗಳೊಂದಿಗೆ ಆರಂಭವಾಗುವುದು. ಇನ್ನು ಮುಂದೆ ಎಫ್ಎಂ 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಿಮ್ಮ ಬಾನುಲಿ ಗೆಳತಿ ಯಶಸ್ವಿನಿಯ ಪ್ರೀತಿಯ ನಮಸ್ಕಾರ.

0: ಕೇಳುಗರೆ, ಇದುವರೆಗೆ ತಾವು ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರ. FM 103 MHz ಕಂಪನಾಂಕಗಳಲ್ಲಿಯೂ ಕೇಳಬಹುದು. ಈಗ ಸಮಯ 5:30:25. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು. ಇದೀಗ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
2: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
1: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
2: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
1: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
3: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ FM 103 MHz ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಕಾರ್ಯಕ್ರಮದ ಆರಂಭದಲ್ಲಿ ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ನಾಗಮಂಡಲ ಚಿತ್ರದ ಗೀತೆ.

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಬಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
2: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ತುತ್ತ ಮುತ್ತ ಚಿತ್ರದ ಗೀತೆ

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಇವುಗಳ ಸ್ವರದಲ್ಲಿರುವ ಮತ್ತೊಂದು ಗೀತೆ ಚಿತ್ರ ಗಲಾಟೆ ಅಳಿಯಂದಿರು.

0: ಶುದ್ಧತಾ ಸೇ ಭರ ನಿರ್ಮಾ ಶುದ್ಧ ನಮಕ್.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
3: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
4: ಸಂವಾದಿನಿ ಸಂತನ ಸುಸ್ವರ ಸಿಂಚನ
3: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.

ಕೇಳುಗರೇ ಗಮನಿಸಿ, ಈ ರಾತ್ರಿ 10:30 ಇಂಗ್ಲೆಂಡ್ನ ಓವಲ್ನಲ್ಲಿ ನಡೆಯಲಿರುವ ಇಂಗ್ಲೆಂಡ್ ಹಾಗೂ ಸೌತ್ ಆಫ್ರಿಕಾ ತಂಡಗಳ ನಡುವೆ ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಮೂರನೇ ಸೆಮಿಫೈನಲ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ನಮ್ಮ DRM ನಲ್ಲಿ ಆಟದ ಮುಕ್ತಾಯದವರೆಗೆ ನಮ್ಮ ಮುಖ್ಯವಾಹಿನಿ ಹಾಗೂ FM 103 MHz ಕಂಪನಾಂಕಗಳಲ್ಲಿ ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಸುದ್ದಿಗಳ ವಿರಾಮದೊಂದಿಗೆ ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ನಮ್ಮ ದೈನಂದಿನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

0: Gujarat, remaining parts of Uttar Pradesh, most parts of Madhya Pradesh, Haryana, Punjab, and some parts of Rajasthan. And that is the end of this news bulletin.
1: ಆಕಾಶವಾಣಿ ಧಾರವಾಡ.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.

0: ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
0: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗದಲ್ಲಿ ಧಾರವಾಡದ ಹೊಸ ಯಲ್ಲಾಪುರದ ಪ್ರಗತಿಪರ ರೈತರಾದ ಶಿವಾನಂದ ಫಕೀರಪ್ಪ ಗಾಮನಗಟ್ಟಿ ಅವರೊಂದಿಗೆ ಕೃಷಿ ಬದುಕಿನ ಅನುಭವ ಈ ಕುರಿತು ಸಂದರ್ಶನ. ಸಂದರ್ಶಿಸುತ್ತಾರೆ ಕುಮಾರ್ ಅಗಡಿ. 7:45 ಪಂಡಿತ್ ಜಿತೇಂದ್ರ ಅಭಿಷೇಕಿ ಅವರಿಂದ ಮರಾಠಿ ಗೀತೆಗಳು. 8:00 ಯುವವಾಣಿಯಲ್ಲಿ ಅಕ್ಕಿಹಾಳ ವಾಣಿಜ್ಯ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 8:30 ಪುಷ್ಪಹಾರ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್ನ ಕನ್ನಡ ಅವತರಣಿಕೆ. 9:30 ಕನ್ನಡ ಭಾರತಿ. ಅಂಗನವಾಡಿ ಕಾರ್ಯಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಪೂರಕವಾದ ಸೇವೆಗಳ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದ ಶ್ರೀಮತಿ ಕೆಜಿ ವಿಜಯಕುಮಾರಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಕಾರ್ಯಕ್ರಮವು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಈ ರಾತ್ರಿ 10:00 ನಿಶಾಂತ್ ದಿವಟೆ ಅವರ ಕೊಳಲು ವಾದನ ಕೇಳುವಿರಿ. 10:30 ಇಂಗ್ಲೆಂಡಿನ ಓವಲ್ನಲ್ಲಿ ನಡೆಯಲಿರುವ ಇಂಗ್ಲೆಂಡ್ ಹಾಗೂ ಸೌತ್ ಆಫ್ರಿಕಾ ತಂಡಗಳ ನಡುವೆ ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಮೂರನೇ ಸೆಮಿಫೈನಲ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ನಮ್ಮ DRMನಲ್ಲಿ ಆಟದ ಮುಕ್ತಾಯದವರೆಗೆ ಹಾಗೂ ಮುಖ್ಯವಾಹಿನಿ ಹಾಗೂ FM 103 MHz ಕಂಪನಾಂಕಗಳಲ್ಲಿ ಕೇಳಬಹುದು. ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ದೈನಂದಿನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಈ ರಾತ್ರಿ 10:30 ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತಿದ್ದೀರಿ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
0: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
0: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
3: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು. ಅದು ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಬಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
4: ಸಂವಾದಿನಿ ಸಂತನ ಸುಸ್ವರ ಸಿಂಚನ
3: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
2: ಕಾರ್ಯಕ್ರಮಗಳ ಪರಿಚಯವನ್ನು ಮುಂದುವರಿಸುತ್ತಾ, ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ. 6:25 ವಸಂತ್ ಮುದುಕವಿ ಅವರಿಂದ ಚಿಂತನ. 6:30 ರೈತರಿಗೆ ಸಲಹೆಗಳು. 6:35 ಹಾಗೂ ರಾತ್ರಿ 8:15 ಸ್ವರಾಂಜಲಿ ಸಂಗೀತ ದಿಗ್ಗಜರ ಜೀವನ ಗಾಯನ ಕುರಿತ ಕಾರ್ಯಕ್ರಮದಲ್ಲಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ. ಪ್ರಖ್ಯಾತ ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ಬಾವು ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಸರಣಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ. ಪ್ರಸ್ತುತಿ ಮಾಯಾರಾಮನ್. 6:50 KLS VDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಸ್ತುತಿ ಮಾಯಾರಾಮನ್.

0: 7:15 ಭಾವಗೀತೆಗಳು, ನಾಳೆ ಬೆಳಗ್ಗೆ 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಶ್ರುತಿ ಎಂ ಬೋಡೆ ಅವರ ಗಾಯನ ಕೇಳುವಿರಿ. 9:05 ಗಾಂಧಿ ಸ್ಮೃತಿ, 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ, 9:30 ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 10:30 ಭಾವಗೀತೆಗಳು, 10:45 ಜನಪದ ಸಂಗೀತ ಕಾರ್ಯಕ್ರಮ, 11:00 ಹಿಂದಿ ಚಿತ್ರಗೀತೆಗಳು, 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪುಟ್ಟರಾಜ ಭಜಂತ್ರಿ ಅವರಿಂದ ಶಹನಾಯಿ ವಾದನ ಕೇಳುವಿರಿ. 12:05 ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮ. ಮಾನವರ ದೇಹದಲ್ಲಿ ಹಾರ್ಮೋನುಗಳ ಪಾತ್ರ ಈ ಕುರಿತು ಹಾಸನದ ಡಾಕ್ಟರ್ ಗಾನವಿ ವೈ ಪಿ ಅವರೊಂದಿಗೆ ಸಂದರ್ಶಿಸುತ್ತಾರೆ ಸುಜಾತ ಎಫ್ ತಳವಾರ್. 11:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ, ಇವರನ್ನು ಸಂದರ್ಶಿಸುತ್ತಾರೆ ಪಿಎಂ ಜಗದೀಶ್. ನಾಳೆ ಮಧ್ಯಾಹ್ನ 1:20 ಜನಪದ ಸಂಗೀತ ಕಾರ್ಯಕ್ರಮ, ಕುಳಲಿಯ ಕಲ್ಲವ್ವ ಕಾಶವ್ವ ಹಂದೆನ್ನವರ್ ಮತ್ತು ಸಂಗಡಿಗರಿಂದ ಚೌಡಿಕಿ ಪದ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:50 ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ, ವಿಷಯ ಬೆಳೆ ವಿಮೆ ಯೋಜನೆ, ಭಾಗವಹಿಸುತ್ತಾರೆ ಜಂಟಿ ಕೃಷಿ ನಿರ್ದೇಶಕರಾದ ಶೋಭಾ ಎಚ್ ಬಿ, ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. 7:20 ಕೃಷಿ ರಂಗ ಜನಪದ ಸಂಗೀತ ಕಾರ್ಯಕ್ರಮ, ಜಮಖಂಡಿ ತಾಲೂಕು ಮದರಖಂಡಿಯ ಬೀರಪ್ಪ ಕರೆಪ್ಪ ಬಿಜ್ಜಿಗಾರ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ. 7:45 ಹಿರಿಯ ಸಾಹಿತಿಗಳು ಜಾನಪದ ವಿದ್ವಾಂಸರೂ ಆದ ಗೋರು ಚನ್ನಬಸಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ, ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ. 8:00 ಯುವವಾಣಿ, ಯುವಕರ ಚಿತ್ತ ಎತ್ತ ಈ ಕುರಿತು ಮಾತನಾಡುತ್ತಾರೆ ವರ್ಷಾ ದೇಸಾಯಿ. 8:30 ಪುಷ್ಪಹಾರ್, 9:15 ಸ್ಪಾಟ್ಲೈಟ್ನ ಕನ್ನಡ ಅವತರಣಿಕೆ, 9:30 ಡಿನ್ನರ್ ಟೈಮ್ ಊಟದೊಂದಿಗೆ ಬದುಕಿನ ಮಾತು, ಭಾಗವಹಿಸುತ್ತಾರೆ ಮಾಲಾ ಸಾಂಬ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಖಿ ಹಾನಗಲ್. 10:00 ಜನಪದ ವೈವಿಧ್ಯ, 10:30 ಹಲೋ ಅಭಿಲಾಷ. 11:10 FM ಗೋಲ್ಡ್ ಕಾರ್ಯಕ್ರಮಗಳು FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನ.
2: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
1: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
2: ಭಾರಿ ಸಿನಿಮಾ
1: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆ

0: इत्यस्मिन् प्रविष्टवान् इति वार्ताः।
1: ಆಕಾಶವಾಣಿ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಬೆಂಗಳೂರು ನಗರ ಜಿಲ್ಲಾ ವಾರ್ತಾಪತ್ರ, ಬರೆದವರು ಅರಕೇರಿ ಮಂಜುನಾಥ್, ಓದುತ್ತಿರುವವರು ಸುಗುಣಾ ಸತೀಶ್. ಹೈ ವೋಲ್ಟೇಜ್ ಮತ್ತು ಎಕ್ಸ್ಟ್ರೀಂ ಹೈ ವೋಲ್ಟೇಜ್ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಯಲ್ಲಿ ಸಿಬ್ಬಂದಿ ವರ್ಗದ ಸುರಕ್ಷತೆಯನ್ನು ಹೆಚ್ಚಿಸುವ ಹಾಗೂ ನಿಖರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಅತ್ಯಾಧುನಿಕ ಡ್ರೋನ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 11,000ಕ್ಕೂ ಹೆಚ್ಚು ಟವರ್ಗಳನ್ನು ತಪಾಸಣೆ ನಡೆಸಿದೆ. 1.5 ಲಕ್ಷಕ್ಕೂ ಹೆಚ್ಚು ತಾಂತ್ರಿಕ ಸಮಸ್ಯೆಗಳನ್ನು ಗುರುತಿಸಿ ಅದನ್ನು ಸರಿಪಡಿಸಿದೆ. ಈ ಮೂಲಕ ಶೇಕಡ 85ರಷ್ಟು ವಿದ್ಯುತ್ ವ್ಯತ್ಯಯವನ್ನು ಕಡಿಮೆ ಮಾಡಲಾಗಿದೆ ಎಂದು ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರು ಡಾ ವಿ ರಾಮ್ ಪ್ರಸಾದ್ ಮನೋಹರ್ ವಿವರಿಸಿದ್ದಾರೆ. ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಸರ್ಕಾರದ ಶಕ್ತಿ, ನೀವು ಶಕ್ತಿ ಕೊಡದಿದ್ದರೆ ಸರ್ಕಾರ ನಡೆಸುವುದು ಕಷ್ಟ. ವಾಣಿಜ್ಯ ತೆರಿಗೆ ಇಲಾಖೆಗೆ ಪ್ರಸ್ತುತ ಹಣಕಾಸು ವರ್ಷಕ್ಕೆ ನೀಡಿರುವ ತೆರಿಗೆ ಸಂಗ್ರಹದ ಗುರಿಯನ್ನು ಮೀರಿ ಸಾಧನೆ ತೋರಿಸುತ್ತಿರುವೆಂಬ ವಿಶ್ವಾಸ ನನಗಿದೆ ಎಂದು ವಿಧಾನಸೌಧದಲ್ಲಿ ನಡೆದ ವಾಣಿಜ್ಯ ತೆರಿಗೆ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನೀವುಗಳು ಘನತೆ ಉಳಿಸಿಕೊಂಡರೆ ಸರ್ಕಾರದ ಘನತೆ ಹೆಚ್ಚುತ್ತದೆ. ನೀವು ಸರ್ಕಾರದ ಘನತೆಗೆ ಧಕ್ಕೆ ತರುವ ಕೆಲಸ ಮಾಡಿದರೆ ನಾವು ನೋಡುತ್ತಾ ಕೂರುವುದಿಲ್ಲ. ಅಬಕಾರಿ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ಬೇರೆ ಇಲಾಖೆಗೆ ವರ್ಗಾವಣೆ ಮಾಡುವುದಕ್ಕೆ ಆಗುವುದಿಲ್ಲ ಎಂದುಕೊಳ್ಳಬೇಡಿ. ಅಗತ್ಯವಿದ್ದರೆ ವರ್ಗಾವಣೆ ಮಾಡಲು ಅಗತ್ಯವಾದ ಕಾನೂನು ಬದಲಾವಣೆಯನ್ನು ತರಲು ಅವಕಾಶಗಳಿವೆ. ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿ ಎನ್ನುವ ಸ್ಪಷ್ಟ ಸೂಚನೆ ಕೊಡುತ್ತಿದ್ದೇನೆ. ವಿಧಾನಸೌಧದಲ್ಲಿ ನಡೆದ ಅಬಕಾರಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದರು. ನಾಡಪ್ರಭು ಕೆಂಪೇಗೌಡರು ಕೇವಲ ಒಂದು ಪ್ರದೇಶದ ಆಡಳಿತಗಾರರಾಗಿರಲಿಲ್ಲ. ಅವರು ಜಾಗತಿಕ ಮಟ್ಟದ ದೂರದೃಷ್ಟಿ ಹೊಂದಿದ್ದ ಶ್ರೇಷ್ಠ ನಗರ ಯೋಜಕರಾಗಿದ್ದರು. 5 ಶತಮಾನಗಳ ಹಿಂದೆಯೇ ಅವರು ಹಾಕಿಕೊಟ್ಟ ಸುಸ್ಥಿರ ನಗರಾಭಿವೃದ್ದಿಯ ಬುನಾದಿಯೇ ಇಂದು ಬೆಂಗಳೂರು ಜಾಗತಿಕ ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ರಾಜಧಾನಿಯಾಗಿ ಬೆಳೆಯಲು ಮುಖ್ಯ ಕಾರಣವಾಗಿದೆ ಎಂದು ಭಾರತದ ಗೌರವಾನ್ವಿತ ಉಪರಾಷ್ಟಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ಬೆಂಗಳೂರಿಗೆ ಕಾರ್ಯಕ್ರಮದ ನಿಮಿತ್ತ ಬಂದಾಗ ಕೆಂಪೇಗೌಡರ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಮೇಕ್ರಿ ವೃತ್ತದಿಂದ ಹೆಬ್ಬಾಳ ಜಂಕ್ಷನ್ವರೆಗೂ ಸುರಂಗ ರಸ್ತೆ ನಿರ್ಮಾಣಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಹೆಬ್ಬಾಳ ಜಂಕ್ಷನ್ನಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು. ಗಣಿಗಾರಿಕೆ ಸೇರಿ ನಾನಾ ಚಟುವಟಿಕೆಗಳಿಗೆ ಸರ್ಕಾರಿ ಜಾಗ ಪಡೆದು ವರ್ಷಗಳ ಕಾಲ ಚಟುವಟಿಕೆ ಆರಂಭಿಸದಿದ್ದರೆ ಕ್ರಮ ಕೈಗೊಳ್ಳಿ. ಬಾಕಿ ಇರುವ ಅರಣ್ಯ ಅನುಮತಿ ಪ್ರಕರಣಗಳನ್ನು ಜುಲೈ 15ರೊಳಗೆ ಇತ್ಯರ್ಥಪಡಿಸಿ ಅರಣ್ಯವಾಸಿಗಳ ಹಕ್ಕುಗಳ ರಕ್ಷಣೆ, ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಿ. ನಮ್ಮ ಅರಣ್ಯ ಪ್ರಾಣಿ ಸಂಪತ್ತು ಅಮೂಲ್ಯವಾದದ್ದು, ಸಂರಕ್ಷಣೆ ಪರಿಣಾಮಕಾರಿಯಾಗಿ ಆಗಬೇಕು. ವಿಧಾನಸೌಧದಲ್ಲಿ ನಡೆದ ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಸಂಬಂಧ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರ ಅಹವಾಲುಗಳ ನಿವಾರಣೆಗಾಗಿ ಹಾಗೂ ಸ್ಪಷ್ಟೀಕರಣಕ್ಕಾಗಿ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಸಹಾಯವಾಣಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಎಂದು ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಕಾಂತರಾಜು ಪಿಎಸ್ ಅವರು ವಿವರಿಸಿದ್ದಾರೆ. ಜೂನ್ 30ರಿಂದ ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದ್ದು ಪ್ರತಿಯೊಬ್ಬ ಮತದಾರರು ಬಿಎಲ್ಒಗಳು ನೀಡುವ ಎನ್ಯುಮರೇಷನ್ ಅರ್ಜಿ ಗಣತಿ ನಮೂನೆ ತುಂಬಿ ಮತದಾನದ ಹಕ್ಕು ಉಳಿಸಿಕೊಳ್ಳಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕರೆ ನೀಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವ ಬೂತ್ ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ಕೆಲಸದ ಅನುಕೂಲಕ್ಕಾಗಿ ಚುನಾವಣಾ ಆಯೋಗವು ಪ್ರಮುಖ ನಿರ್ಧಾರವೊಂದನ್ನು ತೆಗೆದುಕೊಂಡಿದೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ 31ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮಕ್ಕೆ ಡಿಕೆ ಶಿವಕುಮಾರ್ ಅವರು ಪಾನ್ ಮಸಾಲ, ಗುಡ್ಕ, ಅಡಿಕೆ ಮತ್ತಿತರ ಪದಾರ್ಥಗಳಲ್ಲಿ ಅಮಲು ಬರುವ ವಸ್ತುಗಳನ್ನು ಬೆರಕೆ ಮಾಡಿ ಮಾರಾಟ ಮಾಡುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ. ಇದು ನಿಜವೇ ಆಗಿದ್ದರೆ ತಕ್ಷಣ ನಿಲ್ಲದಿದ್ದರೆ ಎಲ್ಲ ರೀತಿಯ ಪಾನ್ ಮಸಾಲ, ಗುಡ್ಕ ಪದಾರ್ಥಗಳ ಮಾರಾಟವನ್ನು ಕರ್ನಾಟಕದಲ್ಲಿ ನಿಷೇಧ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಮುಂದೆ ಸಾರ್ವಜನಿಕರು, ಶಾಸಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಎಲ್ಲರನ್ನೂ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿ ಮಾಡುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಕೇಂದ್ರ ಸರ್ಕಾರ ದೇಶ ಮತ್ತು ನಾಡಿನ ರೈತರಿಗೆ 2,000 ರೂಪಾಯಿಗಳ ಮಾಸಿಕ ಕಂತನ್ನು ಬಿಡುಗಡೆ ಮಾಡಿ ಅವರ ಕೃಷಿ ಚಟುವಟಿಕೆ

0: ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಇತ್ತೀಚೆಗೆ ನಡೆದ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದರು. ಇದುವರೆಗೆ ಬೆಂಗಳೂರು ನಗರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು ಈಗ ಕಾಣೆಯಾದವರ ಕುರಿತು ಪ್ರಕಟಣೆ. ಮೋಹನ ಕೃಷ್ಣಪ್ಪ ಎಂಬ 43 ವರ್ಷದ ವ್ಯಕ್ತಿ ದಿನಾಂಕ 29/6/2026 ಕಾಣೆಯಾಗಿದ್ದಾರೆ.
2: ಆಕಾಶವಾಣಿ ಧಾರವಾಡ.
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
3: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
5: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
6: ಸಂವಾದಿನಿ ಸಂತನ ಸುಸ್ವರ ಸಿಂಚನ
5: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
2: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
1: ಕೇಳುವರೆ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 7 7 2237 4 8 8. ಎಸ್ಟಿಡಿ ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಮಳೆ ಆಧಾರಿತ ಬೆಳೆ ಬೆಳೆಯದಂತೆ ರೈತರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆ ಹಾನಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸುವಂತೆ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪತ್ರ. ಸರ್ಕಾರದಿಂದ ಗ್ರಾಮೀಣ ಕುಡಿಯುವ ನೀರಿಗೆ 117 ಕೋಟಿ ರೂಪಾಯಿ ಬಿಡುಗಡೆ. ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಗ್ಯಾರಂಟಿ ಯೋಜನೆ ಕಡಿತಗೊಳಿಸುವ ಭೀತಿ ನೆಪವೊಡ್ಡಿ, ಎಸ್ಐಆರ್ ದುರ್ಬಳಕೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಜಿಲ್ಲಾ ಉಸ್ತುವಾರಿ ಸಚಿವರು ತಿಂಗಳ ಮೊದಲ ಮತ್ತು ಮೂರನೇ ಶನಿವಾರ ಪ್ರಜಾಸೇವೆ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ಎಲ್ಲಾ ಸಚಿವರು ಕ್ಷೇತ್ರಗಳಿಗೆ ತೆರಳಿ ಶಾಸಕರ ಜೊತೆ ಜನರ ಸಮಸ್ಯೆ ಆಲಿಸಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ರಾಜ್ಯದ ಅಣೆಕಟ್ಟುಗಳಲ್ಲಿ ನೀರಿನ ಕೊರತೆ ಎದುರಾಗಿದ್ದು ರೈತರು ಮಳೆ ಆಧಾರಿತ ಬೆಳೆ ಬೆಳೆಯದಂತೆ ಮನವಿ ಮಾಡಿದ್ದಾರೆ.
1: ನೀರಿಗೆ ಮತ್ತು ವಿದ್ಯುಚ್ಛಕ್ತಿಗೆ ಎರಡಕ್ಕೂ ಕೂಡ ದೊಡ್ಡ ಅಭಾವ ಬರುವಂತ ಎಲ್ಲ ವಾತಾವರಣಗಳು ಕಾಣ್ತಾ ಇದೆ. ತುಂಗಭದ್ರಾ, ಘಟ್ಟಪ್ರಭಾ, ಮಲ್ಲಪ್ರಭಾ, ಆಲಮಟ್ಟಿ, ನಾರಾಯಣಪುರ, ವಾಣಿವಿಲಾಸ್, ಇಲ್ಲಿ ಜೀರೋ ಇನ್ಫ್ಲೋ ಇದೆ. ಲಾಸ್ಟ್ ಟೈಮ್ 88 ಇತ್ತು ಹೇಮಾವತಿಗೆ, ಇವಾಗ 40 ಬಂದಿದೆ. KRS 100 ಇತ್ತು, 22 ಕಬಿನಿಲಿ 79 ಇತ್ತು, 26 ಇದೆ. ಈ ರೀತಿ 20%ಗೆ ಇನ್ಫ್ಲೋ ಇಳಿದಿದೆ. ರೈತರು ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬಿಕೊಂಡು ನೀವು ಬೆಳೆ ಹಾಕೊಳ್ಳೋಕೆ ಹೋಗ್ಬೇಡಿ. ಮುಂದಿನ ದಿನ ಮಳೆನ ಗಮನದಲ್ಲಿ ಆಧಾರನ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಡ್ಯಾಮ್ಗಳು ಫಿಲ್ ಆಗುವವರೆಗೂ ಕೂಡ ಬೆಳೆಗಳ ಬಗ್ಗೆ ನೀವು ಆಲೋಚನೆ ಮಾಡಕ್ ಹೋಗ್ಬೇಡಿ.
0: ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆಯ ಬಳಿಕ ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕಲ್ಯಾಣ ಮಂಟಪಗಳಲ್ಲಿ ಎಸ್ಐಆರ್ ಫಾರಂ ತುಂಬಲು ಅವಕಾಶವಿಲ್ಲ, ಬಿಎಲ್ಒಗಳೇ ಅರ್ಜಿಯನ್ನು ಹಂಚಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ತೀವ್ರಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ತಕ್ಷಣವೇ ಮುನ್ನೆಚ್ಚರಿಕೆ ಮತ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಅರ್ಹ ತಾಲೂಕುಗಳನ್ನು ವಿಳಂಬವಿಲ್ಲದೆ ಬರಪೀಡಿತ ಪ್ರದೇಶಗಳೆಂದು ಘೋಷಿಸಬೇಕು, ಮೇವು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಗೆ ಅಗತ್ಯ ಅನುದಾನವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತರಿ ಯೋಜನೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಿ ಕೃಷಿ ಕಾರ್ಮಿಕರ ವಲಸೆಯನ್ನು ತಡೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಳೆ ಹಾನಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸಿ ರೈತರಿಗೆ ಮಧ್ಯಂತರ ಪರಿಹಾರ ಹಾಗೂ ಬೆಳೆ ವಿಮೆ ಸೌಲಭ್ಯವನ್ನು ಶೀಘ್ರವಾಗಿ ಒದಗಿಸಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ರಾಜ್ಯದಲ್ಲಿ ಎಲ್ ನೀನೋ ಪ್ರಭಾವದಿಂದ ಮಳೆ ಕೊರತೆಯಾಗಿದ್ದು ಗ್ರಾಮೀಣ ಕುಡಿಯುವ ನೀರಿಗೆ ಸರ್ಕಾರ 117 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮೀಣಾಭಿವೃದ್ದಿ ಸಚಿವ ಈಶ್ವರ್ ಬಿ ಖಂಡ್ರೆ, ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಸುಮಾರು 85 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆ ರೂಪಿಸಲಾಗಿದ್ದು 30 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ನೀರಿನ ಸಮಸ್ಯೆ ಇರುವ ಭಾಗಗಳಲ್ಲಿ ಕುಡಿಯುವ ನೀರು ಪೂರೈಕೆಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಂಕಷ್ಟದ ಸಮಯದಲ್ಲಿ ಜನರು ನೀರನ್ನು ಹಿತಮಿತವಾಗಿ ಬಳಸಿ ಪೋಲು ಮಾಡದಂತೆ ಮನವಿ ಮಾಡಿದ್ದಾರೆ. ಪಂಚಾಯಿತಿಗಳು ನೀರು ಸೋರಿಕೆಯಾಗದಂತೆ ಎಚ್ಚರ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ ಜಾರಿಗೆ ತರಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯದ ಪೊಲೀಸ್ ಠಾಣೆಗಳು, ಜಿಲ್ಲಾ ಪೊಲೀಸ್ ಕಚೇರಿಗಳು, ನಗರ ಪೊಲೀಸ್ ಆಯುಕ್ತಾಲಯಗಳು ಹಾಗೂ ವಿಶೇಷ ಘಟಕಗಳು ಮಾಧ್ಯಮಗಳಿಗೆ ಮಾಹಿತಿ ನೀಡುವ ಸಂದರ್ಭದಲ್ಲಿ ಏಕೀಕೃತ ವಿಧಾನ ಅನುಸರಿಸಲು ನಿರ್ಧರಿಸಲಾಗಿದೆ. ಇದರಿಂದ ತಪ್ಪು ಮಾಹಿತಿ ಹರಡುವುದನ್ನು ತಡೆಯುವ ಜೊತೆಗೆ ತನಿಖೆಯ ಗೌಪ್ಯತೆ ಕಾಪಾಡಲು ಸಹಾಯವಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಪರಾಧ ಪ್ರಕರಣಗಳ ತನಿಖೆ, ಗುಪ್ತಚರ ಮಾಹಿತಿ, ಸೈಬರ್ ಅಪರಾಧಗಳು, ಸಂಘಟಿತ ಅಪರಾಧ ಚಟುವಟಿಕೆಗಳು ಹಾಗೂ ಕಾನೂನು ಪ್ರಕ್ರಿಯೆಗೆ ಸಂಬಂಧಿಸಿದ ಮಾಹಿತಿಯನ್ನು ಅನುಮತಿಯಿಲ್ಲದೆ ಬಹಿರಂಗಪಡಿಸದಂತೆ ಸೂಚನೆ ನೀಡಲಾಗಿದೆ. ಯಾವುದೇ ತನಿಖೆಯ ಗೌಪ್ಯತೆ ಮತ್ತು ನ್ಯಾಯಾಂಗ ಪ್ರಕ್ರಿಯೆಗಳ ಶುದ್ದತೆಯನ್ನು ಕಾಪಾಡುವುದು ಸರ್ಕಾರದ ಸ್ಪಷ್ಟ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣದಲ್ಲಿ ನಡೆದ ದುರಂತಕ್ಕೆ ಕ್ವಾರಿ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಗೆಯುವ ಯಂತ್ರವು ಮೇಲಿನಿಂದ

0: ಬಂಡೆಯನ್ನು ತಳ್ಳಿದ್ದು ಕಾರಣ ಎಂದು ಕೇಂದ್ರ ವಲಯ ಐಜಿಪಿ ಎಸ್ ಗಿರೀಶ್ ಸ್ಪಷ್ಟಪಡಿಸಿದ್ದಾರೆ. ದುರಂತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ಥಳದಲ್ಲಿ ಎರಡು ಕ್ವಾರಿಗಳಿದ್ದು ಮೇಲಿನ ಕ್ವಾರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಯಂತ್ರ ತಳ್ಳಿದ ಬಂಡೆಯು ಕೆಳಗಿನ ಕ್ವಾರಿಯಲ್ಲಿದ್ದ ಕಾರ್ಮಿಕರ ಮೇಲೆ ಬಿದ್ದು ಘಟನೆ ಸಂಭವಿಸಿದೆ ಎಂದು ಹೇಳಿದ್ದಾರೆ. ಒಟ್ಟು 16 ಕಾರ್ಮಿಕರು ಕ್ವಾರಿಯಲ್ಲಿದ್ದು 7 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ತೆರಳಿ ದುರಂತದಲ್ಲಿ ಗಾಯಗೊಂಡ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸುವುದಿಲ್ಲ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಭೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ಒತ್ತುವರಿ ತೆರವು ಕಾರ್ಯಾಚರಣೆ ಕುರಿತು ಸಂಬಂಧಿತ ಅಧಿಕಾರಿಗಳ ಜೊತೆ ನಡೆದ ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಆರ್ಟಿರಿಯಲ್ ಹಾಗೂ ಸಬ್ ಆರ್ಟಿರಿಯಲ್ ರಸ್ತೆಗಳಿಂದ ವಾರ್ಡ್ ರಸ್ತೆಗಳಿಗೆ ಸ್ಥಳಾಂತರಿಸುವ ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ನಗರದಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಪಾದಚಾರಿಗಳಿಗೆ ಸುರಕ್ಷಿತ ಹಾಗೂ ಸುಗಮ ಸಂಚಾರಕ್ಕೆ ಅನುಕೂಲವಾಗುವಂತೆ ಉತ್ತಮ ಗುಣಮಟ್ಟದ ಪಾದಚಾರಿ ಮಾರ್ಗಗಳನ್ನು ನಿರ್ಮಿಸಬೇಕೆಂದು ಸೂಚಿಸಿದ್ದಾರೆ. ರಾಮನಗರದಲ್ಲಿ ನಡೆದ ಎಸ್ಐಆರ್ ಅಭಿಯಾನದ ವೇಳೆ ಚುನಾವಣಾ ಆಯೋಗದ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮತದಾರರ ಪಟ್ಟಿಯಲ್ಲಿ ಬಾಂಗ್ಲಾ ವಲಸಿಗರಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಕಡಿತಗೊಳಿಸುವ ಭೀತಿ ಸೃಷ್ಟಿಸಿ ಎಸ್ಐಆರ್ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಅವರು ದೂರಿದ್ದಾರೆ. ರಾಮನಗರದಲ್ಲಿ ಸಾವಿರಾರು ಜನರನ್ನು ಕಲ್ಯಾಣ ಮಂಟಪದಲ್ಲಿ ಕೂರಿಸಿ ಎಸ್ಐಆರ್ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಗೃಹಜ್ಯೋತಿ ಗ್ಯಾರಂಟಿ ಯೋಜನೆ ಪರಿಶೀಲನೆ ಆರಂಭವಾಗಿದ್ದು, ಮೀಟರ್ ರೀಡರ್ಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜುಲೈ ತಿಂಗಳಲ್ಲಿ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ತಿಳಿಸಿದೆ. ಮೀಟರ್ ರೀಡಿಂಗ್ ಬದಲಾಗಿ ಗ್ರಾಹಕರಿಗೆ ಜುಲೈ ತಿಂಗಳಲ್ಲಿ ಸರಾಸರಿ ಬಿಲ್ ನೀಡಲು ನಿರ್ಧರಿಸಿದೆ. ಈ ಹೊಸ ನಿಯಮವು ಎಚ್ಟಿ ಗ್ರಾಹಕರು, 40 HP ಅದಕ್ಕಿಂತ ಹೆಚ್ಚಿನ ಲೋಡ್ ಹೊಂದಿರುವ ಎಲ್ಟಿ ಗ್ರಾಹಕರು, ಸೋಲಾರ್ ಹೊಂದಿರುವ ಗ್ರಾಹಕರು ಹಾಗೂ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಹೊಂದಿರುವವರಿಗೆ ಅನ್ವಯಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಸೇರಿದಂತೆ 52 ಕ್ರಿಮಿನಲ್ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವ ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ತಡೆ ನೀಡಿದೆ. May 22 ಸಚಿವ ಸಂಪುಟ ಪ್ರಕರಣಗಳನ್ನು ಹಿಂತೆಗೆದುಕೊಂಡಿತ್ತು. ಈ ನಿರ್ಧಾರವನ್ನು ಪ್ರಶ್ನಿಸಿ ಗಿರೀಶ್ ಭಾರದ್ವಾಜ್ ಎಂಬುವರು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ ಮಧ್ಯಂತರ ಆದೇಶ ಹೊರಡಿಸಿದೆ. ಕಾವೇರಿ ನದಿಗೆ ಅಡ್ಡಲಾಗಿ ಕರ್ನಾಟಕ ನಿರ್ಮಿಸಲಿರುವ ಪ್ರಸ್ತಾವಿತ ಮೇಕೆದಾಟು ಅಣೆಕಟ್ಟು ಯೋಜನೆಯನ್ನು ತಮಿಳುನಾಡು ಕಾಂಗ್ರೆಸ್ ಸಮಿತಿ ವಿರೋಧಿಸಿದೆ. ಈ ಯೋಜನೆಯ ವಿರುದ್ದದ ಹೋರಾಟವನ್ನು ಮುಂದುವರಿಸಲು ನಿರ್ಧರಿಸಿದ್ದು, ಇದು ತಮಿಳುನಾಡಿನ ರೈತರ ಹಕ್ಕುಗಳಿಗೆ ಬೆದರಿಕೆ ಮತ್ತು ನ್ಯಾಯಾಂಗ ಆದೇಶಗಳ ಉಲ್ಲಂಘನೆ ಎಂದು ತಿಳಿಸಿದೆ. ತಮಿಳುನಾಡಿನ ಒಪ್ಪಿಗೆ ಇಲ್ಲದೆ ಯೋಜನೆಗೆ ಒಂದೇ ಒಂದು ಇಟ್ಟಿಗೆಯನ್ನು ಇಡಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದೆ. ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಇಂದು ವಿಧಾನಸೌಧದಲ್ಲಿನ ಸಚಿವಾಲಯದ ತಮ್ಮ ನೂತನ ಕಚೇರಿಯನ್ನು ಉದ್ಘಾಟಿಸಿದರು. ಇದೇ ವೇಳೆ ಸಾರ್ವಜನಿಕರ ಅಹವಾಲುಗಳು ಹಾಗೂ ಮನವಿ ಆಲಿಸಿದ ಸಚಿವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ನಗರಾಭಿವೃದ್ದಿ ಇಲಾಖೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರೊಂದಿಗೆ ನಿರಂತರ ಸಮನ್ವಯ ಸಾಧಿಸಿ ಸಮಸ್ಯೆಗಳಿಗೆ ತ್ವರಿತ ಹಾಗೂ ಪರಿಣಾಮಕಾರಿ ಸ್ಪಂದನೆ ನೀಡುವ ಉದ್ದೇಶದಿಂದ ಸಚಿವಾಲಯದ ಕಚೇರಿ ಸದಾ ಎಲ್ಲರಿಗೂ ಮುಕ್ತವಾಗಿರಲಿದೆ ಎಂದು ತಿಳಿಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿ. ಯಾದಗಿರಿ ಜಿಲ್ಲೆಯಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು, ಮೊದಲ 2 ದಿನಗಳಲ್ಲಿ 2.59 ಲಕ್ಷಕ್ಕೂ ಹೆಚ್ಚು ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಯಾದಗಿರಿ ಜಿಲ್ಲಾಡಳಿತ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಳೆ ಆಧಾರಿತ ಬೆಳೆ ಬೆಳೆಯದಂತೆ ರೈತರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆಹಾನಿಯ ವೈಜ್ಞಾನಿಕ ಸಮೀಕ್ಷೆ.

ಸಮೀಕ್ಷೆ ನಡೆಸುವಂತೆ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪತ್ರ. ಸರ್ಕಾರದಿಂದ ಗ್ರಾಮೀಣ ಕುಡಿಯುವ ನೀರಿಗೆ 117 ಕೋಟಿ ರೂಪಾಯಿ ಬಿಡುಗಡೆ. ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಗ್ಯಾರಂಟಿ ಯೋಜನೆ ಕಡಿತಗೊಳಿಸುವ ಭೀತಿ ನೆಪವೊಡ್ಡಿ ಎಸ್ಐಆರ್ ದುರ್ಬಳಕೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿ ಕ್ಷಣವೂ ಪ್ರಾರ್ಥಿಸೋಣ.
1: ಆಕಾಶವಾಣಿ ಧಾರವಾಡ

0: Hello and welcome. Joining us today is Dr. Ramesh Pol, Senior Pediatrician from Bagalkot, to share expert tips on keeping children healthy during the monsoon. Doctor, schools have reopened and the rainy season is here. Why do children tend to fall sick more often during this time?
1: During the school reopening period and the monsoon season, children are more likely to develop cold, cough and fever. Changes in weather, getting wet in the rain and staying in damp clothes for long periods can all contribute to the illness. In addition, when children return to school, they spend time in crowded classrooms. Sharing common spaces and objects and interacting closely with other children make it easier for viral infections to spread. Parents should encourage children to wash their hands frequently. Wet clothes should be changed immediately after coming from the rain. Children should not be sent to the school wearing damp shoes, socks and uniforms.
0: This message is issued in public interest by Alembic Pharmaceuticals Limited.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
4: ನಿಮ್ಮದೇ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಬೇಕೆ? ಹುಟ್ಟುಹಬ್ಬ, ಮದುವೆ, ನಿವೃತ್ತಿ ಮೊದಲಾದ ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವಚಿತ್ರವಿರುವ ಸ್ಟ್ಯಾಂಪ್ ಅನ್ನು ಉಡುಗೊರೆಯಾಗಿ ನೀಡಬಯಸುತ್ತೀರಾ? ಹಾಗಾದರೆ ಸರಳ ಅರ್ಜಿಯೊಂದಿಗೆ ನಿಮ್ಮ ಗುರುತು ಪತ್ರ, ನಿಮ್ಮ ಭಾವಚಿತ್ರ ನೀಡಿ ಕೇವಲ 300 ರೂಪಾಯಿಗಳಲ್ಲಿ ಕ್ಷಣಾರ್ಧದಲ್ಲಿ ನಿಮ್ಮ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ. ಇವರ ಪ್ರಕಟಣೆ.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
8: ಸಮಯಕ್ಕೆ ಸರಿಯಾಗಿ

0: ಈ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
1: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
0: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
1: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
0: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
2: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರಹೆ ಹೋ.
3: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೆ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
2: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಖೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೆ ಲೋಗೋ ಕೋ ಫಸಾತೇ ಹೈ.
3: ಸಚ್?
2: ಸೀಧಾ ಬ್ಯಾಂಕ್ ಯಾ ವಿತ್ತ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೆ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೆ ಬಚೇ.
3: ಸಮಜ್ ಗಯಾ.
4: 35 years of clinical excellence with compassion.
5: From life-saving emergencies to advanced cardiac and multi-specialty expertise,
4: Bengaluru has placed its trust in one name.
5: Choose the care Bengaluru believes in.
4: Call 968-668-60310. Fortis Hospital, Cunningham Road. With you for life.
6: ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಇಂದು ಮೊದಲಿಗೆ
7: ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಧಾರವಾಡದ ಹೊಸ ಯಲ್ಲಾಪುರದ ಪ್ರಗತಿಪರ ರೈತರಾದ ಶಿವಾನಂದ ಪಕ್ಕೀರಪ್ಪ ಗಾಮನಗಟ್ಟಿ ಅವರೊಂದಿಗೆ ಕೃಷಿ ಬದುಕಿನ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ.
8: ನಮಸ್ಕಾರ ರೈತ ಬಾಂಧವರೇ, ಇವತ್ತು ಧಾರವಾಡದ ಶಿವಾನಂದ ಪಕ್ಕೀರಪ್ಪ ಗಾಮನಗಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಇವರ ಕೃಷಿಯ ಬದುಕನ್ನು ನಾವು ತಿಳಿದುಕೊಳ್ಳೋಣಂತ. ರೈತ ಬಾಂಧವರೇ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯ ಮೇಲೂ ಎಂಬ ನಾಣ್ಣುಡಿಯಂತೆ ನಮ್ಮ ದೇಶದ ಬೆನ್ನೆಲುಬಾಗಿ ಕೃಷಿ ಇದೆ. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯ ಬಹುಪಾಲು ಕೃಷಿಯನ್ನು ಅವಲಂಬಿಸಿದೆ. ಈ ಆಧುನಿಕ ಯುಗದಲ್ಲಿಯೂ ಕೂಡ ಕೃಷಿಯ ಪ್ರಾಮುಖ್ಯತೆ ಕಿಂಚಿತ್ತೂ ಕೂಡ ಕುಂದಿಲ್ಲ. ಹವಾಮಾನ ಬದಲಾವಣೆ, ಅತಿವೃಷ್ಟಿ, ಅನಾವೃಷ್ಟಿ, ಇನ್ನು ಮುಂತಾದ ನೈಸರ್ಗಿಕ ವಿಕೋಪಗಳು ನಡೆಯುವು, ಹೊನ್ನ ಬಿತ್ತುವೆವು ಹೊಲಕ್ಕೆಲ್ಲ ಅನ್ನುವ ನಮ್ಮ ರೈತರು ನಮ್ಮೊಂದಿಗೆ ಇದ್ದಾರೆ. ಈ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯ ದೇಶದ ಬೆನ್ನೆಲುಬಾಗಿರುವ ಕೃಷಿಯ ಬದುಕನ್ನು ನಮ್ಮ ರೈತರು ಸಾಕಷ್ಟು ಹೊಲದಲ್ಲಿ ತಮ್ಮ ಶ್ರಮವನ್ನು ವಹಿಸಿ ಇವತ್ತು ಹಗಲಿರುಳು ದುಡಿತಾ ಇದ್ದಾರೆ. ಇದರಿಂದನೇ ನಮ್ಮ ದೇಶದ ಒಂದು ಉನ್ನತಿ ಮತ್ತು ಪ್ರಗತಿಯನ್ನು ನಾವೆಲ್ಲರೂ ಇವತ್ತು ಆಹಾರವನ್ನು ಸೇವಿಸ್ತಾ ಇದ್ದೀವಿ ಅಂದರೆ ಅದು ನಮ್ಮ ರೈತರ ಒಂದು ಶ್ರಮ ಅಂತಂದೇ ಹೇಳಬೇಕು. ಈ ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ಜೊತೆಗೆ ಒಬ್ಬ ರೈತರಾದಂಥ ಶಿವಾನಂದ ಪಕ್ಕೀರಪ್ಪ ಗಾಮನಗಟ್ಟಿ ಅವರನ್ನು ಮಾತನಾಡಿಸ್ತಾ ಇದ್ದೀವಿ. ಶಿವಾನಂದ ಪಕ್ಕೀರಪ್ಪ ಗಾಮನಗಟ್ಟಿ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
9: ನಮಸ್ಕಾರ ಸರ್.
8: ಶಿವಾನಂದ ಪಕ್ಕೀರಪ್ಪ ಅವರೇ, ತಮ್ಮ ಪರಿಚಯವನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡ್ರಲ್ಲ.
9: ನನ್ನ ಹೆಸರು ಶಿವಾನಂದ ಪಕ್ಕೀರಪ್ಪ ಗಾಮನಗಟ್ಟಿ. ನಾನು ಹೊಸಲ್ಲಪುರ ಲಕ್ಕಮಂಡಿ ಸಾಲಿನ ಒಬ್ಬ ರೈತರು. ನಮ್ಮದು ಸ್ವಂತದ್ದು 30 ಎಕರೆ ಇದೆ. ಅದರಲ್ಲಿ ಒಂದಿಷ್ಟು ಲವಣೆ ಹಾಕಿದ್ದೀವಿ, ಒಂದಿಷ್ಟು ನಾನೇ ಮಾಡ್ತಾ ಇದ್ದೀನಿ 15 ಎಕರೆ ಮಟ್ಟನು. ಆಮೇಲೆ ನಾನು ಎಲ್ಲ ಉಡುಮೆನೂ ಮಾಡ್ಕೊಂತ ಬಂದಿದ್ದು. ನಾನು ಕಾಲೇಜಲ್ಲಿ ಡಿಗ್ರಿನೂ ಮಾಡಿದ್ದೀನಿ. ಡಿಗ್ರಿ ಮಾಡಿದ ಮೇಲೆ ನನಗೆ ಮನೆಯಲ್ಲಿ ತಂದೆ ತಾಯಿ ಸಂಪ್ರದಾಯದಿಂದನೂ ಮೊದಲಿನಿಂದನೂ ಕಮತದಲ್ಲಿ ಬಂದವರು. ಅವರು ನಿರಕ್ಷರ ಮನುಷ್ಯರು. ಹೀಗಾಗಿ ನಾನು ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆನ ಮೇಲೆ ಅಂತ ತಿಳಿದು ಕಮತಕ್ಕೆ ನಿಂತಿದ್ದೀನಿ. ಆ ಕಮತದಿಂದ ನನಗೆ ಚೆನ್ನಾಗಿ ಉತ್ಪನ್ನವೂ ಆಗಿದೆ, ಅದರಿಂದ ಬೆಳವಣಿಗೆ ಆಗಿದ್ದೀನಿ.
8: ಶಿವಾನಂದ ಅವರೇ, ತಾವು ಈ ಕೃಷಿಯ ಒಂದು ಉದ್ಯೋಗವನ್ನು ತಾವು ಆರಿಸಿಕೊಂಡಿದ್ದೀರಿ. ತಮ್ಮ ಪೂರ್ವಜರು, ತಮ್ಮ ತಂದೆ ತಾಯಿಗಳು ಕೃಷಿಯನ್ನೇ ಅವಲಂಬಿಸಿ ಬದುಕನ್ನು ಕಟ್ಕೊಂಡವರು. ತಾವು 1988 BSc ಕೃಷಿಯ ಪದವಿಯನ್ನು ಪಡೆದವರು. ಯಾಕೆ ತಮಗೆ ಈ ಕೃಷಿಯನ್ನೇ ಮಾಡಬೇಕಂತ ಅನ್ನಿಸ್ತು?
9: ಕೃಷಿಯನ್ನೇ ಮಾಡಬೇಕು, ನಮ್ಮ ತಂದೆ ತಾಯಿಯವರು ಅದರಲ್ಲೇ ಅವಲಂಬಿತರಾಗಿದ್ದರಿಂದ ಈಗ ನಾನು ಯಾವುದಾದ್ರೂ ಕೆಲಸಕ್ಕೆ ಹೋದರೆ ಅವ್ರ ಮನಸ್ಸಿಗೂ ಪೆಟ್ಟತ್ತದೆ, ಅದಕ್ಕೆ ಬೇಡ ಹೊಲವನ್ನು ಮಾಡೋದು ಅಂತ ತಿಳ್ಕೊಂಡು ನಾನು ಅದರಲ್ಲೇ ಆಸಕ್ತಿ ತಗೊಂಡು ಅದರಲ್ಲೇ ಯಶಸ್ಸು ಕಂಡಿದ್ದೀನಿ.
8: ಒಟ್ಟು ನಿಮ್ಮದು 30 ಎಕರೆ ಜಮೀನಿದೆ ಅಂದರೆ?
9: 30 ಎಕರೆ ಜಮೀನಿದೆ, ಅದು ಪಾಲಾಗಿ ನಮಗೆ 15 ಎಕರೆ ಬಂದಿದೆ.
8: ತಮ್ಮ ಹೆಸರಲ್ಲಿಗ 15 ಎಕರೆ ಇದೆ. ತಮ್ಮ 15 ಎಕರೆಯಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ದೀರಿ ತಾವು?
9: ನಾವು ಸೋಯಾಬೀನು, ಶೇಂಗಾ, ಗೋಂಜಾಳ ಮುಂಗಾರಿನಲ್ಲಿ ಬೆಳೀತಿದ್ದೀರಿ, ಕಾಯಿಪಲ್ಯ ಬೆಳಿತೀವಿ. ಹಿಂಗಾರಿಯಾಗಿ ಕಡ್ಲಿ, ಗೋಧಿ, ಬಿಳಿಜೋಳ, ಕುಶಿಬೆ ಮತ್ತು ಕಾಯಿಪಲ್ಯ ಇವೆಲ್ಲವೂ ಹಿಂಗಾರಿಯಲ್ಲಿ ಬೆಳಿತೀವಿ.
8: ತಮ್ಮ ಕಡೆ ಈಗ ಮುಂಗಾರು ಮಳೆ ಆಗಿದೆ, ತಮಗೆ ತೃಪ್ತಿ ಇದೆಯೋ ಹೇಗೆ?
9: ಆ್ಯಕ್ಚುಲಿ ನಮ್ಮ ಧಾರವಾಡ ತೃಪ್ತಿಕರವಾದ ಮಳೆ ಆಗಿದೆ. ಈ ಸದ್ಯ ಆದರೂ ಯಾವುದೋ ಇದನ್ನು ತಗೊಂಡ್ರು ಎಲ್ಲ ಕ್ರಾಪ್ಸು ಚೆನ್ನಾಗಿವೆ.
8: 1 ಎಕರೆಗೆ ಶೇಂಗಾ ಬಿತ್ತಬೇಕಾದ್ರೆ ಎಷ್ಟು ಬೀಜಗಳು ಬೇಕಾಗುತ್ತಂತೀರಿ?
9: ಒಂದು ಎಕರೆ ಶೇಂಗಾ ಬಿತ್ತನೆ ಮಾಡಬೇಕಂದ್ರೆ ನಾವು

0: ಮೊದಲು ಭೂಮಿಯನ್ನು ಹದ ಮಾಡ್ಕೊಳ್ಬೇಕಾಗ್ತದೆ. ಮುಂಚಿತವಾಗಿ ಮೇದಲ್ಲಿ ಬೇಸಿಗೆಯಲ್ಲಿ ರೆಂಟೆ ಹೊಡೆದು ಆಮೇಲೆ ರೋಟ್ರ್ ಹೊಡೆದು ಅದನ್ನು ಮಾಡಿಕೊಂಡು ಆಮೇಲೆ ಮಳೆ ಆದಮೇಲೆ ಅದು ತೇವಾಶೆ ಆದಮೇಲೆ ನಾವು GPBD4 ಅಂತ ಒಂದು ತಳಿಯನ್ನು ಆಯ್ಕೆ ಮಾಡ್ಕೋತೀವಿ. ಆ ತಳಿ 1 ಎಕರೆಗೆ 40 kg ಬೀಜ ಬೇಕು. ಆ ಬೀಜ ತೊಗೊಂಡು ಅದಕ್ಕೆ ಮತ್ತೆ ಸೀಡ್ ಟ್ರೀಟ್ಮೆಂಟ್ ಅಂತೇಳಿ ಟ್ರೈಕೋಡರ್ಮಾವನ್ನು ನಾವು ಅದಕ್ಕೆ ಲೇಪನ ಮಾಡಿ ಬೀಜ ಪ್ಲಸ್ ಗೊಬ್ಬರ ಎರಡೂ ಕೂಡಿ ಬಿತ್ತಬೇಕಾಗತ್ತೆ.
1: ಅಂದರೆ ಈಗ ಹದ ಮಾಡ್ಕೊಂಡಂಥ ಭೂಮಿಗೆ ಬಿತ್ತುವುದಕ್ಕಿಂತ ಪೂರ್ವದಲ್ಲಿ ಯಾವ್ಯಾವ ಗೊಬ್ಬರಗಳನ್ನು ಬಳಸ್ತಿರ್ತಾವೆ?
0: ಕೊಟ್ಟಿಗೆ ಗೊಬ್ಬರ ಮಾತ್ರ ಬಳಸ್ತೇವೆ ಪೂರ್ವದಲ್ಲಿ. ಬಿತ್ತುವ ಟೈಮ್ನಲ್ಲಿ ಈ ರಾಸಾಯನಿಕ ಗೊಬ್ಬರವನ್ನು ಬಳಸುತ್ತೇವೆ.
1: ಅಂದರೆ
0: ರಾಸಾಯನಿಕ ಗೊಬ್ಬರದಲ್ಲಿ DAP 19:19 ಆಮೇಲೆ ಎರಡನೇ ಮೈಗೆ ಪೊಟ್ಯಾಶ್ ಇನ್ನು ಕೊಡ್ತೇವೆ ಸರ್.
1: ಕೃಷಿ ಅಧಿಕಾರಿಗಳು ಒಂದು ಸಲಹೆ ಮೇರೆಗೆ ಈ ಗೊಬ್ಬರಗಳನ್ನು ಸಿಂಪಡಣೆ ಮಾಡ್ತಾ ಇದ್ದಾರೋ ಹೇಗೆ?
0: ಗೊಬ್ಬರವನ್ನು ಯಾರ ಶಿಫಾರಸು ಅಥವಾ ಸಲಹೆ ಮೇರೆಗೆ ನಾವು ಯೂಸ್ ಮಾಡೋಲ್ಲರಿ. ನಾವೇ ನಮ್ಮ ವಿಚಾರ ಮಾಡಿಕೊಂಡು ಯಾವ ಇದಕ್ಕೆ ಯಾವ್ದು ಬೇಕಂತ ಈಗೇನೆಲ್ಲ ಇದರಲ್ಲಿ ಬುಕ್ಸ್ನಲ್ಲಿ ಅತ್ತೆ ಎಲ್ಲ ಇದರ ಲಿಟ್ರೇಚರ್ನಲ್ಲಿ ಬಂದೇ ಬರುತ್ತೆ.
1: ತಾವೊಬ್ಬ ಕೃಷಿ ಪದವೀಧರರಾಗಿ ಅದರ ಬಗ್ಗೆ ತಮಗೆ ಅನುಭವ ಇದೆ.
0: ಅನುಭವ ಇದ್ದೆ ಅದೇ ರೀತಿ ಮಾಡ್ಕೊತೀವಿ.
1: ಈ ಶೇಂಗಾವನ್ನು ತಾವು ಬೆಳೀತಾ ಇದ್ದೀರಲ್ಲ, 1 ಎಕರೆಗೆ ತಾವು ಹೇಳ್ತಾ ಇದ್ದೀರಿ 40 kg ಬೀಜ ಬೇಕಾಗ್ತದೆ. ಬೆಳೆ ಬಂದಂಥ ಸಂದರ್ಭದಲ್ಲಿ ಇವುಗಳ ಒಂದು ರೋಗಬಾಧೆಯನ್ನು ಕಾಡದ ಹಾಗೆ ಅಥವಾ ಅವಕ್ಕೆ ರೋಗಬಾಧೆ ತಗಲದ ಹಾಗೆ ತಾವು ನೋಡ್ಕೊಳ್ಬೇಕಾದ್ರೆ ಯಾವ ರೀತಿ ಅದನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ?
0: ಬಿತ್ತುವ ಪೂರ್ವದಲ್ಲಿ ನಾವು ಟ್ರೈಕೋಡರ್ಮಾ ಎಂಬ ಶಿಲೀಂದ್ರನಾಶಕವನ್ನು ಲೇಪನ ಮಾಡಿ ಬೀಜವನ್ನು ಬಿತ್ತಿರ್ತೇವೆ. ಅದರಿಂದ ಕೊಳೆ ರೋಗ ಬರೋದಿಲ್ಲ. ಆಮೇಲೆ ಮುಂದೆ ಅದಕ್ಕೆ ಚುಕ್ಕೆ ರೋಗ ಅಂತ ಬರ್ತದೆ. ಅದಕ್ಕೆ ಬಯೋಸ್ಟಿನ್ನು 30 ml ಹಾಕಿ ಸ್ಪ್ರೇ ಮಾಡ್ತೀವಿ ರೀ. 1 ಎಕರೆಗೆ 200-250 liters ಸ್ಪ್ರೇ ಮಾಡಬೇಕಾಗತ್ತೆ. ಅದಾದಮೇಲೆ ಏನು ಇದನ್ನು ಎಡೆ ಕುಂಟೆ ಹೊಡೆದು ಕಳೆ ನಿರ್ವಹಣೆ ಮಾಡ್ತೀವಿ ರೀ.
1: ಈ ಅಂತರ್ ಬೇಸಾಯ ಮತ್ತು ಈ ಕಳೆ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ತಾ ಇದ್ರಿ ತಾವು?
0: ಅಂತರ್ ಬೇಸಾಯ ಎಡೆ ಕುಂಟೆ ಹೊಡಿತೀವಿ ರೀ. ಎಡೆ ಕುಂಟೆ ಹೊಡೆದು ಕಳೆ ತೆಗಿತೀವಿ. ಅದು ಕಳೆ ಜಾಸ್ತಿ ಇದೆ. ಈಗ ಕಳೆನಾಶಕ ಅಂತ ಬಂದಿದೆ, ಲ್ಯೂಜಿಫೆಕ್ಸ್ ಅಂತೇಳಿ. ಆ ಕಳೆನಾಶಕವನ್ನು 1 18 liter ನೀರಿಗೆ 50 ml ಬೆರೆಸಿ ಸಿಂಪರಣೆ ಮಾಡಿದರೆ ಶೇಂಗಾ ಬಿಟ್ಟು ಉಳ್ಕಿವೆಲ್ಲ ಕಸ ಎಲ್ಲ ನಾಶ ಆಗುತ್ತೆ.
1: ಈಗ ಈ ಕಳೆಯಲ್ಲಿ ಈಗ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥದ್ದು ಈ ಮುಳ್ಸಜ್ಜೆ ಅಂತ ಕಳೆಯನ್ನು ನಾವು ನೋಡ್ತಾ ಇದ್ದೀವಿ. ಇದರ ಒಂದು ನಿರ್ವಹಣೆಯನ್ನು ತಾವು ಯಾವ ರೀತಿ ಮಾಡ್ಕೋತಾ ಇದ್ದೀವಿ?
0: ಈ ಮುಳ್ಳಸಜ್ಜೆ ಅನ್ನೋದು ಈಗ 3-4 ವರ್ಷದಿಂದ ಹೆಚ್ಚಾಗಿದೆ. ಇದು ಮೊದಲು ಅದು ಅಷ್ಟೊಂದು ಇದಿರಕ್ಕಿಲ್ಲ. ಈ ಮುಳ್ಳಸಜ್ಜೆ ಅನ್ನೋದು ಒಂದು ಭಾಳ ಹೆಡ್ಡೆಕೊಂದು ಇದು ಪೀಕಿಗೆ ಅದು ಉಟ್ಟಾಕ್ಬಿಟ್ರೆ ಅಂದ್ರೆ ದೊಡ್ಡದಾಗ್ಬಿಟ್ರೆ ಅದು ಬೀಜ ಹಾಕ್ಬಿಡ್ಬಾರ್ದು. ಬೀಜ ಹಾಕಿಂತ ಮೊದಲೇ ನಾವು ಅದನ್ನ ಕಿತ್ತು ಬಿಸಾಕ್ಬೇಕು. ಎಡಿ ಕುಂಟಿ ಹೋಗಿರ್ತದೆ, ಉಳಿದದ್ದನ್ನು ನಾವು ಮ್ಯಾನ್ ಪವರ್ದಿಂದ ಕಿತ್ತು ಹಾಕಿ ಬೀಜ ಹಾಕಿಂತ
1: ಮೊದಲಿಗೆ ಸಾಮಾನ್ಯವಾಗಿ 1-3-10 feet ಹುಲ್ಲಿನ ರೂಪದಲ್ಲಿ ಬೆಳೀತದೆ. ಇದು
0: 5-6 feet ಎತ್ತರ ಬೆಳೆಯುತ್ತೆ.
1: 3-10 feet ಬೆಳೀತದೆ. ಅಂದ್ರೆ ತಾವು ಹೇಳ್ತಾ ಇದ್ರಿ ಇದು ಬೀಜ ಕಟ್ಟೋದಕ್ಕಿಂತ ಮುಂಚೆನೆ ಇದರ
0: ನಾಶ ಮಾಡ್ಬೋದು.
1: ನಾವು ಮರೆತು ಒಂದ್ ವೇಳೆ ಹಾಗೆ ಬಿಟ್ರೆ ಏನಾಗುತ್ತೆ? ಇದು
0: ಹಾಗೆ ಬಿಟ್ರೆ ಮತ್ತೆ ಬೀಜ ಆಗುತ್ತೆ ರೀ. ಮತ್ತು ಮುಂದಿನ ವರ್ಷ ನಾವು ಬಿತ್ತುವ ಪೂರ್ವದಲ್ಲಿ ಕಳೆ ಅಂದ್ರೆ ಹಸಿ ಆದ್ಮೇಲೆ ಅವಾಗ ಒಂದ್ ಸಲ ಕುಂಟೆ ಹೊಡೆದು ಮತ್ತೊಮ್ಮೆ ಭೂಮಿ ಹರಿಗಿ ಅದು ಸಣ್ಣ ಇರುತ್ತಲ್ಲ ಅದನ್ನ ನಾಶ ಮಾಡಿ ಬಿತ್ತನೆ ಮಾಡಬೇಕು.
1: ಮುಳ್ಳಸಜ್ಜೆ ಏನು ಗಿಡ ಇದೆಲ್ಲ, ಇದನ್ನ ನಾವು ದನಕರುಗಳಿಗೆ ಏನಾದರೂ ಉಪಯೋಗಿಸ್ಬೋದಾ?
0: ಎಳೆದಿದ್ದಾಗ ದನಕರುಗಳು ತಿಂತಾವೆ, ಹಾಕ್ಬೋದು. ಏನು ಇದು ಇಲ್ಲ ಅದಕ್ಕೆ. ಅದು ಒಂದು ಹುಲ್ಲಿನ ಜಾತಿನೇ, ಅದು ಅದನ್ನು ಉಪಯೋಗ ಮಾಡ್ಬೋದು. ಮತ್ತು ಬಣ್ಣವಿಗೆ ಹೊಸನೆ ಮಾಡೋಕ್ಕೂ ಉಪಯೋಗ ಮಾಡ್ಬೋದು ಎತ್ತರ ಆದಮೇಲೆ.
1: ಈ ಸಮಗ್ರ ಕಳೆ ನಿರ್ವಹಣೆ ಮಾಡಲಿಕ್ಕೆ ಯಾವ್ಯಾವ ಕ್ರಮಗಳನ್ನು ತಾವು ಕೈಗೊಳ್ತೀರಿ?
0: ಸಮಗ್ರ ಕಳೆ ನಿರ್ವಹಣೆಗೆ ಮೊದಲೆಲ್ಲ ಎಡಿನ ಮೇನ್ ಮೇಡಿಕೊಂಟಿ ಹೊಡೆಯೋದು, ಆಮೇಲೆ ಕಳೆ ತೆಗೆಸೋದು. ಈಗೀಗೆಲ್ಲ ಬೆಳೆಗಳಲ್ಲಿ ಕಳೆ ನಾಶಕ ಸಿಂಪರಣೆಗಳು ಬಂದ್ಬಿಟ್ಟಿವೆ, ಅದೇ ಮೇನ್ ಆಗಿಬಿಟ್ಟಿದೆ ಈಗ. ಆಮೇಲೆ ದುಡಿಯೆಲ್ಲ ಆಳು ಸಿಗೋಲ್ಲ, ಮ್ಯಾನ್ ಪವರ್ ಕಡಿಮೆ ಇದೆ. ಈಗೆಲ್ಲ ಏನಿದ್ರು ಯಂತ್ರೋಪಕರಣ ತೆಗಿಬೇಕಾಯ್ತು.
1: ಈಗ ಸಾಮಾನ್ಯವಾಗಿ ತಾವು ಹೇಳ್ತಾ ಇದ್ರಿ 5 ಎಕರೆ ಶೇಂಗಾನ ಬೆಳೆದಿದ್ದೀನಿ ತಾವು ಅಂತ, ಎಷ್ಟು ಕ್ವಿಂಟಲ್ ಶೇಂಗಾ ಮಾಡ್ತೀರಿ ಇದರಲ್ಲಿ?
0: 1 ಎಕರೆಗೆ ಚೆನ್ನಾಗಿ ಅಂತಂದ್ರೆ 30 ಚೀಲ ಅಂದ್ರೆ 15 ಕ್ವಿಂಟಲ್ ವರೆಗೂ ನಾವು ಇಳಿರು ತೆಗಿತೀವಿ. 15 ಕ್ವಿಂಟಲ್
1: ಬರುತ್ತೆ.
0: 15 ಕ್ವಿಂಟಲ್ ಬಂದೇ ಬರುತ್ತೆ ನಮ್ಮಲ್ಲಿ ದಾಳದಲ್ಲಿ. ಆಮೇಲೆ ಅದು ರೇಟ್ ಇದ್ದಂಗೆ ಅದು ಒಣ ಆದ್ಮಾಲ ಇದ್ರೆ 9,000-10,000 ಮಟನ್ ಮಾಡ್ತದೆ. ನಾವು ಹಸಿ ಇದ್ದ ಒಣಗಿಸಲಾರ್ದ ತೊಗೊಂಡು ಹೋದ್ರೆ 5,000-6,000-3,000 ಸ್ಟಾರ್ಟ್.
1: ಸೋಯಾಬೀನ್ ಬಿತ್ತಾ ಇದ್ದೀನಿ ಅಂದ್ರೆ ಯಾವ ತಳಿಯ ಸೋಯಾಬೀನ್ ಅನ್ನ ಹಾಕಿದಿರಿ?
0: ನಾವು ಸೋಯಾಬೀನ್ ಈಗ KT ಅಂತ ಒಂದಿದೆ, ಮೊದಲ JS335 ಅಂತ ಮೊದಲಿಂದ ಸ್ಟ್ಯಾಂಡರ್ಡ್ ಅದು ಆಗ ಬಂದಿತ್ತು. ಅದು ಈಗ ಬರ್ಬರ್ತಾ ಯಾಕೋ ಆ ತಳಿ ಇಳುವರಿ ಕಮ್ಮಿ ಬರ್ತಾ ಇದೆ. ಅದರ ಸಂಬಂಧ ಈಗ ಸ್ಪೆಷಲಿಸ್ಟ್ಗಳು KT ಅಂತ ಒಂದು ತಳಿ ತೆಗೆದಿದ್ದಾರೆ. ಆ KT ನಮಗೆ 12-13 ಕ್ವಿಂಟಲ್ ಒಳಗೂ ಇಳುವರಿ ಕೊಡ್ತಾ ಇದೆ. ಆ ತಳಿನ ಉಪಯೋಗ ಮಾಡೋದು.
1: ಮತ್ತೆ ಮುಂಗಾರು ಬೆಳೆಯಾಗಿ ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ರಿ?
0: ಮುಂಗಾರು ಬೆಳೆಯಾಗಿ ನಾವು ಮತ್ತೆ ಸೋಯಾಬೀನ್ ಬಿಟ್ಟರೆ ಮಣಿಪುರ್ ತಿಳಿ ಅಂತೇಳಿ ಒಂದು 1/2 ಎಕರೆ

0: ಒಂದು ಎಕರೆ ಹೆಸರು, ಉದ್ದು, ಆಮೇಲೆ ಅಲಸಂದೆ ಆಗ್ತದೆ.
1: ಇವುಗಳನ್ನ ಮನೆಗೆ ಆಗಷ್ಟು ಆಗುತ್ತೆ ಅಥವಾ ಮಾರ್ಲಿಕ್ಕೂ ಉಪಯೋಗಿಸ್ತಾರೆ?
0: ಸಾಕಷ್ಟು ಆಗ್ತದೆ, ಮನೆಗೆ ಉಪಯೋಗ ಮಾಡಿ ಮತ್ತೆ ಮಾರಾಕನೂ ಆಗುತ್ತೆ.
1: ಎಷ್ಟು ಕ್ವಿಂಟಲ್ ಬೆಳಿತೀರಿ ಅಂದ್ರೆ ಹೆಸರು?
0: 2 ಕ್ವಿಂಟಲ್ವರೆಗೂ ಹೆಸರು, 1 ಕ್ವಿಂಟಲ್ವರೆಗೂ ಅಲಸಂದೆ ಬರುತ್ತೆ, 2 ಕ್ವಿಂಟಲ್ ಉದ್ದು ಬರುತ್ತೆ. ನಮಗೆ ಬೇಕಾಗಿರೋದು 50-50 ಕೆಜಿ, ಉಳ್ಕಿದ್ದು ನಾವು ಪೇಟೆಯಲ್ಲಿ ಮಾರ್ತೀವಿ.
1: ಮಾರ್ತೀರಿ? ಸಾವಯವ ಗೊಬ್ಬರ ಬಳಸ್ತಾ ಇಲ್ಲ?
0: ಬಳಸ್ತೇವೆ.
1: ಸಾವಯವ ಗೊಬ್ಬರ ಯಾವ್ಯಾವ ಮಾಡ್ತಾ ಇದ್ರಿ?
0: ಸಾವಯವ ಗೊಬ್ಬರ ಈಗ ಒಂದು ಸ್ಪಿಕ್ದೊಂದು DAP ಬಂದಿದೆ ಸಾವಯವ, ಅದನ್ನ ಉಪಯೋಗ ಮಾಡ್ತೀವಿ. ಕೊಟ್ಟಿಗೆ ಗೊಬ್ಬರ ಉಪಯೋಗ ಮಾಡ್ತೀವಿ. ಆಮೇಲೆ ನಾನೇ ತಯಾರು ಮಾಡಿದಂಥ ಎರೆಹುಳು ಗೊಬ್ಬರ ಮಾಡ್ತೇನೆ. ಆ ಎರೆಹುಳು ಗೊಬ್ಬರ ತಯಾರು ಮಾಡುವ ಪೂರ್ವದಲ್ಲಿ ಒಂದು ಪಿಟ್ ಕಟ್ಟಿ ಕಸ ಕಡ್ಡಿ ಅದರಲ್ಲಿ ಹಾಕಿ ಅವು ನಮಗೆ ಎರೆಹುಳ ಮಾರಲಿಕ್ಕೆ ಸಿಗ್ತವೆ. ಅವನ್ನು ತಂದದಲ್ಲಿ ಬಿಟ್ಟು ಸಗಣಿ ನೀರು ಅದು ಕಲಸಿ ಹಾಕಿದ್ಮೇಲೆ ಅದು ಸಾಕಷ್ಟು ಭರಪೂರ.
1: ಎರೆಹುಳುಗಳನ್ನು ಎಲ್ಲಿಂದ ತೊಗೊಂಬರ್ತೀರಿ?
0: ಎರೆಹುಳನ್ನ ಕಾಲೇಜ್ನಲ್ಲಿ, ಅಗ್ರಿಕಲ್ಚರ್ ಕಾಲೇಜ್ನಲ್ಲಿ ಕೊಡ್ತೀವಿ. 1 ಕೆಜಿಗೆ 700 ರೂಪಾಯಿದಂದೆ ಕೊಡ್ತಾರೆ ಅವರು. ಅವನ್ನೇ ತಂದು ಆ ಪಿಟ್ನಲ್ಲಿ ಬಿಡ್ತೇವೆ. ಅದು ಪಿಟ್ನಲ್ಲಿ ಬಿಟ್ಟು ಅದಕ್ಕೆ ಸಗಣಿ ನೀರು ಸ್ವಲ್ಪ ನೀರು ಕೊಟ್ಟಮೇಲೆ 15-20 ದಿವಸದಲ್ಲಿ ಅದೆಲ್ಲ ಮೇದು ನಮಗೆ ಮಾದರಿ ಇರ್ತಲ್ಲ ಆ ಥರ ಗೊಬ್ಬರ ಆಗುತ್ತೆ.
1: ಈ ಕುಸುಬೆ, ಗೋಧಿ, ಕಡ್ಲಿ ಇವನ್ನ ಮಡಿಕೆ ಯಾವಾಗ ಇದು ಮಾಡ್ತಿರ್ತಾವೆ?
0: ಹಿಂಗಾರಿಗೆ, ಇದು ಹಿಂಗಾರಿಗೆ ಬಿತ್ತನೆ ಮಾಡ್ತಾರೆ. ಇದು ಮುಂಗಾರಿ ತಕ್ಕೊಂಡ್ಮೇಲೆ ಹೊಲ ಮತ್ತೆ ಗುರ ಹೊಡೆದು ಸರ್ ಮಾಡಿ ಅದಕ್ಕೆ ಮತ್ತೊಂದು ಸ್ವಲ್ಪ ಬೀಜೋಪಚಾರ ಮಾಡಿ ಬೀಜಕ್ಕೆ ಟ್ರೈಕೋಡರ್ಮ ಆಮೇಲೆ ಬಿತ್ತನೆ ಮಾಡ್ತೇವೆ.
1: ಈಗ ಮುಂಗಾರಿ ಬೆಳೆ ಇವುಗಳನ್ನು ತಾವು ಬೆಳೀತಾ ಇದ್ರಿ, ಶೇಂಗಾ, ಅಲಸಂದಿ ಆಗಿರ್ಬೋದು, ಈ ಸೋಯಾಬೀನ್ ಆಗಿರ್ಬೋದು, ಮತ್ತು ಹೆಸರು, ಇವುಗಳನ್ನೆಲ್ಲ ಇವುಗಳ ಕಟಾವು ಆದ ನಂತರ ಭೂಮಿಯನ್ನು ಯಾವ ರೀತಿ ಹದ ಮಾಡ್ಕೊಂಡು ಮತ್ತು ಹಿಂಗಾರಿಗೆ ಯಾವ ರೀತಿ ತಯಾರು ಮಾಡ್ಕೋತೀರಿ?
0: ಭೂಮಿಯನ್ನು ಹಿಂಗಾರಿಗೆ ಇವನ್ನೆಲ್ಲ ಕಟಾವು ಮಾಡಿ ಇವನ್ನೆಲ್ಲ ತಕೊಂಡ್ಮೇಲೆ ಅವು ಸೋಯಾಬೀನ್ ಆಗಿ ಹಾಕ್ಸೋದಾದ್ರೆ ಯಾವಾಗ ಹಾಕ್ಸ್ತೇವೆ, ಇಲ್ಲಾಂದ್ರೆ ಬಣಿ ಮೆಟ್ಟಿ ಮುಂದೆ ಬೇಸಿಗೆ ಹಾಕ್ಸ್ತೇವೆ, ಅದೇನಾಗೋದಿಲ್ಲ. ಆಮ್ಯಾಕೆ ಇದು ಶೇಂಗಾ ಚಟ್ಟ ಅಂತ ಬರ್ತದೆ ಸೊಪ್ಪೆ, ಅದನ್ನು ನೋಡ್ತೇವೆ. ಅದು ದನ ಕರುಗಳಿಗೆ ಹೊಟ್ಟ ಅಂತ ಯೂಸ್ ಆಗುತ್ತೆ. ಆಮ್ಯಾಕೆ ಹೆಸರಿಂದು ಬಂದದ್ದು ಅದು ಯೂಸ್ ಆಗುತ್ತೆ. ಆಮೇಲೆ ಅದನ್ನೆಲ್ಲ ತಗೊಂಡ್ಮೇಲೆ ಹೊಲಕ್ಕೆ ಪೊಳ್ ಮಾಡಲಿಕ್ಕೆ ಗುರ ಅಂತ ಹೊಡಿತೀವಿ, ಕಲ್ಟಿವೇಟ್ರ್. ಕಲ್ಟಿವೇಟ್ರ್ ಹೊಡೆದು 1-2 ಮೈ ಹರಗ್ತೀವಿ. ಹರಿದು ಸಸಿ ಇತ್ತಂದರೆ ಬಿತ್ತಿಬಿಡ್ತೀವಿ.
1: ಈಗ ತಾವು ಡೈರಿ ಮಾಡ್ತಾ ಇದ್ದೀನಿ ಅಂದ್ರಲ್ಲ, ಎಷ್ಟು ಆಕಳುಗಳನ್ನು ಸಾಕಿದ್ರಿ, ಯಾವ ರೀತಿ ಮಾಡ್ತಾ ಇದ್ದೀರಿ?
0: 5 ಆಕಳುಗಳಿವೆ, ಅದರೊಳಗು 2 HF ಇವೆ, 3 ಸಾಯಿವಲ ಇವೆ. ಅವು ಚೆನ್ನಾಗಿ ಇದು HF.
1: ಎಷ್ಟು ಲೀಟ್ರ್ ಹಾಲು ಕೊಡ್ತಾವೆ?
0: HF 6 ಲೀಟ್ರ್ ಹಾಲು ಕೊಡ್ತೇವೆ ಮುಂಜಾನೆ 6 ಸಂಜೆಗಾರು. ಇದು ಸಾಯಿವಲ 3-3 ಲೀಟ್ರ್ ಕೊಡ್ತೇವೆ.
1: ಒಟ್ಟು ಒಂದು ದಿನಕ್ಕೆ ಎಷ್ಟು?
0: ಒಂದು ದಿನಕ್ಕೆ 25-30 ಲೀಟ್ರ್ ಬರುತ್ತೆ.
1: 25-30 ಪೂರ್ತಿ ಹಾಲನ್ನ ಡೈರಿಗೆ ಹಾಕ್ತೀರಾ?
0: ಇಲ್ಲ, ಪೂರ್ತಿ ಡೈರಿ ಹಾಕಲ್ಲ, ನಮಗೆ ಬೇಕಾದಷ್ಟು ಮನೆಗೆ ಇಟ್ಕೊಂಡು ಉಳ್ಕಿದ್ದು ಡೈರಿಗೆ ಹಾಕ್ತೀವಿ. ಅದು ಆದಾಯದಿಂದ ಫೀಡ್ಸು ಒಂದೆಲ್ಲ ತಗೋದು.
1: ಈಗ ತಮ್ಮ
0: ಅದಕ್ಕಿಂತ ಮೇನ್ ನಮಗೆ ಆಕಳ ಇದೆಲ್ಲ ಮಾಡೋದ್ರಿಂದ ನಮಗೆ ಕೊಟ್ಟಿಗೆ ಗೊಬ್ಬರ ಸಿಗುತ್ತೆ, ಅದೇ ಬಂಗಾರ. ಇದ್ದಂಗೆ
1: ಕೊಟ್ಟಿಗೆ ಗೊಬ್ಬರನ ತಮ್ಮ ಹೊಲಕ್ಕೆ ಸಂಪೂರ್ಣ
0: ಅದೇ ಬಂಗಾರ.
1: ತಾವು ಈ ಕೃಷಿಯ ಬದುಕಿನ ಜೊತೆಗೆ ತಮ್ಮ ಜೊತೆಗೆ ಮತ್ತೆ ಯಾರ್ಯಾರು ಕೈ ಜೋಡಿಸ್ತಾರೆ ತಮ್ಮ ಮನೆಯಲ್ಲಿ?
0: ನಮ್ಮ ಕೈಯಲ್ಲಿ ನನ್ನ ಮಗ ಜೋಡಿಸ್ತಾ ಇದ್ದಾರೆ. ಅವನಾದರೂ ಕಾಲೇಜ್ ಬಿಡಿಸಿ ಎಲ್ಲ ಕಲ್ತಿದ್ದಾನೆ. ನಮ್ಮ ಲೈನಿಗೆ ತುಂಬ ಅವನು ಅಗ್ರಿಕಲ್ಚರ್ಗೆ ಹಚ್ಚಿದ್ದೀನಿ, ಪೂರ್ತಿ ಅವನು ಕೈಗೂಡ್ತಾ ಇದ್ದಾನೆ. ಆಮೇಲೆ ನಮ್ಮ ಮನೆಯವರು ಹೈನು ಬಗ್ಗೆ ನಾನು ಹೇಳ್ತೇ ಅದರತ್ತು, ಅವ್ರಿಗೂ ಭಾಳ ಆಸಕ್ತಿ ಇದೆ. ಅದನ್ನೆಲ್ಲ ಅವರ ದೇಖರೇಖ ಮಾಡ್ಕೋತ ಹೋಗ್ತಾರೆ.
1: ಎಲ್ಲ ಸಂಪೂರ್ಣ ಜವಾಬ್ದಾರಿ ಅವರಿಗೆ ವಹಿಸಿದ್ದಾರೆ.
0: ಮೇವಿಂದು ಎಲ್ಲ ಒಟ್ಟು ಮೇವು ಎಲ್ಲ ಸ್ಟಾಕ್ ಇರ್ತದೆ. ಬಂದಿದ್ದಲ್ಲಿ
1: ಯಾವ್ಯಾವ ಮೇವನ್ನು ಬಳಸ್ತಾ ಇದ್ದೀರಿ?
0: ನೇಪ್ಯ ಅಂತೇಳಿ ಒಂದು ತಳಿ ಇದೆ, ಅದನ್ನು ಹಚ್ಚಿದ್ದೇವೆ 10 ಗುಂಟೆದಲ್ಲಿ. ಆಮೇಲೆ ಆಫ್ರಿಕನ್ ಟಾಲ್ ಅಂತೇಳಿ ಒಂದು ಬರುತ್ತೆ ಹಸಿ ಮೇವು ಗೊಂಜಾಳ, ಆಫ್ರಿಕನ್ ಟಾಲ್. ಅದು 14-15 ಫೂಟ್ ವರೆಗೂ ಬೆಳೆಯುತ್ತೆ, ಫಾಸ್ಟ್ ಗ್ರೋತ್ ಇರ್ತದೆ, ಅದನ್ನು ಉಪಯೋಗ ಮಾಡ್ತೀವಿ. ಆಮೇಲೆ ನಾವು ಮುಂಗಾರಿಯಲ್ಲಿ ಇದ್ದಿದ್ದು ಶೇಂಗಾ ಸೊಪ್ಪೆ, ಹೆಸರಿಂದ ಇದು, ಆಮೇಲೆ ಸೋಯಾಬೀನದ್ದು ಪೊಟ್ಟು, ಇದನ್ನೆಲ್ಲ ಹೊಟ್ಟು ಸ್ಟಾಕ್ ಮಾಡ್ತೀವಿ. ಅದನ್ನೇ ಉಪಯೋಗ ಮಾಡ್ತೀವಿ ದನಗಳ ಕಡೆ. ಬಿಳಿಜಾಳ ಮೇವು ಬರುತ್ತೆ, ಅದೆಲ್ಲ ಉಪಯೋಗ ಮಾಡ್ತೀವಿ.
1: ಶಿವಾನಂದ ಅವರೇ, ತಾವು ಈಗ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೀರಿ ಹೆಜ್ಜೆ ಜೊತೆಗೇನೆ, ಈ ಜಾನುವಾರುಗಳ ಒಂದು ರಕ್ಷಣೆಗಾಗಿ ಇವುಗಳ ಒಂದು ಶೆಡ್ಡಿನ ನಿರ್ವಹಣೆ ಯಾವ ಥರ ಮಾಡ್ಕೊಂಡಿರಿ ತಾವು?
0: ಈಗ ನಾವು ಜಾನುವಾರುಗಳನ್ನು ಅಲ್ಲೇ ಹೊಲದಲ್ಲೇ ಒಂದು ಶೆಡ್ ಮಾಡಿದ್ವಿ, ಅದಕ್ಕೆ ಗೌರ್ಮೆಂಟ್ದಿಂದ ಲೋನ್ ತೊಗೊಂಡಿದ್ವಿ, ಸಬ್ಸಿಡಿಯಲ್ಲಿ ಲೋನ್ ಕೊಟ್ಟಿದ್ದಾರೆ. ಆ ಸಬ್ಸಿಡಿಯಲ್ಲಿ ಎಲ್ಲಕ್ಕೂ ಅನುಕೂಲ ಆಗುವಂತೆ ಶೆಡ್ ಮಾಡಿದ್ವಿ, ವಿಸ್ತಾರವಾದ ಶೆಡ್ ಇದೆ. ಅದರಲ್ಲಿ ಹೊಟ್ಟು ಮೇವು ಎಲ್ಲ ಸ್ಟಾಕ್ ಹಾಕೊಂಡಂಗೆ, ಮತ್ತು ಗೌರ್ಮೆಂಟ್ದಿಂದ ಬಂದಂಥ ಸ್ಕೀಮ್ನಲ್ಲಿ ಚಾಪ್ ಕಟ್ರ್ ಅಂತ ಬರುತ್ತದೆ, ಹುಲ್ಲು ಮೇವು ಕಟ್ ಮಾಡೋದು. ಆ ಚಾಪ್ ಕಟ್ರನ್ನು ಸಬ್ಸಿಡಿಯಲ್ಲಿ ತೊಗೊಂಡು ಅದರಿಂದ ಪೌಡರ್ ತಯಾರು ಮಾಡಿ ಹಸುಗಳಿಗೆ ಹಾಕ್ತೀವಿ.
1: ಈಗ ಸೋಯಾ ಅವರೇ ತಾವು ಬೆಳೀತಾ ಇದ್ರಲ್ಲ, ಇದು ಎಣ್ಣೆಕಾಳು ಬೆಳೆ ಆಗಿದೆ. ಇದರ

0: ಇಲ್ಲಿ ಸಾಕಷ್ಟು ಏನಪ್ಪ ಅಂದರೆ ಈ ಕೀಟಗಳ ಬಾಧೆ ಕಂಡುಬರುತ್ತೆ. ಕೀಟಗಳ ಬಾಧೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಏನೇನು ಕ್ರಮಗಳನ್ನು ತಾವು
1: ಈ
0: ತಗೊಂಡಿದ್ದೀರಿ?
1: ಕೀಟಬಾಧೆ ಅಂದರೆ ಇಲ್ಲಿ ಬರೋದು ಕೀಟಬಾಧೆ ಒಂದೇ ಒಂದು, ಅದು ಕೀಡಿ ಆಗುತ್ತೆ, ಹಸಿರು ಕೀಡಿ, ಕರೆ ಕೀಡಿ, ಇದು ಕೀಡಿನ ಮೀನು. ಅದು ಪ್ರಾರಂಭದ ಹಂತದಲ್ಲಿ ಸಣ್ಣ ಇದ್ದಾಗೆ ಅದು ನಾವು ಕೋರಾಜಿನ್ನು ಅಥವಾ ಮೊನೊಕ್ರೋಟೋಫಾಸು ಇದನ್ನು ಸ್ಪ್ರೇ ಮಾಡಿ ಕಂಟ್ರೋಲ್ ತಗೊಳ್ತೀವಿ.
0: ಅಂದ್ರೆ ಅದು ಮೊದಲ ಎಲೆಗಳನ್ನು
1: ಎಲೆಗಳೆಲ್ಲ
0: ತಿನ್ನತಕ್ಕಷ್ಟು.
1: ಚಿಕ್ಕಿ ಮಾಡಾಕತ್ತ, ಅದು ಸ್ಪೆಷಲಿ ಅದು ಆಗೈತೆ ಅಂತ ನೋಡ್ತೀವಿ. ಅದಾಗೈತಂದ್ರೆ ಸ್ಪ್ರೇ ಮಾಡ್ಬಿಡ್ತೀವಿ.
0: ಎಷ್ಟು ದಿನಕ್ಕೊಮ್ಮೆ ಇದು ಮಾಡ್ತೀರಿ?
1: ಒಂದು ಸಲ ಮಾಡಿದರೆ ಕಂಟ್ರೋಲ್ ಆಯಿತು, ಇಲ್ಲಾಂದರೆ ಸೆಕೆಂಡ್ ಟೈಮ್ ಮಾಡ್ತೀವಿ.
0: ಅಂದ್ರೆ 15 ದಿನ ಬಿಟ್ಟು ಮತ್ತೆ
1: ಹದಿನೈದು
0: ಹದಿನೈದು
1: ಮಾತು ಮಾಡ್ತೀವಿ.
0: ಶಿವಾನಂದ ಅವರೇ, ಈಗ ತಾವು ತರಕಾರಿ ಬೆಳೀತಾ ಇದ್ದೀನಿ ಅಂದರೆ ಯಾವ್ಯಾವ ತರಕಾರಿಗಳನ್ನು ಬೆಳೀತಾ ಇದ್ದೀರಿ?
1: ನಾನು ತರಕಾರಿಯನ್ನು ಮೇನ್ ಹೆಚ್ಚಾಗಿ ಬೆಳೆಯೋದು ಸೌತೆಕಾಯಿ, ಬೆಂಡೆಕಾಯಿ, ಆಮೇಲೆ ಮೂಲಂಗಿ, ಪಾಲಕ್ಕು, ಮೆಂತೆ ಇವೆಲ್ಲ ಉಪಯೋಗ ಮಾಡ್ತೀವಿ.
0: ಎಷ್ಟು
1: ಇವೆಲ್ಲ
0: ಎಕರೆಯಲ್ಲಿ
1: ಬೆಳೀತಿದ್ದೀವಿ.
0: ತರಕಾರಿ ಬೆಳೀತಾ ಇದ್ದೀರಿ?
1: ಒಂದು ಎಕರೆಯಲ್ಲಿ ಪ್ಲಾಟ್ ಪ್ಲಾಟ್ ಪ್ಲಾಟ್ ಮಾಡ್ತೀವಿ ಇವನ್ನ. ಹತ್ತತ್ತು ಗುಂಟೆ ಹತ್ತತ್ತು ಗುಂಟೆ 2 ಎಕರೆಯಲ್ಲಿ ಒಂದಾದ ಕೂಡಲೇ ಒಂದು ಬರಬೇಕು. ಆಮೇಲೆ ಯಾವಾಗಿರಲೂ ಈ ಕಾಯಿಪಲ್ಯ ಬೆಳೆ ಅನ್ನೋದು ಹಿಂಗಾರಿಗೆ ಮಾಡಿದರೆ ಅಕ್ಟೋಬರಿಂದ ನವಂಬರ್ ಡಿಸೆಂಬರ್ ಮಟ್ಟನೂ ಮಾಡಲೇಬಾರ್ದು. ಯಾಕಂದರೆ ಮಲೆನಾಡು ಭೂಮಿಯವ್ರದ್ದು ಬೀಗ ತಕ್ಕೊಂಡ್ಮೇಲೆ ಅವರೆಲ್ಲ ಬೋರ್ ಇದ್ದವರು ಭಾಳ ಸಸ್ತಾಗುತ್ತೆ. ನಾವೇನು ಕಾಯಿಪಲ್ಲೆ ಜೂನ್ ಜುಲೈದಲ್ಲಿ ಬರಬೇಕು ನಮ್ಮದು, ಅಂದರೆ ಒಳ್ಳೆ ರೇಟ್ ಸಿಗುತ್ತೆ ಎಲ್ಲದಕ್ಕೂ.

0: ಅಂದರೆ ಮಲೆನಾಡು ಭೂಮಿಯವ್ರದ್ದು ಬೀಜ ತಕೊಂಡ ಮ್ಯಾಗ ಅವರೆಲ್ಲ ಬೋರ್ ಇದ್ದವರು ಭಾಳ ಸಸ್ತಾಗುತ್ತೆ. ನಾವೇನು ಕಾಯಿಪಲ್ಲೆ ಜೂನ್ ಜುಲೈದಲ್ಲಿ ಬರಬೇಕು ನಮ್ಮದು, ಅಂದರೆ ಒಳ್ಳೆ ರೇಟ್ ಸಿಗುತ್ತೆ ಎಲ್ಲದಕ್ಕೂ. ಇವತ್ತು ಸೌತೆಕಾಯಿ ತೊಗೊರಿ ಯಾವುದೋ ತೊಗೊರಿ ಜೂನ್ ಜುಲೈದಲ್ಲಿ ರೇಟ್ ಸಿಗ್ತದೆ. ನಾವು ಯಾವ ತರಕಾರಿ ಆದರೂ ಜೂನ್ ಜುಲೈ ಆಗಸ್ಟ್ದೊಳಗೆ ಮಾರ್ಕೊಳ್ಳುವಂಥ ತರಕಾರಿನೇ ಮಾಡೋದು.
1: ಅಂದರೆ ಬೆಳೆದಂಥ ತರಕಾರಿಯನ್ನು ತಾವು ಮಾರ್ಕೆಟಿಗೆ ಸಾಗಿಸ್ತೀರಾ ಹೇಗೆ?
0: ಇಲ್ಲೇ ಧಾರವಾಡದಲ್ಲಿ ಮಾರ್ಕೆಟ್ ಇದೆ,
1: ಹಾಂ,
0: ಮಾರ್ಕೆಟ್ಗೂ ಸಾಗಿಸ್ತೀವಿ. ಆಮೇಲೆ ಒಂದಿಷ್ಟು ಮಂದಿ ಹಿಡಿಯೋರು ಇರ್ತಾರೆ ಗುತ್ತಿಗೆ ಆಧಾರದ ಮೇಲೆ,
1: ಆ ಥರ ಕೊಡ್ತೀರಿ?
0: ಆ ಥರನೂ ಕೊಡ್ತೀವಿ. ಒಳ್ಳೆ ರೇಟ್ ಬಂತಂದರೆ ಆ ಥರ ಗುತ್ತಿಗೆನೂ ಕೊಟ್ಬಿಡ್ತೀವಿ.
1: ಅಂದರೆ ಬೆಳೆಯೋದಕ್ಕಿಂತ ಪೂರ್ವದಲ್ಲೇ ಬಂದು ಹೇಳ್ತಾರಾ ಹೇಗೆ ತಮಗೆ?
0: ಬೆಳೆ ಪೂರ್ವದಲ್ಲಿ ಬಂದು ಹೇಳ್ತಾರೆ ಅವರು, ರೇಟ್ ಇದ್ರೇ ಬರ್ತಾರೆ ಅವರು, ಇಲ್ಲಾಂದರೆ ನಮಗೆ ಅನಿವಾರ್ಯ, ನಾವು ಮಾರ್ಕೆಟ್ಗೆನ ಸಾಗಿಸೋದು.
1: ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ತರಕಾರಿಯನ್ನು ತಾವು ಬೆಳೀತಾ ಇದ್ದೀವಿ.
0: ಬೆಳಿತೇವೆ.
1: ಈಗ ತರಕಾರಿಗೆ ಬೆಳಿಬೇಕಾದ್ರೆ ಸಾಮಾನ್ಯವಾಗಿ ನೀರು ಜಾಸ್ತಿ ಬೇಕು.
0: ನೀರು
1: ಈ
0: ಜಾಸ್ತಿ ಬೇಕು.
1: ಮುಂಗಾರಿನಲ್ಲಿ ಈ ಮಳೆ ಏನಾದರೂ ಕೈ ಕೊಟ್ಟರೆ ಅದಕ್ಕೇನು ಪರ್ಯಾಯವಾಗಿ ಮಾಡ್ಕೊಂಡಿದ್ದೀವಿ?
0: ಅದಕ್ಕೆ ನಮ್ಮದು ಬೋರ್ವೆಲ್ ಇದೆ, ಬೋರ್ವೆಲ್ನಿಂದ ಸ್ಪ್ರಿಂಕ್ಲರ್ನಿಂದ ನಾವು ಅದನ್ನ ಕಾಯಿಪಲ್ಲೆ ಆಯಿತು, ಆಮ್ಯಾಕೆ ಶೇಂಗಾ ಆಯಿತು, ಯಾವುದಾದ್ರು ಮಳೆ ಹೋದರೆ ಅದು ಹೋದ್ರೆ ಬರಾಬಿಲ್ ಅಂದ್ಕಂಡ್ರೆ ನಾವು 1 ಮೈ ಅಥವಾ 2 ಮೈ ಶೇಂಗಾಕ್ಕೂ ಕೊಡ್ತೀವಿ, ಸೋಯಾಬೀನ್ಗೂ ಕೊಡ್ತೀವಿ ರೀ.
1: ಈಗ ಶಿವಾನಂದ ಅವರೇ, ತಾವು ತರಕಾರಿಯನ್ನು ಬೆಳೀತಾ ಇದ್ದೀರಲ್ಲ, ತರಕಾರಿಯನ್ನು ಬೆಳೆದಾಗ ಇದಕ್ಕೆ ಬರತಕ್ಕಂಥ ರೋಗಗಳ ಕಂಡು ಬಂದರೆ ಏನು ಮಾಡ್ತೀರಿ ತಾವು?
0: ಈ ತರಕಾರಿಯಲ್ಲಿ ಹೆಚ್ಚಿಗೆ ರೋಗ ಅಂದರೆ ಕರಿ ರೋಗ ಅಂತ ಬರುತ್ತೆ, ಅದು ಬ್ಲೈಟ್, ಅದು ಕರ್ನಲ್ ಅಂತೊಂದು ಪೆಸ್ಟಿಸೈಡ್ ಬರುತ್ತೆ, ಅದನ್ನು ಸ್ಪ್ರೇ ಮಾಡ್ತೀವಿ. ಆಮ್ಯಾಕೆ ಇದು ಸೌತೆ ಬೆಳೆ ಇದರಲ್ಲಿ ಬೂದು ರೋಗ ಅಂತ ಬರುತ್ತೆ, ಅದಕ್ಕೆ ನಾವು ಬಯೋಸ್ಟಿನ್ ಅಂತ ಹೇಳಿ ಆ ಬಯೋಸ್ಟಿನ್ ಇದನ್ನು ಸ್ಪ್ರೇ ಮಾಡ್ತೀವಿ. ಆಮೇಲೆ ಕೀಡಿ ಭಾಳ, ಅದಕ್ಕೆ ಮೂಲಂಗಿ ಪಾಲಕ್ ಇವಕ್ಕೆಲ್ಲ ಕೀಡಿಗೆ ನಾವು ಸೈಪರ್ ಮೈತಿನ ಯಾವ್ದಾದ್ರು ಯೂಸ್ ಮಾಡಿ ಅಂತ ಹತೋಟಿಯಲ್ಲಿ ತರ್ತೀವಿ.
1: ತರಕಾರಿ ಸಾಮಾನ್ಯವಾಗಿ ಎಷ್ಟು ದಿನದಲ್ಲಿ ನಮ್ಮ ಕೈ
0: ತರಕಾರಿ ತಪ್ಪಲ ಪಲ್ಯ ಆದರೆ ನಮಗೆ 1 ತಿಂಗಳದೊಳಗೆ, ಮೂಲಂಗಿ 1 ರಿಂದ 1.5 ತಿಂಗಳದೊಳಗೆ ನಿಮಗೆ ಬಂದ್ಬಿಡುತ್ತೆ, ಸೌತೆಕಾಯಿನೂ 1.5 ತಿಂಗಳಿಂದ ಸ್ಟಾರ್ಟ್ ಆಗ್ತೈತೆ. ಕಾಯಿಪಲ್ಲೆ ಹೆಚ್ಚಾನೆಚ್ಚು ಎಲ್ಲವೂ 1 ರಿಂದ 1.5 ತಿಂಗಳಲ್ಲಿ ನಮಗೆ ಇಳುವರಿ ಕೊಡ್ತೇವೆ.
1: ಈ ಇಳುವರಿ ಹೆಚ್ಚು ಆಗಲಿಕ್ಕೆ ತಾವು ಏನೇನು ಕ್ರಮಗಳನ್ನು?
0: ಈಗ ನಾವು ಇಳುವರಿ ಹೆಚ್ಚಾಗಲಿಕ್ಕೆ ಭೂಮಿನ ಹದ ಮಾಡ್ಕೊಳ್ಳೋ ಮುಂದೆ ನಾವು ಅದಕ್ಕೆ ಭೂಮಿಯಲ್ಲಿ ಟ್ರೈಕೋಟರ್ಮ ಸೇರಿಸ್ತೀವಿ, ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಆಮೇಲೆ ಸ್ಪ್ರೇ ಮಾಡಿ ಮುಂದೆ ಈಗ ಪ್ಲಾಂಟ್ ಪ್ರಮೋಟರ್ಸ್ ಅಂತೇಳಿ ಬಂದಿದ್ದಾವೆ, ಅವನ್ನ ಸ್ಪ್ರೇ ಮಾಡಿ ಇದರಿಂದ ನಾವು ಹೆಚ್ಚಿನ ಇಳುವರಿ ತಕ್ಕೋದು.
1: ಶಿವಾನಂದ ಅವರೇ, ಈ ತರಕಾರಿ ಬೆಳೆಯನ್ನು ಬೆಳೀತಾ ಇದ್ರಲ್ಲ ತಾವು, ಇದರಲ್ಲಿ ಬರ್ತಕ್ಕಂಥ ಕಳೆಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ತೀರಿ ತಾವು?
0: ಇದರಲ್ಲಿ ಬರ್ತಕ್ಕ ಕಳೆನಿ ಅಂತ ನಾನು ಮೊದಲೇ ಪ್ರಿಕಾಷನರಿ ಆಗಿ ನಾವು ಬಿತ್ತಿದೆ ಮರನೇ ದಿವಸವೇ ನೀರು ಕೊಟ್ಟು ಅದಕ್ಕೆ ಪೆಂಡಾಮೈಸಿನನ್ನು ಸ್ಪ್ರೇ ಮಾಡ್ತೀವಿ. ಆ ಸ್ಪ್ರೇ ಮಾಡೋದ್ರಿಂದ 1 ತಿಂಗಳವರೆಗೆ ಯಾವುದು ಬೇರೆ ಕಸ ಹುಟ್ಟೋದಿಲ್ಲ, ಅದರ ಪೆಂಡಾಮೈಸಿನ್ ಸ್ಪ್ರೇ ಮಾಡ್ತೀವಿ.
1: ಅಂದ್ರೆ ಈಗ ತರಕಾರಿಗೆ ಕೀಟಬಾಧೆ ಬರಬಾರ್ದು, ಅದು
0: ಕೀಟಬಾಧೆ
1: ಬೆಳಿಬೇಕಂತಂದು ಇವುಗಳನ್ನೆಲ್ಲ ಮುಂಚಿತವಾಗಿ ಕೈಗೊಳ್ತಾರೆ. ತಮ್ಮ ಈ ಹೊಲದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೀರಲ್ಲ, 15 ಎಕರೆ ಬದುವಿನ ಸುತ್ತಲೂ ಏನೇನು ಬೆಳೆದಿದ್ರಿ ತಾವು?
0: ಈಗ ಸರ್ವೇ ಸಾಮಾನ್ಯ ಮೊದಲು ಬದುವಂತ ಇದ್ದವು, ಈಗ ಯಾರು ಬದುವಂತ ಇಟ್ಟಿಲ್ಲ. ಅವಾಗ ಮೊದಲು ಬದುವಂತ ಹೇಳಿ ಹುಲ್ಲು ಹಚ್ತಿದ್ರು, ಆ ಹುಲ್ಲಿಂದ ಅರ್ಧ ದನಗಳಿಗೆ ಮೇವು ಪೂರೈಕೆ ಆಗ್ತಿತ್ತು ಹಸಿ ಹುಲ್ಲಿನಿಂದ. ಈಗ ಎಲ್ಲರೂ ಅದು ಹುಳ ಉಪ್ಪಡಿ ಆಗ್ತಾವ ಅಂತ ತಿಳ್ಕೊಂಡು ಇಲ್ಲಿದ್ದ ಕಾಟ ಬಾಡಿ ಹುಲ್ಲಿದ್ರೆ ಅದೆಲ್ಲ ಬದು ತೆಗೆದ್ಬಿಟ್ಟಾರೆ. ಈ ಕರಿ ವಡ್ಡು ಅಂತೇಳಿ ಒಣ ವಡ್ಡು ಮಾಡ್ತಾರೆ, ಬದುವಿನಂತ ಏನೂ ಇಲ್ಲ. ಯಾವೊಂದು ಭೂಮಿನೂ ವೇಸ್ಟ್ ಆಗಲಿಲ್ಲದಂಗೆ ಬೆಳೆ ತೆಗಿತಿದ್ವಿ.
1: ತಮ್ಮ ಒಟ್ಟು ಈ ಕೃಷಿಯಿಂದ ತಮ್ಮ ವಾರ್ಷಿಕ ಆದಾಯ ಎಷ್ಟಿದೆ?
0: ವಾರ್ಷಿಕ ಆದಾಯ ಹೆಚ್ಚು ಕಡಿಮೆ ಆಗುತ್ತಾ ಇರುತ್ತೆ. ಸಾಧಾರಣ ನನ್ನ ಇದರ ಪ್ರಕಾರ 5 ರಿಂದ 6 ಲಕ್ಷ ರೂಪಾಯಿ ಆದಾಯ ಇದೆ.
1: ಅಂದ್ರೆ ಕೃಷಿಯಿಂದ 5 ರಿಂದ 6 ಲಕ್ಷ ತಮಗೆ ಲಾಭ ಆಗ್ತಾ ಇದೆ. ನಮ್ಮ ಯುವ ರೈತರಿಗೆ ಏನನ್ನ ಹೇಳಿಕ್ ಬಯಸ್ತಿರಿ ತಾವು?
0: ನಮ್ಮ ಯುವ ರೈತರು ಈಗ ಹೇಳಬಯಸೋದೇನೆಂದರೆ, ಹೊಲ ಇದ್ದವರು ಈ ಕೇವಲ ನೌಕರಿ ಅಂತ ಆಸೆ ಪಟ್ಕೊಂಡು ಹೋಗಬಾರ್ದು. ಇದೇ ಇದು ಒಂದು ಉದ್ಯಮ ಅಂತ ತಿಳಿದು, ಇದು ಒಂದು ನೌಕರಿ ಅಂತ ತಿಳ್ಕೊಂಡು ತಮ್ಮ ಹೊಲದಲ್ಲಿ ತಾವು ದುಡಿದ್ರೆ ಭಾಳ ಒಳ್ಳೆಯದು. ಅವರ ಹೆಲ್ತ್ ಚಲೋ ಇರ್ತದೆ, ಎಲ್ಲ ಆರೋಗ್ಯನೂ ಚಲೋ ಇರ್ತದೆ.
1: ತುಂಬ ಸಂತೋಷ, ತಾವು ಇಷ್ಟೊತ್ತು ನಮ್ಮ ಜೊತೆಗಿದ್ದು ಸಾಕಷ್ಟು ವಿಷಯಗಳನ್ನು ತಮ್ಮ ಕೃಷಿಯ ಬದುಕನ್ನು ಎಳೆ ಎಳೆಯಾಗಿ ಕೇಳುಗರಿಗೆ ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಟ್ಟಿದ್ದೀರಿ. ಇಲ್ಲಿವರೆಗೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದಕ್ಕಾಗಿ ಆಕಾಶವಾಣಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು. ನಮಸ್ಕಾರ.
0: ತಮಗೂ ಧನ್ಯವಾದ.
2: ಇದುವರೆಗೂ ಕೃಷಿ ಬದುಕಿನ ಅನುಭವ ಕುರಿತು ಧಾರವಾಡದ ಹೊಸ ಯಲ್ಲಾಪುರದ ಪ್ರಗತಿಪರ ರೈತರಾದ ಶಿವಾನಂದ ಪಕ್ಕೀರಪ್ಪ ಗಾಮನಗಟ್ಟಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶನವನ್ನ ನಡೆಸಿಕೊಟ್ಟವರು ಕುಮಾರ್ ಅಗಡಿ, ಸಂಕಲನ ಸುಮಾ ಸುರೇಶ್.
3: ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರೋಣ ತಾಲೂಕು ಚಿಕ್ಕಮಣ್ಣೂರಿನ

ರೋಣ ತಾಲೂಕು ಚಿಕ್ಕಮಣ್ಣೂರಿನ ಯಲ್ಲಪ್ಪಗೌಡ ಕೆಂಚನಗೌಡರು ಹಾಗೂ ಸಂಗಡಿಗರಿಂದ ಕರಡಿ ಮಜಲು ಕೇಳಿದಿರಿ. ಇನ್ನು ಮುಂದೆ ಭೈರನಟ್ಟಿಯ ಇಮಾಮ್ ಸಾಬ್, ಪೀರ್ ಸಾಬ್ ಅಗ್ಸರ್ ಹಾಗೂ ಸಂಗಡಿಗರಿಂದ ಕರಡಿ ಮಜಲು.

ಭೈರನಟ್ಟಿಯ ಇಮಾಮ್ ಸಾಬ್, ಪೀರ್ ಸಾಬ್, ಅಗಸರ್ ಹಾಗೂ ಸಂಗಡಿಗರಿಂದ ಕರಡಿ ಮಜಲು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.

0: 35 years of clinical excellence with compassion.
1: From life-saving emergencies to advanced cardiac and multi-specialty expertise,
0: Bengaluru has placed its trust in one name.
1: Choose the care Bengaluru believes in.
0: Call 968-668-60310. Fortis Hospital, Cunningham Road. With you for life.
2: Akashavani, Dharavada. ಇನ್ನು ಮುಂದೆ ಪ್ರಕಟಣೆ ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ರಕ್ಷಣೆ, ಇಂಧನ ಭದ್ರತೆ, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಭಾರತ ಜಪಾನ್ ಸಹಿ. ವಿದ್ಯುತ್ ಚಲನಶೀಲತೆ ಕೇವಲ ತಂತ್ರಜ್ಞಾನ ಬದಲಾವಣೆಯಲ್ಲ, ಸುಸ್ಥಿರ ಅಭಿವೃದ್ಧಿಯ ಪರಿವರ್ತನೆ, ಸಚಿವ ಭೂಪೇಂದರ್ ಯಾದವ್. ಸಂಸ್ಕರಣಾಗಾರ ವಿಸ್ತರಣೆಯೊಂದಿಗೆ ಇಂಧನ ಭದ್ರತೆ ಬಲಪಡಿಸುತ್ತಿರುವ ಭಾರತ, ಹರ್ದೀಪ್ ಸಿಂಗ್ ಪುರಿ. ಬಿಹಾರ, ಮಧ್ಯಪ್ರದೇಶ ಹಾಗೂ ಗುಜರಾತ್ನ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ದಿನಾಂಕ ಪ್ರಕಟ, ಚುನಾವಣಾ ಆಯೋಗ. ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ 2ನೇ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ವಾರ್ತೆಗಳ ವಿವರ: ಭಾರತ ಮತ್ತು ಜಪಾನ್ ಇಂದು ಆರ್ಥಿಕ ಹಾಗೂ ಇಂಧನ ಭದ್ರತೆ, ಔಷಧೋದ್ಯಮ, ರಕ್ಷಣಾ ಕ್ಷೇತ್ರ ಹಾಗೂ

0: ಕೃತಕ ಬುದ್ದಿಮತ್ತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿವೆ. ನವದೆಹಲಿಯಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರೊಂದಿಗೆ ವಾರ್ಷಿಕ ಶೃಂಗಸಭೆ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ಉಭಯ ರಾಷ್ಟಗಳು ದ್ವಿಪಕ್ಷೀಯ ಸಹಕಾರದ ವಿವಿಧ ಆಯಾಮಗಳನ್ನು ಪರಿಶೀಲಿಸುವುದರ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡವು. ಮಾತುಕತೆಯ ಬಳಿಕ ನಡೆದ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಇಂದಿನ ಕಾಲಘಟ್ಟದಲ್ಲಿ ಪರಸ್ಪರ ವಿಶ್ವಾಸವೇ ಅತ್ಯಂತ ದೊಡ್ಡ ಸಂಪತ್ತಾಗಿದ್ದು, ಭಾರತ ಜಪಾನ್ ಪಾಲುದಾರಿಕೆ ಕಾಲದ ಪರೀಕ್ಷೆಯನ್ನು ಯಶಸ್ವಿಯಾಗಿ ಎದುರಿಸಿದೆ ಎಂದು ಹೇಳಿದರು. ಭಾರತ ಮತ್ತು ಜಪಾನ್ ವಿಶ್ವದ ಪ್ರಮುಖ ಆರ್ಥಿಕ ಶಕ್ತಿಗಳಾಗಿದ್ದು, ಮುಕ್ತ ಸಂಚಾರಕ್ಕೆ ಅವಕಾಶವಿರುವ ಇಂಡೋ ಪೆಸಿಫಿಕ್ ಪ್ರದೇಶ ನಿರ್ಮಾಣ ಎರಡೂ ರಾಷ್ಟಗಳ ಆದ್ಯತೆಯಾಗಿದೆ ಎಂದು ತಿಳಿಸಿದರು. ತಂತ್ರಜ್ಞಾನ ಸಹಭಾಗಿತ್ವವು ಭಾರತ ಜಪಾನ್ ಸಹಕಾರದ ಪ್ರಮುಖ ಆಧಾರ ಸ್ತಂಭವಾಗಲಿದ್ದು, ಈ ನಿಟ್ಟಿನಲ್ಲಿ ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ಉಭಯ ರಾಷ್ಟಗಳು ಜಂಟಿ ಘೋಷಣೆಯನ್ನು ಹೊರಡಿಸಿವೆ. ಜಪಾನ್ನ ನಿಖರ ತಂತ್ರಜ್ಞಾನ ಮತ್ತು ಭಾರತದ ಸಾಫ್ಟ್ವೇರ್ ಸಾಮರ್ಥ್ಯದ ಸಂಯೋಜನೆಯು ಜಾಗತಿಕ ಕೃತಕ ಬುದ್ದಿಮತ್ತೆ ಅಭಿವೃದ್ದಿಗೆ ಹೊಸ ವೇಗ ಮತ್ತು ಶಕ್ತಿ ನೀಡಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಮೊದಲ ಜಂಟಿ ಅಭಿವೃದ್ದಿ ಯೋಜನೆಗೆ ಸಂಬಂಧಿಸಿದ ಒಪ್ಪಂದಕ್ಕೂ ಇಂದು ಸಹಿ ಹಾಕಲಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ಜಪಾನ್ ಪ್ರಧಾನಿ ಸನೆ ತಕೈಚಿ 3 ದಿನಗಳ ಭಾರತ ಪ್ರವಾಸಕ್ಕಾಗಿ ನವದೆಹಲಿಗೆ ಆಗಮಿಸಿದ್ದು, ರಾಷ್ಟಪತಿ ಭವನದ ಮುಂಭಾಗದಲ್ಲಿ ಅವರಿಗೆ ಔಪಚಾರಿಕ ಸ್ವಾಗತ ನೀಡಲಾಯಿತು. ಭಾರತ ಮತ್ತು ಜಪಾನ್ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಪ್ರಮುಖ ಅಂಶವಾಗಿ ಹೂಡಿಕೆಗಳು ಹೊರಹೊಮ್ಮಿದ್ದು, ಇದು ಉಭಯ ರಾಷ್ಟಗಳ ದ್ವಿಪಕ್ಷೀಯ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಖಾಸಗಿ ವಾಹಿನಿಯೊಂದು ಆಯೋಜಿಸಿದ್ದ ಇಂಡೋ ಜಪಾನ್ ಕಾರ್ಯತಂತ್ರದ ಸಂವಾದವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಲ್ಲರಿಗೂ ಸಮಾನ ಅಭಿವೃದ್ದಿ ಖಚಿತಪಡಿಸುವತ್ತ ಸರ್ಕಾರ ಗಮನಹರಿಸಿದ್ದು, ಇದರೊಂದಿಗೆ ಭಾರತದ ಕೌಶಲ್ಯಯುತ ಮಾನವ ಸಂಪನ್ಮೂಲಕ್ಕೆ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತಿವೆ ಎಂದು ಹೇಳಿದರು. ಸಂವಾದದ ವೇಳೆ ಭಾರತ ಜಪಾನ್ ನಡುವಿನ ವಿಸ್ತರಿಸುತ್ತಿರುವ ಸಹಭಾಗಿತ್ವ, ಭಾರತದ ವಿವಿಧ ಮುಕ್ತ ವ್ಯಾಪಾರ ಒಪ್ಪಂದಗಳು, ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಪರಿಣಾಮವನ್ನು ಎದುರಿಸುವಲ್ಲಿ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಸೇರಿದಂತೆ ಹಲವು ವಿಷಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಸಚಿವ ಪಿಯೂಷ್ ಗೋಯಲ್ ಉತ್ತರಿಸಿದರು. ವಿದ್ಯುತ್ ಚಲನಶೀಲತೆಗೆ ಭಾರತದ ಪರಿವರ್ತನೆಯು ಕೇವಲ ಒಂದು ತಂತ್ರಜ್ಞಾನವನ್ನು ಇನ್ನೊಂದರೊಂದಿಗೆ ಬದಲಾಯಿಸುವುದಲ್ಲ, ಬದಲಿಗೆ ಇದು ಸುಸ್ಥಿರ ಕೈಗಾರಿಕಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಪ್ರಯತ್ನವಾಗಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದರ್ ಯಾದವ್ ಹೇಳಿದ್ದಾರೆ. ವಿದ್ಯುತ್ ಚಲನಶೀಲತೆ ವಿಕಸಿತ ಭಾರತಕ್ಕಾಗಿ ಭಾರತವನ್ನು ವಿದ್ಯುತ್ ಚಲನಶೀಲತೆಯ ಕೇಂದ್ರವಾಗಿ ನಿರ್ಮಿಸುವುದು ಎಂಬ ರಾಷ್ಟೀಯ ಸಮ್ಮೇಳನದ ಉದ್ಘಾಟನಾ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು ಈ ವಿಷಯ ತಿಳಿಸಿದರು. ಪರಿಸರ ವಿಷಯದಲ್ಲಿ ಅನುಮತಿಗಳನ್ನು ಸರಳಗೊಳಿಸಲು, ಅವುಗಳನ್ನು ಪರಿವೇಶ್ ಪೋರ್ಟಲ್ ಮೂಲಕ ಡಿಜಿಟಲೀಕರಣಗೊಳಿಸಲು ಸರ್ಕಾರ ಹಲವು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಅವರು ತಿಳಿಸಿದರು. ನಿಯಮ ಪಾಲನೆಯ ಪ್ರಕ್ರಿಯೆಗಳನ್ನು ಸರಳೀಕರಿಸಲು ಹಾಗೂ ಪರಿಸರ ಸಂರಕ್ಷಣೆಗೆ ಧಕ್ಕೆಯಾಗದಂತೆ ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸಲು ಸರ್ಕಾರ ಪ್ರಯತ್ನಿಸುತ್ತಿದೆ. ಈ ಕ್ರಮಗಳಿಂದ ಜವಾಬ್ದಾರಿಯುತ ಅಭಿವೃದ್ದಿಯೊಂದಿಗೆ ಹೂಡಿಕೆಗಳು ವೇಗ ಪಡೆಯುತ್ತಿವೆ ಎಂದು ಸಚಿವ ಭೂಪೇಂದರ್ ಯಾದವ್ ಹೇಳಿದರು. ಭಾರತವು ತನ್ನ ಸಂಸ್ಕರಣಾಗಾರ ಸಾಮರ್ಥ್ಯವನ್ನು ವೇಗವಾಗಿ ವಿಸ್ತರಿಸುತ್ತಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಇಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಂದಿನ 6-12 ತಿಂಗಳುಗಳಲ್ಲಿ ದೇಶದ ಸಂಸ್ಕರಣಾ ಸಾಮರ್ಥ್ಯವನ್ನು ವರ್ಷಕ್ಕೆ 300 ದಶಲಕ್ಷ ಮೆಟ್ರಿಕ್ ಟನ್ಗಳಿಗೆ ತರಲಾಗುವುದು ಎಂದು ಮಾಹಿತಿ ನೀಡಿದರು. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭಾರತ ಪರಿಸ್ಥಿತಿಯನ್ನು ನಿಭಾಯಿಸಿದ ಬಗೆಯನ್ನು ವಿವರಿಸಿದ ಸಚಿವರು, 10 ವರ್ಷಗಳ ನಂತರ ಮೊದಲ ಹಸಿರು ವಲಯ ಸಂಸ್ಕರಣಾಗಾರವನ್ನು ಸ್ಥಾಪಿಸಲಾಗುತ್ತಿದೆ. ದೀರ್ಘಕಾಲದವರೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಸರ್ಕಾರ ನಿಯಂತ್ರಿಸಿತು, ನಂತರ ಅವುಗಳ ಮೇಲೆ ವಿಧಿಸಲಾದ ಸುಂಕಗಳನ್ನು ಕಡಿಮೆ ಮಾಡಿತು ಎಂದು ಅವರು ಹೇಳಿದರು. ಸರ್ಕಾರ ಯಾವಾಗಲೂ ನಾಗರಿಕರ ಹಿತಾಸಕ್ತಿಯ ಮೇಲೆ ಆದ್ಯತೆ ನೀಡಿತು. ಕಳೆದ 4 ವರ್ಷಗಳಲ್ಲಿ ಪೆಟ್ರೋಲ್ ಬೆಲೆ ಕೇವಲ ಶೇಕಡ 5.58% ಮತ್ತು ಡೀಸೆಲ್ ಬೆಲೆ ಶೇಕಡ 6.23% ಹೆಚ್ಚಾಗಿದೆ. ಗ್ರಾಹಕರಿಗೆ ಇಂಧನ ಬೆಲೆಯಲ್ಲಿ ಯಾವುದೇ ಏರಿಕೆಯಾಗಿಲ್ಲ ಮತ್ತು ಸರ್ಕಾರದ ಹಣಕಾಸು ವ್ಯವಸ್ಥೆಯು ಕಚ್ಚಾ ತೈಲ ಬೆಲೆಗಳ ಏರಿಕೆಯನ್ನು ಹೀರಿಕೊಳ್ಳುತ್ತದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಬಿಹಾರದ ಬಂಕಿಂಪುರ್, ಮಧ್ಯಪ್ರದೇಶದ ದಾಟಿಯಾ ಮತ್ತು ಗುಜರಾತ್ನ ಮಂಜಲ್ಪುರ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ವೇಳಾಪಟ್ಟಿಯನ್ನು ಚುನಾವಣಾ ಆಯೋಗ ಇಂದು ಪ್ರಕಟಿಸಿದೆ. ಜುಲೈ 30ರಂದು ಮತದಾನ ನಡೆಯಲಿದ್ದು ಆಗಸ್ಟ್ 3ರಂದು ಮತ ಎಣಿಕೆ ನಡೆಯಲಿದೆ. ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಅವರ ರಾಜೀನಾಮೆಯಿಂದಾಗಿ ಬಂಕಿಪುರ ಕ್ಷೇತ್ರ ಖಾಲಿಯಾಗಿದೆ. ಆದರೆ ಕಾಂಗ್ರೆಸ್ ಶಾಸಕ ರಾಜೇಂದ್ರ ಭಾರತಿ ಅವರ ಅನರ್ಹತೆಯ ಪರಿಣಾಮವಾಗಿ ದಾಟಿಯಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯಲಿದೆ. ಹೆಚ್ಚುವರಿಯಾಗಿ ಬಿಜೆಪಿ ಶಾಸಕ ಯೋಗೇಶ್ ಭಾಯ್ ನರಂದಾಸ್ ಪಟೇಲ್ ಅವರ ನಿಧನದ ನಂತರ ಮಂಜಲ್ಪುರ್ ಕ್ಷೇತ್ರ ತೆರವಾಗಿದ್ದು ಈ ಎಲ್ಲಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ದೇಶಾದ್ಯಂತ ಉದ್ಯೋಗ ಖಾತ್ರಿ, ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸುವ ಮತ್ತು ಹಳ್ಳಿಗಳ ಅಭಿವೃದ್ದಿಯನ್ನು ವೇಗಗೊಳಿಸುವ ನಿಟ್ಟನಲ್ಲಿ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿಜಿರಾಮ್ಜಿ ಕಾಯ್ದೆ 2025 ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ದಿ ಮತ್ತು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರೊಂದಿಗೆ ಇಂದು ಆಂಧ್ರಪ್ರದೇಶದ ತಿರುಪತಿ ಜಿಲ್ಲೆಯ ಮುಕ್ಕವರಿಪಲ್ಲೆ ಗ್ರಾಮದಲ್ಲಿ ಈ ಕಾಯ್ದೆಯನ್ನು ಉದ್ಘಾಟಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಚೌಹಾಣ್, ಈ ಯೋಜನೆಯು ಯಾವುದೇ ಬಡ ಕಾರ್ಮಿಕನಿಗೆ ಕೆಲಸವಿಲ್ಲದೆ ಉಳಿಯದಂತೆ ಮತ್ತು ಪ್ರತಿ ಕೈಗೂ ಉದ್ಯೋಗ ಸಿಗುವಂತೆ ನೋಡಿಕೊಳ್ಳುವ ಗುರಿಯನ್ನು ಹೊಂದಿದೆ. ಕಾರ್ಯಕ್ರಮದ ಅಡಿಯಲ್ಲಿ ಉದ್ಯೋಗವನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸಲಾಗಿದ್ದರೆ ಪ್ರಸ್ತುತ ದಿನಕ್ಕೆ 312 ರೂಪಾಯಿ ವೇತನವನ್ನು ನಿಗದಿಪಡಿಸಲಾಗಿದೆ ಎಂದು ಅವರು ಹೇಳಿದರು. ನವದೆಹಲಿಯಲ್ಲಿ ಇಂದು ನಡೆದ ಗಡಿ ಭದ್ರತಾ ಪಡೆ, ಬಿಎಸ್ಎಫ್, ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್, ಐಟಿಬಿಪಿ ಮತ್ತು ರಾಷ್ಟೀಯ ಭದ್ರತಾ ಪಡೆ ಎನ್ಎಸ್ಜಿ ನಡೆಸಿದ ಮೌಂಟ್ ಎವರೆಸ್ಟ್ ಮತ್ತು ಮೌಂಟ್ ಲೋಟ್ಸೆ ಪರ್ವತಾರೋಹಣದ ಯಶಸ್ಸನ್ನು ಗುರುತಿಸುವ ಸಮಾರಂಭದಲ್ಲಿ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಭಾಗವಹಿಸಿದ್ದರು. ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿಶ್ವದ ಅತಿ ಎತ್ತರದ ಶಿಖರವನ್ನು ಏರುವ ಮೂಲಕ ಮತ್ತು ಆಕಾಶದೆತ್ತರದಲ್ಲಿ ವಂದೇ ಮಾತರಂ ಹಾಡುವ ಮೂಲಕ ಬಿಎಸ್ಎಫ್ನ ಮಹಿಳಾ ಪರ್ವತಾರೋಹಣ ತಂಡವು ಧೈರ್ಯ, ದೇಶಭಕ್ತಿ ಮತ್ತು ಸಮರ್ಪಣೆಯ ಅಪರೂಪದ ಉದಾಹರಣೆಯನ್ನು ನೀಡಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳ ವಿಧಾನಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗಾಗಿ ಆಯೋಜಿಸಿರುವ 2 ದಿನಗಳ ಕಾರ್ಯಾಗಾರವನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ನಾಳೆ ಕೋಲ್ಕತ್ತಾದಲ್ಲಿ ಉದ್ಘಾಟಿಸಲಿದ್ದಾರೆ. ನೂತನ ಸದಸ್ಯರಿಗೆ ಸಂಸದೀಯ ಹಾಗೂ ವಿಧಾನಮಂಡಲದ ಕಾರ್ಯನಿರ್ವಹಣೆಯ ವಿವಿಧ ಆಯಾಮಗಳಾದ ಸಮಿತಿ ವ್ಯವಸ್ಥೆ, ಹಣಕಾಸು ಮೇಲ್ವಿಚಾರಣೆ, ಸಂಸದೀಯ ವಿಶೇಷಾಧಿಕಾರಿಗಳು ಹಾಗೂ ವಿಧಾನಮಂಡಲಗಳಲ್ಲಿ ಅಳವಡಿಸಲಾಗುತ್ತಿರುವ ಡಿಜಿಟಲ್ ಉಪಕ್ರಮಗಳ ಕುರಿತು ಪರಿಚಯ ಕಲ್ಪಿಸುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ. ಲಂಡನ್ನ ಕೆನ್ನಿಂಗ್ಟನ್ ಓವಲ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಗಂಟೆಗೆ ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆದ್ದ ತಂಡವು ಇದೇ 5ರಂದು ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣೆ, ಇಂಧನ ಭದ್ರತೆ, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಭಾರತ ಜಪಾನ್ ಸಹಿ. ವಿದ್ಯುತ್ ಚಲನಶೀಲತೆ ಕೇವಲ ತಂತ್ರಜ್ಞಾನ ಬದಲಾವಣೆಯಲ್ಲ, ಸುಸ್ಥಿರ ಅಭಿವೃದ್ದಿಯ ಪರಿವರ್ತನೆ, ಸಚಿವ ಭೂಪೇಂದರ್ ಯಾದವ್. ಸಂಸ್ಕರಣಾಗಾರ ವಿಸ್ತರಣೆಯೊಂದಿಗೆ ಇಂಧನ ಭದ್ರತೆ ಬಲಪಡಿಸುತ್ತಿರುವ ಭಾರತ, ಹರ್ದೀಪ್ ಸಿಂಗ್ ಪುರಿ. ಬಿಹಾರ, ಮಧ್ಯಪ್ರದೇಶ ಹಾಗೂ ಗುಜರಾತ್ನ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ದಿನಾಂಕ ಪ್ರಕಟ, ಚುನಾವಣಾ ಆಯೋಗ. ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ 2ನೇ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 6:05.
3: ಆಕಾಶವಾಣಿ ಧಾರವಾಡ, ಇದೀಗ ಮರಾಠಿ ಗೀತೆಗಳು.
4: 35 years of clinical excellence with compassion.
5: From life-saving emergencies to advanced cardiac and multi-specialty expertise,
4: Bengaluru has placed its trust in one name.
5: Choose the care Bengaluru believes in.
4: Call 968-668-60310. Fortis Hospital, Cunningham Road. With you for life.
3: Pandit Jitendra Abhisheki avaru hadiruva Marathi geetegalannu kelugiri. Aarambhadalli Krishna Bhatt ಬಾಂದಕರ್ ಅವರ ಈ ರಚನೆ.

0: विश्वात्मरूपी अवघे विश्वात्मरूपी अवघे एकरूपधार।
1: पंडित जितेंद्र अभिषेकि ಅವರು ಹಾಡಿರುವ ಮರಾಠಿ ಗೀತೆಗಳನ್ನು ಕೇಳಿದಿರಿ ಆಕಾಶವಾಣಿ ಧಾರವಾಡ ಇದೀಗ ಕಾರ್ಯಕ್ರಮ ಯುವವಾಣಿ
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 968-668-60310. Fortis Hospital, Cunningham Road. With you for life.
4: Keliri, keliri, keliri. Gramasthare. KYC update message annu nirlakshisabedi. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ವಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ.

0: ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ KYCಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

ನಮಸ್ಕಾರ ಸ್ನೇಹಿತರೆ, ಈಗ ಧಾರವಾಡದ ಅಕ್ಕಿಹಾಳ್ ಕಾಲೇಜ್ ಆಫ್ ಕಾಮರ್ಸ್ ವಿದ್ಯಾರ್ಥಿಗಳಿಂದ ಸಮ್ಮಿಶ್ರ ಕಾರ್ಯಕ್ರಮ. ಸ್ನೇಹಿತರೆ, ಕಾರ್ಯಕ್ರಮ ಶುರು ಮಾಡುವ ಮೊದಲು ಹಾಡಿನ ಮೂಲಕ ನಮ್ಮ ಕರ್ನಾಟಕ ಮಾತೆಗೆ ನಮ್ಮನ್ನು ಸಲ್ಲಿಸೋಣ ಅಂತ. ಜಯ ಜಯ.

0: ಹಾಡು ಹೆಂಗನಿಸ್ತು ಸ್ನೇಹಿತರೆ? ಇಷ್ಟ ಆಯ್ತು ಅನ್ಕೋತೀನಿ. ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಮುಂದುವರಿಯೋಣ. ಇತ್ತೀಚೆಗೆ ನಿಧನರಾದ ನಮ್ಮ ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ನನ್ನ ಸಹಪಾಠಿ ನವೀನ್ ಕುಲಕರ್ಣಿ ಒಂದೆರಡು ಮಾತು ಹೇಳಲಿಕ್ಕೆ ಬಯಸ್ತಾನೆ, ಕೇಳೋಣ.
1: ಭಾರತದ 11ನೇ ರಾಷ್ಟ್ರಪತಿಯಾಗಿ 2002ರಿಂದ 2007ರವರೆಗೆ ಕಾರ್ಯನಿರ್ವಹಿಸಿದ ಅವುಲ್ ಫಕೀರ್ ಜೈನ್ ಉದ್ದೀನ್ ಅಬ್ದುಲ್ ಕಲಾಂ ಬಡ ಮೀನುಗಾರ ಕುಟುಂಬದ ಹಿನ್ನೆಲೆಯಿಂದ ಬಂದವರು. ವಿಜ್ಞಾನಿಯಾಗಿ DRDO ಮತ್ತು ಇಸ್ರೋಗಳಲ್ಲಿ ಕಾರ್ಯನಿರ್ವಹಿಸಿದರಲ್ಲದೆ ಕ್ಷಿಪಣಿ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇದಕ್ಕಾಗಿಯೇ ಭಾರತ ಕ್ಷಿಪಣಿ ಪುರುಷ ಎಂಬ ಗೌರವ ಗಳಿಸಿದ್ದರು.

0: ವಿಜ್ಞಾನಿಯಾಗದೆ ಭಾರತೀಯ ವಾಯುಸೇನೆಯ ಪೈಲಟ್ ಆಗಬಹುದಿತ್ತು. ಆದರೆ 8 ಜನರಿಗೆ ಅವಕಾಶ ಬಿದ್ದ ಪರೀಕ್ಷೆಯಲ್ಲಿ ಅವರು 9ನೇ ಸ್ಥಾನ ಗಳಿಸಿದ್ದರು. ಇದರಿಂದ ಭಾರತಕ್ಕೆ ಒಬ್ಬ ಅಪೂರ್ವ ವಿಜ್ಞಾನಿ ಮತ್ತು ರಾಷ್ಟ್ರಪತಿ ಲಭಿಸುವಂತಾಯಿತು. 1960ರಲ್ಲಿ DRDOಗೆ ವಿಜ್ಞಾನಿಯಾಗಿ ಸೇರಿಕೊಂಡ ಕಲಾಂ ಭಾರತೀಯ ಸೈನ್ಯಕ್ಕೆ ಚಿಕ್ಕ ಹೆಲಿಕಾಪ್ಟರ್ ವಿನ್ಯಾಸದಲ್ಲಿ ತೊಡಗಿದ್ದರು. ಇಸ್ರೋಗೆ ವರ್ಗಾವಣೆಯಾದ ನಂತರ ದೇಶದ ಮೊಟ್ಟ ಮೊದಲ ಸ್ವದೇಶಿ ಉಪಗ್ರಹ ಉಡಾವಣಾ SLV-3 ವಾಹನದ ಯೋಜನಾ ನಿರ್ದೇಶಕರಾದರು. ಈ ವಾಹನ ಜುಲೈ 1980ರಲ್ಲಿ ರೋಹಿಣಿ ಉಪಗ್ರಹವನ್ನು ಕಕ್ಷೆಗೆ ಸೇರಿಸಿ ಖ್ಯಾತಿ ತಂದರು. ನಂತರ ದೇಶದ ಕ್ಷಿಪಣಿ ಅಭಿವೃದ್ಧಿ ಕಾರ್ಯದಲ್ಲಿ ನಿರತರಾಗಿದ್ದರು. ಕಲಾಂ ಅವರ ಸಾಮರ್ಥ್ಯ ಅಧಿಕಾರದಲ್ಲಿದ್ದವರಿಗೆ ವಿಶ್ವಾಸ ಮೂಡುವಂತೆ ಮಾಡಿತ್ತು. ಇದರಿಂದಲೇ ಅಗ್ನಿ, ಪೃಥ್ವಿ ಮುಂತಾದ ಪರಿಣಾಮಕಾರಿ ಕ್ಷಿಪಣಿಗಳ ಅಭಿವೃದ್ಧಿಗೆ ಕಾರಣಕರ್ತರಾದರು. ಇದು ಮಾತ್ರವಲ್ಲದೆ ಹೃದಯ ಚಿಕಿತ್ಸೆಗಾಗಿ ಕಡಿಮೆ ವೆಚ್ಚದ ಕರೋನರಿ ಸ್ಟಂಟ್ ಮತ್ತು ಗ್ರಾಮೀಣ ಪ್ರದೇಶಗಳಿಗಾಗಿ ಕಡಿಮೆ ವೆಚ್ಚದ ಕಲಂ ರಾಜು ಟ್ಯಾಬ್ಲೆಟ್ಗಳನ್ನು ಕಲಾಂ ವಿನ್ಯಾಸಗೊಳಿಸಿದರು. ದೇಶದ ರಾಷ್ಟ್ರಪತಿ ಸ್ಥಾನ ಅಲಂಕರಿಸಿದ ಮೊಟ್ಟ ಮೊದಲ ವಿಜ್ಞಾನಿ ಕಲಾಂ. IIM ಶಿಲಾಂಗ್ ಮತ್ತು IIM ಅಹಮದಾಬಾದ್, IIM ಇಂದೋರ್ ಸಂದರ್ಶಕ ಪ್ರೊಫೆಸರ್ ಆಗಿದ್ದ ಕಲಾಂ ಅವರು ಬೆಂಗಳೂರಿನ IISc ಗೌರವ ಫೆಲೋ ಮತ್ತು ತಿರುವನಂತಪುರಂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಚಾನ್ಸಲರ್ ಆಗಿದ್ದರು. ಇನ್ನೂ ಹಲವು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಪಾಠ ಹೇಳಿದ್ದರು. 40 ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್ ಮತ್ತು 1981ರಲ್ಲಿ ಪದ್ಮಭೂಷಣ್, 1990ರಲ್ಲಿ ಪದ್ಮವಿಭೂಷಣ್, 1997ರಲ್ಲಿ ಭಾರತ ರತ್ನ ಗೌರವಗಳಿಗೆ ಪಾತ್ರರಾದ ಕಲಾಂ ಇನ್ನೂ ಅಸಂಖ್ಯ ಗೌರವ ಸಂಪಾದಿಸಿದರು. ಕನಸು ಕಾಣಿರಿ, ಸುಂದರವಾದ ಕನಸಿನಲ್ಲಿ ತೇಲಾಡಿ. ಕನಸು ಕಂಡರೆ ಮಾತ್ರ ಜೀವನದಲ್ಲಿ ಗುರಿ ಸಿಗಬಹುದು. ಗುರಿ ಇದ್ದರೆ ಮಾತ್ರ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲು ಸಾಧ್ಯ. ಗುರಿ ಸಾಧಿಸಿದಾಗ ಮಾತ್ರ ದೇಶ ಮುಂದೆ ಹೋಗುತ್ತದೆ. ಪ್ರಶ್ನೆ ಕೇಳಿರಿ, ನೀವು ಮನಸ್ಸಿನಲ್ಲಿ ಮೂಡುವ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ಮಾಡಿ. ಪ್ರಶ್ನೆ ಮನಸ್ಸಿನಲ್ಲೇ ಇಟ್ಟುಕೊಂಡು ಪ್ರಶ್ನಾರ್ಥಕವಾಗಬೇಡಿ. ಉತ್ತರ ಯಾರೂ ಹೇಳದಿದ್ದರೆ ನೀವೇ ಹುಡುಕುವ ಪ್ರಯತ್ನ ಮಾಡಿ. ರಾಷ್ಟ್ರಪತಿಯಾಗಿದ್ದಾಗಲೇ ಮಕ್ಕಳೊಂದಿಗೆ ಬೆರೆತು ಅವರಲ್ಲಿ ಅಗಾಧ ಕನಸು ಬಿತ್ತಿದ ಚಿರಚೇತನ. ಜಾತಿ ಮತ ಎಲ್ಲವನ್ನು ಮೀರಿ ಮಾನವತಾವಾದಿಯಾಗಿ ಬೆಳೆದು ನಿಂತ ಅಬ್ದುಲ್ ಕಲಾಂ ಅವರ ಸಾಧನೆಯಷ್ಟೇ ಎತ್ತರದ ವ್ಯಕ್ತಿತ್ವವನ್ನು ಹೊಂದಿದ್ದರು. ಆದರೆ ದೇಶದ ವಿಷಯ ಬಂದಾಗ ಅಷ್ಟೇ ಕಠಿಣ ನಿರ್ಧಾರ ಕೈಗೊಳ್ಳಲು ಹಿಂದೇಟು ಹಾಕುತ್ತಿರಲಿಲ್ಲ.
1: APJ ಅವರು ನಮಗೆ ಒಬ್ಬ ಒಳ್ಳೆ ಆದರ್ಶ ವ್ಯಕ್ತಿ, ಮಾರ್ಗದರ್ಶಕರಂತ ಹೇಳ್ಬೋದು. ಸ್ನೇಹಿತರೆ, ನಮ್ಮ ಪ್ರಧಾನ ಮಂತ್ರಿ ಸ್ವಚ್ಛ ಭಾರತ ಅಭಿಯಾನ ಶುರು ಮಾಡಿದ್ರಲ್ಲ, ಅದನ್ನ ಬಹಳ ಜನ ಜಾರಿಗೆ ತರ್ಲಿಕ್ಕತ್ತಾರ. ಅದ್ರ ಮೇಲೆ ನಾವೊಂದು ರೂಪಕ ಮಾಡ್ತೀವಿ, ಕೇಳ್ರಿ.
2: ಏ ಕಮಲಿ, ಕಮಲಿ ಬಾರ ಇಲ್ಲೇ.
1: ಏನ್ರಿ, ಬಹಳ ಖುಷಿಯೊಳಗಿದ್ದೀರಿ, ಯಾಕ?
2: ಈ ವರ್ಷ ಸುಗ್ಗಿಯೊಳಗ ಬಂಪರ್ ಲಾಭ ಬಂದದ. 20 ಲಕ್ಷ ರೂಪಾಯಿ ಕಬ್ ಮಾರಿದ್ದು ರೊಕ್ಕ ಬಂದದ. ಈ ವರ್ಷ ನಮ್ಮ ಮಗಳ ಮದ್ವಿ ಧೂಮ್ಧಾಮ್ ಆಗಿ ಮಾಡೋಣಂತ. ಏನಂತಿ?
1: ಮದ್ವಿನ ಆಕಿ ಮದ್ವಿನ ಬಲ್ಲಿ ಅಂತಾಳ, ಏನ್ ಮಾಡೋದು, ತಡೀರಿ, ಆಕಿನ ಕೇಳೋಣಂತ. ಶಾರಿ ಶಾರಿ, ಬಾಯ್ಲೆ ನಿಮ್ಮಪ್ಪ ಕರೀತಾರ ನೋಡು.
3: ಬಂದೆ, ಏನ್ಪಾ ಅದು?
2: ಏ ಶಾರಿ, ಈ ವರ್ಷ ನಿನ್ ಮದ್ವಿ ಧೂಮ್ಧಾಮ್ ಆಗಿ ಮಾಡ್ಬೇಕಂತಿದ್ದೀನಿ. 20 ಲಕ್ಷ ರೂಪಾಯಿ ಕಬ್ ಮಾರಿದ್ದು ರೊಕ್ಕ ಬಂದದ.
3: 20 ಲಕ್ಷ ರೂಪಾಯಿ ಖರ್ಚ್ ಮಾಡಿ ಮದ್ವಿ ಮಾಡ್ತೇನಂತಿ. ಮೊದಲ 8,000 ಖರ್ಚ್ ಮಾಡಿ ಒಂದ್ ಪೈಖಾನಿ ಕಟ್ಟಿಸ್ ಮಾಡುವಂತಿ ಆಮೇಲೆ ನನ್ ಮದ್ವಿ.
2: ಏ ಶಾರಿ, 8,000 ಖರ್ಚ್ ಮಾಡಿ ಪೈಖಾನಿ ಕಟ್ಟಿಸ್ಲ್ಯಾ? ಅದೇನ್ 2 ನಿಮಿಷದ ಕೆಲಸ. ಈ ಊರವ್ರಿಗೆ ಹೋಗಿ ಬಂದ್ರೆ ಮುಗೀತ. ನೀರು ಉಳಿತಾವ, ವಾಕಿಂಗು ಆಗ್ತದ. ಏನಂತಿ ಕಮಲಿ?
1: ನಾ ಅನ್ನೋದು ಆಡೋದು ಎಲ್ಲ ಮುಗ್ದದ. ಬೋರ್ಕಲ್ ಮೇಲೆ ನೀರು ಸುರ್ದಂಗ ಆಗ್ಯದ. 20 ವರ್ಷ ಆಯ್ತು ನಿಮ್ಮ ಅಪ್ಪಗ ಪೈಖಾನಿ ಕಟ್ಟಿಸ್ರಿ ಕಟ್ಟಿಸ್ರಿ ಅಂತ ಹೇಳಿ ಸಾಕಾಗ್ಯದ.
2: ಈ ಅವ್ವ ಮಗಳಿಗೆ ಬುದ್ಧಿನೇ ಇಲ್ಲ. ಮೊನ್ನೆ ಗದ್ದನ್ಕೇರಿ ಗೌಡ್ರು ಬಂದಿದ್ರು. ಅವ್ರ ಮಗನ ಸಲುವಾಗಿ ನಮ್ಮ ಶಾರಿನ ಕೇಳಿಕತ್ತಾರ. ಮೈ ತುಂಬದಾಗಿನ ಇಟ್ಟು ನಮ್ಮ ಮಗಳನ್ನ ತಮ್ಮ ಮನೆ ಸೊಸಿ ಮಾಡ್ಕೊಂತಾರಂತ. ಇಂಥ ಭಾಗ್ಯ ಯಾರಿಗುಂಟು, ಯಾರಿಗಿಲ್ಲ.
3: ಆಹಾಹಾ, ಇಂಥ ಸೌಭಾಗ್ಯ ಯಾರಿಗೂ ಬೇಡ. ಗದ್ದನ್ಕೇರಿ ಗೌಡ್ರಾದ್ರೇನ, ಕುಲಕರ್ಣಿ ಆದ್ರೇನ, ಆ ಊರ ಬೇಡ ನನಗ. ಅಪ್ಪ, ಆ ಊರಾಗ ಒಬ್ರು ಮನ್ಯಾಗೂ ಪೈಖಾನಿನ ಇಲ್ಲಂತ.
1: ಹೌದ್ ಮಗಳ, ಹೋದ ವರ್ಷ ಆ ಗೌಡ್ರ ಸೊಸಿ ಹಸಿ ಬಾಣಂತಿ ಸತ್ಲಲ್ಲ. ಆಕಿ ಯಾಕ ಸತ್ಲ ಗೊತ್ತದೇನ?
3: ಯಾಕಮ್ಮ?
1: 10 ದಿನದ ಬಾಣಂತಿನ ಮಳ್ಯಾಗ ದಿನ ಬಯಲ್ ಕಡೆ ಕಳ್ಸಿದ್ರ ಏನಾಗ್ಬೇಡ, ತಂಪ ಹೆಚ್ಚಾಗಿ ಚಳಿ ಜ್ವರ ಬಂದು ಆಕಿನೂ ಸತ್ಲು ಕೂಸು ಸತ್.
3: ಅಯ್ಯೋ ಶಿವನ, ಏನ ಅಶಿಕ್ಷಿತ ಜನಾನಪ್ಪ, ಎಷ್ಟು ಶ್ರೀಮಂತಿಕಿ ಇದ್ರೇನ, ತಗೊಂಡ್ ಹೋಗಿ ಸುಡೋದನ್ನ.
2: ಹೋಗ್ಲಿ ಬಿಡ, ಆ ಮ್ಯಾಲಿನ ಮನಿ ಬಸ್ಯಾಗ ಏನ್ ಕಡಿಮೆ ಆಗ್ಯದ? ಸಾಕಷ್ಟು ಹೊಲ ಮನಿ, ಕೈಗೊಬ್ರು ಕಲಿಗೊಬ್ರು ಆಳು, ಒಳ್ಳೆ ಸಿನಿಮಾದಾಗಿನ ಹೀರೋ.

0: ಇದ್ದಂಗಿದ್ದಾನೆ, ಅವನ ಹಿಂದೆ ಹುಡುಗಿಯರ ದಿಂಡ ಬಿದ್ದಿರ್ತದ, ಅಂಥದ್ರಾಗ ನಮ್ಮ ಶಾರೀನ ಮದ್ವೆ ಆಗ್ತಾನಂತ ಹೇಳಿ ಕಳ್ಸ್ಯಾನಂತ.
1: ಬಾಲಿನ್ ಮನಿ ಬಸ್ಯಾನ ಥೂ, ಅವನಂತೂ ಮೊದಲ್ ಮದ್ವಿ ಆಗಂಗಿಲ್ಲ, ಅವನ್ ಮನ್ಯಾಗ ಎಂತ ದುರಂತ ಆತಂತೀನಿ. ಅಪ್ಪ ಆ ಬಸ್ಯಾನ್ ತಂಗಿ ಪಾರಿ 10 ವರ್ಷದ ಹುಡುಗಿ ಪಾಪ ಬೈಲ್ ಕಡೆ ಹೋಗಿತ್ತ. ಅಲ್ಲಿ 8 ಉಡಾ ಹುಡುಗರು ಬಂದ್ ಅಕಿನ ಹೊತ್ಕೊಂಡ್ ಹೋಗಿ ಅತ್ಯಾಚಾರ ಮಾಡಿ ಕೆರ್ಯಾಗ ಒಗದ್ ಹೋದ್ರ. ನೆನೆಸ್ಕೊಂಡ್ರ ದುಃಖ ಉಕ್ಕಿ ಬರ್ತದ.
2: ಅಳಬ್ಯಾಡ್ ಮಗಳ, ಮೊನ್ನೆ ನೆರೆಮನಿ ಮುದುಕಿ ಬೈಲ್ ಕಡೆ ಹೋದಾಗ ಹಂದಿ ನಾಯಿ ಅಕ್ಕಿನ ಎಕಡ್ ಬೇಕಾ ಕಡಿ ಹರ್ಕೊಂಡ್ ತಿಂದಾವ. ಮೊದ್ಲ ವಯಸ್ಸಾಗೈತಿ, ಎದ್ರ ಕೂಡ್ಲಿಕ್ ಬರಂಗಿಲ್ಲ, ಕೂತ್ರ ಏಳ್ಲಿಕ್ ಬರಂಗಿಲ್ಲ. ಅಂತಾದ್ರಾಗ ಜೀವ ಒಂದು ಉಳಿಸ್ಕೊಂಡು ಹೆಂಗೋ ಮನೆಗ್ ಬಂದದ. ಏನ್ ಹೇಳುದು, ಕಾಣನ್ ಮುಂದ್ ಕಿನ್ರಿ ಬಾರಿಸ್ದಂಗ.
0: ಏನ್ ಸಣ್ಣ ಸಣ್ಣ ಸಂದ್ ಹೊಡ್ಕೊಂತೀರ 2 ನಿಮಿಷದ ಕೆಲ್ಸಕ್ಕ?
1: ಅಪ್ಪ 2 ಮಿಂಟಿನ ಕೆಲ್ಸಕ್ ಹೋಗಿದ್ದೆಲ್ಲ, ಬಿಡಿ ಸೇರ್ಕೋತ ಊರ್ ಹೊರಗ. ನೀ ಬರೋದ್ 2 ಮಿಂಟ್ ಅಲ್ಲ, 2 ತಾಸ್ ಆಗಿತ್ತ. ಅಷ್ಟ್ರಾಗ ಊರ್ದನ ಎಲ್ಲ ತೋಟದಾಗ ಹೊಕ್ಕ ಬೆಳೆ ಹಾಳ್ ಮಾಡಿದ್ ಮರ್ತ್ ಹೋತೇನ್ ನಿನಗ.
0: ಈಗ ಅದೆಲ್ಲ ಯಾಕ, ನಿನ್ ಮದ್ವಿ ವಿಷಯ ಹೇಳ.
1: ಅಪ್ಪ ನೀ ಪಾಯ್ಖಾನಿ ಕಟ್ಸೋತನ

0: ಹೋದ್ರ ನೆನೆಸ್ಕೊಂಡ್ರ ದುಃಖ ಉಕ್ಕಿ ಬರ್ತದ.
1: ಅಳಬ್ಯಾಡ್ ಮಗಳ, ಮೊನ್ನೆ ನೆರೆಮನಿ ಮುದುಕಿ ಬೈಲ್ ಕಡೆಗೆ ಹೋದಾಗ ಹಂದಿ ನಾಯಿ ಅಕ್ಕಿನ ಎಕ್ಕಡ್ ಬೇಕಾ ಕಡಿ ಹರ್ಕೊಂಡ್ ತಿಂದಾವ. ಮೊದ್ಲ ವಯಸ್ಸಾಗೈತಿ, ಎದ್ರ ಕೂಡ್ಲಿಕ್ ಬರಂಗಿಲ್ಲ, ಕೂತ್ರ ಏಳ್ಲಿಕ್ ಬರಂಗಿಲ್ಲ. ಅಂತದ್ರಾಗ ಜೀವ ಒಂದು ಉಳಿಸ್ಕೊಂಡು ಹೆಂಗೋ ಮನೆಗೆ ಬಂದದ. ಏನು ಹೇಳೋದು, ಕಾಣನ್ ಮುಂದೆ ಕಿನ್ರಿ ಬಾರಿಸ್ದಂಗ.
2: ಏನು ಸಣ್ಣ ಸಣ್ಣ ಸಂದ್ ಹೊಡ್ಕೊಂತೀರ ಎರಡು ನಿಮಿಷದ ಕೆಲ್ಸಕ್ಕೆ?
0: ಅಪ್ಪ, ಎರಡು ಮಿಂಟಿನ ಕೆಲ್ಸಕ್ಕೆ ಹೋಗಿದ್ದೆಲ್ಲ, ಬಿ ಡಿ ಸೇರ್ಕೋತ ಊರು ಹೊರಗೆ. ನೀ ಬರೋದು ಎರಡು ಮಿಂಟಲ್ಲ, ಎರಡು ತಾಸಾಗಿತ್ತು. ಅಷ್ಟ್ರಾಗ ಊರ್ದನ ಎಲ್ಲ ತೋಟದಾಗ ಹೊಕ್ಕ ಬೆಳೆ ಹಾಳು ಮಾಡಿದ ಮರೆತು ಹೋತೇನ್ ನಿನಗೆ?
2: ಈಗ ಅದೆಲ್ಲ ಯಾಕೆ, ನಿನ್ನ ಮದ್ವೆ ವಿಷಯ ಹೇಳ.
0: ಅಪ್ಪ, ನೀ ಪಾಯ್ಖಾನಿ ಕಟ್ಸೋತನ ನಾ ಮದ್ವೆ ಆಗಂಗಿಲ್ಲ.
1: ಇವ್ರು ಹಿಂಗೆ ಹೇಳಿದ್ರೆ ಕೇಳಂಗಿಲ್ಲ ಮಗಳ. ನಾವಿಬ್ರು ಕೂಡಿ ಗಾಂಧಿ ಮುತ್ತೆ ಅನ್ನಂಗೆ ಉಪವಾಸ ಸತ್ಯಾಗ್ರಹ ಮಾಡೋಣಂತ.
2: ಏ ತಡಿ ತಡಿ, ಹಂಗೆಲ್ಲ ಮಾಡಿಗಿಡಿರಿ, ಈಗಿಂದೀಗ ಪೈಖಾನಿ ಕಟ್ಟಿಸ್ತೀನಿ.
0: ಅಂತೂ ಈಗರ ಬುದ್ಧಿ ಬಂತಲ್ಲ. ಅಪ್ಪ, ನಾ ಮದ್ವೆ ಆಗ್ಬೇಕಂದ್ರ ನೀ ಬೀಡಿ ಸೇದೋದ್ ಬಿಡ್ಬೇಕ್, ಶೇರೆ ಕುಡಿಯೋದ್ ಬಿಡ್ಬೇಕ್, ತಂಬಾಕ್ ಹಾಕೊಂಡ್ ಪಿಚಿ ಪಿಚಿ ಉಗುಳೋದ್ ಬಿಡ್ಬೇಕ್ ಅಂದ್ರಷ್ಟ ನಾ ಮದ್ವೆ ಆಗ್ತೇನೆ. ಏನಂತೀ?
2: ಆಯ್ತು ಬಾ ಮಗಳ, ನಿನ್ನ ಸಲುವಾಗಿ ನಾ ಎಲ್ಲ ದುಶ್ಚಟಗಳನ್ನು ಬಿಡ್ತೀನಿ. ನೀನು ನನ್ನ ಕಣ್ಣು ತೆರೆಸಿದಿ.
0: ಹೌದು, ನಾವೆಲ್ಲರೂ ಕೂಡಿ ನಮ್ಮ ಮನೆ, ನಮ್ಮ ಊರು, ನಮ್ಮ ದೇಶವನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮ್ಮದು ಸ್ವಚ್ಛ ಭಾರತ ಆಗ್ತದ. ಗಾಂಧೀಜಿಯವ್ರು ಕಂಡ ಸ್ವಚ್ಛ ಭಾರತದ ಕನಸನ್ನು ನಾವೆಲ್ಲರೂ ಕೂಡಿ ನನಸು ಮಾಡೋಣ.
3: ಹೌದು ಹೌದು, ಸ್ವಚ್ಛ ಭಾರತ, ಸ್ವಸ್ಥ ಭಾರತ.
1: ಚಲೋ ಅನಿಸ್ತಲ್ಲ ಸ್ನೇಹಿತರೆ, ನೀವು ಸ್ವಚ್ಛ ಭಾರತ ಅಭಿಯಾನ ಶುರು ಮಾಡ್ರಿ. ಹಂಗಾರ ಮುಂದಿನ ಕಾರ್ಯಕ್ರಮಕ್ಕೆ ಮುಂದುವರಿಯೋಣ. ಹಂಗಂದ್ರ ಜೀವನದೊಳಗ ಏಳು ಬೀಳು ಆಸೆ ಆಕಾಂಕ್ಷೆ ಇರೋದ. ಸ್ನೇಹಿತರೆ, ಜೀವನದ ಮೇಲೆ ನಾವೊಂದು ತತ್ವ ಪದ ಹಾಡ್ತೀವಿ, ಕೇಳ್ರಿ.

0: हाय पूजा।
1: हाय श्रेया। हाय प्रियंका।
2: पूजा जल्दी बा, याक लेट आत?
1: इल बिड़ श्रेया, बाळ सुस्त आगेति।
2: ಏನಾತ ಊಟ ಗೀಟ ಮಾಡಿಯಲ್ಲ, ಯಾಕೋ ಮಾರಿ ಬಾಡೆದಲ್ಲ ನಿಂದ?
1: ಇಲ್ಲ, ಇವತ್ತು ಊಟನ ಮಾಡಿಲ್ಲ. ನಮ್ಮ ಅಮ್ಮಗ ಅರ್ಜೆಂಟ್ ಆಗಿ ಹೊರ ಹೋಗೋದ್ ಬಂತ. ನಮ್ಮಅಮ್ಮ ಅಡ್ಗಿನ ಮಾಡಿಲ್ಲ.
2: ಅಯ್ಯ ಹುಚ್ಚಿ, ಏನಾರ ಮಾಡ್ಕೊಂಡು ತಿನ್ಬೇಕೇಲೋ?
1: ನಂಗೇನು ಅಡ್ಗಿನ ಮಾಡ್ಲಿಕ್ಕೆ ಬರೋದಿಲ್ಲ ಶ್ರೇಯಾ, ಹತ್ರ ಯಾವುದು ಹೋಟೆಲ್ ಇಲ್ಲ.
2: ಎಷ್ಟು ಸಿಂಪಲ್ ಅದ, ಮನ್ಯಾಗ ನೀನು ದಿಢೀರ್ ಅಂತ ಮಾಡ್ಕೋಬಹುದು.
1: ಹೌದ? ಏನದ?
2: ಏನಂದ್ರ ನಿಮ್ಮನ ಹಿಟ್ಟು ಅವನೋ ಇಲ್ಲೋ ಎಲ್ಲ, ಒಂದು ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡ್ಲಿ ಹಿಟ್ಟು ಎಲ್ಲ ಸ್ವಲ್ಪ ಸ್ವಲ್ಪ ತಗೊಂಡು ದೋಸಾ ಹಿಟ್ಟಿನಂಗ್ ಕಲಸಿ ಅದಕ್ಕೆ ಉಪ್ಪು ಮತ್ತು ಸಣ್ಣಾಗಿ ಉಳ್ಳಾಗಡ್ಡಿ, ಟೊಮ್ಯಾಟೊ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಹೆಚ್ಚಿ ಕಲಸಿ ದೋಸಾನ್ ಗತೆ ಮಾಡ್ಕೊಂಡು ತಿಂದ್ರೆ ಆತಪ್ಪ. ಉಪ್ಪಿನಕಾಯಿ, ತುಪ್ಪ, ಟೊಮ್ಯಾಟೊ ಸಾಸ್ ಜೊತೆ ಹೆಲ್ದಿನೂ ಇರ್ತದ, ಟೇಸ್ಟಿನೂ ಇರ್ತದ.
1: ಇಷ್ಟು ಸಿಂಪಲ್ ನಂಗೆ ಗೊತ್ತೇ ಇದ್ದಿಲ್ಲ ಶ್ರಾ. ಇನ್ಮೇಲೆ ನಮ್ಮಅಮ್ಮ ಯಾವಾಗ ಹೊರಗೆ ಹೋದ್ರೆ ನಾ ಇದನ್ನ ಮಾಡಿ ಟ್ರೈ ಮಾಡ್ತೀನಿ.
2: ಏ, ನಾನೊಂದು ದಿಢೀರ್ ಜಾಮ್ ಮಾಡೋದು ಹೇಳ್ತೀನಿ ಕೇಳ್ರಿ.
1: ಹೇಳಿ ಹೇಳಿ, ಏನದ?
2: ಮನಿ ಒಳಗೆ ಬಾಳೆಹಣ್ಣಂತೂ ಇರ್ತಾವ. ಒಂದು ಪ್ಯಾನ್ ಒಳಗೆ 2 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಿ, 1 ಕಪ್ ಶುಗರ್ ಸಕ್ಕರೆ ಹಾಕಿ ಪಾಕ ಮಾಡ್ಕೋಬೇಕು. ಪಾಕ ಕುದಿಯೋವಾಗ ಸಣ್ಣಗೆ ಹೆಚ್ಕೊಂಡಿದ್ದ ಬಾಳೆಹಣ್ಣು ಹಾಕಿ ಒಂದು ಸ್ವಲ್ಪ ಕುದಿಸ್ಬಿಟ್ರೆ ಬಾಳೆಹಣ್ಣಿನ ಜ್ಯಾಮ್ ರೆಡಿ ಆಗ್ತದೆ. ಇದನ್ನು ಚಪಾತಿ ಜೊತೆ, ಬ್ರೆಡ್ ಜೊತೆ ತಿನ್ಬೋದು, ಭಾಳ ಟೇಸ್ಟಿ ಇರ್ತದೆ.
1: ಇಷ್ಟು ಸಿಂಪಲ್, ವಾವ್. ಇದೆಲ್ಲ ನಾನು ಟ್ರೈ ಮಾಡ್ತೀನಿ.
2: ನಾನು ಟ್ರೈ ಮಾಡ್ತೀನಿ. ಚಲೋ ಹೇಳ್ಕೊಟ್ರಲ್ಲ ಸ್ನೇಹಿತರೆ, ನನ್ನ ಫ್ರೆಂಡ್ಸ್, ನೀವು ಟ್ರೈ ಮಾಡ್ರಿ ಹಂಗಂದ್ರೆ ಮನೆ ಒಳಗೆ. ಈಗ ವಾಗೀಶ್ ವಡ್ವಿ, GS ಶಿರೋದ್ರಪ್ಪ ಅವ್ರು ಬರ್ದಿದ್ದು ಒಂದು ಹಾಡು ಹಾಡ್ತಾನೆ ಕೇಳ್ರಿ.

ತತ್ವಪದ ಕೇಳಿದ್ರಿ, ಹಾಡ್ ಕೇಳಿದ್ರಿ, ರೂಪಕ ಆಯ್ತು, ಈಗ ಹೊಟ್ಟಿದು ಸ್ವಲ್ಪ ಕಾಳಜಿ ಮಾಡೋಣಲ್ಲ. ಸ್ನೇಹಿತರೆ ಬರ್ರಿ, ಇಲ್ಲ ನಿಬ್ರ ಗೆಳತಿಯರ ಜೊತೆ ಸೇರಿ ದಿಢೀರ್ ತಿಂಡಿ ಮಾಡೋದು ಹೆಂಗಂತ ಹೇಳ್ತೇವೆ ಕೇಳ್ರಿ.

ಸ್ನೇಹಿತರೆ, ಮೊನ್ಮೊನ್ನೆ ಶ್ರಾವಣ ಮಾಸದ ನೂಲು ಹುಣ್ಮೆ ಆಯ್ತಲ್ಲ, ರಾಖಿನ ನಮ್ಮ ಅಣ್ಣ ತಮ್ಮಂದ್ರಿಗೆ ಕಟ್ಟಿ ಹಬ್ಬ ಆಚರಿಸಿದ್ವಲ್ಲ ಸ್ನೇಹಿತರೆ, ಬರ್ರಿ ರಕ್ಷಾಬಂಧನದ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ಕೇಳ್ರಿ. ಹಂಗಾರ ರಕ್ಷಾಬಂಧನವು ಅಣ್ಣ ತಂಗಿಯರ ಪವಿತ್ರ ಬಂಧವಾಗಿದೆ. ಅಲ್ಲದೆ ರಕ್ಷಾಬಂಧನವನ್ನು ಆಚರಿಸುವ ಮೂಲ ಉದ್ದೇಶವು ಸಮಾಜದ ರಕ್ಷಣೆ ಮತ್ತು ನ್ಯಾಯ ಒದಗಿಸುವ ಹಬ್ಬವಾಗಿದೆ. ರಕ್ಷಾಬಂಧನವು ಶ್ರಾವಣ ಮಾಸದ ಮೊದಲನೇ ಹುಣ್ಣಿಮೆಯನ್ನು ನೂಲ ಹುಣ್ಣಿಮೆಯಾಗಿ ಆಚರಿಸಲಾಗುತ್ತದೆ. ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರು ಋಷಿಗಳು ಬೌದ್ಧಿಕವಾಗಿ ಸಮರ್ಥರಾಗಿದ್ದು ಅವರುಗಳ ರಕ್ಷಣೆಗಾಗಿ ದೈಹಿಕವಾಗಿಯೂ ಸಮರ್ಥರಾಗಬೇಕಾಗಿತ್ತು. ಕ್ಷತ್ರಿಯರು ತಮ್ಮ ಸುತ್ತಮುತ್ತಲಿನ ಸಮಾಜದ ರಕ್ಷಕರಾಗಿದ್ದು ಅವರು ಯಾವಾಗಲೂ ಆಯುಧಗಳನ್ನು ಸಿದ್ಧವಾಗಿಟ್ಟುಕೊಂಡಿರುತ್ತಿದ್ದರು. ದುರ್ಬಲ ರಕ್ಷಣೆಗಾಗಿ ಬ್ರಾಹ್ಮಣರು ಮತ್ತು ಗುರುಗಳು ತಮ್ಮ ರಕ್ಷಣೆಗಾಗಿ ನೂಲನ್ನು ರಾಜರುಗಳ ಕೈಗೆ ಕಟ್ಟುತ್ತಿದ್ದರು. ಕೈಯಲ್ಲಿ ಕಟ್ಟಿದ ನೂಲು ರಾಜರಿಗೆ ತಮ್ಮ ಕರ್ತವ್ಯವನ್ನು ನೆನಪಿಗೆ ತರಿಸುತ್ತಿತ್ತು. ಜನರ ರಕ್ಷಣೆ ಮಾಡುವುದು ತಮ್ಮ ಹೊಣೆ ಎಂದು ನೆನಪಿಸುತ್ತಿತ್ತು. ನಂತರದಲ್ಲಿ ಪುರೋಹಿತ ಪಂಡಿತರು ನೂಲನ್ನು ಶ್ರೀಮಂತರಿಗೆ ಕಟ್ಟುತ್ತಿದ್ದರು. ಬದಲಾಗಿ ಹಣ ಮತ್ತು ಬಟ್ಟೆ ಅವರಿಗೆ ಉಡುಗೊರೆ ರೂಪದಲ್ಲಿ ನೀಡಲಾಗುತ್ತಿತ್ತು. ಇತ್ತೀಚಿನ ಕಾಲದಲ್ಲಿ ಮಹಿಳೆಯರು ಪವಿತ್ರ ನೂಲು ರಾಖಿಯನ್ನು ತಮ್ಮ ಅಣ್ಣ ತಮ್ಮಂದಿರಿಗೆ ಕಟ್ಟುತ್ತಾರೆ. ಈ ಪದ್ಧತಿಯು ರಕ್ಷಣೆಯ ಪ್ರತೀಕವಾಗಿದೆ. ರಕ್ಷಾಬಂಧನ

ಅಣ್ಣ ತಂಗಿ ನಡುವಿನ ಪವಿತ್ರ ಬಂಧವಾಗಿದೆ. ಇದು ತಂಗಿಯು ತನ್ನ ಅಣ್ಣ ತಮ್ಮರ ಕೈಗೆ ಕಟ್ಟುತ್ತಾಳೆ. ಅಣ್ಣನು ತಂಗಿಯ ರಕ್ಷಣೆ ಮಾಡುವ ಭಾಷೆಯನ್ನು ನೀಡುತ್ತಾನೆ. ಮೇವಾರದ ರಾಣಿ ಕರ್ಣವತಿಯು ಹುಮಾಯೂನನಿಗೆ ತನ್ನ ರಕ್ಷಣೆ ಕೋರಿ ರಾಖಿಯನ್ನು ಕಳುಹಿಸುತ್ತಾಳೆ. ತನ್ನನ್ನು ಶೀರ್ಷಾಸೂರಿ ಎಂಬ ಕ್ರೂರಿಯಿಂದ ಕಾಪಾಡಿಕೊಳ್ಳಲು ಅದರಂತೆಯೇ ಹುಮಾಯೂನನು ಕರ್ಣವತಿಗೆ ರಕ್ಷಣೆ ನೀಡುತ್ತಾನೆ. ತಂಗಿಯು ತಾನು ಕಟ್ಟುವ ನೂಲನ್ನು ಶಾಂತಿ ಸಮೃದ್ಧಿ ರಕ್ಷಣೆಯಿಂದ ತುಂಬಿರಲಿ ಎಂದು ಆಶೀರ್ವದಿಸಿ ನೂಲನ್ನು ತನ್ನ ಅಣ್ಣನಿಗೆ ಕಟ್ಟುತ್ತಾಳೆ. ರಕ್ಷಾಬಂಧನ ದಿನ ತಂಗಿಯು ದೇವರನ್ನು ಪೂಜಿಸಿ ಸಿಹಿ ನೈವೇದ್ಯಿಸಿ ಅಣ್ಣನಿಗೆ ಆರತಿ ಬೆಳಗಿ ತಿಲಕವಿಟ್ಟು ರಾಖಿ ಕಟ್ಟಿ ಸಿಹಿ ತಿನ್ನಿಸುತ್ತಾಳೆ. ಅಣ್ಣನು ತಂಗಿಗೆ ಉಡುಗೊರೆ ನೀಡುತ್ತಾನೆ. ರಕ್ಷಾಬಂಧನವು ರಕ್ಷಣೆ ನೀಡುವ ಪ್ರತೀಕವಾಗಿದೆ. ಪ್ರತಿ ಅಣ್ಣನು ತಂಗಿಯ ರಕ್ಷಣೆಯ ಜವಾಬ್ದಾರಿ ತೆಗೆದುಕೊಳ್ಳುವುದು ಅಣ್ಣನ ಹೆಮ್ಮೆಯಾಗಿದೆ. ರಾಖಿ ಬಗ್ಗೆ ತಿಳ್ಕೊಂಡ್ರಿ, ಬರ್ರಿ ಈಗ ಚಂದದ ಒಂದು ಜಾನಪದ ಗೀತೆನ ಕೇಳೋಣಂತ.

0: ಆಲೂರು ಸಕ್ಕರೆ ಕೊಪ್ಪ ಕೋಲಣ್ಣ ಕೊಲೆ, ಒಳ್ಳೆ ಜಾಂಗೀರ ತಿಮ್ಮಪ್ಪನ ಕೋಲಣ್ಣ ಕೊಲೆ, ಒಳ್ಳೆ ಜಾಂಗೀರ ತಿಮ್ಮಪ್ಪನ ಕೋಲಣ್ಣ ಕೊಲೆ, ಒಳ್ಳೆ ಮನೆಯ ಮುಂದಿನ ಮಾವಿನ ಮರವೆ ಕೋಲಣ್ಣ ಕೊಲೆ, ಒಳ್ಳೆ ಮನೆಯ ಮುಂದಿನ ಮಾವಿನ ಮರವೆ ಕೋಲಣ್ಣ ಕೊಲೆ, ಅದು ಏನಂತ ಹಾಡ್ತಾ ಇತ್ತಿ ಕೋಲಣ್ಣ ಕೊಲೆ, ಅದು ಏನಂತ ಹಾಡ್ತಾ ಇತ್ತಿ ಕೋಲಣ್ಣ ಕೊಲೆ, ಒಳ್ಳೆ ಅರಸನ ಮಗಳ ಮದ್ವೆಯಂತೆ ಕೋಲಣ್ಣ ಕೊಲೆ, ಒಳ್ಳೆ ಅರಸನ ಮಗಳ ಮದ್ವೆಯಂತೆ ಕೋಲಣ್ಣ ಕೊಲೆ, ಅದು ಏನಂತ ಹಾಡ್ತಾ ಇತ್ತಿ ಕೋಲಣ್ಣ ಕೊಲೆ, ಅದು ಏನಂತ ಹಾಡ್ತಾ ಇತ್ತಿ ಕೋಲಣ್ಣ ಕೊಲೆ.
1: ಬರೀಗ ಹುಡುಗಿರಿಗೆ ಒಂದೆರಡು ಮನಿ ಒಳಗ ಯಾವ ಖರ್ಚ ಇಲ್ಲದ ತಮ್ಮನ್ನ ಆರೈಕೆ ಮಾಡ್ಕೊಳ್ಳುವಂತ ಬ್ಯೂಟಿ ಟಿಪ್ಸ್ ಹೇಳ್ತಾರಂತ ಕೇಳೋಣ.
2: ಡೈಲಿ ಬಿಸಿಲಲ್ಲಿ ಅಡ್ಡಾಡಿ ಸ್ಕಿನ್ ಟ್ಯಾನ್ ಆಗಿರ್ತದೆ, ಅದಕ್ಕೊಂದಿಷ್ಟು ನಾ ಟಿಪ್ಸ್ ಅನ್ನ ಹೇಳುತ್ತೇನೆ. ಅದು ಏನಂದ್ರ, ಎಲ್ಲರೂ ಮನೆಯಲ್ಲಿ ಮೊಸರು ಬಾಳೆಹಣ್ಣಂತೂ ಕಾಮನ್ ಆಗಿ ಇದ್ದೇ ಇರುತ್ತದೆ. ಬಾಳೆಹಣ್ಣು ಮತ್ತು ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡನ್ನ ಮುಖಕ್ಕೆ ಪ್ಯಾಕ್ ಹಾಕೋಬೇಕು, ಅದರಿಂದ ಟ್ಯಾನಿಂಗ್ ಕಡಿಮೆ ಆಗುತ್ತದೆ. ಮತ್ತೊಂದು, ಲಿಂಬೆಹಣ್ಣಿನ ರಸ ಮತ್ತು ಕಿತ್ತಳೆ ಹಣ್ಣಿನ ರಸ ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಕೈಗೆ ಹಚ್ಕೊಂಡರೆ ಟ್ಯಾನಿಂಗ್ ಕಡಿಮೆ ಆಗುತ್ತದೆ. ಇನ್ನೊಂದು,

0: ಕರಿ ದ್ರಾಕ್ಷಿ ಮತ್ತು ಸಕ್ಕರೆ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿಕೊಂಡರೆ ಮುಖ ಗ್ಲೋ ಆಗಿ ಮತ್ತು ಫ್ರೆಶ್ ಆಗಿ ಕಾಣುತ್ತದೆ. ಮತ್ತು ಇದು ಒಂದು ನ್ಯಾಚುರಲ್ ಬ್ಲೀಚ್ ಆಗಿ ಕೂಡ, ಇದರಲ್ಲಿ ಯಾವುದು ಸೈಡ್ ಇಫೆಕ್ಟ್ಸ್ ಆಗೋದಿಲ್ಲ ಮತ್ತು ಬೇಸಿಕ್ ಮೇಕಪ್ ಹಾಕೊಂಡು ಹೊರಗಡೆನೂ ಹೋಗಬಹುದು.
1: ಟ್ಯಾನ್ ಹೇಗೆ ಕಡಿಮೆ ಮಾಡ್ಕೊಳ್ಳೋದಂತ ನನ್ನ ಫ್ರೆಂಡ್ ಹೇಳಿದ್ಲು. ಇವಾಗ ನಾನು ನಿಮಗೆ ಕೂದಲ ಉದುರುವಿಕೆ ಮತ್ತು ಹೊಳಪಿಗೆ ಒಂದೆರಡು ಟಿಪ್ಸ್ ಹೇಳ್ತೀನಿ. ಕೊಬ್ಬರಿ ಎಣ್ಣೆ ಒಳಗಡೆ ಕರಿಬೇವು ಎಲೆ ಹಾಕಿ ಕುದಿಸಿ ಎಣ್ಣೆಯನ್ನೇ ತಲೆಗೆ ಹಚ್ಕೊಂಡ್ರೆ ಕೂದಲ ಚಂದಾಗಿ ಬೆಳಿತಾವ. ಗಜ್ರಿ ಪೇಸ್ಟ್ ಮಾಡಿ ಕೂದಲಿಗೆ ಹಚ್ಕೊಂಡ್ರೆ ಉದುರೋದು ಕಡಿಮೆಯಾಗಿ ಸೊಂಪಾಗಿ ಬೆಳಿತಾವೆ. ಮೊಟ್ಟೆ ಬಿಳಿ ಭಾಗವನ್ನು ಕೂದಲಿಗೆ ಹಚ್ಕೊಂಡ್ರೆ ಕೂದಲ ಶೈನ್ ಆಗುತ್ತವೆ.
2: ಇಷ್ಟತ್ತು ಅಕ್ಕಿಹಾಳ್ ಕಾಲೇಜ್ ಆಫ್ ಕಾಮರ್ಸ್ ವಿದ್ಯಾರ್ಥಿಗಳಿಂದ ಸಮ್ಮಿಶ್ರ ಕಾರ್ಯಕ್ರಮ ಕೇಳಿದ್ರಿ. ಭಾಗವಹಿಸಿದವರು ಶ್ರೇಯಾ ಕುಲಕರ್ಣಿ, ಪೂಜಾ ದಾಸ್, ಪ್ರಿಯಾಂಕಾ ಸಂಗಪ್ನವರ್, ಮಧು ಅಟ್ಗೂರ್, ನವೀನ್ ಕುಲಕರ್ಣಿ, ವಾಗೀಶ್ ವಡ್ವಿ, ಕವನ್ ಹಿತ್ತಲ್ಮಣಿ, ಪ್ರತೀಕ್ ಸಾವಂತ್. ಈಗ ಕಾರ್ಯಕ್ರಮ ಮುಗಿಸಲು ಅನುಮತಿ ಕೊಡ್ರಿ. ನಮಸ್ಕಾರ.

ಯುವವಾಣಿ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. ಲತಾ ಮಂಗೇಶ್ಕರ್ ಹಾಗೂ ಶಬ್ಬೀರ್ ಕುಮಾರ್ ಅವರು ಹಾಡಿರುವ ಬೇತಾಬ್ ಚಿತ್ರದ ಗೀತೆ

0: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಸಮಯ 8:45. ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.
1: ನಮಸ್ಕಾರ. ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೇ ವಿಶಾಲ್ ಶರ್ಮಾ. ಮುಖ್ಯ ಸಮಾಚಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆ ಕಹಾ, ಭಾರತ್ ಕೆ ವಿಕಾಸ್ ಕಿ ಗತಿ ಔರ್ ಜಾಪಾನ್ ಕಿ ವಿಶೇಷಜ್ಞತಾ ವೈಶ್ವಿಕ ಆರ್ಥಿಕ ವೃದ್ಧಿ ಕೆ ಲಿಯೆ ಪ್ರೇರಕ ಶಕ್ತಿ ಕಾ ಕಾಮ್ ಕರೇಗಿ. ಶ್ರೀ ಮೋದಿ ನೆ ನಯಿ ದಿಲ್ಲಿ ಮೇ ಜಾಪಾನ್ ಕಿ ಪ್ರಧಾನಮಂತ್ರಿ ಸನಾಯೆ ತಾಕಾಯಿಚಿ ಕೆ ಸಾಥ್ ವಾರ್ತಾ ಕಿ. ಭಾರತ ಔರ್ ಜಾಪಾನ್ ನೆ ರಣನೀತಿಕ ತೇಲ್ ಭಂಡಾರ್ ಕೋ ಬಢಾನೆ ಔರ್ ಸಮುದ್ರೀ ಪರಿವಹನ್ ಸುಗಮ ಬನಾನೆ ಕೆ ಲಿಯೆ ಊರ್ಜಾ ಸಾಝೆದಾರಿ ಕಿ ಘೋಷಣಾ ಕಿ. ಪಶ್ಚಿಮ ಏಷ್ಯಾ ಸಂಕಟ ಕೆ ಬೀಚ್ ಸರ್ಕಾರ ಅಗಲೆ ಏಕ ವರ್ಷ ಮೇ ತೇಲ್ ಶೋಧನ ಕ್ಷಮತಾ ಬಢಾಕರ್ ಸಾಲಾನಾ 30 ಕರೋಡ್ ಮೆಟ್ರಿಕ್ ಟನ್ ಕರೇಗಿ. ಕೇಂದ್ರ ನೆ ದೇಶಭರ್ ಕೆ ಅಂತಾರಾಷ್ಟ್ರೀಯ ಹವಾಯಿ ಅಡ್ಡೋ ಪರ್ ಇಬೋಲಾ ಸ್ವಾಸ್ಥ್ಯ ಜಾಂಚ್ ಕೆ ಲಿಯೆ ಏರ್ ಸುವಿಧಾ 2.0 ಪೋರ್ಟಲ್ ಶುರು ಕಿಯಾ. ಮೌಸಮ್ ವಿಭಾಗ ನೆ ಪಶ್ಚಿಮಿ ಔರ್ ಮಧ್ಯ ಭಾರತ್ ಕೆ ಕುಛ್ ಹಿಸ್ಸೋ ಮೇ ಅಗಲೆ 2-3 ದಿನ ಕೆ ಲಿಯೆ ಮೂಸಲಾಧಾರ ವರ್ಷಾ ಕಾ ರೆಡ್ ಅಲರ್ಟ್ ಜಾರಿ ಕಿಯಾ. ಔರ್ ಫಿಫಾ ಫುಟ್ಬಾಲ್ ವಿಶ್ವಕಪ್ ಕೆ ರೌಂಡ್ ಆಫ್ 32 ಮುಕಾಬಲೆ ಮೇ ಸ್ಪೇನ್ ಔರ್ ಆಸ್ಟ್ರಿಯಾ ಹೋಂಗೆ ಆಮ್ನೆ ಸಾಮ್ನೆ. और अब समाचार विस्तार से. प्रधानमंत्री नरेंद्र मोदी ने कहा है कि भारत जापान संबंध

0: ಬಾಳಪ್ಪ ಹುಕ್ಕೇರಿಯವರು ಹಾಡಿರುವ ಆನಂದಕಂದ ಅವರ ರಚನೆಗಳನ್ನು ಕೇಳಿದಿರಿ. ಸ್ವರ ಸೌರಭ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕೇಳುಗರೇ ಗಮನಿಸಿ, ಈ ರಾತ್ರಿ 10:30 ಇಂಗ್ಲೆಂಡ್ನ ಓವಲ್ನಲ್ಲಿ ನಡೆಯಲಿರುವ ಇಂಗ್ಲೆಂಡ್ ಹಾಗೂ ಸೌತ್ ಆಫ್ರಿಕಾ ತಂಡಗಳ ನಡುವೆ ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಮೂರನೇ ಸೆಮಿಫೈನಲ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ನಮ್ಮ DRM ಹಾಗೂ FM 103 MHz ಮುಖ್ಯವಾಹಿನಿಯಲ್ಲಿ ಕೇಳಬಹುದು. ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ದೈನಂದಿನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಕನ್ನಡ ಭಾರತಿ ಸಾಹಿತ್ಯ ಸಂಚಿಕೆ.
2: ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ. ಇವರೊಂದಿಗೆ SR ಭಟ್.
3: ಕೇಳುಗರೆ, ಚಿಕ್ಕಮಗಳೂರಿನಲ್ಲಿ ಜನಿಸಿ ಶಿವಮೊಗ್ಗದಲ್ಲಿ ಶಿಕ್ಷಣವನ್ನು ಪಡೆದು ಮಲೆನಾಡಿನ ಅನುಭವದ ಹಿನ್ನೆಲೆಯಲ್ಲಿ ಬಹಳಷ್ಟು ಕವಿತೆಗಳನ್ನು ಗಿಡಮರ ಹಸಿರು ಹೂ ಹಣ್ಣುಗಳ ಮೇಲೇನೆ ಬರೆದಂಥವರು ಮತ್ತು ಮನೆ ಭಾಷೆ ಕೊಂಕಣಿಯಾಗಿದ್ದರೂ ಕೂಡ ಸಾಹಿತ್ಯ ಕೃಷಿಯನ್ನು ಕನ್ನಡದಲ್ಲಿ ಕಟ್ಟಿಕೊಂಡಂಥವರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಕಾವ್ಯಕ್ಕಾಗಿ ನೀಡುವ ಪ್ರಶಸ್ತಿಯನ್ನು ಪಡೆದ ಮೊದಲ ಕವಯಿತ್ರಿ ಮತ್ತು MK ಇಂದಿರಾ ಪ್ರಶಸ್ತಿ, BS ಶ್ರೀಧರ್ ಪ್ರಶಸ್ತಿ ಹೀಗೆ 10 ಪ್ರಶಸ್ತಿಯನ್ನು ಪಡೆದಂತಹ ಕವಯಿತ್ರಿ, ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿ ಸಂಪಾದಕರುಗಳು ಕೂಡ ಆದಂತಹ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಕೃಷಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಸವಿತಾ ನಾಗಭೂಷಣ್ ಅವರೇ, ನಮಸ್ಕಾರ ಹಾಗೂ ಸ್ವಾಗತ.
4: ನಮಸ್ಕಾರ ಸರ್.
3: ತಾವು ಶಿವಮೊಗ್ಗದ ಮಲೆನಾಡಿನ ಪರಿಸರದಲ್ಲಿ ಬೆಳೆದಂತವರು, ತಮ್ಮ ಎಲ್ಲ ಕಾವ್ಯಗಳಲ್ಲಿನೂ ಕೂಡ ನಮ್ಮ ಈ ಮಲೆನಾಡಿನ ಕಂಪು ಎದ್ದು ಕಾಣುತ್ತೆ. ಆದರೆ ತಮ್ಮ ಸಾಹಿತ್ಯ ಕೃಷಿಯಲ್ಲಿ ತಮ್ಮ ಪತಿಯವರು ಅಂದ್ರೆ ಡಾಕ್ಟರ್ ನಾಗಭೂಷಣ್ ಅವರ ಪಾತ್ರವೂ ಕೂಡ ಬಹಳ ಪ್ರಮುಖ ಇದೆ ಅನ್ನೋದನ್ನ ತಿಳ್ಕೊಂಡು ಕಾರ್ಯಕ್ರಮವನ್ನ ತಮ್ಮ ಪತಿಯವರ ಪ್ರಭಾವ ನಿಮ್ಮ ಮೇಲೆ ಹೇಗೆ ಆಗಿದೆ ಅನ್ನೋದನ್ನ ತಿಳಿಸ್ತಾನೆ ಪ್ರಾರಂಭ ಮಾಡೋಣ.
4: ಇಲ್ಲ, ನನ್ನ ಬರವಣಿಗೆ ಒಂದು ಪಲ್ಲಟ ತಗೊಂಡಿದ್ದು ಅವರನ್ನ ಮದುವೆ ಆಗಿದ್ದೇನೆ, ಅದನ್ನ ಹೇಳಲೇಬೇಕು. ಯಾಕಂದ್ರೆ ನನ್ನದು ಒಂದು ಸಣ್ಣ ಪ್ರಪಂಚ, ಪ್ರಕೃತಿಯ ಒಂದು ಪ್ರಪಂಚ ಅಷ್ಟೇ ಆಗಿತ್ತು. ಆದ್ರೆ ಅವ್ರನ್ನ ಮದುವೆ ಆದ್ಮೇಲೆ ಅವರು ಒಬ್ಬ ಸೋಷಿಯಲಿಸ್ಟ್ ಆಗಿದ್ರು, ಹಾಗಾಗಿ ನಾನು ಬೇರೆನೆ ಪ್ರಪಂಚವನ್ನ ನೋಡಿದೆ. ಅವರ ಸ್ನೇಹಿತರ ಬಳಗನೆ ಬೇರೆ, ಆಮೇಲೆ ಅವರ ಮಾತುಕತೆನೆ ಬೇರೆ, ಅವರ ಒಡನಾಟನೆ ಬೇರೆ. ನನ್ನ ಪ್ರಪಂಚ ಒಂದು ಸಣ್ಣ ಒಂದು ಬಾವಿಯಲ್ಲಿ ಇದ್ದೆ ಅಂತ ಹೇಳ್ಬಹುದು ನಾನು. ಅವರು ಒಂದು ನದಿಗೆ ಕರ್ಕೊಂಡು ಹೋದ್ರು ಅಂತ ಹೇಳ್ಬೋದು. ಆ ನದಿ ಆಮೇಲೆ ಕೊನೆಗೆ ಸಮುದ್ರ ಸೇರೇ ಸೇರುತ್ತೆ. ಅಂದ್ರೆ ದೊಡ್ಡ ಒಂದು ವಿಸ್ತರಣೆ ಸಿಕ್ತು ನನ್ನ ಒಂದು ಪದ್ಯಕ್ಕೆ, ಒಂದು ಒಂದು ಹೊಸ ಆಯಾಮನೇ ಸಿಕ್ತು ಅವರ
3: ಹೊಸ ಆಯಾಮ ಅವರ ಸಂಪರ್ಕ.

0: ಕವನದಿಂದ ನಿಮಗೆ ಸಿಕ್ಕದಾಗ್ಲೇನೆ. ನಿಮ್ಮ ಕವನದ ದಿಕ್ಕನ್ನ ಬದಲಿಸಿದಂತ ಇನ್ನೊಬ್ಬ ವ್ಯಕ್ತಿ ಅಂತಂದ್ರೆ ಡಾಕ್ಟರ್ ಶಿವರುದ್ರಪ್ಪನವರು.
1: ಹೌದು, ಅವರು ನಾನು ಮದುವೆ ಆಗುವ ಹೆಸರಲ್ಲಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. ಅವಾಗ ಇಲ್ಲಿ ಅವರಿಗೆ ಅವರ ಸಂದರ್ಶನ ನಾಗಭೂಷಣ್ ಮಾಡಿದ್ರು, ಮನೆಗೂ ಕರ್ಕೊಂಡ್ ಬಂದಿದ್ರು. ಫಸ್ಟ್ ಟೈಮ್ ಅವರನ್ನ ನಾನು ನೋಡಿದ್ದು. ಅದಾದ್ಮೇಲೆ ಮತ್ತೆ ಅವರು ಮಂಗಳೂರಿಗೆ ಬಂದಿದ್ರು. ಆವಾಗ ನಾನು ಒಂದು 4-5 ಸಣ್ಣ ಸಣ್ಣ ಪದ್ಯಗಳನ್ನು ಬರೆದು ನೋಟ್ಬುಕ್ ಅಲ್ಲಿ ಇಟ್ಕೊಂಡಿದ್ದೆ. ಅವ್ರಿಗೆ ಹೇಳಿದೆ ನಾನು ಸಣ್ಣ ಪುಟ್ಟ. ಅವ್ರಿಗೆ ಗೊತ್ತಿತ್ತು ನೀವು ಬರೀತಿರಲ್ವಾ ಅಂತಂದ್ರು. ಹೌದು ಸರ್, ಏನೋ ಒಂದು ಬರೆದಿದ್ದೀನಿ ಅಂತಂದೆ. ನೋಡಿ ಬನ್ನಿ ಓದಿ ಅಂತಂದ್ರು. ಆಮೇಲೆ ಅದನ್ನೆಲ್ಲ ಚಿಕ್ಕ ಚಿಕ್ಕದು ನಾನು ಅಡ್ಡಡ್ಡ ಹೆಂಗೆ ಬರೆದಿದ್ದೆ, ಗಪದ್ಯ ತರ ಬರೆದು ಕೊಟ್ಟೆ, ಹಿಂಗೆ ಸಾಲುಗಳನ್ನು ಬರೆದಿದ್ದೀನಿ ಅಂತ ಅವ್ರು ಹೇಳಿ ಓದ್ಬಿಟ್ಟು, ಇದು ಪದ್ಯನೇ ಅಮ್ಮ ಇದು, ಇದನ್ನ ಸ್ವಲ್ಪ ಹಿಂಗ್ ಬರಿ ಅಂತ ಹೇಳಿದ್ರು. ಅಂದ್ರೆ ಮೊದಲ ಬಾರಿಗೆ ಒಬ್ಬ ಹಿರಿಯ ಕವಿಯೊಬ್ಬರು, ಮತ್ತೆ ನಾನು ತುಂಬಾ ಅವರ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ದೆ. ಅವರ ಅಂದ್ರೆ ನಾನು ಭಾವಗೀತೆಗಳನ್ನೆಲ್ಲ ಹಾಡ್ತಿದ್ದೆ ಅವಾಗ. ಅವರ ಎದೆ ತುಂಬಿ ಹಾಡಿದ್ನು ಅದೆಲ್ಲ ತುಂಬಾ. ಆಮೇಲೆ ಮೊದಲನೇ ಫಸ್ಟ್ ಟೈಮ್ ಒಬ್ಬ ಹಿರಿಯ ಕವಿ ನನಗೆ ಇದು ಹೌದು ನೀನ್ ಬರ್ದಿದ್ ಪದ್ಯ ಅಂತ ನನಗೆ ಹೇಳಿದ್ದು. ಅದು ನನಗೆ ನನ್ನ ಕಾವ್ಯ ಯಾನದ ಹಾದಿಯಲ್ಲಿ ತುಂಬಾ ಸಹಾಯ ಮಾಡ್ತು.
0: ಇದು ನಿಮ್ಮ ಸಾಹಿತ್ಯದ ಪ್ರಪಂಚಕ್ಕೆ ಪ್ರವೇಶವನ್ನು ಪಡೆದುಕೊಂಡಂತಹ ಒಂದಿಷ್ಟು ಪ್ರಸಂಗಗಳು ಸವಿತಾ ನಾಗಭೂಷಣ್ ಅವರು. ಇನ್ನು ನಿಜವಾದ ನಿಮ್ಮ ಪ್ರಪಂಚಕ್ಕೆ ಬರೋಣ. ತಾವು ಕವನವನ್ನು, ಅದರಲ್ಲೂ ವಿಶೇಷವಾಗಿ ಈ ಒಂದು ಕವಯಿತ್ರಿ ಅಂತಾನೆ ಹೇಳ್ಕೊಂಡಿರೋದ್ರಿಂದ, ಇದುವರೆಗೆ ತಾವು ಸುಮಾರು ಎಷ್ಟು ಕವನ ಸಂಕಲನಗಳನ್ನು ಬಿಡುಗಡೆ ಮಾಡಿದ್ದೀರಿ?
1: ನಾನೊಂದು 400-450 ಪದ್ಯ ಬರೆದಿರ್ಬೋದು. ಒಂದು 9 ಕವನ ಸಂಕಲನ ಬಂದಿದೆ.
0: ಅಂದ್ರೆ ಬರುತ್ತೇನೆ ಕೇಳು ಅಂತ 1987 ಪ್ರಪ್ರಥಮ ಕವನ ಸಂಕಲನ ಬಂತು ತಮ್ದು. ಹಾಗೇನೆ ಚಂದ್ರನನ್ನ ಕರೆಯಿರಿ ಭೂಮಿಗೆ, ಮತ್ತೆ ಪುನಃ ನಿಮ್ಮ ಚಂದ್ರನ ಮೇಲಿನ ಆಕರ್ಷಣೆ ಇಲ್ಲಿಗೂ ಬಂದ್ಬಿಡ್ತು.
1: ಹೌದು.
0: ಹಾಗೇನೆ ಹೊಳೆ ಮಗಳು ಅಂತ ನೀವು 1996 ಬರೆದ್ರಿ. ಆಕಾಶ ಮಲ್ಲಿಗೆ, ಅದರಲ್ಲಿ ಆಯ್ದ 100 ಕವನಗಳಿದೆ. ಜಾತ್ರೆಯಲ್ಲಿ ಶಿವ, ಕಾಡಲ್ಲಿ ಹೂವುಗಳು, ಈವರೆಗಿನ ಕವನಗಳು, ದರ್ಶನ, ಹೀಗೆ ಬಹಳಷ್ಟು ಕವನಗಳು ಮತ್ತು ಕವನ ಸಂಕಲನಗಳು ಬರ್ತಾ ಹೋಯ್ತು. ಅದು ಇಷ್ಟೆಲ್ಲ ಕವನ ಬಂತಲ್ಲ ಸವಿತಾ ನಾಗಭೂಷಣ್ ಅವರೇ, ಅದರಲ್ಲಿ ನಿಮಗೆ ಅಪ್ಯಾಯಮಾನವಾದಂತ ಕವನ ಯಾವುದು?
1: ಅದು ನಮ್ಗೆ ಹಂಗೆ ಹೇಳಕ್ಕೆ ಬರ. ಈಗ ನನಗೆ ನನ್ನ ಫಸ್ಟ್ ಕಲೆಕ್ಷನ್ನೇ ನನಗೆ ಬೆಸ್ಟ್ ಅಂತ ನನಗೆ ಅನಿಸುದು. ಯಾಕೆಂದ್ರೆ ನಾನು ಯಾವ ಬೇರೆಯ ಪ್ರಭಾವ ಇಲ್ಲದೆ ನನ್ನ ಒಳಗೆ ಏನ್ ನಿಜ ಮತ್ತೆ ಸಹಜವಾಗಿದೆಯೋ ಅದನ್ನ ನಾನು ನಾ ಬರುತ್ತೇನೆ ಕೇಳಿ ಅದರಲ್ಲಿ ಬರೆದಿದ್ದೀನಿ. ಆಮೇಲೆಲ್ಲ ಬೇರೆ ಬೇರೆ ಬೇಕಾದಷ್ಟು ಕವನಗಳನ್ನೆಲ್ಲ ಓದಿ ಅದರಲ್ಲಿ ಬೇರೆ ಬೇರೆ ಇಂಪ್ರೆಷನ್ಸ್ ಬಂದಿರುತ್ತೆ. ಆದ್ರೆ ಫಸ್ಟ್ ಕಲೆಕ್ಷನ್ ಯಾವಾಗ್ಲೂ ತುಂಬಾ ಫ್ರೆಶ್ ಆಗಿರುತ್ತೆ ಮತ್ತೆ ಸಹಜವಾಗಿರುತ್ತೆ. ಕೆ ವಿ ಸುಬ್ಬಣ್ಣ ಒಂದ್ಸತಿ ನಾನು ಹೇಳಿ ನಮ್ಮ ಮನೆಯವ್ರಿಗೆ ನಾಗಭೂಷಣ್ ಹೇಳಿದೆ ನಾನು ಒಂದು 30 ಪದ್ಯ ಆಗಿದೆ ನಾನು ತರಬೇಕಲ್ಲ ಅಂತ. ಅದಕ್ಕೆ ಅವಾಗ ಅಕ್ಷರ ಪ್ರಕಾಶನಕ್ಕೆ ತುಂಬಾ ಒಳ್ಳೆ ಹೆಸರಿತ್ತು. ನಾವು ಒಂದ್ಸತಿ ಹೆಗ್ಗೋಡಿಗೆ ಹೋಗಿದ್ವಿ ಅಲ್ಲಿ ಫಿಲಮ್ ಅಪ್ರಿಸಿಯೇಷನ್ ಕೋರ್ಸ್ಗೆ. ಅವಾಗ ನಾಗಭೂಷಣ್ ಹೇಳಿದ್ರು ನಿನ್ ಪ್ರಿಂಟ್ ಆಗ್ಬೇಕು ಅಂತಿದ್ರೆ ಅವ್ರನ್ನ ಕೇಳು. ಅವ್ರು ಆಯ್ತು ಅಂದ್ರೆ ಇರ್ಲಿ, ಇಲ್ಲ ಅಂದ್ರೆ ನೋಡೋಣ ಬೇರೆ. ನೆಲ್ಮನೆ ಪ್ರಕಾಶನದಿಂದ ನಮ್ಮ ಸ್ನೇಹಿತರಿದ್ದಾರೆ ಅಲ್ಲಿಂದ ತರೋಣ. ನೀ ಶಿವಮೊಗ್ಗದಳ ಅಲ್ವಾ, ಕೇಳು ಅಂತ ಅಂದ್ರು. ನಾನು ಒಂದು ಮಾತು ಕೇಳಿದೆ ಸುಬ್ಬಣ್ಣ ಅವ್ರಿಗೆ, ತರ್ತೀರ ಸರ್ ಅಂತ. ಅದಕ್ಕೆ ನೀವು ನಮ್ಮ ಜಿಲ್ಲೆಯವರಲ್ವಾ, ತರೋಣ ಅಂತ ಅಷ್ಟೇ. ಅವರು ಪಾಪ ಬೇರೆ ಏನು ಹೇಳಿಲ್ಲ. ನಾನು ಅವಾಗ ಇನ್ನು ಆಗತಾನೆ ಉದಯೋನ್ಮುಖ ಕವಯಿತ್ರಿ ಎಲ್ಲೋ ಒಂದು ಎರಡು ಓದಿರ್ಬೋದು ಅಷ್ಟೇ. ಒಂದು ಆತರ ಒಂದು ಪ್ರೀತಿ ಇತ್ತವರಿಗೆ ನಮ್ಮ ಜಿಲ್ಲೆಯವರನ್ನು ಪ್ರೋತ್ಸಾಹ ಮಾಡಬೇಕು ಅಂತ. ಹಂಗಾಗಿ ನನ್ನ ಕಲೆಕ್ಷನ್ ಬಂತು. ನನ್ನ ಕಲೆಕ್ಷನ್ ಜೊತೆಗೆ ಅವಾಗ ಬಿ ಆರ್ ಲಕ್ಷ್ಮಣ್ ರಾವ್ದು ಕಲೆಕ್ಷನ್ ಬಂದಿದ್ದು, ಅಕ್ಷರ ಅವ್ರದ್ದು ಒಂದು ಬಂತು, ಹದಿಹರಿಯದ ಹಾಡುಗಳು ಅಂತ ಒಟ್ಟಿಗೆ 3 ಬಂದಿದ್ ನೆನಪಿದೆ ನನಗೆ.
0: ಆಮೇಲೆ ಹೊಸ ಮನುಷ್ಯ ಏನಿದು?
1: ಇದು ಹೊಸ ಮನುಷ್ಯ ನಮ್ಮ ಮನೆಯವ್ರದ್ದು ಪತ್ರಿಕೆ ಅದು ಹೊಸ ಮನುಷ್ಯ. ಅವರು ಲೋಹಿ ಅವರು ಮ್ಯಾನ್ ಕೈಂಡ್ ಅಂತ ತರ್ತಾ ಇದ್ರು. ಅದೇ ರೀತಿ ಅವರು ಆಕಾಶವಾಣಿಯಿಂದ ಸ್ವಯಂ ನಿವೃತ್ತಿ ಪಡೆದು ಹೊಸ ಮನುಷ್ಯವನ್ನ ಒಂದು 10-11 ವರ್ಷ ತಂದ್ರು.
0: ಹಾಗೇನೆ ಹೊಸ ಮನುಷ್ಯದಲ್ಲಿ ತಮ್ಮ ಸಾತ್ವ ಇರಬೇಕು.
1: ನಾನು ಕೂಡ ವಿ ಆರ್ ತಗೊಂಡಿದ್ದೆ, ಹಂಗಾಗಿ ನಾವು ಒಟ್ಟಿಗೆ ಅದನ್ನ ಕೆಲಸ ಮಾಡಿದ್ವಿ. ಅವರು ಏನಿದ್ರು ಸಾಫ್ಟ್ವೇರ್, ನಂದೇನಿದ್ರು ಹಾರ್ಡ್ವೇರ್. ಅದನ್ನ ಪೋಸ್ಟ್ ಮಾಡೋದು, ಬಂಡ್ಲ ಕಟ್ಟೋದು, ಆಮೇಲೆ ಅವ್ರ ಲೇಖಕರಿಗೆ ಫೋನ್ ಮಾಡೋದು, ಪ್ರೂಫ್ ನೋಡೋದು, ಇಂಥವೆಲ್ಲ ನಂದು. ಆದ್ರೆ ಕಾವ್ಯಕ್ಕೆ ಒಂದು ಪುಟ ಇರ್ತಿತ್ತು ಅದರಲ್ಲಿ. ನಾನು ಹೇಳ್ತಿದ್ದೆ ಆ ಪುಟ ನನಗೆ ಕೊಡ್ಬೇಕು ನೀವು ಅಂತ. ನಾನು

0: ಕವಿತೆಗಳನ್ನ ಆರಿಸ್ತೀನಿ ಅಥವಾ ನಾನು ಇಷ್ಟಪಟ್ಟದನ್ನ ಹಾಕ್ತೀನಿ ಅಂತ. ಆಯ್ತು ಇರ್ಲಿ, ನಿಂಗೆ ಒಂದ್ ಪುಟ ಇಷ್ಟು ಕೆಲಸ ಮಾಡ್ತಿಯಲ್ಲ, ನಿಂಗೆ ಒಂದ್ ಪುಟ
1: ಇರ್ಲಿ ಅಂತ ಕೊಟ್ರು.
0: ಬೇರೆದ್ ಯಾವ್ದು ಕೊಟ್ಟಿರ್ತಿರ್ಲಿಲ್ಲ, ಕತೆನು ಅವರೇ ನೋಡ್ತಿದ್ರು, ಕಾವ್ಯದ ಮಾತ್ರ ನಾನು ಅದ್ರಲ್ಲಿ ಸೆಲೆಕ್ಟ್ ಮಾಡಿ ಎರಡು ಮೂರು ಪದ್ಯ ಹಾಕ್ತಿದ್ದೆ.
1: ನಮ್ಗೆ ಅದನ್ನ ಹೇಳಲೇ ಇಲ್ಲ ತಮ್ಮ ಇಷ್ಟವಾದ ಕವನ ಏನು ಅಂತ.
0: ನನಗೆ ಈ ಜಾತ್ರೆಯಲ್ಲಿ ಶಿವ ಅನ್ನೋ ಪದ್ಯ ಇರ್ಬೋದು, ಕನಕ ಮತ್ತೆ ಕೃಷ್ಣ ಅಂತ ಇರೋ ಪದ್ಯ ಇರ್ಬೋದು, ಅದನ್ನ ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ಅದನ್ನ ಓದ್ದಾಗ್ಲೂ ಮತ್ತೆ ಮತ್ತೆ ಜನ ಅದನ್ನ ಇಷ್ಟಪಟ್ಟಿದ್ದಾರೆ, ಮತ್ತೆ ಈಗಲೂ ನೆನ್ಪಿಟ್ಕೊಂಡಿದ್ದಾರೆ. ಒಬ್ಬ ಕವಿ ಸಾವಿರ ಪದ್ಯ ಬರೆದ್ರು, ಯಾವುದೋ ಕೆಲವು ಸತಿ ಒಂದೇ ಒಂದು ಪದ್ಯದಿಂದ ಅವರನ್ನ ನೆನ್ಪ್ ಮಾಡ್ಕೊಳ್ಳೋಂಗಾಗತ್ತೆ. ಹಾಗಾಗಿ ಜಾತ್ರೆಯಲ್ಲಿ ಶಿವ ನಂದು ಭಾರಿ ಪ್ರಸಿದ್ಧವಾದ ಕವನ, ಅಥವಾ ಕನಕ ಕೃಷ್ಣ. ಆದರೆ ನನಗೆ ಆ ಪದ್ಯ ಅಷ್ಟು ಇಷ್ಟ ಇಲ್ಲ. ನನಗೆ ನಾನು ಇತ್ತೀಚೆಗೆ ಬರೆದ ಅಯ್ಯೋ ಶಿವನೇ ಅಂತ ಒಂದು ಪದ್ಯ ಇದೆ. ಅಂದರೆ ಈ ಸರಕು ಪ್ರಪಂಚದಲ್ಲಿ ನನ್ನದು ಕಾವ್ಯ ಪ್ರಪಂಚ, ಅದಕ್ಕೆ ವಿರುದ್ಧವಾಗಿ ಈಗ ಒಂದು ದೊಡ್ಡ ಸರಕಿನ ಪ್ರಪಂಚ ಎದುರಿಗೆ ನಿಂತಿದೆ. ನನಗೆ ಅನ್ಸೋದು, ನಾಗಭೂಷಣ್ ತುಂಬಾ ಗಾಂಧಿ ಬಗ್ಗೆ ವರ್ಕ್ಶಾಪ್ ಎಲ್ಲ ಮಾಡ್ತಿದ್ರು, ಗಾಂಧಿ, ಲೋಹಿಯಾ, ಅಂಬೇಡ್ಕರ್ ಇದ್ರ ಬಗ್ಗೆ ಎಲ್ಲ, ಬುದ್ಧ, ಹೀಗೆಲ್ಲ ವರ್ಕ್ಶಾಪ್ ಮಾಡ್ತಾ ಇದ್ರು. ಅವಾಗ ನಾನು ಹೇಳ್ತಿದ್ದೆ, ನೋಡಿ ನೀವು ತುಂಬಾ ಗಾಂಧಿ ಬಗ್ಗೆ ವರ್ಕ್ಶಾಪ್ ಮಾಡಿದ್ರು, ಆದ್ರೆ ನಾನು ಒಂದು ಬರೆದಿದ್ದೀನಿ ಗಾಂಧಿ ಬಗ್ಗೆ ಪದ್ಯ ಅಂತ. ಅದೇ ನಾನು ಅಯ್ಯೋ ಶಿವನೇ ಅಂತಂದ್ರೆ, ಈ ಸರ್ಕಿನ ಪ್ರಪಂಚ ಹೆಂಗೆ ನಮ್ಮ ಇಡೀ ಮನುಷ್ಯತ್ವವನ್ನೇ ನಾಶ ಮಾಡಿಬಿಟ್ಟಿದೆ ಅಂತ. ನಾವು ಅದಕ್ಕೆ ತೆತ್ತುಕೊಂಡ್ಬಿಟ್ಟಿದೀವಿ. ನೂರಾರು ವಸ್ತುಗಳನ್ನ ನಾವು, ನಮ್ಮ ಸಂಗ್ರಹ ಒಂದು ಬುದ್ಧಿ ಇದೆಯಲ್ಲ, ಇಡೀ ಜಗತ್ತನ್ನ ನಮ್ಮ ಮನೇಲಿ ಇಟ್ಕೋಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಆ ಒಂದು ಬರ್ದಿದ್ದೀನಿ ಸರ್ಕಿನ ಪ್ರಪಂಚ. ಅದು ಪದ್ಯ ಅಂತಾನೆ ಹೇಳೋದಿಲ್ಲ ನಾನು, ಕಾವ್ಯ ನಿವೇದನೆ ಅಂತ ಹೇಳಲ್ಲ, ಕಾವ್ಯ ವೇದನೆ ಅಂತ ಹೇಳ್ತೀನಿ. ಆ ಪದ್ಯ ನನಗೆ ಇಷ್ಟ, ಮತ್ತೆ ನಾನು ಅವಾಗ ಅವಾಗ ಅದನ್ನು ಓದ್ತಾ ಇರ್ತೀನಿ.
1: ಈಗ ನಾವು 1986 ನಿಮ್ಮ ಮೊದಲನೇ ಕವನ ಯಾವುದು ಅಂತ ನೋಡ್ಬೋಣ.
0: ಮೊದಲನೇದು ಅದು ಪುಟ್ಟದು ಸರ್, 82 ಇಸ್ವಿಲ್ ಬರೆದದ್ದು. ಪ್ರವಾಹದ ಜೊತೆ ಎಲ್ಲವೂ ಕೊಚ್ಚಿಕೊಂಡು ಹೋಯಿತೆಂದರೆ ತಪ್ಪಾದೀತು. ನನ್ನ ಕನಸುಗಳಿನ್ನೂ ಹಸಿ ಹಸಿಯಾಗಿವೆ, ಸೂರಿನಡಿ ಬಿದ್ದಿರುವ ಪಿತಿ ಪಿತಿ ಮಣ್ಣಿನಲ್ಲಿ.
1: ಇದು ನಮ್ಮ ಆರಂಭದ್ದು ಮಣ್ಣಿನಲ್ಲಿ ಶುರುವಾಯಿತು.
0: ಹೌದು, ಆ ನಾಲ್ಕು ಸಾಲಿನ ಚುಟುಕನ್ನ ಆ ಪುರವಣಿಯಲ್ಲಿ ಫ್ರಂಟ್ ಪೇಜಲ್ಲಿ ಹಾಕಿದ್ರು. ಅದು ಒಂದು ನನ್ನ ಒಂದು ಅವರ ಪ್ರೋತ್ಸಾಹ ಕೂಡ ನನ್ಗೆ ಮುನ್ನಡೆಯಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ಬೋದು. ಅಂದ್ರೆ ತುಂಬಾ ಜನ ಅಯ್ಯೋ ಬಂದಿದೆ ಅಂತ, ನಮ್ಗೆ ಅಯ್ಯೋ ಎಷ್ಟು ಜನ, ಲಕ್ಷಾಂತರ ಜನ ಪದ್ಯ, ಅವೆಲ್ಲ ಒಂದು ಆರಂಭದ ದಿವಸದ ಒಂದು ಭ್ರಮೆಗಳು ಎಲ್ಲ ಇರ್ತಾವಲ್ಲ, ಅವಿದ್ವು, ಈಗ ಅವೆಲ್ಲ ಕಳೆದು ಹೋಗಿವೆ.
1: ಪತಿಯ ಅವರ ಬಗ್ಗೆ ಮಾತನಾಡ್ತಿರ್ಬೇಕಂದ್ರೆ ಅವರು ಸೋಷಿಯಲಿಸ್ಟ್ ಅಂತಂದ್ರೆ, ತಮ್ಮ ಬಗ್ಗೆನೂ ಕೂಡ ಒಂದ್ ತರದಲ್ಲಿ ಸ್ತ್ರೀವಾದಿ ಅಂತ ಹೇಳ್ಬಿಡ್ತಾರಲ್ಲ, ಇದು ಹೇಗೆ ಇದು?
0: ಅದು ನಾನು ಸ್ತ್ರೀಲೋಕ ಅಂತ ಒಂದು ಕಾದಂಬರಿ ಬರ್ದೆ, ಒಂದು ಸ್ತ್ರೀವಾದಿ ವರ್ಕ್ಶಾಪ್ ಗೆ ಹೋಗಿದ್ದೆ ನಾನು. ಅಲ್ಲಿ ಮಾತುಕತೆ ಎಲ್ಲ ನಡೀತಾ ಇತ್ತು, ತುಂಬಾ ಜನ ಅದ್ರಲ್ಲಿ ಭಾಗವಹಿಸಿದ್ರು, ಅದು ನನಗೆ ಪ್ರೇರಣೆ ಆಯ್ತು. ನಾನು ನನ್ನ ಸ್ತ್ರೀಲೋಕದಲ್ಲಿ ಅಲ್ಲಿ ಮಾತುಕತೆ ನಡೀತಿರ್ಬೇಕಾದ್ರೆ ಅನಿಸ್ತಿತ್ತು, ನಮ್ಮಲ್ಲೂ ಇದು ಮೊದಲಿಂದನೂ ಇದೆ ಅಲ್ವಾ ಅಂತ. ನಮ್ಮ ಕೊಂಕಣಿಗರದ್ದು ಮಾತೃ ಪ್ರಧಾನ ಕುಟುಂಬ, ಹಂಗಾಗಿ ನಮ್ಮಲ್ಲಿ ಮಹಿಳೆಯರೇ ಸ್ಟ್ರಾಂಗ್ ಎಲ್ಲ ಕಡೆ. ನನ್ಗೆ ವೀಕ್ ಅಂತ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾನೆ ಇರ್ಲಿಲ್ಲ. ನಮ್ಮನೇಲಿ ಎಲ್ಲ ಕಡೆನೂ ಅಷ್ಟೇ, ಈ ಹೋಟ್ಲ್ ಬಿಸ್ನೆಸ್ ಎಲ್ಲ ಜಾಸ್ತಿ ನಮ್ ಕಡೆ. ನಾ ಬಾಲ್ಯದಲ್ಲಿ ಏನ್ ನೋಡಿದ್ದು ಅಂದ್ರೆ, ಗಲ್ಲದ ಮೇಲೆ ಮಹಿಳೆಯರ್ ಕೂತ ಇರ್ತಾರೆ, ದುಡ್ಡು ಗಿಡ್ಡು ಎಲ್ಲ ಎಣಸದ್ ಹಾಕೋದು ಅವ್ರು, ಒಳಗೆ ದೋಸೆ ಮಾಡೋದು ತಂದ್ಕೊಡೋದು ಎಲ್ಲ ಗಂಡಸರು. ಈ ಪ್ರಪಂಚ ನೋಡಿದೆ. ಆಮೇಲೆ ಮಹಿಳೆಯರದೇ ಅಂತಿಮ ವರ್ಡ್ ನಮ್ಮಲ್ಲಿ, ಅವ್ರ ಮಾತೆ ಆತರ ಇತ್ತು. ನಾವೇನು ಕೇಳ್ಬೇಕಾದ್ರೂ ನಮ್ ತಾಯಿ ಮೂಲಕ ತಂದೆಗೆ ಹೋಗ್ಬೇಕು. ಹಾಗಾಗಿ ನನಗೆ, ನಾನು ಏನು ಬಾಲ್ಯದಲ್ಲಿ ಕಂಡಿದ್ದೆ ಅದನ್ನ ನಾನು ನನ್ನ ಕಾದಂಬರಿಯಲ್ಲಿ ತರ್ಲಿಕ್ಕೆ ಇಷ್ಟಪಟ್ಟೆ. ಆಮೇಲೆ ಎಲ್ಲ ಪಾತ್ರಗಳು ಮಹಿಳೆಯರದೇ, ಅದರಲ್ಲಿ ಹೆಂಗಸರು ಏನಿದ್ರು ಹೆಂಗಸರ ಬಾಯಲ್ಲಿ ಬರ್ಬೇಕಷ್ಟೇ, ಮಾತುಕತೆಯಲ್ಲಿ ಬರ್ತಾರೆ ವಿನಾ ಅವ್ರು ಡೈರೆಕ್ಟ್ ಆಗಿ ಬರೋದಿಲ್ಲ, ಸಂಭಾಷಣೆ ರೂಪದಲ್ಲಿ ಇದೆ. ಅದ್ ನಾನೇನ್ ನೋಡಿದ್ದೆ ನನ್ನ ಬಾಲ್ಯದ ಪ್ರಪಂಚ, ಅದನ್ನ ನಾನು ಅದನ್ನ ಆದಷ್ಟು ಅಷ್ಟು ಅದನ್ನ ಹಂಗೆ ತರ್ಲಿಕ್ಕೆ ಅದನ್ನ ಪ್ರಯತ್ನ ಮಾಡ. ಅದು ಒಂದು ಸ್ತ್ರೀವಾದಿ ಕಾದಂಬರಿನೇ ಆಗಿದೆ ಅದು.
1: ಒಂದು ಕುತೂಹಲಕ್ಕೆ ಕೇಳ್ತೇನೆ, ಮಹಿಳಾ ಪಾವನತೆ ಅಂತ ಅಂದ್ಬಿಟ್ರೆ ತಮ್ಮನೇಲಿ ಏನಿತ್ತು
0: ಅದು ನೋಡಿ, ನಮ್ಗೆ ಅದು ರಕ್ತದಲ್ಲಿ ಆ ಗುಣ ಬಂದ್.

0: ಬಿಡುತ್ತೆ. ನಮ್ ನಾಗಭೂಷಣ್ ಯಾವಾಗ ಹೇಳ್ತಿದ್ರು, ನೀನ್ ನಿನ್ ನಿರ್ಧಾರಗಳನ್ನ ನೀನೇ ತಗೋತೀಯ, ನನಗೆ ಕೇಳಲ್ಲ ಅಂತಿದ್ರು. ಅವರು ಎಲ್ಲದಕ್ಕೂ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಕೇಳ್ತಿದ್ರು. ನಾನ್ ಹಂಗಲ್ಲ, ನಾನೇ ನಿರ್ಧಾರ ತಗೊಂಡ್ಬಿಡ್ತಿದ್ದೆ. ಅದಕ್ಕೆ ಯಾಕೆ ಹಿಂಗೆ ಅಂತಂದ್ರೆ, ನಾನು ಅವಾಗ ಅವ್ರಿಗೆ ಹೇಳ್ತೇನೆ, ನೋಡ್ರಿ ನಿಮ್ಮನ್ನು ಮದುವೆ ಆಗ ನಿರ್ಧಾರ ಕೂಡ ನಾನೇ ತಗೊಂಡಿದ್ದು ಅಂತ ಹೇಳ್ದೆ. ಹಂಗೆ ಸಮಾಧಾನ ಮಾಡ್ತಿದ್ದೆ. ಬೇರೆಯವ್ರು ಕೇಳಿದ್ರೆ ಇದಾಗ್ತಿರ್ಲಿಲ್ಲ ನೋಡಿ, ನಾನೇ ತಗೊಂಡಿದ್ದಕ್ಕೆ ಅದಾಯ್ತು. ತುಂಬಾ ದೊಡ್ಡ ನಿರ್ಧಾರ ಆದ್ರೆ ನಿಮ್ಮನ್ನು ಕೇಳ್ತೀನಿ ನಾನು. ಸಣ್ಣ ಪುಟ್ಟದ್ದು ಯಾವ್ದೋ ಒಂದು ಯಾರಿಗೋ ಏನೋ ಕೊಡೋ ಅಂತದ್ದು ಮಾಡೋ ಅಂತದ್ದು ಅದು ನೀವು ಖಂಡಿತ ಬೇಡ ಅನ್ನೋದೇ ಇಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ನಾನು ಅದನ್ನ ನಾನು ತಗೊಳ್ತೀನಿ ಅಂತ
1: ಹೇಳ್ತೀನಿ. ನಿಮ್ಮ ಹತ್ರ ಕೇಳಿದ್ರು ಕೂಡ ಡಾಕ್ಟರ್ ನಾಗಭೂಷಣ್ ಅಂತಂದ್ರೆ ಕಚೇರಿಯ ಕೆಲಸದಲ್ಲಿ ಒಂದು ರೀತಿಯಲ್ಲಿ ಟೆರರ್ ಅವರು, ಹಾಗಿದ್ರೆ ಮನೆಯಲ್ಲಿ ಇಲ್ಲಿನೇ ಆಗಿದ್ರು.
0: ಇಲ್ಲ ಇಲ್ಲ, ಅವರು ಎಷ್ಟು ನಿಷ್ಠುರಿ, ಒಂಥರ ನಿಷ್ಠುರವಾದ ಮಾತುಕತೆ ಎಲ್ಲ ಸರಿ, ಆದ್ರೆ ಅವ್ರಿಗಿಂತ ನಾನೇ ನಿಷ್ಠುರಿ ಅಂತ ಹೇಳ್ಬೋದು. ಹೃದಯದಲ್ಲಿ ತುಂಬಾ ಇದು, ತುಂಬಾ ಮೃದು. ನಾನೇ ಕಠಿಣ ವ್ಯಕ್ತಿ ಅಂತ ಹೇಳ್ಬೋದು ಆ ಲೆಕ್ಕದಲ್ಲಿ.
1: ಕಾದಂಬರಿ ಸ್ತ್ರೀ ಲೋಕ ಅಂತ ಬರ್ತೀರಿ, ಅದರ ಒಂದು ಅನುಭವವನ್ನು ಕೂಡ ಹೇಳಿದ್ರಿ. ಈ ಒಂದು ಕವನ ಪ್ರಕಾರದಿಂದ ಕಾದಂಬರಿ ಪ್ರಕಾರಕ್ಕೆ ಹೇಗ್ ಬಂದ್ರಿ?
0: ಅಲ್ಲ, ನಾನು ಒಂದೇ ಕಾದಂಬರಿ ಅದನ್ನ ಬರ್ದಿದ್ದು. ನಾನ್ ಪ್ರಧಾನವಾಗಿ ಕವಿನೇ, ನನಗೆ ಎಲಾಬ್ರೇಟ್ ಆಗಿ ಬರೆಯಕ್ಕೆ ಕಷ್ಟ ನನಗೆ. ಅದನ್ನ ಅದಕ್ಕೆ ಸಂಭಾಷಣೆ ರೂಪದಲ್ಲೇ ಬರ್ದಿದ್ದು ನಾನು. ಅದನ್ನ 1996 ಅಲ್ಲೇ ಬರ್ದಿದ್ದು ನಾನು. ಆ ನಂತರ ತೀರಾ ಇತ್ತೀಚೆಗೆ ಸಣ್ಣ ಕಥೆಗಳ ಒಂದು ಸಂಕಲನ ತಂದಿನ, ಅಜ್ಜಿ ಕರೆದ ಹಾಗಾಯ್ತು ಅಂತ. ಈಗ ಎಲ್ಲವನ್ನು ಕಾವ್ಯದಲ್ಲಿ ಹೇಳಕ್ ಆಗೋದಿಲ್ಲ, ಅದಕ್ಕೆ ನಾನು ನನಗೆ ಆದ್ರೆ ಅದು ತೀವ್ರವಾದ ಒಂದು ಭಾವನೆಗಳು ಇರ್ತವೆ, ಅದಕ್ಕೆ ಕಾವ್ಯನೇ ಒಳ್ಳೇದು ಅಂತ ಅನ್ಕೊಂಡ್ರು, ಎಲ್ಲವನ್ನು ಹೇಳಕ್ ಆಗೋದಿಲ್ಲ. ಅದಕ್ಕೆ ನಾನು ಅದನ್ನ ಸಣ್ಣ ಸಣ್ಣ ಕತೆಗಳನ್ನಾಗಿ ನಾನು ಅದನ್ನ ಬರ್ದನೇ ಕತೆಗಾರ್ತಿ ಆಗ್ಬೇಕಂತ ಇಷ್ಟಪಟ್ಟಿದ್ದು. ಆದ್ರೆ ನಾನು ಅದು ನಾನು ಕತೆ ಕಳಿಸಿದಾಗ ಅವೆಲ್ಲ ವಾಪಸ್ ಬಂದ್ವು ಅವಾಗ ಆರಂಭದಲ್ಲಿ.
1: ಅವಾಗಲೇನಾದ್ರು ಸೆಲೆಕ್ಟ್ ಆಗ್ಬಿಟ್ಟಿದ್ರೆ ಇಲ್ಲಿ ನಾವು ಕವಿಯತ್ರಿಯನ್ನ ಕಳೆದುಕೊಂಡು ಕತೆಗಾರ್ತಿ ಆಗ್ಬಿಡ್ತಿದ್ರೆ
0: ಅದು ವಾಪಸ್ ಬಂದಿದ್ದಕ್ಕೆ. ಆಮೇಲೆ ನಾನು ಕವಿತೆ ಕಳಿಸಿದಾಗ ಪ್ರಕಟ ಆಗ್ತಿತ್ತು, ಹಾಗೆ ನಾನು ಕವಿಯತ್ರಿ ಆದಿದ್ದು.
1: ಕವಿಯತ್ರಿ ಆಯ್ತು, ಕಾದಂಬರಿ ಆಯ್ತು, ಕತೆಗಾರ್ತಿಗಳಾದ್ರಿ, ಲೇಖನಗಳನ್ನು ಕೂಡ ಬರೆಯೋದಕ್ಕೆ ಪ್ರಾರಂಭ ಮಾಡ್ಬಿಟ್ರೆ?
0: ಅದು ವಿರಳವಾಗಿ ಪತ್ರಿಕೆಯವರು ಅಲ್ಲಿ ಇಲ್ಲಿ ಕೇಳಿದಾಗ, ಆಮೇಲೆ ಏನಾದ್ರೂ ವಿಚಾರಗಳ ಬಗ್ಗೆ ನಂಗೆ ತೀವ್ರವಾಗಿ ಹೇಳಬೇಕು ಅನ್ಸಿದಾಗ ನಾನು ಹಿಂಗೆ ಬರ್ದಿದ್ದೇನೆ. ಆಮೇಲೆ ಹೊಸ ಮನುಷ್ಯದಲ್ಲಿ ಕೆಲವು ಹಿಂಗೆ ಪ್ರಶ್ನೋತ್ತರಗಳು ಹೀಗೆಲ್ಲ ಇರೋದು, ಕೆಲವು ಇಂಟರ್ವ್ಯೂಗಳು, ಅದನ್ನೆಲ್ಲ ಸುಮ್ನೆ ಸೇರಿಸ್ಬಿಟ್ಟು ಒಂದು
1: ಸಂಕಲನ ಮಾಡ್ಬಿಟ್ರಿ.
0: ಹೌದು,
1: ಹೂ ಮನಸ್ಸಿನ ಹೋರಾಟಗಾರ ಮತ್ತು ಇತರ ಲೇಖನಗಳು ಅಂತ 2011 ಅದನ್ನ ಪ್ರಕಟ ಕೂಡ ಮಾಡಿಸಿದ್ರಿ. ಇನ್ನೊಂದಿಷ್ಟು ಸಂಪಾದಿತ ಕೃತಿಗಳು ಕೂಡ ತಮ್ಮ ಮಡ್ಲಲ್ಲಿದೆ.
0: ಅದು ನಾನು ಸಹ ಸಂಪಾದಕೀಯ ಕೆಲಸ ಮಾಡಿದ್ದು GSS ಅವರ ಅಭಿನಂದನ ಗ್ರಂಥಕ್ಕೆ. ಆಮೇಲೆ ಸುವರ್ಣ ಕಾವ್ಯ ಅಂತ ಹೇಳಿ ಒಂದು, ನನ್ಗೆ ಅದೊಂದು ತುಂಬಾ ಇಷ್ಟ ಆಯ್ತು. ಒಂದು 10,000 ಕವನ ಸಂಕಲನಗಳನ್ನ ನಾನು ನೋಡಿ, ಆಮೇಲೆ ಒಂದು 400 ಕವಿತೆಗಳನ್ನು ಆರಿಸೋ ಒಂದು ಕನ್ನಡ ಸಂಸ್ಕೃತಿ ಇಲಾಖೆದ ಒಂದು ಇತ್ತು ಪ್ರಾಜೆಕ್ಟ್, ಅದು ನನಗೆ ತುಂಬಾ ಖುಷಿ ಕೊಡ್ತು.
1: ಅಣತೆ, ಸುವರ್ಣ ಕಾವ್ಯ, ಇರುವಂತಿಗೆ
0: ಇರುವಂತಿಗೆ ವೈದೇಹಿ ಬಗ್ಗೆ ನಾವು ಮಾಡಿದ್ದು. ಅವರು ಕನ್ನಡದ ಒಂದು ಅಪ್ರತಿಮ ಲೇಖಕಿ ವೈದೇಹಿ. ಅವ್ರ ಬಗ್ಗೆ ಅವ್ರ ಬಿಡಿ ಅವರ ಕಾಲ್ಭಾಗದಷ್ಟು ನಾವು ಬರ್ದಿಲ್ಲ. ನಮ್ಮನ್ನು ಬೇರೆ ಲೇಖಕಿಯರು ಬೆಳೆಸಿರ್ತಾರೆ, ಎಲ್ಲರ ಬಗ್ಗೆನೂ ನಾವು ಮಾಡಕ್ಕಾಗಲ್ಲ. ಹಂಗಾಗಿ ನನ್ನ ಪ್ರಪಂಚವನ್ನ ಅವ್ರು ವಿಸ್ತರಿಸಿದ್ದಾರೆ ಅಂತ ನನ್ಗೆ ಅನ್ಸಿತ್ತು. ಹಂಗಾಗಿ ಅವ್ರ ಬಗ್ಗೆ ನಾನು ನನ್ನ ಗೆಳತಿಯರ ಜೊತೆ ಸೇರ್ಕೊಂಡು ಒಂದು ತುಂಬಾ ಚೆನ್ನಾಗಿ ಬಂತದ್ದು ಇರುವಂತಿಗೆ ಅಂತ, ಒಂದು 700 ಪುಟ 722 ಪುಟನು ಬಂತದ್ದು.
1: ಆಮೇಲೆ ಕೊಂಕಣಿಯ ಸಾರಸ್ವತ ಲೋಕದಿಂದ ಕನ್ನಡ ಸಾರಸ್ವತ ಲೋಕಕ್ಕೆ ಬಂದಂತ ತಮಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ 2014 ಸಿಕ್ಕಿತ್ತು. ಅದರ ಅನುಭವ ಏನ್ ಹೇಳ್ತೀರಿ?
0: ಅದು ನನಗೆ ಮೊದಲು ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂದಿತ್ತು. ಆಮೇಲೆ ಬೇರೆ ಕವಿಗಳ ಹೆಸರಿನಲ್ಲಿರೋ ಬಹುಮಾನಗಳೆಲ್ಲ ಬಂದಿದೆ. ಪೂತಿನ ಇರ್ಬೋದು, ಮಾಸ್ತಿ ಇರ್ಬೋದು,
1: ಮಧುರ ಚೆನ್ನದಿದೆ,
0: ಹೌದು, ಡಿ ಎಸ್ ಕರ್ಕಿ ಇದೆ, ಎಲ್ಲ ಕವಿಗಳ ಹೆಸರು.
1: ಅಂದ್ರೆ ಒಂದ್ ರೀತಿಯಲ್ಲಿ ನಮ್ಮ ಕನ್ನಡ ಸಾರಸ್ವತ ಲೋಕದ ಕವಿಗಳ ಹೆಸರಿನಲ್ಲಿ ಏನೇನ್ ಪ್ರಶಸ್ತಿ ಇದೆಯೋ ಆ ಎಲ್ಲ ಪ್ರಶಸ್ತಿಯನ್ನು
0: ಹಿರಿಯರ ಆಶೀರ್ವಾದ ನನ್ನ ಮೇಲಿದೆ ಅಂತ ಅನ್ಕೊಂಡು. ಯಾಕಂದ್ರೆ ನಾನು ಕಾವ್ಯವನ್ನೇ ಫುಲ್ 100% ನಂಬಿಕೊಂಡವಳು. ಆ ಹಿರಿಯರ ಆಶೀರ್ವಾದ, ಆ ಪ್ರಶಸ್ತಿಗಳೇ ನನಗೆ ದೊಡ್ಡದು. ಇದು ಬಂತು ನಂಗೆ, ಆಕ್ಚುಲಿ ಚಿಕ್ಕ ವಯಸ್ಸಿನಲ್ಲೇ ಬಂದಿದೆ.

0: ನನಗಿಂತ ಹಿರಿಯರು ತುಂಬಾ ಜನ ಇದ್ದಾರೆ, ತುಂಬಾ ಕವಿಯತ್ರಿ ಇರ್ತಾರೆ, ಆಮೇಲೆ ಕವಿಗಳು ಇದ್ದಾರೆ. ಅದು ನಾನು ಕೇಳಿದೆ ಅವ್ರಿಗೆ, ನನಗೆ ನಾನು ಫಸ್ಟ್ ಅವ್ರ ನಂಗೆ ಹೇಳ್ದಾಗ ನನಗಿಂತ ಹಿರಿಯರಿದ್ದಾರೆ ಅಂತ ಹೇಳಿದಕ್ಕೆ, ಇಲ್ಲ ಎಲ್ಲರೂ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ ನೀವು ತಗೊಳ್ಳಿ ಅಂತ ಅಂದ್ರು. ನಾನು ಅದನ್ನ ತಗೊಂಡೆ. ಆದ್ರೆ ಹಿರಿಯರು ಅನೇಕ ಜನಕ್ಕೆ ಅದು ಸಿಗ್ಬೇಕಿತ್ತು ಅಂತ ನನಗೆ ಈಗಲೂ ಅನ್ಸುತ್ತೆ. ನಾನು ಇವತ್ತಿಗೂ ನಾನು ಅದೇ ಹೇಳ್ತೀನಿ, ಕೆಲವು ಸತಿ ನನಗೆ ಅದು ತಗೊಳಕ್ಕೆ ಇಷ್ಟ ಆಗೋದಿಲ್ಲ, ಆದ್ರೆ ನಾನು ಅದನ್ನ ತಿರಸ್ಕಾರ ಮಾಡಬಾರ್ದು ಅಂತ ನನ್ನ ಮನಸ್ಸಿನಲ್ಲಿ ಒಂದಿದೆ. ಅನೇಕ ಯುವ ಕವಿಗಳು ನನ್ನ ಸಂಪರ್ಕದಲ್ಲಿ ಇದ್ದಾರೆ. ನಾನದ ಅವರು ಏನ್ ಕವಿತೆ ಕಳಿಸಿದ್ರು ನಾನು ಅದು ವಾಟ್ಸಪ್ ಅಲ್ಲಿ ಕಳಿಸಿರ್ಬೋದು, PDF ಅಲ್ಲಿ ಕಳಿಸಿರ್ಬೋದು, ನಾನು ಎಲ್ಲದನ್ನು ಪ್ರೀತಿಯಿಂದ ನಾನು ಓದ್ತೀನಿ. ಆದ್ರೆ ಅವ್ರಿಗೊಂದು ಹೇಳ್ತಿರ್ತೀನಿ, ನಾನು ಮುನ್ನುಡಿ ಬೆನ್ನುಡಿ ಎಲ್ಲ ಬರೆಯೋದಿಲ್ಲ, ಅದು ಒಂದು ಚೌಕಟ್ಟು ಹಾಕ್ದಂಗಾಗತ್ತೆ. ಜನ ನನ್ನ ಬೇರೆಯವರು ನನ್ನ ಕನ್ನಡಕದಿಂದ ನೋಡಬಾರ್ದು, ಅದನ್ನ ಅವರೇ ಕಣ್ಣುಗಳಿಂದ ನೋಡ್ಬೇಕು. ಎಲ್ಲ ಪದ್ಯಗಳನ್ನು ಓದ್ಬಿಟ್ಟು ಅವರಿಗೆ ನನ್ನ ಪ್ರತಿಕ್ರಿಯೆ ಕೊಡ್ತೀನಿ. ಆದ್ರೆ ನಾನು ಮುನ್ನುಡಿ ಮತ್ತೆ ಬೆನ್ನುಡಿ ಈ ತರ ಬರೆಯಕ್ಕೆ ನಾನು ಇಷ್ಟಪಡೋದೇ ಇಲ್ಲ. ಅದನ್ನ ನಾನು ಎಲ್ಲ ಅನೇಕ ಯುವ ಕವಿಗಳಿಗೆ ಪಾಪ ಅದನ್ನ ಹೇಳಿ ಬೇಜಾರು ಮಾಡಿದೀನಿ, ಆದ್ರೆ ನಾನು ಅವರೆಲ್ಲ ಪದ್ಯಗಳನ್ನು ಮತ್ತೆ ಒಂದ್ ಪೇಪರ್ ಅಲ್ಲಿ ಒಂದ್ ಸಣ್ಣ ಪದ್ಯ ಏನಾದ್ರು ಬಂದ್ರು ಅಥವಾ ಫೇಸ್ಬುಕ್ ಅಲ್ಲಿ ಒಂದ್ ಸಣ್ಣ ಪದ್ಯ ಬರೆದ್ರು ನಾನು ಯಾರೇ ಬರೆದಿರ್ಲಿ ಅದನ್ನ ನಾನು ತುಂಬಾ ಪ್ರೀತಿಯಿಂದ ಓದ್ತೀನಿ. ಬೆಳಗ್ಗೆಯಿಂದ ಸಂಜೆ ತನಕ ನಾನು ಅದರಲ್ಲೇ ಇರ್ತೀನಿ, ಅದೊಂದೇ ನನಗೆ ಆಸರೆ ಅಂತ ನಾನು ಅನ್ಕೊಂಡು.
1: ಸವಿತಾ ನಾಗಭೂಷಣ್ ಅವರೇ, ಸಾಮಾನ್ಯವಾಗಿ ಕವಿತೆ ಅಂತ ನಾವು ಹಿಂದಿನ ಕಾಲದಲ್ಲಿ ತಗೊಂಡ್ರೆ ಕವನ ಹಲವಾರು ಘಟ್ಟಗಳನ್ನ ಪಡ್ಕೊಂಡ್ತು. ಆ ವಿವಿಧ ಘಟ್ಟಗಳಲ್ಲಿ ತಾವು ನವೋದಯದಿಂದ ಪ್ರೇರಿತರಾದಂತ
0: ನವೋದಯ ಕವಿತೆಗಳನ್ನೇ ಜಾಸ್ತಿ ಇಷ್ಟಪಟ್ಟಿದ್ದೆ. ಯಾಕೆ ಅಂದ್ರೆ ಅವು ಭಾವಗೀತೆಗಳಿಗೆ ಆಕಾಶವಾಣಿ ದಿವಸ ಒಂದ್ ಮೂರ್ನಾಲ್ಕು ಭಾವಗೀತೆ ಕೇಳ್ತಿದ್ವಿ. ಬೆಳಗ್ಗೆ ಗೀತಾರಾಧನ ಇರ್ತಿತ್ತು, ಆಮೇಲೆ ಭಾವಗೀತೆಗಳು ಬರ್ತಿತ್ತು, ಆಮೇಲೆ ಮಧ್ಯಾಹ್ನ ಒಂದು ಗಂಟೆಗೆ ಎರಡು ಹಾಡು ಬರ್ತಿತ್ತು. ನಮ್ಗೆ ಕಾವ್ಯ ಅಂದ್ರೆ ಅದೇ ಆಗಿತ್ತು ನಮ್ಗೆ. ಆಮೇಲೆ ನವ್ಯ ಕವಿತೆಗಳು ಬರ್ತಿದ್ವು, ಅದು ನಿಜವಾಗ್ಲೂ ನನ್ಗೆ ಅರ್ಥ ಆಗ್ತಿರ್ಲಿಲ್ಲ. ಅದರ ನಂತರ ಬಂಡಾಯ ಕವಿತೆಗಳು ಬರೀ, ಆ ಟೈಮಲ್ಲಿ ಮಹಿಳೆಯರು ಬರೀಕ್ ಶುರು ಮಾಡಿದ್ರು. ಆ ಬಂಡಾಯ ಕವಿತೆಗಳು ಎಲ್ಲ ಸ್ವಲ್ಪ ಸರಳವಾಗಿ ಇರ್ತಿದ್ವು, ನವ್ಯದಷ್ಟು ಒಂದು ಸಂಕೀರ್ಣವಾಗಿ ಇರ್ತಿರ್ಲಿಲ್ಲ. ಅದು ಬೇರೆಯವರ ಒಬ್ಬ ನೆರವು ಬೇಕು, ಇದನ್ನ ನಾನೇ ಅರ್ಥ ಮಾಡ್ಕೋಬಹುದಾಗಿ.
1: ಸವಿತಾ ನಾಗಭೂಷಣ್ ಅವರೇ, ಈಗ ಆಕಾಶವಾಣಿಗೆ 90 ವರ್ಷ ತುಂಬತಾ ಇದೆ, ಈ ಸಂದರ್ಭದಲ್ಲಿ ಆಕಾಶವಾಣಿಯಿಂದ ತಾವು ಕೂಡ ಪ್ರಭಾವಿತರಾಗಿದ್ರಿ ಅನ್ನೋದನ್ನ ತಿಳಿಸ್ತಾ ಇದ್ದೀರಿ.
0: ನಾನೇನಿದ್ರು ಪುರಂದರದಾಸರು, ಕನಕದಾಸರು, ಆಮೇಲೆ ವಚನಕಾರರು, ಇದೇ ನನಗೆ ಜಾಸ್ತಿ ತತ್ವ ಪದಗಳು ಅವೆಲ್ಲ ರೇಡಿಯೋದಲ್ಲಿ ಬರ್ತಿತ್ತು. ಹಳೆ ಚಿತ್ರಗೀತೆಗಳು, ಹಳೆ ಹಿಂದಿ ನನ್ನ ಮಟ್ಟಿಗೆ ನನ್ನ ಕಾವ್ಯ ಪ್ರಪಂಚ ಅದೇ ಆಗಿತ್ತು. ನವ್ಯ ನನಗೆ ಅದು ಕಷ್ಟ ಆಗ್ತಿತ್ತು. ನಾನು ತೀರಾ ಇತ್ತೀಚೆಗೆ ಅದನ್ನ ನಾನು ಹಳೆದನ್ನೆಲ್ಲ ಅದನ್ನ ವಿಶ್ಲೇಷಣೆ ಮಾಡಿದಾರಲ್ಲ, ಅದನ್ನು ಓದಿ ನಾನು ಅದನ್ನ ಅದರ ಸ್ವಾರಸ್ಯವನ್ನ ಈಗೀಗ ತಿಳ್ಕೊತಾ ಇದ್ದೇನೆ. ಹೌದು, ಹಿಂಗ ಅರ್ಥ ಇರುತ್ತೆ ಅಂದ್ರೆ ನಾವು ಎಲ್ಲ ಸುಲಿದ ಬಾಳೆ ಹಣ್ಣೆ ಹಂಗಿರ್ಬೇಕು ಅಂತ ಯೋಚನೆ ಮಾಡ್ತೀವಿ. ನಾನು ಬರೆಯೋದು ಅದೇ ರೀತಿ. ತುಂಬಾ ಜನ ಹೇಳಿದ ಅಯ್ಯೋ ನಿಮ್ದು ತುಂಬಾ ಮಕ್ಕಳ ಪದ್ಯ ತರ ಇರುತ್ತೆ ಅಂತಾನು ಹೇಳ್ದವ್ರು ಇದಾರೆ. ಆದ್ರೆ ನಾನು ಕಾವ್ಯಕ್ಕೆ ನಾನು ಅದೇನು ಅರ್ಥ ಇದೆ ಅಂತಲ್ಲ, ಕಾವ್ಯನೇ ಒಂದು ಭಾಷೆ, ಅದೇ ಒಂದು ಲ್ಯಾಂಗ್ವೇಜ್. ಹಂಗಾಗಿ ಅದನ್ನ ಅದ್ರಲ್ಲಿ ಬರಿತೀವಿ, ಇದ್ರ ಬರೀತೀವಿ ಅಂತಲ್ಲ. ಈಗ ನಾವು ಆಫ್ರಿಕನ್ ಕವಿತೆ ಓದ್ತೀವಿ, ಯುರೋಪಿಯನ್ ಕವಿತೆ ಓದ್ತೀವಿ. ಈಗ ತೀರಾ ನಾವು ಬರ್ದಂಗೆ ಅವ್ರು ಬರ್ದಿದ್ದಾರೆ, ಅವ್ರು ಬರ್ದಂಗೆ ನಾವು ಬರ್ದಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ಕಾವ್ಯದ್ದೇ ಒಂದು ಭಾಷೆ ಇರುತ್ತೆ, ಅದು ಹೃದಯದ ಭಾಷೆ ಅದು. ಹಂಗಾಗಿ ನನಗೆ ನಾನು ನವ್ಯ ಕವಿತೆಯಿಂದ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗ್ಲಿಲ್ಲ, ಆದ್ರೆ ನಾನು ಅದನ್ನ ಪಡ್ಕೊಂಡಿದ್ದೀನಿ. ನವ್ಯ ಕಥೆಗಾರರು ಮತ್ತೆ ವಿಮರ್ಶೆಯಿಂದ ಜಾಸ್ತಿ ಪಡ್ಕೊಂಡಿದ್ದೀನಿ ಅನ್ಸುತ್ತೆ.
1: ಹಾಗೇನೆ ನಮ್ಮ ಶಿವಮೊಗ್ಗ ಅಂತಂದ ಕೂಡ್ಲೇನೆ ನಮಗೆಲ್ಲ ಸಾಹಿತ್ಯ ಪ್ರಪಂಚವನ್ನ ಕಟ್ಟಿಕೊಡುವಂತಹದ್ದು ಕರ್ನಾಟಕ ಸಂಘ. ಕರ್ನಾಟಕ ಸಂಘಕ್ಕೂ ತಮಗೂ ಬಹಳ ಆತ್ಮೀಯ ನಂಟಿದೆ, ಅದ್ರ ಬಗ್ಗೆ ಒಂದಿಷ್ಟು ಹೇಳ್ಬೇಕು ಸವಿತಾ ನಾಗಭೂಷಣ್ ಅವರೇ.
0: ಪ್ರಥಮ ಬಹುಮಾನ ಪಡೆದಿದ್ದು ಕರ್ನಾಟಕ ಸಂಘದಲ್ಲೇ, ಅದೇ ಹೇಳಿದ್ನಲ್ಲ 5 ವರ್ಷ ಒಂದು ಚಿತ್ರ ಬರೆದಿದ್ದೆ, ಅಲ್ಲಿ ಒಂದು ವಾಟರ್ ಬ್ಯಾಗ್ ಕೊಟ್ಟಿದ್ರು, ಆ ಸ್ಟೇಜ್ ಮೇಲೆ ಹೋಗಿ ನಾನು ತಗೊಂಡಿದ್ದು. ಆಮೇಲೂ ನಾನು ಅನೇಕ ಸಾಹಿತಿಗಳನ್ನ ಅಲ್ಲಿ ನೋಡಿದ್ದೀನಿ. KS ಇರ್ಬೋದು, ಪುತಿನಾ ಇರ್ಬೋದು, ತೇಜಸ್ವಿ ಇರ್ಬೋದು, ಲಂಕೇಶ್ ಇರ್ಬೋದು, ಸುಬ್ಬಣ್ಣ ಇರ್ಬೋದು, ಅನಂತಮೂರ್ತಿ ಇರ್ಬೋದು, ಕಣವಿ ಇರ್ಬೋದು, GSS ಇರ್ಬೋದು, ನಿಜಾರ್ ಅಹಮದ್ ಇರ್ಬೋದು, ತುಂಬಾ ಜನ ಅಲ್ಲಿ ಕರೆಸ್ತಾ ಇದ್ರು. ಇವರೆಲ್ಲ ನನಗೆ ಪ್ರೇರಣೆನೆ. ನನಗವರು ಅವರ ಕವಿತೆಗಳನ್ನು ಕೇಳಿರೋದು, ಅವರ ಮಾತುಗಳನ್ನು ಕೇಳಿರೋದು, ಆಮೇಲೆ ಅಲ್ಲಿ ಎಂ ಕೆ ಇಂದಿರಾ ಪ್ರಶಸ್ತಿಯನ್ನು ಕರ್ನಾಟಕ ಸಂಘದವರು ಕೊಟ್ಟಿದ್ರು.

0: ಹಲವಾರು ವೇದಿಕೆ ಇರ್ಬೋದು, ಆದ್ರೆ ನಾನು ಬೆಳೀತಿದ್ದ ಕಾಲದಲ್ಲಿ ನಮ್ಗಿದ್ದ ಕರ್ನಾಟಕ ಸಂಘ ಒಂದೇ.
1: ಸಾಮಾನ್ಯವಾಗಿ ಕೇಳುವಂತದ್ದು ಒಂದಿದ್ದೇ ಇರುತ್ತೆ, ನೀವೇಕೆ ಬರೆಯುತ್ತೀರಿ ಅಂತ. ಈಗ ನನ್ನ ಪ್ರಶ್ನೆ ಏನು ಅದೇ, ನೀವೇಕೆ ಬರೆಯುತ್ತೀರಿ?
0: ಅದು ಬಹುಶಃ ಈಗ ನೋಡಿ ಜಗತ್ನಲ್ಲಿ ನಾನಾ ನಡೀತಿದೆ, ಸಂಗೀತ ಇದೆ, ಸಾಹಿತ್ಯ ಇದೆ, ಚಿತ್ರಕಲೆ ಇದೆ, ಮತ್ತೆ ಬೇರೆ ವ್ಯಾಪಾರ ಇದೆ, ಕ್ರಿಮಿನಲ್ ಆಕ್ಟಿವಿಟಿನೂ ಇದೆ, ಜಗತ್ತು ತುಂಬಾ ಅಸಂಖ್ಯ ಇದರಿಂದ ನಡೀತಾ ಇರುತ್ತೆ. ಈ ಕಾವ್ಯ ಅನ್ನೋದು ಒಂದು ಸಣ್ಣದು, ಒಂದು ಸಣ್ಣ ಗುಂಪಿನ ಚಟುವಟಿಕೆ ಅಷ್ಟೇ. ಇದು ಒಂದು ಲೋಕಕ್ಕೆ ನಾನು ಈ ಲೋಕದ ಜೀವಿಯಾಗಿ ನೀಡಿರೋ ಒಂದು ಪ್ರತಿಕ್ರಿಯೆ ಅಂತ ಅಷ್ಟೇ ನಾನು ತಿಳ್ಕೊಳ್ಳೋವಂಥದ್ದು. ಈ ಜಗತ್ತಿನಲ್ಲಿ ನಾನು ಬದುಕಿದ್ದೀನಿ, ಅದು ಏನೋ ಸುತ್ತಮುತ್ತ ನಡೀತಾ ಇರುತ್ತೆ, ನನ್ನ ಮನಸ್ಸಿಗೆ ಒಂದು ಏನೋ ಒಂದು ಹೊಳೆಯುತ್ತೆ, ಹೊರಗಿಂದು ಒಳಗೆ ಬರುತ್ತೆ, ಒಳಗಿಂದು ಹೊರಗೆ ಹೋಗುತ್ತೆ. ಅದೊಂದು ಸಣ್ಣ ವಿನಿಮಯ, ಒಂದು ಪ್ರತಿಕ್ರಿಯೆ.
1: ನಿಮ್ಮ ಅನುಭವ ಅಭಿವ್ಯಕ್ತಿಗಳನ್ನು ಹೊರಸೂಸುವುದಕ್ಕೆ ತಾವು ಬರೀತೀರಿ.
0: ಹೌದು.
1: ಹಾಗಿದ್ರೆ ಈಗ ಆರಂಭದಲ್ಲಿ ಹೇಳ್ತಾ ಇರುವಾಗ ನಾವು ಮಾತನಾಡಬೇಕಿದ್ರೆ, ಜಾತ್ರೆಯಲ್ಲಿ ಶಿವ ಇದು ನಿಮಗಿಷ್ಟವಾದ ನಿಮ್ಮ ಕವನ, ಆದ್ರೆ ನಿಮಗಿಷ್ಟವಾದ ನಿಮ್ಮ ಮೇಲೆ ಪ್ರಭಾವ ಬೀರಿದ ಕವನ ಯಾವುದು?
0: ನನಗೆ ಅದು ತುಂಬಾ ಇದೆ, ನಾನು ಹೇಳಿದ್ನಲ್ಲ ಅದು ಒಂದು ಅಂತ ಹೇಳಕ್ಕಾಗಲ್ಲ, ನಾನೊಂದು ಲಕ್ಷಾಂತರ ಕವಿತೆ ಓದಿರ್ಬೋದು. ತುಂಬಾ ಜನ ಕನ್ನಡದ ಅಸಂಖ್ಯ ಕವಿಗಳು ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ, ಒಂದು ಕವಿತೆ ಅಂತ ನನಗೆ ಹೇಳಲಿಕ್ಕಾಗದೇ ಇಲ್ಲ.
1: ಆದರೆ ಕವಿತೆ ಹೇಳೋದಕ್ಕೆ ಸಾಧ್ಯ ಇದೆ, ಇದ್ರೂ ಕೂಡ ಕೃತಿ ನಿಮ್ಮ ಮೇಲೆ ಬಹಳ ಪ್ರಭಾವ ಬೀರಿದ್ದು ಒಂದು ಎರಡಿದೆ. ಒಂದು ಹುಲ್ಲಿನ ಕ್ರಾಂತಿ.
0: ಹೌದು ಹೌದು, ಒಂದು ಹುಲ್ಲಿನ ಕ್ರಾಂತಿ, ರಾಮಕೃಷ್ಣ ವಚನ ವೇದ, ಆಮೇಲೆ ನನಗೆ ತುಂಬಾ ಮನಸ್ಸಿಗೆ ಇಷ್ಟ ಆಗಿದ್ದು ಒಂದು ಸಣ್ಣದು ಅಂದ್ರೆ, ತನುವಿನೊಳಗೆ ಅನುದಿನವಿದ್ದು ಎನ್ನ ಮನಕ್ಕೆ ಹೇಳದೆ ಹೋದೆ ಹಂಸ ಅಂತ ಒಂದು ತತ್ವ ಪದ ಇದೆ ಅಲ್ಲ, ಅದು ಎರಡೇ ಸಾಲ ಇರ್ಬೋದು, ಅದು ನನ್ ಭಾರಿ ನನ್ನನ್ನ ಕಾಡಿದೆ.
1: ನಿಮಗೆ ಕಾಡಿದ ಕವನಗಳು ಇವೆ?
0: ತುಂಬಾ ಇವೆ. ಕನ್ನಡದಲ್ಲಿ ಏನಿಲ್ಲ ಅಂದ್ರೂ ನೂರಾರು ಒಳ್ಳೆಯ ಕವಿಗಳಿದ್ದಾರೆ, ನನಗಿಂತ ತುಂಬಾ ಚೆನ್ನಾಗಿ ಬರೆಯೋ ನೂರಾರು ಕವಿಗಳಿದ್ದಾರೆ, ಅವರೆಲ್ಲರ ಪದ್ಯಗಳನ್ನು ನಾನು ಮತ್ತೆ ಮತ್ತೆ ನಾನು ಓದಿದ್ದೀನಿ.
1: ನನಗೆ ಈಗ ಮತ್ತೆ ಮತ್ತೆ ಓದಿದ್ದೀರಿ ಅಂತಂದಾಗ, ನಿಮ್ಮ ದೇವರಿಗೆ ಹೋದೇವು ಅಂತ ಒಂದು ಕವನ ಸಂಕಲನ ಇದೆ, ಅದರಲ್ಲಿ ತಾವೇ ಬರೆದಂತಹ ಒಂದು ಕವನ ಕವಿಯ ಬಗ್ಗೆನೆ ಬರೆದು ಬಿಟ್ಟಿದ್ದೀರಿ.
0: ಹೌದು.
1: ಆ ಕವಿಯ ಬಗ್ಗೆ ಏನ್ ಬರೆದಿದ್ದೀರಿ ಅಂತ ನಮ್ಗೆ ಕೇಳಿದ್ರೆ ಹೇಳೋಣ.
0: ನಾನು ಕವಿ ಬಗ್ಗೆನೆ ತುಂಬಾ ಬರ್ದಿದ್ದೀನಿ, ಒಂದೊಂದು ನಾಲ್ಕೈದು. ಯಾಕಂದ್ರೆ ನಾವೇನು ಅಂತ ಅನ್ಕೋತಾ ಇರ್ತೀವಲ್ಲ, ಏನು ಅಂತ ನಾವೊಂದು ಅನ್ವೇಷಣೆ ಮಾಡ್ಕೋತಾ ಇರ್ತೀವಿ.
1: ಆತ್ಮಾವಲೋಕನ.
0: ಹೌದು. ಈಗ ಮನುಷ್ಯ ಎಂತವನೇ ಆಗ್ಲಿ, ದೇವರ ಮುಂದೆ ನಿಂತಾಗ ಕೈ ಜೋಡಿಸಿ ನಿಂತಾಗ ಯಾವ ಭಾವ ಬರುತ್ತೆ?
1: ಸಮರ್ಪಣ ಮನೋಭಾವ ಅಂತ.
0: ಆ ಕವಿತೆ ಅಕ್ಷರದ ಮುಂದೆ ನಮ್ಗೆ ಅದೇ ಭಾವ ಬರುತ್ತೆ ಅಷ್ಟೇ, ಆ ಟೈಮಲ್ಲಿ ಅಷ್ಟೇ ನಾವು ಕವಿಗಳು. ಮಿಕ್ಕಂತೆ ಎಲ್ಲ ರಾಗದ್ವೇಷಗಳು ನಮ್ಮಲ್ಲೂ ಇರ್ತವೆ.
1: ಕೆಲವೊಮ್ಮೆ ಆ ರಾಗದ್ವೇಷಗಳು ಕವನದಲ್ಲೂ ಕಾಣಿಸ್ಕೊಳ್ಳುತ್ತೆ.
0: ಅಯ್ಯೋ, ಅದು ಹಿಂದೆ ಮುಂದೆ ಹೊರಗಿಂದು ಒಳಗಿಂದು ಎಲ್ಲ ಸೇರ್ಬಿಟ್ಟು ಕಲಸು ಮೇಲೋಗರಾಗೆ ಬರುವಂತದ್ದು. ನಾವೇನು ಹೊಸದನ್ನೇನು ಉತ್ಪಾದನೆ ಮಾಡಕ್ ಆಗೋದಿಲ್ಲ, ಎಲ್ಲರೂ ಬರೆದಿರೋ ಶಬ್ದಗಳೇ ನಮ್ಮ ಹತ್ರನೂ ಇರೋದು. ನಾವು ಈಗ ಒಬ್ಬ ವ್ಯಕ್ತಿಯಾಗಿ ನಮ್ಮ ಕಣ್ಣುಗಳಿಂದ ನೋಡಲ್ವಾ, ಹಂಗೆ ಆ ಶಬ್ದಗಳನ್ನ ನಾವು ನುಡಿಸ್ತೀವಿ. ನಮಗೊಂದಿಷ್ಟು ಶಬ್ದಗಳು ಕೈ ಸಿಗ್ತವೆ, ನಾವು ನುಡಿಸೋದು. ಪ್ರತಿಯೊಬ್ಬರು ಅವರದೇ
1: ಭಾವನೆಗಳನ್ನ ಶಬ್ದಗಳಲ್ಲಿ ಪೋಣಿಸಿ ಕವನವಾಗಿಯೋ ಕಾವ್ಯವಾಗಿಯೋ ಕಟ್ಟಿಕೊಡುವಂತ ಕೆಲಸವನ್ನ ತಾವು ಮಾಡ್ತಾ ಹೋಗ್ತೀರಿ ಕವಿಗಳಾಗಿ. ಹಾಗೇನೆ ತಮ್ಗೆ ಕನ್ನಡದ ಮೇಲೂ ಕೂಡ ಬಹಳ ಒಂದು ಪ್ರೀತಿ, ಅದರಲ್ಲೇನೂ ಕೂಡ ನಾವು ಹೇಳ್ತೀವಿ, ಆರ್ ಅಂಕುಶ ಮಿಟ್ಟಡಂ ನೆನವುದನ್ನ ಮನಂ ಬನವಾಸಿ ದೇಶಮಂ, ಇದನ್ನ ಆ ಕಾಲದಲ್ಲಿ ಪಂಪ ಹೇಳಿದ. ಆದ್ರೆ ಅದೇ ಒಂದು ಟೋನ್ ನಲ್ಲಿ ತಾವು ಕೂಡ ಒಂದು ಕನ್ನಡ ಕವನ ಬರೆದ್ಬಿಟ್ಟಿದ್ದೀರಿ.
0: ಅದು ನನಗೆ ಒಂದು ಅಸ್ಮಿತೆಯನ್ನು ಕೊಟ್ಟಿರೋದೆ ಕನ್ನಡ, ಹಾಗಾಗಿ ನಾನು ಕನ್ನಡಕ್ಕೆ ಯಾವಾಗ್ಲೂ ಸದಾ ಋಣಿ. ಮತ್ತೆ ಹುಟ್ಟುವುದಾದರೆ, ಮತ್ತೆ ಹುಟ್ಟುವುದಾದರೆ ಈ ನೆಲದಲ್ಲಿ ಹುಟ್ಟಿದ ಮೇಲೆನ್ನ ನುಡಿಯು ಕನ್ನಡವೇ ಆಗಿರಲಿ. ತುಂಗೆಯಲ್ಲಿ ನಾನಿರಲು ಗಂಗೆಯೂ ಬರಲಿ, ಕೃಷ್ಣೆ ಗೋದಾವರಿ ಗೆಳತಿಯರು ಸಿಗಲಿ. ಹಿಮಾಲಯವು ಮುಡಿಯಲ್ಲಿ, ಸಹ್ಯಾದ್ರಿಯು ಅಡಿಯಲ್ಲಿ, ಅಲ್ಲಲ್ಲಿಯೇ ಇರಲಿ. ಕಲ್ಕತ್ತೆಯ ಕಾಳಿ ಶೃಂಗೇರಿಯ ಶಾರದೆಗೆ ಹೂವು ಕುಂಕುಮ ಕೊಡಲಿ. ದೂರದಲ್ಲೇಕೆ ಇರಬೇಕು ದೆಹಲಿ, ದೂರದಲ್ಲೇಕೆ ಇರಬೇಕು ದೆಹಲಿ, ಶಿವಮೊಗ್ಗೆಗೇ ಬರಲಿ. ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ, ಮಂಗಳೂರಿನ ಕಡಲು, ಮಡಿಕೇರಿಯ ಮಂಜಿನ ಒಡಲು.

0: ನನಗೊದಗಿ ಬರಲಿ. ಹಟ್ಟಿ ಚಿನ್ನದ ಬುಗುಡಿ, ಕಾರವಾರದ ಸಿಗಡಿ ತುಟ್ಟಿಯಾಗದೆ ಇರಲಿ. ಸೊರಗದಿರಲಿ ಬೇಲೂರಿನ ಬಾಲೆ, ಒಣಗದಿರಲಿ ಜೋಗದ ಮೊರೆ, ಇಳಕಲ್ಲಿನ ಸೀರೆಗೆ ಕಾಶ್ಮೀರದಲ್ಲೂ ಬೆಲೆ ಸಿಗಲಿ. ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ. ಮೇಲುಕೋಟೆಯ ಚೆಲುವ ನನಗೊಲಿದು ಬರಲಿ, ಮೇಲುಕೋಟೆಯ ಚೆಲುವ ನನಗೊಲಿದು ಬರಲಿ.
1: ಸವಿತಾ ನಾಗಭೂಷಣ ಅವರೇ, ಈ ಕವನದ ಮುಖಾಂತರ ಇಡೀ ಕರ್ನಾಟಕವನ್ನ ಸುತ್ತೊಡೆದು ಬಿಡ್ರಿ ತಾವು.
0: ಹೌದು, ನಾನು ಇಡೀ ದೇಶದಲ್ಲಿ ಇದ್ರು ಕೂಡ ನನಗೆ ಅಂತಿಮವಾಗಿ ನನಗೆ ಶಿವಮೊಗ್ಗನೇ ನನ್ನ ಮನೆ ಅಂತ ಅನ್ಸೋ ಒಂದು ಭಾವದಲ್ಲಿ ನಾನು ಅದು.
1: ಶಿವಮೊಗ್ಗದಲ್ಲಿ ಮನೆಯೂ ಇದೆ, ಅದೇ ರೀತಿಯಲ್ಲಿ ಮನಸ್ಸು ಇಲ್ಲೇ ಇದೆ. ಇಷ್ಟೆಲ್ಲ ಮನೆ ಮನಸ್ಸು ಇಟ್ಕೊಂಡಂತವರಿಗೆ ಈ ಸಾಹಿತ್ಯದ ಪ್ರಕಾರದಲ್ಲಿ ಮುಂದುವರಿಯುವ ಯೋಚನೆ ಯಾವ ರೀತಿ?
0: ನಾನು ಈಗ ನನಗೆ ಏನ್ ಗೊತ್ತಾ, 40 ವರ್ಷದಿಂದ ಪದ್ಯ ಬರೀತಾ ಇರ್ತೀವಿ, ಅದೊಂದು ಅಭ್ಯಾಸ ರೂಢಿಯಾಗ್ಬಿಟ್ಟಿದೆ.
1: ಎಲ್ಲ ಒಂದ್ ಕಡೆಯಲ್ಲಿ ತಾವೇ ಬರೆದ ಹಾಗೇನೆ ಸಾಕಪ್ಪ ಅಂತ ಎಲ್ಲ ಒಂದ್ ಕಡೆಯಲ್ಲಿ ಹೇಳ್ತಿದ್ದೀರಿ.
0: ಅದು ಪ್ರತಿ ಸತಿ ಅನ್ನಿಸ್ತಿರುತ್ತೆ, ಆದ್ರೆ ಮತ್ತೆ ನಾವು ಇರೋ ತನಕನು ಬಹುಶಃ ನಾನು ಅನ್ಕೋತಾ ಇರ್ತೀನಿ, ಅಯ್ಯೋ ಇಲ್ಲ ಬರೆಯಕ್ಕಾಗಲ್ಲ. ಆದ್ರೆ ಹಾಗಂದುಕೊಂಡ ಮರುಕ್ಷಣದಲ್ಲೇ ನಾನು ಬರೀತಾ ಇರ್ತೀನಿ. ಅದೊಂದು ನನಗೆ ಒಂದು ಇರ್ಲಪ್ಪ ವರ ಅಂತ ಯಾವಾಗ್ಲೂ ನಾನು ಅನ್ಕೊಳ್ಳೋದು. ಆದ್ರೆ ನಾವು ಬಯಸಿಬಿಟ್ಟ ತಕ್ಷಣ ಅದಾಗೋದಿಲ್ಲ, ಒದಗಿ ಬರಬೇಕು. ಕವಿತೆ ಕರಿಬೇಕು, ನಾನು ಬರಿಬೇಕಷ್ಟೇ, ನಾನೇ ಬರೀತೀನಿ ಅಂತ ಹೇಳಕ್ ಬರದೇ ಇಲ್ಲ.
1: ಈಗ ತಾವು ಕವಯಿತ್ರಿಯಾಗಿ, ಕಾದಂಬರಿಕಾರರಾಗಿ, ಕಥೆಗಾರ್ತಿಯಾಗಿ ಲೇಖನವನ್ನ ಸಂಗ್ರಹ ಮಾಡೋದು, ಅದರಲ್ಲಿ ಕೆಲವೊಮ್ಮೆ ಸಂಪಾದಕತ್ವವನ್ನು ವಹಿಸಿಕೊಂಡಿದ್ದೀರಿ ಅಂದ್ರೆ ತಾವು ಸಾಹಿತ್ಯದ ಸುಮಾರು ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ದುಡಿದವರಾಗಿರೋದ್ರಿಂದ ಇವತ್ತು ನೀವು ಆಡಿದ ಕೆಲವು ಮಾತುಗಳಿಂದ ಪ್ರೇರಣೆಯನ್ನು ಪಡ್ಕೊಂಡು ಅವರು ಕೂಡ ತಮ್ಮ ಒಂದು ಪ್ರಯತ್ನವನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಿಸಲಿ, ಸುದೀರ್ಘವಾಗಿ ತಮ್ಮ ಅನುಭವಗಳನ್ನು ನಮ್ಮ ಆಕಾಶವಾಣಿಯೊಂದಿಗೆ ಹಂಚಿಕೊಂಡಿದ್ರಿಂದ ಧನ್ಯವಾದ, ನಮಸ್ಕಾರ.
0: ನನಗೂ ಖುಷಿ ಆಯ್ತು ಸರ್, ಧನ್ಯವಾದ.
2: ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಎಸ್ಆರ್ ಭಟ್,
3: ಕನ್ನಡ ಭಾರತಿ ಸಾಹಿತ್ಯ ಸಂಚಿಕೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಧಾರವಾಡ. ಈಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ನಿಶಾಂತ್ ದಿವಟೆ ಅವರಿಂದ ಕೊಳಲುವಾದನ, ರಾಗ್ ಅಭೋಗಿ. ಜೊತೆಗೆ ತಬಲಾ ನುಡಿಸಲಿದ್ದಾರೆ ನಾಗಭೂಷಣ್ ಗುಡ್ಡದ್ ಮಠ್. ಕೇಳಿ ರಾಗ್ ಅಭೋಗಿ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ನಿಶಾಂತ್ ದಿವಟೆಯ ಅವರಿಂದ ಕೊಳಲು ವಾದನ ಕೇಳಿದಿರಿ. ಜೊತೆಗೆ ತಬಲಾ ನುಡಿಸಿದವರು ನಾಗಭೂಷಣ್ ಗುಡ್ಡದ ಮಠ. ಆಕಾಶವಾಣಿ ಧಾರವಾಡ. ಕೇಳುಗರೆ ಗಮನಿಸಿ, ಈ ರಾತ್ರಿ 10:30 ಇಂಗ್ಲೆಂಡ್ ಹಾಗೂ ಸೌತ್ ಆಫ್ರಿಕಾ ತಂಡಗಳ ನಡುವೆ ಇಂಗ್ಲೆಂಡ್ನ ಓವಲ್ನಲ್ಲಿ ನಡೆಯಲಿರುವ ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಎರಡನೇ ಸೆಮಿಫೈನಲ್ ಆಟವನ್ನು 10:30 ಆಟದ ಕೊನೆಯವರೆಗೆ DRM ವಾಹಿನಿಯಲ್ಲಿ ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಸುದ್ದಿಗಳ ವಿರಾಮದೊಂದಿಗೆ ನಮ್ಮ ಮುಖ್ಯವಾಹಿನಿ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂದುವರಿಯುತ್ತದೆ. ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ನಮ್ಮ ದೈನಂದಿನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

ಆಕಾಶವಾಣಿ ಧಾರವಾಡ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಜೀವನ ಚಕ್ರ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ವಾಣಿ ಜಯರಾಮ್ ಹಾಗೂ ಸಂಗಡಿಗರು.

ಇದುವರೆಗೆ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಸಮಯ 11 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.